ಶ್ರೀಮಂತಾ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಮೇ ತಿಂಗಳ 20 ತಾರೀಕು ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾವಿಳಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ. ಎಂಟು ಗಂಟೆ 15 ನಿಮಿಷಕ್ಕೆ ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35

ಗೀತಾ ಸುನಾದ 8:45 ನಂಗ ಕಾಡು ನಂಗ ಜನ. ಗಂಟೆ 20 ನಿಮಿಷಕ್ಕೆ ಆರೋಗ್ಯ ದಂಗಳ, 9:50 ಯುವ ಚೇತನ, 10:20 ಗಾನಗಂಧರ್ವ, 11 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ವಿಶೇಷ ಪ್ರಸಂಗ. ಸಾಮಾನ್ಯವಾಗಿ ನಾವು ಗಾಂಧಿ ಅಂದ ತಕ್ಷಣ ಅಹಿಂಸೆಯ ದೂತ, ಹಿಂಸೆಯ ವಿರೋಧಿ ಅಂತೆಲ್ಲ ಮಾತಾಡ್ತೀವಿ. ನಮ್ಮ ಮನಸ್ಸಲ್ಲಿ ಹಿಂಸೆ ಅಂದ್ರೆ ಒಂದು, ಅಹಿಂಸೆ ಅಂತ ಚಿತ್ರ ಇದೆ ನಮ್ಮ ಮನಸ್ಸಲ್ಲಿ. ಇದೊಂದು ಘಟನೆ ಕೇಳಿ ಹೇಗಿದೆ ಅಂತ. ಒಂದ್ಸಲ ಅಹಮದಾಬಾದಲ್ಲಿ ಗುಜರಾತ್ ವಿದ್ಯಾಪೀಠ ಸಂಸ್ಥೆ ಅಲ್ಲಿ ಓದ್ತಿರುವಂತ ಕೆಲವು ಹುಡುಗಿಯರು ಕಿಶೋರ್ ಲಾಲ್ ಭಾಯಿ ಅಂತ ಒಬ್ರು ಹಿರಿಯರಿದ್ರು, ಅವ್ರ ಮನೆಗೆ ಬಂದ್ರು, ಒಂದು ತಕರಾರು ತಗೊಂಡು ಬಂದಿದ್ರು ಅವರು. ಆ ಹುಡುಗಿಯರೆಲ್ಲ ಹೇಳಿದ್ರಂತೆ, ಕಿಶೋರಿ ಭಾಯಿ ಬಹಳ ತೊಂದರೆ ಕೊಡ್ತಾರೆ ಹುಡುಗರು, ಕಾಲೇಜ್ಗೆ ಹೋಗುವಾಗ ಬರ್ತಾರೆ, ಏನೇನೋ ವ್ಯಂಗ್ಯವಾಗಿ ಮಾತಾಡ್ತಾರೆ, ಕೀಟ್ಲೆ ಮಾಡ್ತಾರೆ, ಕೆಟ್ಟ ಮಾತಾಡ್ತಾರೆ, ಆ ಕೀಟ್ಲೆ ಸಹಿಸೋದಕ್ಕೆ ಆಗೋದಿಲ್ಲ ನಮಗೆ, ಏನು ಮಾಡಬೇಕು ಅಂತ ಕಿಶೋರ್ ಲಾಲ್ ಭಾಯಿನೇ ಕೇಳಿದ್ರಂತೆ. ಇವ್ರು ಕೇಳಿದ್ದೇನು, ಇವರೆಲ್ಲ ಗಾಂಧಿ ಬಗ್ಗೆ ಅತಿ ವಿಶ್ವಾಸ ಇಟ್ಕೊಂಡಂಥ ಹುಡುಗಿಯರು. ಕಿಶೋರಿ ಲಾಲ್ ಭಾಯಿ ಗಾಂಧಿ ಅತ್ಯಂತ ಆತ್ಮೀಯ ಸ್ನೇಹಿತ, ಅವ್ರ ಜೊತೆಗಿದ್ದಂಥವನು. ಅವನು ಕೇಳಿದ್ರೆ ಪರಿಹಾರ ಸಿಕ್ಕಿತ್ತು ಅಂತ ಕೇಳಿದ್ದಾರೆ ಇವರು. ಏನು ಮಾಡಬೇಕು, ಈಗ ಹುಡುಗರು ತೊಂದರೆ ಕೊಡ್ತಾರಲ್ಲ ಅಂತ. ಅದು ಕಿಶೋರ್ ಲಾಲ್ ಏನು ಹೇಳಬೇಕು, ಅವನು ಅಹಿಂಸಾವಾದಿನೇ. ಅವನು ಹೇಳಿದ್ದೇನು, ಯಾಕಮ್ಮ ನಿಮ್ಮ ಕಾಲಲ್ಲಿ ಚಪ್ಪಲಿ ಇಲ್ವಾ, ಆ ಕೀಟ್ಲೆ ಮಾಡೋ ಹುಡುಗರ ಹತ್ರ ಬಂದರೆ ಕಾಲಿನ ತೆಗೆದು ಸರಿಯಾಗಿ ಅವ್ರು ಪೂಜೆ ಮಾಡಿ, ನಿಮ್ಮ ತಂಟೆಗೆ ಬರಲ್ಲ ಅಂದ್ರಂತೆ. ಹುಡುಗಿಯರು ಗಾಬರಿ ಆಗ್ಬಿಡ್ತು, ಅಯ್ಯೋ ಈ ಕಿಶೋರಿ ಲಾಲ್ ಗಾಂಧೀಜಿ ಆತ್ಮೀಯ ಶಿಷ್ಯ, ಗಾಂಧೀಜಿ ಅಹಿಂಸೆ ಪೂಜಾರಿ, ಇಂಥ ಅನುಯಾಯಿ ಕಡೆ ನಿಂದು ಹೊಡೆಯೋದು ಬಡಿಯೋದು, ಚಪ್ಪಲಿಯಲ್ಲಿ ಹೊಡಿಬೇಕನ್ಸಂತ ಅಂತಾರಲ್ಲ ಇವರು, ಅಯ್ಯೋ ಹಂಗೆ ಮಾಡೋ ತಪ್ಪಲ್ವಾ ಇದು, ಹಿಂಸೆ ಅಲ್ವಾ ಇದು ಅಂತ ಕಿಶೋರ್ ಲಾಲ್ ಅಂದ್ರಂತೆ. ಅದಕ್ಕೆ ಕಿಶೋರ್ ಲಾಲ್ ಹೇಳಿದಂತೆ, ಹಿಂಸೆನಾ ಇದು, ಗಾಂಧೀಜಿ ಏನು ಹೇಳ್ತಾರೆ ಇದಕ್ಕೆ ಕೇಳೋಣ ಬನ್ನಿ. ಆ ಹುಡುಗಿಯರನ್ನೆಲ್ಲ ಕರ್ಕೊಂಡು ಕಿಶೋರ್ ಲಾಲ್ ಸಾಬರಮತಿ ಆಶ್ರಮ ಬಂದ್ರಂತೆ. ಗಾಂಧೀಜಿ ಬಲ್ಕೊಂಡಿದ್ರು, ಸ್ವಲ್ಪ ಹೊತ್ತಿಗೆ ಎದ್ರು, ಎದ್ಮೇಲೆ ಎಲ್ಲ ಹುಡುಗಿಯರು ನೋಡಿ ಏನು ಕರ್ಕೊಂಡು ಬಂದಿದ್ದೀವಿ ಇವ್ರನ್ನೆಲ್ಲ ಅಂತ ಕೇಳಿದ್ರಂತೆ. ಅವ್ರಿಗೊಂದೇನೋ ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ನಾನೇನೋ ಕೊಟ್ಟೆ, ಅವ್ರು ಸಮಾಧಾನ ಆಗ್ತಿಲ್ಲ, ನಿಮ್ಮ ಕಡೆಯಿಂದ ಕೇಳಬೇಕು ಅಂತ ಬಂದಿದ್ದಾರೆ. ಏನಮ್ಮ ಅಂತ ಕೇಳಿದ್ರು ಗಾಂಧೀಜಿ. ಅವ್ರು ಹೇಳಿದ್ರು, ಹುಡುಗರು ತುಂಬ ತೊಂದರೆ ಕೊಡ್ತಾರೆ, ಕೀಟ್ಲೆ ಮಾಡ್ತಾರೆ, ಕೈ ಹಿಡಿದು ಎಳಿತಾರೆ, ನಮ್ಮ ದುಪ್ಪಟ್ಟ ಎಳಿತಾರೆ, ಏನು ಮಾಡಬೇಕು ಗೊತ್ತಾಗಲ್ಲ. ಅದು ಕಿಶೋರ್ ಲಾಲ್ ಏನು ಹೇಳ್ದ ಅಂತ. ಇನ್ನು ನಾನು ಅವ್ರಿಗೆ ಶಾಂತಿದು ಏನಾದರೂ ಹೇಳ್ತಾರೆ ಅಂತ ಹೋದರೆ ಚಪ್ಪಲಿ ತೊಗೊಂಡು ಹೊಡೀರಿ ಅಂತಾರೆ, ಇದೆಂಥ ಸಮಾಧಾನ ಇದು ಅಂತ ಹುಡುಗಿಯರು ಹೇಳಿದ್ರಂತೆ. ತಕ್ಷಣ ಗಾಂಧೀಜಿ ಎದ್ದು ಕೂತ್ಕೊಂಡ್ಬಿಟ್ರು. ಕಿಶೋರ್ ಲಾಲ್ ಹಂಗೆ ಹೇಳಿದ್ನ, ಚಪ್ಪಲಿಯಿಂದ ಹೊಡಿ ಅಂತ ಹೇಳಿದ್ನ. ಹುಡುಗಿಯರಿಗೆ ಏನಿಸ್ತು, ಕಿಶೋರ್ ಲಾಲ್ ಬುದ್ಧಿ ಹೇಳ್ತಾರೆ ಗಾಂಧೀಜಿ ಅಂತ. ಹೌದು ಹಂಗೆ ಹೊಡಿ ಅಂತ ಹೇಳಿದರು ಅಂತ ಹುಡುಗಿಯರು ಹೇಳಿದರು. ಗಾಂಧೀಜಿ ಹೇಳಿದ್ರಂತೆ, ದಡ್ಡ ಅವನು ದಡ್ಡ, ಚಪ್ಪಲಿಯಲ್ಲಿ ಹೊಡಿ.

ಅಂತ ಹೇಳ್ತಾನೆ. ತಪ್ಪದು, ಒಂದ್ ಕೆಲಸ ಮಾಡಿ, ನಿಮ್ದು ಚೀಲ ಇರುತ್ತಲ್ಲ ಸ್ಕೂಲ್ ಬ್ಯಾಗು, ವ್ಯಾನಿಟಿ ಬ್ಯಾಗ್ ಇರುತ್ತಲ್ಲ, ಒಂದ್ ಚಾಕು ಇಟ್ಕೊಂಡು ಹೋಗಿ. ಅಕಸ್ಮಾತ್ ಆ ಹುಡುಗರು ಏನಾದ್ರೂ ಮುಂದುವರೆದು ನಿಮ್ ಕೈ ಹಿಡ್ಕೊಳಕ್ ಬಂದ್ರೆ ಚಾಕುನ್ ಹೊಟ್ಟೆಗೆ ಹಾಕಿ ಅವ್ನ ಕರುಳೆಲ್ಲ ಹೊರಗೆಳಿರಿ. ಇನ್ನೊಂದ್ಸಲ ಯಾವ ಪ್ರಾಣಿ ನರಪಿಳ್ಳಿ ನಿಮ್ಮ ಮೇಲೆ ಕಣ್ಣು ಹಾಕಿರ್ಬಾರ್ದು, ಆ ಹೊಟ್ಟೆ ಕರುಳು ತೆಗೆದ್ಬಿಡು ಹೊರಗಡೆ ಅಂದ್ರದ್ದು. ಇವ್ರು ಗಾಬ್ರಿ, ಅಯ್ಯೋ ಕತಿಯ, ಚಪ್ಪಲಿಯಲ್ಲಿ ಹೊಡೆಯದು ವಾಸಿ, ನೀವು ಚಾಕು ಹಾಕಿ ಕರುಳು ತೆಗಿ ಅಂತೀರಿ, ಅದು ಹೆಮ್ಮೆ ಹಿಂಸೆ ಅಲ್ವಾ ಅದು ಅಂತ. ಅದಕ್ಕೆ ಹೇಳಿದ್ರಂತೆ, ಹಿಂಸೆ ಅಂದ್ರೆ ಹೇಳಿತನ ಅಲ್ಲ ಮಕ್ಕಳೇ, ಹೇಳಿತನ ಅಲ್ಲ. ಹಿಂಸೆ ಅಂದ್ರೆ ನಾನಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಡೋಕೆ ಹೋಗಲ್ಲ, ಆದ್ರೆ ನಮ್ಮನ್ನು ತಡವಿದ್ರೆ ಓಡಿ ಹೋಗುವಂತ ಅದು ಹೇಳಿತನ, ಅದು ಅಹಿಂಸೆ ಅಲ್ಲ. ಆದ್ದರಿಂದ ನಾನು ಹೇಳ್ತೇನೆ, ಅಕಸ್ಮಾತ್ ಯಾರಾದ್ರೂ ಹುಡುಗರು ತಡವಿದ್ರೆ ನೀವೇನೂ ಸಂಕೋಚ ಮಾಡ್ಕೋಬೇಡಿ, ಚಾಕು ತೆಗೆದು ಕರಳಿಗೆ ಹಾಕ್ಬಿಡಿ ಅವರಿಗೆ ಅಂತ ಇದ್ರಂತ. ಇದನ್ನು ನೆನಪಿಟ್ಕೋಬೇಕು ಸ್ವಾಮಿ. ಅವ್ರು ಹೇಳ್ತಾರೆ, ಇದನ್ನು ಅಹಿಂಸೆ ಅಂತ ಭಾವಿಸ್ತೇನೆ ನಾನು, ಅಹಿಂಸೆ ನಮ್ಮ ಹೇಳಿತನ ಆಗಬಾರ್ದು ಅಂತ. ಈ ವ್ಯಾಖ್ಯಾನ ಮನಸ್ಸಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ಜನರ ಕಲ್ಪನೆ ಏನು ಅಂದರೆ, ಗಾಂಧೀಜಿ ಅಂದ ತಕ್ಷಣ ಅಹಿಂಸೆ ಏನು ಮಾಡಬಾರ್ದು, ಹೊಡೆದು ಹೊಡೆಸ್ಕೋಬೇಕು, ಅದೆಲ್ಲ ಕರೆಕ್ಟು ಯಾವಾಗ ನ್ಯಾಯಬದ್ಧ ಹೋರಾಟ ಇದ್ದಾಗ. ಆದರೆ ನಮ್ಮ ಆತ್ಮವಿಶ್ವಾಸಕ್ಕೆ, ನಮ್ಮ ಆತ್ಮಪ್ರಜ್ಞೆಗೆ ಧಕ್ಕೆ ತಂದಾಗ ಅದನ್ನು ಎದುರಿಸಿ ಹೋರಾಡಬೇಕು ಅನ್ನುವಂಥದ್ದು ಅಹಿಂಸೆಯ ಒಂದು ವಿಶೇಷ ವ್ಯಾಖ್ಯೆ ಗಾಂಧಿಯದಾಗಿತ್ತು. ಈ ಹುಡುಗಿಯರ ಎಕ್ಸಾಂಪಲ್ ಅದಕ್ಕೊಂದು ಮಾದರಿ ಅದು. ಅವ್ರು ಹೇಳ್ತಾರೆ, ನಿಮ್ಮ ಮೇಲೆ ಯಾರು ಆಕ್ರಮಣ ಮಾಡಿದಾಗ ತಪ್ಪಿ ಓಡಿ ಬರೋದು ಹೇಳಿತನ. ಗಡಿನಾಡು ಗಾಂಧಿ ಹೇಳ್ತಾರೆ ಮಾತನ್ನು, ಯಾರೋ ಆಕ್ರಮಣ ಮಾಡಿ ಓಡಿ ಬಂದಿರಲ್ಲ, ಇಲ್ಲಿ ತನಕ ಓಡಿ ಬಂದ್ರೆ ಹೇಳೋದಕ್ಕೆ ಬಂದ್ರೆ, ಅದನ್ನು ಅಲ್ಲೇ ತೀರಿಸಬೇಕಾಗಿತ್ತು, ಅದನ್ನು ಚುಕ್ತ ಮಾಡಿಬರ್ಬೇಕಾಗಿತ್ತು ನೀವು ಅಂತ. ಅಂದರೆ ಗಾಂಧೀಜಿ ವ್ಯಾಖ್ಯೆ ಹಿಂಸೆ ಅಂದಾಗ ನನ್ನಿಂದಾಗಿ ಮತ್ತೊಬ್ಬರಿಗೆ ಮುಗ್ಧರಿಗೆ ತೊಂದರೆ ಆಗಬಾರ್ದು, ವಿನಾಕಾರಣ ತೊಂದರೆ ಆಗಬಾರ್ದು. ನಮ್ಮ ಮೇಲೆ ಯಾರು ಆಕ್ರಮಣ ಮಾಡಿದಾಗ ಅದನ್ನು ಎದುರಿಸಿ ನಿಲ್ಲೋದು ಅಹಿಂಸೆಯ ಒಂದು ವ್ಯಾಖ್ಯೆ ಅಂತ ಹೇಳ್ತಾರೆ. ಈ ವ್ಯಾಖ್ಯೆ ನಮ್ಮ ಗಮನದಲ್ಲಿ ಯಾವಾಗಲೂ ಇರಬೇಕು.

ನೂರು ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ ಮೂರು ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದ ಮೂರು ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲ ಸೌಕರ್ಯಗಳು ಹಾಗೂ ಮಹಿಳೆಯರಿಗೆ

ಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಮುಖ್ಯಮಂತ್ರಿ ಅಧಿಕಾರ ಭದ್ರ

0: ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜೂನ್ 1 ಜೂನ್ 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150th ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150th ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ದಿಲ್ಲಿನಲ್ಲಿ 24 May 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 lakh ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ June 28 ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ಎಲ್ಲಾ ಮಕ್ಕಳಿಗೆ June 28 ಲಸಿಕೆ ಹಾಕಲಾಗುವುದು. ನಂತರದ 3 ಕಾಲ ಅಂದರೆ June 29, 30 ಹಾಗೂ July 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ಧತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು.

0: ಮುನ್ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 11ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಮುಂದಿನ ಮುಕ್ತಕಗಳಲ್ಲಿ ಸೃಷ್ಟಿದು, ಬದುಕಿಂದು, ಜೀವನದ್ದು, ಅದರ ಒಂದು ಸಂಕೀರ್ಣತೆ, ಅದರ ಕಾಂಪ್ಲೆಕ್ಸಿಟಿ ಏನು ಅನ್ನೋದನ್ನು ಒಂದು ಸ್ವಲ್ಪ ಪ್ರಶ್ನೆಗಳನ್ನು DVG ಅವರು ಮುಂದಿಡ್ತಾರೆ, ಚಿಂತನೆಗೆ ಪ್ರಚೋದನೆ ಮಾಡ್ತಾರೆ. ನಾವು ಆಗಲೇ ಅಂದ್ಕೊಂಡ್ವಿ, ನನ್ನ ಇವತ್ತಿನ ಸಂಜೆಯ ಪ್ರಯಾಣ ಯಾವುದೋ ಒಂದು ಜಾಗದಿಂದ ಒಂದು ಜಾಗಕ್ಕೆ ಅಂತಂದರೆ ನಾನು ಸುಲಭವಾಗಿ ಆ ರೂಟ್ ಮ್ಯಾಪ್ ಹಾಕ್ಕೋಬೋದು. ಆದರೆ ಜೀವನಕ್ಕೆ ಆ ಥರದ ರೂಟ್ ಮ್ಯಾಪ್ ಇರೋದು ಕಷ್ಟ. ಇಡೀ ಸೃಷ್ಟಿಗೇ ಆ ಥರ ರೂಟ್ ಮ್ಯಾಪ್, ದೇಶ ಕಾಲಗಳ ಒಂದು ಸ್ಪಷ್ಟತೆ ಸಿಕ್ಕೋದು ಬಹಳ ಕಷ್ಟ ಅಂತ ಅಂದ್ಕೊಂಡ್ವಲ್ಲ, ಅದನ್ನೇ ವಿವರಿಸ್ತಾ DVG ಅವರು ಮುಂದಿನ ಮುಕ್ತಕದಲ್ಲಿ ಹೀಗೆ ಹೇಳ್ತಾರೆ, ಅದನ್ನು ಹೇಳೋಣ. ಸೃಷ್ಟಿಯಾಶಯವಧೇನು,
1: ಸೃಷ್ಟಿಯಾಶಯವಧೇನು,
4: ಅಸ್ಪಷ್ಟ ಸಂಶ್ಲಿಷ್ಟ,
1: ಅಸ್ಪಷ್ಟ ಸಂಶ್ಲಿಷ್ಟ,
4: ಇಷ್ಟ ಮೋಹಕ ದಿವ್ಯ,
1: ಇಷ್ಟ ಮೋಹಕ ದಿವ್ಯ,
4: ಗುಣಗಳೊಂದು ಕಡೆ,
1: ಗುಣಗಳೊಂದು ಕಡೆ,
4: ಕಷ್ಟ ಭೀಭತ್ಸ್ಯ ಘೋರಂಗಳ್,
1: ಕಷ್ಟ ಭೀಭತ್ಸ್ಯ ಘೋರಂಗಳ್,
4: ಇನ್ನೊಂದು ಕಡೆ,
1: ಇನ್ನೊಂದು ಕಡೆ,
4: ಕ್ಲಿಷ್ಟವೀ ಬ್ರಹ್ಮಕೃತಿ,
1: ಕ್ಲಿಷ್ಟವಿ ಬ್ರಹ್ಮಕೃತಿ,
4: ಮಂಕುತಿಮ್ಮ,
1: ಮಂಕುತಿಮ್ಮ.
4: ಸೊ ಈಗ ಸೃಷ್ಟಿಯ ಆಶಯ ಅಂತಂದ್ರೆ ಅದರ ಉದ್ದೇಶ, ಪರ್ಪಸ್, ಯಾತಿಗೋಸ್ಕರ ಈ ಸೃಷ್ಟಿ, ಯಾತಿಗೋಸ್ಕರ ಆಗಿದೆ ಈ ಸೃಷ್ಟಿ ಅನ್ನುವಂಥ ಒಂದು ಆಶಯ ಇರುತ್ತಲ್ಲ, ಒಂದು ಉದ್ದೇಶ ಇರುತ್ತಲ್ಲ, ಆ ಉದ್ದೇಶ ಸ್ಪಷ್ಟವಾಗಿ ಏನು ಗೋಚರ ಆಗಲ್ಲ ಯಾರಿಗೂ, ಅದು ಗೊತ್ತಾಗಲ್ಲ ಅಂತ. ನಾವೇನೋ ಹೇಳ್ತೀವಿ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ, ನಮ್ಮಲ್ಲಿ ಒಂದು ತಮಾಷೆಯಾಗಿ ಹೇಳುವಂಥ ಒಂದು ಮಾತಿದೆ, ನಾವು ಗಾಳಿಪಟ ಎಲ್ಲ ಹರಿಸ್ತಾ ಇದ್ವಲ್ಲ, ಗಾಳಿಪಟ ಹರಿಸೋಂತ, ಆವಾಗ ಇಷ್ಟುದ್ದ ದಾರ, ಎಷ್ಟುದ್ದ ದಾರ ಇರುತ್ತೋ ಅಷ್ಟುದ್ದ ಪಟ ಮೇಲೆ ಹೋಗುತ್ತೆ ಅಂತ ನಮಗೆ ಗೊತ್ತು. ಆದರೆ ಸಪೋಸ್ ಗಾಳಿ ಕಡಿಮೆ ಆಗಿಬಿಟ್ಟು ಪಟ ಕೆಳಗಡೆಗೆ ಬಿದ್ದುಬಿಡ್ತು ಅಂದ್ಕೊಳ್ಳೋಣ, ಆವಾಗ ನಾವು ಏನು ಮಾಡ್ತೀವಿ, ಆ ದಾರವನ್ನು ಬೇಗ ಬೇಗ ಬೇಗ ಬೇಗ ಬೇಗ ಸುತ್ತ ಪ್ರಯತ್ನ ಪಡ್ತೀವಿ, ಒಂದು ಪೆನ್ಸಿಲ್ಗೋ ಕಡ್ಡಿಗೋ ಅದಕ್ಕೂ ಸುತ್ಕೋತಾ ಇದ್ವಿ, ಅದು ಸುತ್ಕೊಳ್ಳೋದಕ್ಕೆ ಬೇಗ ಬೇಗನೆ

0: ಆಗಲಿಲ್ಲ ಅಂತಂದರೆ ಇಡೀ ದಾರವನ್ನು ಒಂದು ಕಡೆ ಗುಂಪು ಮಾಡ್ಕೊಂಡ್ಬಿಡ್ತೀವಿ. ಈ ಅನುಭವ ನಿನಗೂ ಆಗಿರ್ಬೋದು. ಹಾಂ, ಎಲ್ಲ ಗೋಜಲಾಗ್ಬಿಡುತ್ತೆ. ಆ ಗೋಜಲಾಗ್ಬಿಟ್ಮೇಲೆ ಅದನ್ನು ಬಿಡಿಸೋಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಯಾವುದೋ ದಾರದ ಒಂದು ಎಳೆಯನ್ನು ಎಲ್ಲೋ ಎಳಿತೀವಿ, ಇನ್ನೊಂದು ಕಡೆಯಿಂದ ಇನ್ನೊಂದು ಎಳಿತೀವಿ. ಸೊ ಕಡೆಗೆ ಅದೆಲ್ಲ ಏನಾಗುತ್ತೆ, ಒಂದು ದೊಡ್ಡ ಗಂಟಾಗ್ಬಿಡುತ್ತೆ ಅಲ್ವಾ. ಆ ಗಂಟನ್ನು ನಾವು ಬಿಡಿಸೋಕ್ಕೆ ಆಗಲ್ಲ. ತಮಾಷೆ ವಿಷಯ ಏನಂದರೆ ಅಂಥ ಗಂಟೆಗೆ ಏನು ಹೇಳ್ತಾರೆ,
1: ಬ್ರಹ್ಮಗಂಟು
0: ಅಂತಾರೆ, ಬ್ರಹ್ಮಗಂಟು ಅಂತ. ಯಾಕೆ ಅದನ್ನು ಬಿಡಿಸೋಕ್ಕೆ ಆಗಲ್ಲ ಅಂತ. ಸೊ ಆ ಬ್ರಹ್ಮ ಸೃಷ್ಟಿ ಮಾಡಿರೋಂಥ ಈ ಪ್ರಪಂಚ ಕೂಡ ಆ ಥರ ನಮ್ಮ ದಾರಿ ಗಾಳಿಪಟ್ಟ ದಾರದ ಗಂಟಿನ ಥರ, ಅದನ್ನು ಬಿಡಿಸೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ದಾರ ನನ್ನ ಹತ್ರ ಯಾಕಿದೆ ಅಂತ ನನಗೆ ಉದ್ದೇಶ ಗೊತ್ತು, ಗಾಳಿಪಟ್ಟ ಹರಿಸೋಕ್ಕೆ ಅಂತ. ಆದರೆ ಬ್ರಹ್ಮ ಈ ಸೃಷ್ಟಿಯನ್ನು ಯಾಕೆ ಮಾಡಿದ್ನಪ್ಪ, ಈ ಗಂಟುಗಳನ್ನೆಲ್ಲ ಯಾಕಪ್ಪ ಮಾಡ್ದ ಅನ್ನೋಂಥ ಉದ್ದೇಶ, ಅದು ಆ ಆಶಯ ಅದು ಸಂಪೂರ್ಣವಾಗಿ ಅಸ್ಪಷ್ಟ. ಯಾಕೆ ಹೀಗೆ ಬಂತು ಅನ್ನೋದೇ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ಮುಖ್ಯವಾದಂಥ ಸ್ವಾರಸ್ಯಕರ ಅಂತ ಅನಿಸೋಂಥ, ಆದರೆ ಅರ್ಥ ಆಗೋದಕ್ಕೆ ಇನ್ನಷ್ಟು ಕಷ್ಟ ಆಗುವಂಥ ಅಂಶ ಏನು ಅಂತಂದರೆ ದ್ವಂದ್ವತೆ. ಒಂದು ಸರ್ತಿ ನೋಡಿದಾಗ ಒಂಥರ ಕಾಣಿಸುತ್ತೆ, ಅದೇ ಇನ್ನೊಂದು ಕಡೆ ತಿರುಗಿ ನೋಡಿದಾಗ ಇನ್ನೊಂಥರ ಕಾಣಿಸುತ್ತೆ. ಈ ಸೃಷ್ಟಿ ಅನ್ನೋಂಥದ್ರಲ್ಲಿ ವೈವಿಧ್ಯತೆ ಎಷ್ಟು ತುಂಬೋಗಿದೆ, ಮತ್ತು ವೈವಿಧ್ಯತೆಯ ಒಂದು ಆಳ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಆ ಸೃಷ್ಟಿಯ ಭಾಗವೇ ಆಗಿರುವಂತಹ ಒಂದು ಅಂಶ ಅದೇ ಸೃಷ್ಟಿಯ ಭಾಗವಾಗಿರುವ ಇನ್ನೊಂದು ಅಂಶಕ್ಕೆ ಸಂಪೂರ್ಣ ತದ್ವಿರುದ್ಧ. ಈಗ ನಾವು ಉದಾಹರಣೆಗೆ ಒಂದು ಏನೋ ಒಂದು ಸಿಹಿ ತಿಂಡಿ ಮಾಡಬೇಕು ಅಂತ ಅನ್ಕೊಳ್ಳೋಣ. ಸಿಹಿ ತಿಂಡಿ ಮಾಡಬೇಕಾದ್ರೆ ಅದಕ್ಕೆ ನಾವು ಸಿಹಿಯಾದಂಥ ವಸ್ತುಗಳನ್ನು ಹಾಕಬೇಕು, ಅದು ನಮಗೆ ಗೊತ್ತು. ಆದರೆ ನಮ್ಗೆ ಹಾಗೆ ಖಾರ ಬೇಕು ಅಂತಲೂ ಅನಿಸುತ್ತೆ, ಅದಕ್ಕೆ ನಾವು ಖಾರವಾದ ವಸ್ತುಗಳನ್ನು ಉಪಯೋಗಿಸ್ತೀವಿ. ಸೊ ನಮ್ಮ ನಿತ್ಯ ಜೀವನದಲ್ಲೇ ನೋಡಿ ಹೇಗೆ ಎರಡು ಒಂದು ರುಚಿಯ ಒಂದು ಸ್ಪೆಕ್ಟ್ರಮ್ನಲ್ಲಿರುವಂತಹ ಆ ತುದಿಯಿಂದ ಈ ತುದಿವರೆಗಿನ ಎಲ್ಲ ಅಂಶಗಳನ್ನು ನಾವು ಅನುಭವಿಸ್ತೀವಿ, ಹಾಗೆ ಸೃಷ್ಟಿಯಲ್ಲೂ ಕೂಡ. ಸೊ ಸೃಷ್ಟಿಯಲ್ಲಿ ಒಂದು ಕಡೆ ನೋಡಿದಾಗ ದಿವ್ಯ ಗುಣಗಳು ಕಾಣಿಸ್ತವಂತೆ. ಆ ದಿವ್ಯ ಗುಣಗಳು ನಮಗೆ ಬಹಳ ಇಷ್ಟವಾಗುತ್ತೆ, ನಮ್ಮನ್ನು ಓ ಎಷ್ಟು ಚೆನ್ನಾಗಿದೆಯಪ್ಪ ಅನ್ನೋಂಥ ಭಾವನೆಯಲ್ಲಿ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ಒಂದು ಸುಂದರವಾದಂಥ ಸೂರ್ಯೋದಯವನ್ನು ನಾವು ನೋಡ್ತೀವಿ, ಅಥವಾ ಯಾವುದೋ ಒಂದು ಬಹಳ ಸಂತೋಷಕರವಾದಂಥ ಅನುಭವ, ಸ್ನೇಹ ಆಗ್ಬೋದು, ಪ್ರೀತಿಯ ಒಂದು ಮಾತಾಗ್ಬೋದು, ಯಾವುದೋ ಒಂದಾದಾಗ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ. ಆದರೆ ಅದರ ಮರುಕ್ಷಣನೇ ಯಾವ್ದು ಸುಂದರವಾಗಿದೆ ಅಂತ ನಾವು ಅಂದ್ಕೊಂಡ್ವೋ ಅದರ ಪಕ್ಕದಲ್ಲೇ ಬಹಳ ಭೀಕರವಾದಂಥ ಒಂದು ದೃಶ್ಯ ನಮಗೆ ಕಾಣಿಸುತ್ತೆ. ಸೊ ಅದು ಬಹಳ ಘೋರ ಅಂತ ನಮಗನ್ಸುತ್ತೆ. ದಿನದ ಒಂದು ಬೆಳಗಿನ ಭಾಗದಲ್ಲಿ ಬಹಳ ಸಂತೋಷಕರವಾಗಿ ನಾವು ಕಳೆದ್ರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಸಂಜೆ ಆಗೋ ಹೊತ್ತಿಗೆ ನಮ್ಮ ಅನುಭವದ ಒಂದು ಬದಲಾವಣೆ ಹೇಗಾಗ್ಬೋದಪ್ಪ ಅಂತಂದರೆ ಅಯ್ಯೋ ಎಷ್ಟು ಕಷ್ಟನಪ್ಪ ಅಂತ ಅನಿಸೋ ರೀತಿಯಲ್ಲಿ ಆಗ್ಬಿಡುತ್ತೆ. ಸೊ ಹಾಗೆ ಆ ಸೃಷ್ಟಿಯಲ್ಲೇ ಅಡಕವಾಗಿರುವಂತಹ ಈ ದ್ವಂದ್ವತೆಯ ಆಳ ಎಷ್ಟಿದೆಯಪ್ಪ ಅಂತಂದರೆ ಈ ಬ್ರಹ್ಮಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 11 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ RK ನಾರಾಯಣರ ಮಾಲ್ಗುಡಿ ಇಡೇ ಸುಟ್ಟಿದ ಕಥೆ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸ್ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆ ಕಹಿ ಘಟನೆಯನ್ನು ನೆನೆದಾಗಲೆಲ್ಲ 18 ವರ್ಷದ ಆ ಹುಡುಗನ ಕಣ್ಣುಗಳು ತೇವವಾಗುತ್ತಿದ್ದವು. ಇಂಗ್ಲಿಷ್ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಂದಿತು. ಇಂಗ್ಲಿಷ್ ವಿಷಯದಲ್ಲೇ ಆತ ಫೇಲಾಗಿದ್ದ. ಇಡೀ ಜಗತ್ತೇ ತನ್ನನ್ನು ನೋಡಿ ನಗುತ್ತಿರುವಂತೆ ಆತನಿಗೆ ಭಾಸವಾಗಿತ್ತು. ಆ ದಿನ ಸೋತು ತಲೆ ತಗ್ಗಿಸಿ ನಿಂತಿದ್ದ ಆ ಹುಡುಗನೇ ರಾಶಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣಸ್ವಾಮಿ. ಮುಂದೆ ಜಗತ್ತು ಕೊಂಡಾಡಿದ ನಮ್ಮ ಎಮ್ಮೆಯ ಆರ್ ಕೆ ನಾರಾಯಣರವರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಫೇಲಾದ ನಂತರ ಸಿಕ್ಕ ಬಿಡುವಿನ ದಿನಗಳಲ್ಲಿ ನಾರಾಯಣ್ ಮೈಸೂರಿನ ಬೀದಿಗಳಲ್ಲಿ ಅಲೆಯುತ್ತಿದ್ದರು. ಕಣ್ಣಿಗೆ ಕಂಡ ಮನುಷ್ಯರನ್ನು, ಅವರ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಮನೆಯ ಲೈಬ್ರರಿಯಲ್ಲಿ ಕುಳಿತು ಕತೆಗಳ ಅದ್ಭುತ ಲೋಕದಲ್ಲಿ ಮುಳುಗುತ್ತಿದ್ದರು. ಆ ಒಂಟಿತನವೇ ಅವರನ್ನು ಒಳಗಣ್ಣಿನಿಂದ ಜಗತ್ತನ್ನು ನೋಡುವಂತೆ ಮಾಡಿತು. ಮುಂದೆ ಅವರು ಲಕ್ಷ್ಮೀಪುರಂಗೆ ಸ್ಥಳಾಂತರಗೊಂಡು ಚನ್ನಪಟ್ಟಣದಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದರು. ಆದರೆ 4 ದಿನಗಳಲ್ಲಿ ಆ ಕೆಲಸಕ್ಕೆ ಬೇಸತ್ತು ಮೈಸೂರಿಗೆ ಮರಳಿದರು. ಬರವಣಿಗೆಯೇ ಅವರ ಉಸಿರಾಗಿತ್ತು. ಕಾಲೇಜು ದಿನಗಳಲ್ಲಿ ಸ್ಥಳೀಯ ಕೆಫೆಗಳಲ್ಲಿ ಸ್ನೇಹಿತರೊಂದಿಗೆ ಚಹಾದ ಹಬೆಯ ನಡುವೆ ತಾವು ಬರೆದ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆ ಹರಿದ ಕಾಗದದ ತುಂಡುಗಳು ಮುಂದೆ ಸಾಹಿತ್ಯದ ಇತಿಹಾಸ ಸೃಷ್ಟಿಸುತ್ತವೆ ಎಂದು ಆಗ ಯಾರಿಗೂ ತಿಳಿದಿರಲಿಲ್ಲ. ಹಲವು ವರ್ಷಗಳ ಪರಿಶ್ರಮದ ನಂತರ ಹುಟ್ಟಿಕೊಂಡಿದ್ದೇ ಸ್ವಾಮಿ ಅಂಡ್ ಫ್ರೆಂಡ್ಸ್ ಹಸ್ತಪ್ರತಿ. ಆದರೆ ಭಾರತದಲ್ಲಿ ಅದನ್ನು ಪ್ರಕಟಿಸಲು ಯಾರು ಒಪ್ಪಲಿಲ್ಲ. ಬೇಸತ್ತ ನಾರಾಯಣ್ ಬ್ರಿಟನ್ನಲ್ಲಿದ್ದ ತಮ್ಮ ಸ್ನೇಹಿತನಿಗೆ ಆ ಪ್ರತಿಯನ್ನು ಕಳುಹಿಸಿ, ಯಾರಾದರೂ ಪ್ರಕಾಶಕರು ಸಿಕ್ಕರೆ ನೋಡು, ಇಲ್ಲದಿದ್ದರೆ ಅದನ್ನು ಥೇಮ್ಸ್ ನದಿಗೆ ಎಸೆದು ಬಿಡು ಎಂದು ಹತಾಶೆಯಿಂದ ಬರೆದಿದ್ದರು. ಆದರೆ ಕಥೆಯಲ್ಲಿದ್ದ ಮಣ್ಣಿನ ವಾಸನೆ ಥೇಮ್ಸ್ ನದಿಗೆ ಸೇರಬೇಕಾಗಿರಲಿಲ್ಲ. ಅದು ಇಡೀ ಜಗತ್ತನ್ನು ಆವರಿಸಬೇಕಿತ್ತು. ಆ ಹಸ್ತಪ್ರತಿ ಪ್ರಸಿದ್ಧ ಸಾಹಿತಿ ಗ್ರಹಂ ಗ್ರೀನ್ ಅವರ ಕೈ ಸೇರಿತು. ಸ್ವಾಮಿಯ ಮುಗ್ಧತೆಗೆ ಮನಸೋತ ಗ್ರೀನ್ 1935 ಅದನ್ನು ಪ್ರಕಟಿಸಲು ನೆರವಾದರು. ಅಲ್ಲಿಗೆ ಮಾಲ್ಗುಡಿ ಎಂಬ ಮಾಂತ್ರಿಕ ಲೋಕದ ಹೆಬ್ಬಾಗಿಲು ತೆರೆಯಿತು. ಆದರೆ ಯಶಸ್ಸಿನ ಬೆನ್ನಲ್ಲೇ ವಿಧಿ ಅವರಿಗೆ ಸಾಲು ಸಾಲು ಆಘಾತಗಳನ್ನು ನೀಡಿತು. 1937 ತಂದೆಯ ನಿಧನವಾಯಿತು. ಅದಾಗಿ 2 ವರ್ಷಗಳಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಪತ್ನಿ ರಾಜಂ ಡೆಂಗ್ಯು ಜ್ವರದಿಂದ ಕೊನೆಯುಸಿರು ಎಳೆದರು. ಮನೆಯ ಮೌನ ಶೂನ್ಯತೆ ಅವರನ್ನು ಕಾಡತೊಡಗಿತು. ಆದರೆ ಅವರು ಆ ನೋವಿಗೆ ಶರಣಾಗಲಿಲ್ಲ. ತಮ್ಮ ಹೃದಯದ ಅಪಾರ ದುಃಖ ಮತ್ತು ವಿರಹವನ್ನು ಬರವಣಿಗೆಯ ಶಾಯಿಯಾಗಿಸಿಕೊಂಡರು. ಆ ಒಂಟಿತನ ಮತ್ತು ಮೌನದಿಂದ ಮೂಡಿಬಂದಿದ್ದೇ ಭಾರತೀಯ ಸಾಹಿತ್ಯದ ಸಾರ್ವಕಾಲಿಕ ಶ್ರೇಷ್ಠ ಕೃತಿಗಳು. 1942 ಬಿಡುಗಡೆಯಾದ ಮಾಲ್ಗುಡಿ ಡೇಸ್ ಕಥಾ ಸಂಕಲನ ಸಾಮಾನ್ಯ ಜನರ ಅಸಾಮಾನ್ಯ ಜೀವನವನ್ನು ಜಗತ್ತಿಗೆ ಪರಿಚಯಿಸಿತು. ಮುಂದೆ ದೂರದರ್ಶನದಲ್ಲಿ ಮೂಡಿಬಂದ ಇದರ ಧಾರಾವಾಹಿ ಪ್ರತಿಯೊಬ್ಬ ಭಾರತೀಯನ ಬಾಲ್ಯದ ಮಧುರ ನೆನಪಾಯಿತು. ತದನಂತರ ಬಂದ ದ ಗೈಡ್ ಕಾದಂಬರಿಗೆ 1962 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಲಿಯಿತು. ಒಮ್ಮೆ ಇಂಗ್ಲಿಷ್ನಲ್ಲಿ ಫೇಲಾಗಿದ್ದ ಹುಡುಗ ಅದೇ ಇಂಗ್ಲಿಷ್ ಭಾಷೆಯಲ್ಲಿ ಭಾರತದ ಸುಂದರ ಹಳ್ಳಿಗಳ ಮುಕ್ತ ಜನರ ಕಥೆಗಳನ್ನು ಜಗತ್ತಿಗೆ ಸಾರಿ ಅತ್ಯಂತ ಪ್ರಭಾವಶಾಲಿ ಬರಹಗಾರನಾಗಿ ಬೆಳೆದು ನಿಂತಿದ್ದ. ಕೆಲವೊಮ್ಮೆ ಸೋಲು ನಮ್ಮ ಆತ್ಮವಿಶ್ವಾಸವನ್ನೇ ಕರಗಿಸಿ ಹೈರಣಾಗಿಸುತ್ತದೆ. ಪ್ರಪಂಚಕ್ಕೆ ಇರಲಿ, ನಮಗೆ ನಮ್ಮ ಬಗ್ಗೆ ವಿಶ್ವಾಸ ಹೊರಟು ಹೋಗುತ್ತದೆ. ಅಂತಹ ಸಮಯದಲ್ಲೂ ಕೂಡ ಧೈರ್ಯ ತಂದುಕೊಂಡು ಪ್ರಯತ್ನಗಳನ್ನು ಮಾಡುತ್ತಾ ದೃಢವಾಗಿ ಮುಂದೆ ಹೆಜ್ಜೆ ಇರಿಸಿದಾಗ ಮಾತ್ರ ಬೆಳಕಿನ ಆಶಾಕಿರಣ ಬದುಕಿನಲ್ಲಿ ಮೂಡಲು ಸಾಧ್ಯ. ನಡೆಯುವವರು ಎಡುವುದು ಸಹಜ, ಆದರೆ ಪ್ರಯತ್ನವನ್ನೇ ಪಡೆದೇ

ಹೋದರೆ ಗುರಿಯಡಿಗೆ ತಲುಪಲು ಸಾಧ್ಯವೇ ಆಗುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸ್ ಹುಟ್ಟಿದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಕರ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರ್ ಕೆ ನಾರಾಯಣರ ಮಾಲ್ಗುಡಿಯಿಡೆ ಸುಟ್ಟಿದ ಕತೆ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ರವರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋಡು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೇಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಗೆ ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?

0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ ಯಾಕೋ.
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ IMEC ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಗೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ಧತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರ್

0: ಉಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆದಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ಧ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀರ್ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ 2 ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15%ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ

0: ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿವೇದಿತ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಶ್ರೀಮತಿ ಚಂದನಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ತಮ್ಮ ಒಂದು ಮಗುವಿನ ಸಮಸ್ಯೆಯನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಶ್ರೀಮತಿ ಚಂದನಾರವರು. ಬನ್ನಿ ಕೇಳುಗರೆ, ಹಾಗಾಗಿ ಆ ಮಗುವಿನ ಒಂದು ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಹಾಗೆ ಆ ಮಗುವಿನ ಬೆಳವಣಿಗೆ ಈಗ ಹೇಗೆ ನಿರಂತರವಾಗಿ ಸಾಗ್ತಾ ಇದೆ, ಆ ಮಗುವಿನ ಬೆಳವಣಿಗೆಯಲ್ಲಿ ಅವರ ಪೋಷಕರಾದ ಶ್ರೀಮತಿ ಚಂದನಾ ಅವರು ಹೇಗೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
4: ಮೇಡಮ್, ನನ್ನ ಹೆಸರು ಚಂದನಾ ಅಂತ, ನಮ್ಮ ಪಾಪ ಹೆಸರು ವಿಶಾಲ್ ಅಂತ. ಫಸ್ಟು ಡೆಲಿವರಿ ಎಲ್ಲ ನಾರ್ಮಲ್ ಆಗಿತ್ತು, ಚೆನ್ನಾಗಿದ್ದ. 2 ಮಂತ್ಗೆ ಒಂದು ಪೋಲಿಯೋ ಡೋಸ್ ಜ್ವರ ಬಂದಿದ್ದೇನೆ, ಅದು ಒಂದು ವಾರ ಆದ್ರೂ ಹೋಗ್ಲಿಲ್ಲ. ಹಂಗಾಗಿ ಅವನಿಗೆ ಬ್ರೈನ್ಗೆ ಟಚ್ ಆಗಿ ಪಿಡ್ಸ್ ತರ ಬರಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಹುಣಸೂರಿಯಿಂದ ಚೆಲ್ವಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಅಲ್ಲಿ ಪಾಪ ಬದುಕಲ್ಲ, ಕೋವಿಡ್ ಪಾಸಿಟಿವ್ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮನೆಯವರು ಕೇರಳ ಕೋಯಿಕೋಡ್ ಮಿನ್ಸ್ ಕರ್ಕೊಂಡೋಗಿ ಅಲ್ಲಿ ಹೇಳಿದ್ರು ಪಾಪ ಬದುಕ್ತದೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಹೇಳಕ್ ಆಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಜೀವ ಒಂದು ಸಿಕ್ಕಿದ್ರೆ ಸಾಕಲ್ವಾ ಅನ್ಕೊಂಡು ನಾವು ಕೇಳ್ಕೊಂಡು ಬದುಕಿಸ್ಕೊಡಿ ಪಾಪಗೆ ಅಂತ. ಅಲ್ಲಿ 100,000 ರೂಪಾಯಿ ಎಲ್ಲ ಖರ್ಚಾಯ್ತು, ಮತ್ತೆ ಜನ ಸಪೋರ್ಟ್ ಹೆಲ್ಪ್ ಇಂದ ಎಲ್ಲ ಚಾರ್ಜಸ್ ಬಿಲ್ ಎಲ್ಲ ಕಟ್ಟಿ ಪಾಪುಗ್ ಇಸ್ಕೊಂಡು ಜೀವ ಸಿಕ್ತು. ಆದ್ರೆ ಒಂದು ಬೊಂಬೆ ನನ್ ಮಗುಗೆ ನನ್ ಕೈಲಿ ಕೊಟ್ರು, ಬೊಂಬೆ ರೀತಿಯಾಗಿ, ಏನು ನೋಡ್ತಿರ್ಲಿಲ್ಲ, ಕೈ ಕಾಲೆಲ್ಲ ಫುಲ್ ಟೈಟ್ನೆಸ್, ಆತರ ಎಲ್ಲ ಇದ್ದಿತ್ತು. ತುಂಬಾ ಕಷ್ಟ ಆಯ್ತು, ಟ್ರಕೆಸ್ಟಮಿ ಎಲ್ಲ ಮಾಡಿದ್ರು ಉಸಿರಾಟಕ್ ತೊಂದರೆ ಆಗಿ, ಕಷ್ಟ ಆಯ್ತು ತುಂಬಾ ನೋಡ್ಕೊಳಕ್ಕೆ. ನಿದ್ರೆ ಇಲ್ಲ ಪಾಪುಗೆ, ಬೆಳಗಾನ ಕೈಲಿ ಎತ್ಕೊಂಡು ಓಡಾಡ್ಬೇಕಾಗಿತ್ತು. ನಾವು ನಿದ್ರೆ ಮಾಡೇನೆ ಈಗ 4 ವರ್ಷ ಆಯ್ತು ಪಾಪ ಜೊತೆ ಟೈಮ್ ಹೋಗ್ತಾ ಇದ್ದೀವಿ. ನೈಟು ಇಲ್ಲ, ಬೆಳಿಗ್ಗೆನೂ ಇಲ್ಲ. ಅವನಿಗೆ ಟೈಮ್ ಟೈಮ್ ಗಂಜಿ ಮಾಡಿಕೊಡ್ಬೇಕು, ಅವನ ಜೊತೆನೆ ಹತ್ರನೇ ಇದ್ದು ನೋಡ್ಕೋಬೇಕು. ಸ್ವಲ್ಪ ಆಚೆ ಈಚೆ ಹೋದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ನನಗೆ ಸಪೋರ್ಟಿವ್ ಆಗಿ ನಮ್ಮ ಅಮ್ಮ ಇದ್ದಾರೆ, ತಂಗಿ, ಆಂಟಿ, ಇಷ್ಟು ಸಪೋರ್ಟಿಂದ ನಾನು ಮುಂದೆ ಬಂದಿರೋದು. ಹಸ್ಬೆಂಡ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ನನಗೆ, ತಾಯಿ ಮನೆ ಫ್ಯಾಮಿಲಿನೇ ಸಪೋರ್ಟು ಜಾಸ್ತಿ. ನನ್ನ ಮಗು ದೇವ್ರು ಕೊಟ್ಟಿರೋ ಮಗು ಅಂದ್ಕೊಂಡು ಅವನ ಡೆವಲಪ್ಮೆಂಟ್ಗೋಸ್ಕರ ನಾನು ಎಲ್ಲ ಹಾಸ್ಪಿಟ್ಲ್ ಕಡೆ ಹೋಗ್ತೀನಿ, ಎಲ್ಲೆಲ್ಲಿ ಫಿಸಿಯೋ ಇದೆ ಎಲ್ಲ ಮಾಡಿಸ್ತೀನಿ, ಪ್ರತಿಯೊಂದು ಎಲ್ಲ ಮಾಡಿಸ್ತಾ ಇದ್ದೀನಿ. ಅವನ ಕಂಡೀಷನಲ್ಲಿ ಇಂಪ್ರೂವ್ ಆಯ್ತಾನೆ, ಮುಂದೆ ಚೆನ್ನಾಗಾಯ್ತಾನೆ. ಎಲ್ಲ ಮಕ್ಕಳು ಥರ ನನ್ನ ಪಾಪನು ಒಂದು ಸ್ಟೇಜಿಗೆ ಬರಲಿ ಅಂದ್ಕೊಂಡು ನನಗಾಗೋ ಎಫೆಕ್ಟ್ ಶ್ರಮ ನಾನು ಪಡ್ತಾ ಇದ್ದೀನಿ. ಶ್ರಮಕ್ಕಿಂತ ನನ್ನ ಮಗು ಇಂಪ್ರೂವ್ ಆಗೋದೆ ಇಂಪ್ರೂವ್ಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದು ಅಮ್ಮ ಅಂತ ಗುರುತಿದೆ ಶಕ್ತಿ ಅದು ಅವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಹಿಂಗೆ ಮುಂದೆ ಹೋಯ್ತಾ ಇದ್ದೀನಿ. ಆದರೆ ಫಿಸಿಯೋ ಆದಷ್ಟು ಮಾಡಿಸ್ಲೇಬೇಕು, ಫುಲ್ ಬಾಡಿ ಟೈಟ್ನೆಸ್ ಐತೆ ಪಾಪುಗೆ. ಏನಪ್ಪ ಅಂದ್ರೆ ತಿನ್ಸೋದು ಪ್ರಾಬ್ಲಮ್ ಜಾಸ್ತಿ.

0: ತಿನ್ಸ್ತಾ ಇರ್ಬೇಕಾದ್ರೇನೆ ಅವನ್ಗೆ ಉಸಿರು ಎಲ್ಲ ಕಡ್ತಾನೆ. ನಮ್ಗೆ ಅದೆಲ್ಲ ನೋಡಕ್ ಆಗಲ್ಲ, ಭಯ ಆಗುತ್ತೆ. ಒಂದೊಂದ್ ಟೈಮು ಯಾಕೆ ಹಿಂಗೆಲ್ಲ ಆಯ್ತು ಅಂತ ತುಂಬಾ ಫೀಲ್ ಆಯ್ತೀವಿ. ಆದ್ರೆ ಮುಂದೆ ಫೇಸ್ ಮಾಡ್ಬೇಕಲ್ವಾ, ನಮ್ ಕೈಲಿ ಇರಷ್ಟು ನಮ್ ಪಾಪುಗೆ ನಾವು ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ಅದು ಹಂಗಾಗ್ಬೇಕು ಅಂತ ಏನು ದೇವ್ರಲ್ಲಿ ಕೇಳ್ಕೊ ಬಂದಿರಕ್ಕಿಲ್ಲ. ನಮ್ ಕೈಲಿ ಕೊಟ್ಟಿರೋದು ದೇವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಹೇಳ್ಬೇಕಂದ್ರೆ ಹಿಂಗ್ ನೋಡ್ಕೊಳ್ಳೋರ್ ಕೈಲೇ ಮಗು ಇಂತೆ ಮಕ್ಳು ಹೆಚ್ಚಾಗಿ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಅವನ ಹತ್ರನೇ ಇದ್ದಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದೀನಿ. ಇದುವರೆಗೂ ಏನಪ್ಪ ಅಂದ್ರೆ ನಮ್ಮ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಾನು ಒಂದು ಹೊರಗಡೆ ಎಲ್ಲೂ ಹೋಗಲ್ಲ, ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಲ್ಲ, 24 hours ಇವನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಎರಡೆರಡು ತಿಂಗಳಿಗೆ ಚೆಕಪ್ ಕರ್ಕೊ ಹೋಯ್ತಿದ್ದೀನಿ ಮೈಸೂರಿಗೆ, ಅಪೋಲೋಗೆ ಕರ್ಕೊ ಹೋಗ್ತಾ ಇದ್ದೀನಿ. ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡ್ತೀವಿ ಮೇಡಮ್. ಅವನು ಕುತ್ಕೋಬೇಕು, ನಿಂತ್ಕೋಬೇಕು, ಮತ್ತೆ ಓಡಾಡಬೇಕು, ಇದ್ರೂ ಖುಷಿಲಿ ನಾವು ಇದ್ದೀವಿ ಮೇಡಮ್. ಅವನ ಇಂಪ್ರೂವ್ಮೆಂಟ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ.
1: ಈ ನಿಟ್ಟಿನಲ್ಲಿ ಮಗುವಿನ ಪರಿಸ್ಥಿತಿಯ ಜೊತೆಗೆ ನಿಮ್ಮ ಸಮಸ್ಯೆಗಳು ತುಂಬಾ ನಿರಂತರವಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಜೀವನವನ್ನ ಸಾಗಿಸ್ಕೊಂಡು ಈಗಲೂ ಕೂಡ ಮುಂದುವರಿತಾ ಇದ್ರ.
0: ಅವ್ರಿವ್ರು ಏನಂತಾರೋ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನ್ ಮೇನ್ ಅಂದ್ರೆ ಅಯ್ಯೋ ಹೇಳೋರು ಹೇಳ್ತಾನೆ ಇರ್ತಾರೆ, ಚೆನ್ನಾಗಿದ್ರು ಹೇಳ್ತಾರೆ, ಹೆಂಗಿದ್ರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಹಿಂಗಂದ್ರು ಹಂಗಂದ್ರು ಅಯ್ಯೋ ನಮ್ಮ ಮಗು ಹಿಂಗೈತೆ ಅಂತ ನಾವು ಕೀಳಾಗಿ ನೋಡಬಾರ್ದು. ನಮ್ಗೆ ಸಿಕ್ಕಿರೋ ದೇವ್ರು ಕೊಟ್ಟಿರೋ ಮಗುನ ಆ ಮಗುನ ಖುಷಿ ನಾವು ನೋಡ್ಬೇಕು. ಅದ್ ಬಿಟ್ಟು ಜನ ಹಂಗ ಹೇಳ್ತಾರೆ, ಅವ್ರು ಹಿಂಗೆ ಹೇಳಿದ್ರು ಬಿಟ್ಬಿಡದ, ಒಂದೆಲ್ಲೋ ಸೇರಿಸ್ಬಿಡದ, ಅದೆಲ್ಲ ಫೀಲ್ ಮಾಡಬಾರ್ದು. ನಮ್ಮ ಕೈಲಿ ಎಷ್ಟು ದಿನ ಚೆನ್ನಾಗಿರುತ್ತೆ ಆ ಮಗು, ಎಷ್ಟು ದಿನ ನಮ್ಮಲ್ಲೇ ಆ ಮಗು ಖುಷಿ ಕಾಣಬೇಕು. ಯಾಕೆಂದ್ರೆ ನಮಗಿಷ್ಟು ನೋಡ್ಕೊತಾ ಇದ್ದಾರೆ ಅಪ್ಪ ಅಮ್ಮ ಎಲ್ಲ ಅನ್ಕೊಂಡು ಅವು ಒಂದು ಫೀಲ್ ಆಗಬೇಕು. ಅದಕ್ಕೋಸ್ಕರ ಯಾರೇ ಏನಂದ್ರೂ ತಲೆ ಕೆಡಿಸ್ಕೋಬಾರ್ದು, ಮುಂದೆ ಚೆನ್ನಾಗಿರ್ಬೇಕು, ಪಾಪನ ಚೆನ್ನಾಗಿ ನೋಡ್ಕೋಬೇಕು. ಅವನಿಗೆ ಆರೈಕೆ ಮಾಡೋದ್ರಲ್ಲೇ ನಾವು ಜೀವನ ಪೂರ್ತಿ ಇರಬೇಕು ಅಷ್ಟೇ ಮೇಡಮ್.
1: ಆ ಮಗುವಿನ ಬೆಳವಣಿಗೆ ಈಗ ನಿರಂತರವಾಗಿ ಸಾಗ್ತಾ ಇದೆ ಅಂತಂದ್ರೆ ಬೆಳವಣಿಗೆಗೆ ಹೆಚ್ಚು ಗಮನವನ್ನ ಕೊಟ್ಟಾಗ ಆ ಮಗು ಇನ್ನಷ್ಟು ಬೆಳವಣಿಗೆ ಹೊಂದೋಕೆ ಸಹಾಯ ಆಗುತ್ತೆ. ಮನೇಲಿ ಯಾರ್ಯಾರು ಇದ್ದೀನಿ ಮೇಡಮ್ ನೀವು?
0: ನಾನು ಮತ್ತೆ ಅಪ್ಪ ಅಮ್ಮ, ನನ್ನ ಬ್ರದರ್ ಅಷ್ಟೇ, ಜನ ಮೂರ್ ಜನ.
1: ಈಗ ವಿಶಾಲ್ಗೆ ಹುಟ್ಟಿದ 2 ತಿಂಗಳಿಗೆ ಈ ಸಮಸ್ಯೆಯಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿ. ಆ ಯಾವೆಲ್ಲ ಚಿಕಿತ್ಸೆಯನ್ನ ಕೊಡಿಸ್ತಾ ಬಂದ್ರಿ ನಿರಂತರವಾಗಿ ಈಗ ಸತತವಾಗಿ?
0: ಮೇಡಮ್ ಫಸ್ಟ್ ಇಂದನು ಅಂದ್ರೆ ಅವನ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಜ್ವರ ಒಂದೇ ಮೇನ್ ಪ್ರಾಬ್ಲಮ್. ಜ್ವರದಿಂದ ಬ್ಲಡ್ ಇನ್ಫೆಕ್ಷನ್ ಆಯ್ತು, ಮತ್ತೆ ಅವನ್ಗೆ ಬಾಡಿ ಎಲ್ಲ ಫುಲ್ ಟೈಟ್ನೆಸ್ ಆಯ್ತು. ಜ್ವರದ ಜೊತೆಗೆ ಕೋಲ್ಡು, ಇನ್ಫೆಕ್ಷನ್, ಪ್ರತಿ ಒಂದೆಲ್ಲ ಮಿಕ್ಸ್ ಆಯ್ತು ಅವನ್ಗೆ. ಅವನ್ ಬದುಕಿರೋದೇ ಹೆಚ್ಚು ಹೇಳ್ಬೇಕು ಅಂದ್ರೆ. ನಮ್ಗೆ ಜೀವ ಸಿಕ್ತಲ್ಲ ಅಂತ ಖುಷಿ ಪಡ್ಬೇಕು ನಾವು, ಇಲ್ಲಾಂದ್ರೆ ನಮ್ ಕೈಲೇ ಇರ್ತಿರ್ಲಿಲ್ಲ. ಅಷ್ಟು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಇವಾಗ ನಮ್ ಕೈಲಿ ಇದ್ದಾನೆ ಅಂದ್ರೆ ಅದು ಏನ್ ಹೇಳ್ಬೇಕು, ಮಿರಾಕಲ್ ಅಂತ ಅಷ್ಟೇ ಹೊರತು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದುವರೆಗೂ ಟ್ರೀಟ್ಮೆಂಟ್ ಅಲ್ಲೇ ಇದ್ದಾನೆ ಅವನು, ಇನ್ನೂ ಟ್ರೀಟ್ಮೆಂಟ್ ಬೇಕಾ? ನಮ್ ಕೈಲಾದಷ್ಟು ನೋಡ್ಕೋಬೇಕು ನಾವು. ಅದಕ್ಕೂ ಜಾಸ್ತಿ ನಮ್ ಅಪ್ಪ ಅಮ್ಮ ಸಪೋರ್ಟ್ ಇದ್ದಾರೆ.
1: ಅದು 2 ತಿಂಗಳಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರಿ, ಈಗ ಅಟ್ ಪ್ರೆಸೆಂಟ್ ಅವನಿಗೆ 4 ವರ್ಷ ಅಂತ ಹೇಳಿದ್ರು. ಹೇಗಿತ್ತು ಅವನ ಪರಿಸ್ಥಿತಿ 4 ವರ್ಷದಲ್ಲಿ?
0: 4 ವರ್ಷದಿಂದ ಮೇಡಮ್ ಎತ್ಕೋಬೇಕು, 24 hours ಎತ್ಕೋಬೇಕು. ಅವಳು ಜಾಸ್ತಿ ಅವನು ಒಂದೊಂದು ಮಕ್ಕಳು ಒಂದೊಂದು ಮಾತಾಡ್ತಿದ್ದಾರೆ ಅಂತ ಖುಷಿ ಪಡ್ತಾರೆ, ಒಂದ್ ನೋಡ್ತಿದ್ದಾರೆ ಒಂದ್ ಮಕ್ಕಳು ಅಂತ ಖುಷಿ ಪಡ್ತಾರೆ. ನಾನು ಹೇಳ್ಬೇಕು ಅಂದ್ರೆ ನನ್ನ ಮಗುನಲ್ಲಿ ನಾನದು ಏನು ನನ್ ನೋಡೇ ಇಲ್ಲ. ಒಂದ್ ಮಗು ಅವನ್ ಪಾಡಗವನ್ನ ಆಡ್ತಾನೆ, ಖುಷಿಯಾಗಿರ್ತಾನೆ, ಇದು ಅಪ್ಪ ಅಮ್ಮ ಅಂತ ಗೊತ್ತಾಗಕ್ಕಿಲ್ಲ, ಕುತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ನೆಕ್ಕು ಕಂಟ್ರೋಲ್ ಇಲ್ಲ, ತಿನ್ಸೋ ಫುಡ್ನ ಸುದಾ ಕಷ್ಟಪಟ್ಟು ತಿಂತಾನೆ. ಇಷ್ಟೊಂದು ಕ್ರಿಟಿಕಲ್ ಪ್ರಾಬ್ಲಮ್ ಇರೋ ನನ್ನ ಪಾಪನ ನಾನು ಅಷ್ಟೇ ಇಷ್ಟಪಟ್ಟು ನೋಡ್ಕೋತಾ ಇದ್ದೀನಿ. ಅದು ಬಿಟ್ಟು ಇನ್ನೆಲ್ಲ ದೇವ್ರ ಕೈಲಿ ಐತೆ ಅಷ್ಟೇ. ನಮ್ಗೆ ದೇವ್ರು ನೋಡ್ಕೊಳ್ಳೋ ಶಕ್ತಿ ಕೊಡ್ಬೇಕು ಅಷ್ಟೇ.
1: ಅವನ ಒಂದು ಪರಿಸ್ಥಿತಿ ಗೊಂಬೆಯ ಪರಿಸ್ಥಿತಿ ತರ ಇತ್ತು. ಒಂದು ಗೊಂಬೆ ಯಾವ ತರ ಇರುತ್ತೋ ಆ ತರ ಅವನು ಇರ್ತಿದ್ದ. ಇತ್ತೀಚಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಏಕ್ ಪರಿಚಯ ಆಯ್ತು ನಿಮ್ಗೆ?
0: ಅಂದ್ರೆ ಮೇಡಮ್ ಹಿಂಗೆ ಎಲ್ಲಾರು ಫಿಸಿಯೋ ಮಾಡ್ಸಕ್ ಹೇಳಿದ್ರಲ್ಲ, ಎಲ್ಲ ಕಡೆ ವಿಚಾರಿಸುದು, ವಿಚಾರಿಸ್ದಾಗ ಹಿಂಗೆ ಇಲ್ಲೂ ಫಿಸಿಯೋವಿದೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋದಕ್ಕಿಂತ ಪರವಾಗಿಲ್ಲ, ನೆಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಈಗೀಗ ಬರ್ತಾ ಇದೆ. ಮುಂದೇನೂ ಹಾಗೆ ಚೇಂಜಸ್ ಕಾಣಿಸ್ತದೆ ಅನ್ಕೊಂಡು ನಾವು ಇಷ್ಟಪಡ್ಕೊಂಡು ಇಷ್ಟು ಪ್ರೀತಿಯಿಂದ ನಾವು ಫಿಸಿಯೋ ಮಾಡಿಸ್ತಾ ಇದ್ದೀವಿ. ಅವನ್ ಲೈಫಲ್ಲಿ ಅವ್ನು ನಿಂತ್ಕೊಳ್ಳೋಕೆ, ಕುತ್ಕೊಳ್ಳೋಕೆ, ನೋಡೋ ಶಕ್ತಿಗೆಲ್ಲ ಫಿಸಿಯೋವೇ ಅಂತ ಹೇಳಿದ್ದಾರೆ. ಇನ್ನು ಮೆಡಿಸನ್ ಇಂದ ಏನೂ ಇಲ್ಲ ಬ್ರೈನ್ ಪ್ರಾಬ್ಲಮ್ಗೆ ಅಂತ. ಅದಕ್ಕೋಸ್ಕರ ಇನ್ ಫಿಸಿಯೋವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಎರಡು ವರ್ಷ ಆಯ್ತು ಇವಾಗ ಅಲ್ಲೇ ಪಿ ಸಿ ಓ ಮಾಡಿಸ್ತೀರ.

0: ಕರ್ಕೊಂಡು ಹೋಗೋ ಮಕ್ಕಳದ್ದೆಲ್ಲ ವಿಚಾರಿಸ್ಕೊಂಡು ಹಿಂಗೆ ಹೇಳಿದ್ಕೆ ನಾವು ಕರ್ಕೊಂಡೋಗಿ ಸೇರಿಸ್ತು ಸ್ವಾಮಿ ವಿವೇಕಾನಂದ ಅಲ್ಲಿ ಕರ್ಕೊಂಡೋಗಿ ಜಾಯಿನ್ ಮಾಡಿ ಫಿಸಿಯೋವೆಲ್ಲ ಮಾಡಿಸ್ತು. ಅಲ್ಲೊಂದು ವರ್ಷ ಮಾಡಿಸ್ತು. ಆಮೇಲೆ ಇಲ್ಲಿ ಹತ್ರದಲ್ಲಿ ನಮಗೆ ಊರಿಗೆ ಹತ್ರ ಆಗ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಗೌರ್ಮೆಂಟಲ್ಲೂ ಮಾಡಿಸ್ತಾ ಇದ್ದು, ಪ್ರೈವೇಟಲ್ಲೂ ಮಾಡಿಸ್ತಿದ್ದು, ಆಸರೆ ಹಾಸ್ಪಿಟ್ಲಲ್ಲೂ ಮಾಡಿಸ್ತಾ ಇದ್ದು. ಹಾಗೆ ಇಲ್ಲಿ ಹತ್ರದಲ್ಲಿ ಎಲ್ಲಿ ನಮಗೆ ಕಂಫರ್ಟಬಲ್ ಆಗುತ್ತೆ ಹಂಗೆ ಮಾಡಿಸ್ತಾ ಇದ್ದು.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಎಷ್ಟು ವರ್ಷದ ಕೊಡಿಸ್ರಿ ಥೆರಪಿಯನ್ನು?
0: ಒಂದು ವರ್ಷ ಕೊಡಿಸಿದೆ. ವಾರಕ್ಕೆ 3 ದಿನ, ಟೈಮ್ ಸಿಕ್ತಂಗೆಲ್ಲ ವಾರಕ್ಕೆ 2 ದಿನ, ಹಾಗೆ ಒಂದಿನ ಎಲ್ಲ ಆಗುತ್ತೆ ಅಲ್ಲಿಗೆ ಹೋಗಿ. ನನ್ನ ಪಾಪಗೆ ಇಲ್ಲಿ ಮನೇಲಿ ಅವ್ನು ಬೆಳಿಗ್ಗೆ ಇದು ಫುಡ್ ರೆಡಿ ಮಾಡಿ, ಗಂಜಿನೇ ಅವ್ನು ತಿನ್ನೋದು ಮೇನ್ ಗಂಜಿ. ಅವನಿಗೆ ಬೆಳಿಗ್ಗೆ ಒಂದು ಸ್ವಲ್ಪ ತಿನ್ಸ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋಕ್ಕೆ, ಅಲ್ಲಿ ಫಿಸಿಯೋ ಮುಗಿಸಿ ಆದಮೇಲೆ ಇನ್ನೊಂದು ಗಂಜಿ ತಿನ್ನಿಸಿ ಮತ್ತೆ ನಾನು ಕರ್ಕೊಬರೋಕ್ಕೆ. ನಾನಿಲ್ಲಿ ಒಂದು ತಿಂಡಿ ನಾಷ್ಟ ಮಾಡಿ ತಷ್ಟೇ ಹೊರತು ಅಲ್ಲಿ ಅವನು ಕರ್ಕೊಂಡು ಹೋಗಿ ಫಿಸಿಯೋ ಮಾಡಿಸಿ ಬರೋ ತನಕನೂ ಒಂದೇನು ಊಟನೂ ಮಾಡಲ್ಲ, ಏನೂ ಇಲ್ಲ. ಒಂದಿನ ಎಲ್ಲ ಆಗುತ್ತೆ. ಅಷ್ಟು ಕಷ್ಟದಲ್ಲಿ ಅಷ್ಟು ಪ್ರೀತಿಯಿಂದ ನಾನು ಫಿಸಿಯೋ ಮಾಡಿಸ್ತಾ ಇದ್ದೀನಿ. ಕಷ್ಟ ಅಂತ ಅನ್ಕೊಳ್ಳಲ್ಲ, ಇಷ್ಟಪಟ್ಟೆ ಫಿಸಿಯೋ ಮಾಡಿಸ್ತೀನಿ.
1: ಅಲ್ಲಿ ಯಾವ ಥರ ಥೆರಪಿಯನ್ನು ಕೊಡ್ತಿದ್ರು ಮೇಡಮ್?
0: ಅಂದರೆ ಬಾಡಿ ಟೈಟ್ನೆಸ್, ಫುಲ್ ಟೈಟ್ನೆಸ್ ಇತ್ತು. ಇವಾಗ ಸ್ವಲ್ಪ ಬಾಡಿ ಫ್ರೀ ಆಗಿದೆ.
1: ಹಾಂ, ಹೇಗೆ ಅನಿಸುತ್ತೆ ಆ ಥೆರಪಿಯನ್ನು ನೋಡಿದಾಗ ನಿಮಗೆ?
0: ಇಂಪ್ರೂವ್ ಆಗ್ತಾನೆ ನನ್ನ ಮಗ. ಎಲ್ಲ ಮಕ್ಕಳ ಥರ ನನ್ನ ಮಗನೂ ಇಂಪ್ರೂವ್ಮೆಂಟ್ ಕಾಣಿಸ್ತೈತೆ, ಚೇಂಜಸ್ ಆಯ್ತಾ ಇದ್ದಾನೆ ಅಂತ ಅನಿಸ್ತೈತೆ. ಅದಕ್ಕೋಸ್ಕರ ನಾವು ಫಿಸಿಯೋಗೆ ಅಡಿಟ್ ಆಗಿದ್ದೀವಿ.
1: ಅಲ್ಲಿಂದ ಬಂದು ಮನೇಲೂ ಕೂಡ ನೀವು ಥೆರಪಿ ಮಾಡ್ತಿದ್ರ?
0: ಮನೇಲೂ ಮಾಡ್ತೀವಿ. ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಈಗೀಗ ಮಾಡ್ಬೇಕಮ್ಮ ಅಂತ. ಹಂಗೇನೆ ಮನೇಲಿ ಬಾಲ್ ಎಕ್ಸಸೈಸ್ ಇದೆ, ಮತ್ತೆ ಕಣ್ಣಿಗೆ ಎಕ್ಸಸೈಸ್ ಇದೆ, ಕಲರ್ಸ್ ಬಾಲ್ ಎಲ್ಲ ತೋರಿಸ್ಕೊಂಡು ಇಲ್ಲೇ ಮನೇಲೂ ಆದಷ್ಟು ನಾವು ಎಫೆಕ್ಟ್ ಹಾಕಿ ಮಾಡ್ತೀವಿ. ಫ್ರೀ ಟೈಮಲ್ಲೆಲ್ಲ ಮಾಡ್ತೀವಿ. ಅವನಿಗೆ ಟೈಮ್ ಟೈಮ್ಸ್ ಗಂಜಿ ಎಲ್ಲ ಕೊಟ್ಟು ಒಂದು 1/2 ಗಂಟೆ ಗ್ಯಾಪಲ್ಲಿ ಮನೇಲಿ ಸ್ವಲ್ಪ ಫಿಸಿಯೋ ಮಾಡಿಸ್ಕೋತೀವಿ.
1: ವಿಶೇಷ ಮಗು ಒಂದು ಮನೆಯಲ್ಲಿದೆ, ಅಕ್ಕಪಕ್ಕ ತುಂಬಾ ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವುದೋ ಒಂದು ಸಾಮಾಜಿಕ ಸಮಸ್ಯೆ ಎದುರಾಯ್ತಾ?
0: ಅದೆಲ್ಲ ಇದೆ ಮೇಡಮ್, ಮಾತಾಡ್ತಾರೆ. ಒಂದು ಫಂಕ್ಷನ್ ಆದ್ರೂ ಈ ಹುಡುಗಿ ಎಲ್ಲೂ ಬರಲ್ಲ, ಈ ಮಗು ಯಾಕಾದ್ರೂ ಹುಡ್ತೋ ಅಂತಾರೆ. ಅಂದ್ರೆ ಅದು ನಾವು ಅದು ಕಿವಿಗೆ ಹಾಕೊಳ್ಳಲ್ಲ, ಅದು ನಮ್ಗೆ ಕೊಟ್ಟಿರೋ ಮಗು ನಾವೇ ಮುಂದುವರಿಸ್ಬೇಕು. ಅದು ಬಿಟ್ಟು ಜನ ಹಿಂಗಂತಾರೆ, ನಾವು ಮನೇಲೆ ಕೂತಿರ್ತೀವಿ ಹಾಗೆ ಹೀಗೆ. ಹೊರಗಡೆ ಹೋಗಿ ಫೀಲ್ ಮಾಡೋದೇನು ಬೇಡ, ನಮ್ಮ ಕೈಲಿರೋ ಮಗುನ ನಾವೆಷ್ಟು ಆರೈಕೆ ಮಾಡ್ತೀವಿ ಅದೇ ನಮ್ಮ ಫೀಲ್ ಅಷ್ಟೇ. ಅದು ಬಿಟ್ಟು ಹೊರಗಡೆ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದು ಬಿಟ್ಟು ಜಾಸ್ತಿ ಹೊರಗಡೆದೇ ಮಾತು ಕೇಳಿಸ್ಕೊಂಡ್ರೆ ನಾವೇ ಕುಗ್ಗೋಗ್ಬಿಟ್ರೆ ಮಗುಗೆ ನೋಡ್ಕೊಳಕ್ ಆಗಲ್ಲ.
1: ನಾವೇ ಧೈರ್ಯ ತಗೊಂಡು ಆ ಮಾತಿಗೆ ಕಿವಿ ಕೊಡದೆ ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಸಾಗಿದ್ರೆ ಅದೇ ಒಂದು ದೊಡ್ಡ ಕೊಡುಗೆ ಅಂತ ಈ ಮುಖಾಂತರ ಹೇಳ್ತಿದ್ರಿ ಮೇಡಮ್. ಅವನಿಗೆ ತಕ್ಷಣದ ಚಿಕಿತ್ಸೆ ಎಲ್ಲ ಕೊಡಿಸ ಆದ್ಮೇಲೆ ನಂತರ ದಿನಗಳಲ್ಲಿ ಅವನಿಗೆ ಈಗ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸನ ಕೊಡಿಸೋ ತರ ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದ್ರೆ
0: ಮೇಡಮ್? ವಿದ್ಯಾಭ್ಯಾಸ ಎಲ್ಲ ಆಸೆ ಇದೆ ನನಗೆ, ಅದಕ್ಕೂ ಮುಂಚೆ ಇಂಪ್ರೂವ್ ಆಗ್ಲಿ ಅಂತ ಶ್ರಮ ಪಡ್ತಾ ಇದ್ದೀನಿ. ಎಲ್ಲ ಕನಸೆಲ್ಲ ಎಲ್ಲ ತಾಯಂದಿರಿಗೂ ಇರುತ್ತೆ, ನನ್ನ ಮಗ ಓದ್ಬೇಕು ಹಿಂಗಾಗ್ಬೇಕು ಅಂತೆಲ್ಲ ಇರುತ್ತೆ. ಆದರೆ ಈಗ ನನ್ನ ಮಗಿನ ಕಂಡೀಷನಲ್ಲಿ ನಾನೇನಂದರೆ ಅವ್ನು ಚೇಂಜಸ್ ನೋಡ್ತಾ ಇದ್ದೀನಿ. ಕೂತ್ಕೋಬೇಕು, ನಿಂತ್ಕೋಬೇಕು, ಫಸ್ಟ್ ಅಪ್ಪ ಅಮ್ಮ ಅಂತ ಗುರ್ತಿಡ್ದು 2 ಮಾತು ಅಮ್ಮ ಅನ್ನೋ ಮಾತುಗೋಸ್ಕರ ನಾನು ಕಾಯ್ತಾ ಇದ್ದೀನಿ.
1: ಯಾವುದೇ ರೀತಿ ಮಾತಾಡಲ್ಲ,
0: ಏನು ಮಾತಾಡಲ್ಲ ಮೇಡಮ್, ಏನು ಮಾತಾಡಲ್ಲ, ಏನು ಗೊತ್ತಾಗಲ್ಲ. ಇದು ಅಮ್ಮ ಅಂತಾನು ಸುದ ಗುರ್ತಿಡಿಯಲ್ಲ.
1: ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವ್ದಾದ್ರು ಸಲಕರಣೆಗಳನ್ನು ಕೊಟ್ಟಿದೆಯಾ?
0: ಹಾಂ ಮೇಡಮ್, ಕೂರ್ಸೋಕ್ಕೆ ಸ್ವಲ್ಪ ಸಿಪಿ ಚೇರ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿಂದನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಪಾಪುಗೆ A4 ಶೂ ಎಲ್ಲ ಕೊಟ್ಟಿದ್ದಾರೆ.
1: ಅದು ಉಪಯೋಗ ಆಗ್ತಾ ಇದೆಯಾ ಮೇಡಮ್?
0: ಆಗ್ತಿದೆ ಮೇಡಮ್, ಯಾಕಂದರೆ ಅವನ ಕಾಲು ದಿನೇ ದಿನೇ ಸ್ವಲ್ಪ ಬೆಂಡ್ ಆಗ್ತಾ ಇದೆ. ಅದು ಹಾಕಿದ್ರೆ ಸ್ವಲ್ಪ ಅದು ಕಂಟ್ರೋಲ್ ಬರುತ್ತೆ. ಅದಕ್ಕೋಸ್ಕರ ಶೂ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ.
1: ಆರೋಗ್ಯ ಪರಿಸ್ಥಿತಿ ಇನ್ನೂ ಕ್ಷೀಣಿಸ್ತಾ ಬರ್ತಿದೆಯಾ ಅಥವಾ ಸುಧಾರಿಸ್ತಾ ಬರ್ತಿದೆ?
0: ಸುಧಾರಿಸ್ತಾ ಬರ್ತಿದೆ ಮೇಡಮ್. ಇದು ಮಾಡಿಸಿಲ್ಲ ಅಂದರೆ ಫುಲ್ ಬಾಡಿ ಟೈಟ್ನೆಸ್ ಆಗುತ್ತೆ. ಮೇನ್ ಅವ್ನ ಪ್ರಾಬ್ಲಮ್ ಫಿಸಿಯೋವೇ ಮೇಡಮ್. ಫಿಸಿಯೋ ಮಾಡಿಸ್ತಾನೇ ಬರಬೇಕು. ಅದು ಬಿಟ್ಬಿಟ್ರೆ ಅವನಿಗೆ ಬಾಡಿ ಫುಲ್ ಟೈಟ್ನೆಸ್ ಆಗುತ್ತೆ. ಅದಕ್ಕೋಸ್ಕರ ಫಿಸಿಯೋವೇ ಮೇನ್ ಮಾಡಿಸ್ತಾ ಇದ್ದೀವಿ.
1: ಬೆಳವಣಿಗೆಯಲ್ಲಿ ಫಿಸಿಯೋ ಸಾಕಷ್ಟು ಪಾತ್ರವನ್ನು ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಅವನಿಗೆ ಫಿಸಿಯೋ ಒಂದು ದೀರ್ಘಾವಧಿಯವರೆಗೂ ಬೇಕಾಗುತ್ತೆ, ಅವನ ಸರಿ ಹೋಗೋ ತನಕ ಬೇಕಾಗುತ್ತೆ ಅಂತ ಹೇಳ್ತಿದ್ರಿ. ಈಗ ಮೇಡಮ್ ಅವನಿಗೆ 4 ವರ್ಷ ಅಂತ ಹೇಳಿದ್ರೆ ಈ 4 ವರ್ಷದಲ್ಲಿ ಅವನನ್ನು ನೋಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅವನಿಗೆ ದಿನದ ಒಂದು 24 ಗಂಟೆಗಳನ್ನು ಅವನಿಗೆ ಆಗಿ ಮೀಸಲಿಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ನೋಡ್ಕೋತಾ ಇದ್ದೀರಿ ಅವನನ್ನು? ಅವನ ಬೆಳವಣಿಗೆ ಅಂದರೆ ಅವನ ಬೆಳಗ್ಗೆ ರೊಟೀನ್ ಆಗಿರ್ಬೋದು ಯಾವ ಥರ ಇರುತ್ತೆ ಮೇಡಮ್?
0: ಮೇಡಮ್ ಅವನಿಗೆ

0: ಬೆಳಗ್ಗೆನೆ ಗಂಜಿ ಮಾಡಬೇಕು. ಗಂಜಿ ಅಂದ್ರೆ ರಾಗಿ ಗಂಜಿ ಮಾಡಿ ಅದಕ್ಕೆ ಸಪ್ರೇಟ್ ಒಂದು ಮೊಳಕೆ ಕಾಳೊಂದು ನೀರು ಮಾಡಿ ತಿನ್ಸ್ಬೇಕು. ಅದನ್ನ ಸ್ವಲ್ಪ ನೀರಂಗ್ ಮಾಡ್ಕೊಂಡು ತಿನ್ಸ್ಬೇಕು. ಅದಾದ್ಮೇಲೆ ಮತ್ತೆ ಅವನಿಗೆ ಮಧ್ಯಾಹ್ನದ ಫುಡ್ ಆಗಿ ಗಂಜಿ ಮಾಡ್ತೀನಿ. ಅದು ನುಚ್ಚಲ್ಲಿ ರೈಸ್ ಏನೇ ಒಟ್ಟಲ್ಲಿ ನುಚ್ಚೋದು, ಅದು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ನೈಸ್ ಆಗಿ ಆದ್ಮೇಲೆ ಅದು ಅವನಿಗೆ ತಿನ್ನಿಸ್ತೀನಿ. ಟೈಮ್ ಟೈಮ್ ಕೊಡ್ತೀನಿ. ಮತ್ತೆ ಈಗ ಬೇಸಿಕ್ ಆಗಿರೋದ್ರಿಂದ ಸ್ವಲ್ಪ ಜ್ಯೂಸ್ ಕೊಡ್ತೀನಿ. ಆರೆಂಜ್ ಆಗಲಿ ಮತ್ತೆ ಪೈನಾಪಲ್ ಆಗಲಿ ಅದೆಲ್ಲನು ಜ್ಯೂಸ್ ಮಾಡಿ ಸ್ವಲ್ಪ ಕೊಡ್ತೀನಿ. ಪುನಃ ಮತ್ತೆ ಸಂಜೆ ಆಯಿತು ಅಂದರೆ ಸ್ವಲ್ಪ ಟೈಮ್ ಫಿಸಿಯೋ ಮಾಡ್ತೀನಿ. ಮತ್ತೆ ನೈಟು ಒಂದು 8 o'clock ಇನ್ನೊಂದು ಟೈಮ್ ಗಂಜಿ ತಿನ್ನಿಸ್ತೀನಿ. ಗಂಜಿ ತಿನ್ನಿಸಿ ಅವ್ನು ಮೆಡಿಸನ್ ಎಲ್ಲ ಕೊಟ್ಟು ಒಂದು 10 o'clock ಮುಗಿಸ್ತೀನಿ. ಅವನದೇ ಒಂದಿನದ್ದು ಇಷ್ಟೆಲ್ಲನು ಅವನಿಗೆ ಇಂಪಾರ್ಟೆಂಟ್. ಒಂದು ತಿಂಡಿನೇ ಆಗಲಿ ಊಟನೇ ಆಗಲಿ ಮತ್ತೆ ಅವ್ನ ನೀರು ಜ್ಯೂಸು ಎಲ್ಲ ಪ್ರತಿಯೊಂದು ಸುದ ನಾನೇ ನೋಡ್ಕೋಬೇಕು, ಹತ್ರ ಇದ್ದು ನೋಡ್ಕೋಬೇಕು.
1: ಈಗ ನೀವು ಹೇಳಿದ್ರಿ ಅವನ ಬೆಳಗಿನ ರೊಟ್ಟಿನೇ ತುಂಬಾ ವಿಭಿನ್ನವಾಗಿರುತ್ತೆ, ಈ ನಿಟ್ಟಲ್ಲಿ ಸಾಕಷ್ಟು ಶ್ರಮ. ನಿಮ್ಮ ಇದ್ರ ಮಧ್ಯೆ ನಿಮ್ಮನ್ನ ನೀವು ಹೇಗ್ ನೋಡ್ಕೋತೀರಿ ಮೇಡಮ್?
0: ನಮ್ಮನ್ನ ನಾವು ಅಂದ್ರೆ ಹೆಲ್ಪ್ ಮಾಡ್ತಾರಲ್ಲ, ಅಮ್ಮ ಇದಾರೆ, ಸಿಸ್ಟರ್ ಇದಾರೆ, ಅವ್ರು ಸ್ವಲ್ಪ ನನ್ಗೆ ಹೆಲ್ಪ್ ಮಾಡೋದ್ರಿಂದ ಪರವಾಗಿಲ್ಲ. ಇದು ಇಂತೆ ಮಕ್ಕಳಾಯ್ತು ಅಂತಾನೆ ಗಂಡನ ಫ್ಯಾಮಿಲಿಯಲ್ಲಿ ಯಾರು ನೋಡಲ್ಲ. ಅಂತದ್ರಲ್ಲಿ ನಮ್ಮ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡೈತೆ ಅಂದ್ರೆ ಅದ್ ನಮ್ ಸಿಕ್ಕಿರೋ ಪುಣ್ಯ. ಹಾಗಾಗಿ ನನ್ ದಿನಚರಿ ಅಲ್ಲ, ನಮ್ಮ ಫ್ಯಾಮಿಲಿ ಹೆಲ್ಪ್.
1: ಅಂದ್ರೆ ನಿಮ್ಮ ಬೆಳವಣಿಗೆಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಮ ಮಗನ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಅದ್ಭುತವಾಗಿದೆ. ಒಟ್ಟಾರೆ ಈಗ ಒಂದು ವಿಶೇಷ ಮಗು ಇದೆ ಅಂತಂದ್ರೆ ಆ ಮಗುನ ತುಂಬಾ ಜನ ಕಡೆಗಣಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವ್ಯಾವ ತರ ಅವನನ್ನ ನೋಡ್ಕೋತಾ ಇದ್ದೀರಾ
0: ಮೇಡಮ್? ಫಸ್ಟ್ ಸ್ಟಾರ್ಟಿಂಗ್ ಒಂದು ಫೀಲ್ ಆಯ್ತು, ದೇವರು ನನ್ಗೆ ಯಾಕೆ ಈ ಮಗು ಕೊಡ್ತು, ಏನ್ ತಪ್ಪು ಮಾಡಿದೆ ನಮ್ಮ ಕಷ್ಟಕ್ಕೆ, ಯಾಕೆ ಈ ತರ ಹುಡ್ತು ಅಂತ ಎಲ್ಲರಿಗೂ ಆಗಂಗೆ ನನಗೂ ಒಂದು ಫೀಲ್ ಆಯ್ತು. ಆಮೇಲೆ ಅದು ಫೀಲ್ ಮರೆಯೋ ಶಕ್ತಿ, ಮಗು ನಗು ಸ್ಮೈಲ್ ಇಂದ ನೋಡಿ ಆ ಶಕ್ತಿ ಎಲ್ಲ ಮರ್ತೆ ನಾನು. ಅಯ್ಯೋ ನನಗೋಸ್ಕರನೇ ಇದೆ ಈ ಮಗು, ನಾನು ಪಾಪಗೋಸ್ಕರನೇ ಇರ್ಬೇಕು ಅನ್ನೋ ಅದು ಕೆಟ್ಟ ಬ್ಯಾಡ್ ಒಪಿನಿಯನ್ ಅಲ್ಲಿ ನಾನು ಇಟ್ಕೊಂಡಿಲ್ಲ, ತೆಗ್ದಾಕ್ಬಿಟ್ಟು ನಾನು ನನಗೋಸ್ಕರ ಪಾಪಗೋಸ್ಕರ ನಾನು ಅಂತ ಮೂವ್ ಮಾಡ್ತಾ ಇದ್ದೀನಿ ಮೇಡಮ್.
1: ನಿಮ್ಮ ಜೀವನವನ್ನ ಅವನ ಒಂದು ಬೆಳವಣಿಗೆಗೆ ಮುಡಿಪಾಗಿಟ್ಟು ಈಗಲೂ ಕೂಡ ಸಾಕ್ತಾ ಇದ್ರ. ಈಗ ಒಂದು ವಿಶೇಷ ಚೇತನ ಮಗು ಅಂತಂದ್ರೆ ಒಂದು ಶಾಪ ಅನ್ಕೊಂಡು ಇತರೆ ಪೋಷಕರು ಅವ್ರನ್ನ ನೋಡ್ಕೊಳ್ಳದೆ ಬಿಟ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇ ನೀಡಕ್ ಇಷ್ಟಪಡ್ತೀರ?
0: ಆತರ ಎಲ್ಲ ಯೋಚನೆ ಮಾಡಬಾರ್ದು, ಯಾಕೆಂದ್ರೆ ನಮ್ಗೆ ಎಷ್ಟು ಶ್ರಮ ಪಟ್ಟು ಮಗುಗ್ ನೋಡ್ಕೊಳ್ತೀವೋ ಆ ಮಗು ಖುಷಿಲೆ ನಾವು ಖುಷಿಯಾಗಿರ್ಬೇಕು. ಅದು ಕಡೆಗಣಿಸ್ಬಾರ್ದು, ಯಾಕೆಂದ್ರೆ ಅದು ನಮ್ಗೇನೆ, ನಮ್ಮ ಪಾಪ ನಮ್ಗೆ ಹೆಚ್ಚು, ಅದು ಬೇರೆ ಯಾರೂ. ಈಗ ನಮ್ ನೋಡ್ಕೊಳಕ್ ಆಗಲ್ಲ ಅಂತ ಬೇರೆಯವ್ರು ಕೊಟ್ರೆ ಅದು ಚೆನ್ನಾಗಿ ಕೇರ್ ಮಾಡಲ್ಲ. ಆದಷ್ಟು ಅಪ್ಪ ಅಮ್ಮನೇ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಇರ್ಬೇಕು. ಬೇರೆ ಏನು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಮಗುನ ಕಡೆಗಣಿಸ್ಬಾರ್ದು. ಆ ತರ ಆದ್ರೆ ಮಕ್ಕಳು ಭವಿಷ್ಯ ಹೋಯ್ತು ಹಾಗಾಗುತ್ತೆ.
1: ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು. ಈ ನಿಟ್ಟಿನಲ್ಲಿ ಯಾರು ಕೂಡ ನಮ್ಮಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಮ್ಮ ನಮ್ಮ ಜವಾಬ್ದಾರಿನ ನಾವೇ ನಿಭಾಯಿಸ್ಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ ಮೇಡಮ್. ಈಗ ನೀವು ಸರಗೂರ್ಗಿ ಥೆರಪಿಗೆ ಬರ್ತಿದ್ದೆ ಅಂತ ಹೇಳಿದ್ರಿ, ಆ ಬರ್ತಿರ್ಬೇಕಾದ್ರೆ ಏನಾದ್ರು ಒಂದು ಮನಸ್ಸಿಗೆ ನೋವಾಗಂತ ಒಂದು ಸಮಸ್ಯೆ ಅಥವಾ ಒಂದು ಸಂಗತಿ ಏನಾದ್ರು ನಿಮ್ಮ ಮನಸ್ಸಲ್ಲಿ ಈಗಲೂ ಉಳ್ಕೊಂಡಿದ್ಯಾ ಮೇಡಮ್?
0: ಅಂದ್ರೆ ಫೇಸ್ ಮಾಡ್ತೀನಲ್ಲ, ಹೋಗ್ಬೇಕಾದ್ರೆ ಬಸ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನೀ ಪಾಪು ಹಿಂಗೈತೆ, ಕಾಲಿಗೆಲ್ಲ ಏನಿದು ಶೂ ಹಾಕಿದ್ದೀರಾ, ಇದೊಂದೇ ಪಾಪುನ, ಅಯ್ಯೋ ಇಷ್ಟು ಚೆನ್ನಾಗೈತೆ, ಹಿಂಗಾಯ್ತಾ ಹಂಗಾಯ್ತಾ ಅಂತೆಲ್ಲ ಮುಂದೆ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮನ್ಸಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಡೈಲಿ ಇದೇ ಫೇಸ್ ಮಾಡ್ತಿದ್ದೆ, ಯಾಕಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲನು ಪ್ರತಿದಿನ ಸರ್ಗೂರ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಬ್ರು ಮಗು ನೋಡ್ಬಿಟ್ಟು ಕಂಡೀಷನ್ಗೆ, ಓ ನಿಮ್ಮ ಮಗುನ ಹಿಂಗೈತಾ, ಓ ಹಿಂಗಾಯ್ತಾ, ಬರೀ ಹಿಂಗೆ ಕೇಳೋರೇ ಆಗ್ಬಿಟ್ರು. ನನಗೂ ಹೇಳಿ ಹೇಳಿ ಸಾಕಾಯ್ತು. ಆಮೇಲೆ ಫೇಸ್ ಮಾಡಿದೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಮುಂದೆ ಮೂವ್ ಮಾಡಿದೆ. ಅಪ್ಪ ಹೋಗ್ತೀನಿ, 2 bus ಹತ್ತುತ್ತೀನಿ, ಅಲ್ಲಿಂದ ಆಟೋದಲ್ಲಿ ಹೋಯ್ತೀನಿ, ಬರ್ತೀನಿ, ಪಾಪುಗೆಲ್ಲ ಕ್ಲಿಯರ್ ಆದ್ಮೇಲೆ ಫಿಸಿಯೋ ಆದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದೆ.
1: ಬೇರೆ ಏನಾದ್ರು ಸಮಸ್ಯೆ ಇದೆಯಾ, ಆರೋಗ್ಯ ಸಮಸ್ಯೆ ಅವನಿಗೆ, ಈಗ ಕುಂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದ್ ಬಿಟ್ಟು ಏನಾದ್ರು ಸಮಸ್ಯೆ ಇದೆಯಾ?
0: ಸಮಸ್ಯೆ ಅಂದ್ರೆ ಅವನಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ, ಜ್ವರ ಬಂದ್ರೆ ಟೋಟಲಿ ಕೋಲ್ಡ್ ಎಲ್ಲ ಆಗುತ್ತೆ. ಅದಕ್ಕೊಂದು 5-6 days ಫೇಸ್ ಮಾಡಬೇಕು. ಅವನ ಹತ್ರನೇ ಇದ್ಕೊಂಡು ಅವಾಗ ತಿನ್ನೋದೆಲ್ಲ ಕಷ್ಟಪಡ್ತಾನೆ, ಏನು ತಿನ್ನಲ್ಲ, ಬರೀ ಜ್ಯೂಸು ಗಂಜಿ ನೀರು ಆಗಿ ಕೂಡಿಸ್ಕೊಂಡು ನೋಡ್ಕೋಬೇಕು.

0: ಆತರ ಏನು ನೋಡಿಲ್ಲ ಅಂದ್ರೆ ಸ್ವಲ್ಪ ಅವನು ವೀಕ್ ಆಗೋಯ್ತಾನೆ, ಸುಸ್ತು ಜಾಸ್ತಿ ಆಗುತ್ತೆ. ಹಾಗಾಗಿ ಅವನಿಗೆಲ್ಲ ಪ್ರತಿಯೊಂದು ನರ್ಸ್ ಏನೇನು ಮಾಡಬೇಕು ಆ ಕೆಲಸ ಎಲ್ಲ ನಾನೇ ನನ್ನ ಮಗುಗೆ ಜವಾಬ್ದಾರಿ ತಗೊಂಡಿದ್ದೀನಿ.
1: ಮೇಡಮ್ ನೀವೇನು ಎಜುಕೇಶನ್ ಮಾಡಿದ್ದೀರಾ?
0: ಮೇಡಮ್ ನಾನು ಸೆಕೆಂಡ್ ಪಿ ಯು ಮಾಡಿದ್ದೀನಿ. ಮೇಡಮ್ ನಾನು ಕೇರಳಕ್ಕೆ ಮ್ಯಾರೇಜ್ ಆಗಿರೋದು, ಈಗ ಇಲ್ಲೇ ತಾಯಿ ಮನೇಲಿ ಇರೋದು, ಇಲ್ಲೇ ಸೆಟ್ಲ್ ಆಗಿತ್ತು ಸದ್ಯಕ್ಕೆ, ಈಗ ಇಲ್ಲೇ ತಾಯಿ ಮನೇಲಿ ಇರೋದು. ಪಾಪುಗೆ ಫಿಸಿಯೋಗೆ ಹತ್ರ ಆಗಲಿ ಅಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗಿದ್ದೀವಿ.
1: ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡಲ್ವಾ ಮೇಡಮ್?
0: ಸಪೋರ್ಟ್ ಇದೆ, ಮನೆಯವ್ರು ಮಾತ್ರ, ಅವ್ರ ಅಪ್ಪ ಅಮ್ಮ ಎಲ್ಲ ಯಾರು ಸಪೋರ್ಟ್ ಇಲ್ಲ. ಯಾಕಂದ್ರೆ ಮಗು ಹಿಂಗಾಯ್ತು ಅಂತ ಅವ್ರು ನೋಡೇ ಇಲ್ಲ. ಹೊರಗಡೆ ಜನ ಎಲ್ಲ ಎಷ್ಟು ಅಯ್ಯೋ ಪಾಪ ಮಗುಗೆ ಈಗ ಆಗೈತಲ್ಲ ಅಂತ ಫೀಲ್ ಆಯ್ತಾರೆ, ಹೊರತು ಹಸ್ಬೆಂಡ್ ಫ್ಯಾಮಿಲಿ ಒಂದಿನೂ ಫೀಲೇ ಆಗಿಲ್ಲ. ಹಿಂಗೆ ಆಗೈತಿ ಆಗಲೇಬೇಕು ಅಂತ ಹೇಳ್ತಾರೆ ಹೊರತು ಈ ಥರ ಫೀಲ್ ಆಗೇ ಇಲ್ಲ.
1: ಮೇಡಮ್ ನೀವು ಹೇಳ್ತೀರಿ ಹುಟ್ಟದ ಒಂದು 2 ತಿಂಗಳಿಗೆ ಈ ಥರ ಸಮಸ್ಯೆ ಕಾಣಿಸ್ತು ಅಂತ ಹೇಳಿದ್ರಿ, ಇದೇನಾದ್ರು ವಂಶ ಪಾರಂಪರ್ಯವಾಗಿ ಏನಾದ್ರು ಬಂದಿದೆಯಾ ಮೇಡಮ್?
0: ವಂಶ ಪಾರಂಪರ್ಯ ಏನೂ ಇಲ್ಲ ಮೇಡಮ್, ನಮ್ಮ ಫ್ಯಾಮಿಲಿಲಿ ಯಾವ ಮಕ್ಕಳಿಗೂ ಈ ಥರ ಆಗಿರಲಿಲ್ಲ, ಮತ್ತೆ ಹಸ್ಬೆಂಡ್ ಫ್ಯಾಮಿಲಿಲೂ ಈ ಥರ ಇಲ್ಲ. ಇದು ಏನು ಅಂತ ಗೊತ್ತಿಲ್ಲ, ಸಂದರ್ಭನೂ ಏನೋ ಬ್ಯಾಡ್ ಲಕ್ ಹಂಗಾಗಿ ಅಷ್ಟೇ, ಹೊರತು ರಿಲೇಷನ್ನಲ್ಲಿ ಏನೂ ಇಲ್ಲ ಮೇಡಮ್. ದೂರದಿಂದನೇ ಮ್ಯಾರೇಜ್, ಅದು ಬಿಟ್ಟು ಹತ್ರ ರಿಲೇಷನ್ ಏನು ಮ್ಯಾರೇಜ್ ಇಲ್ಲ. ನಾರ್ಮಲ್ ಡೆಲಿವರಿ ಆಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಆಗ 2 ತಿಂಗಳ ಗಂಟ ಆಕ್ಟಿವ್ ಚೆನ್ನಾಗಿದ್ದ, ಜ್ವರ ಬಂದೇ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು.
1: ನಿಮ್ಮ ಮಗನ ಬೆಳವಣಿಗೆಯಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರು, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಅವ್ರಿಗಿನ ಪ್ರಪಂಚ ನಿಮ್ಗೆ ಬೇಡ ಅಂತ ನೀವು ಹೇಳಿದ್ರಿ, ಅವನೇ ಒಂದು ಪ್ರಪಂಚ, ಈ ಪ್ರಪಂಚವನ್ನ ನೋಡ್ಕೊಳ್ಳೋಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಮೇಡಮ್?
0: ಮೇಡಮ್ ನಂಗೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನನ್ನ ಮಗ ನನ್ನ ಹತ್ರನೇ ಇರ್ತಾನಲ್ಲ, ಅದಕ್ಕೆ ಇನ್ನೂ ಖುಷಿ ಪಡ್ತೀನಿ. ಈಗ ಚೆನ್ನಾಗಿರೋ ಮಕ್ಳಿಗೆ ಹತ್ರದಲ್ಲಿ ನೋಡ್ಕೊಳ್ಳಲ್ಲ ಒಬ್ಬೊಬ್ರು, ಹಾಗಾಗಿ ನನ್ನ ಮಗ ನನ್ ಚೆನ್ನಾಗಿರ್ಲಿ ಅವ್ನು ಹೆಂಗೆ ಇರ್ಲಿ ನನ್ನ ಮಗ ಅಂತ ನನಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಪ್ರೀತಿಯಿಂದ ಅವನಿಗೆ ಬೆಳೆಸ್ತೀನಿ.
1: ಕ್ಯಾಂಪ್ ಅಟೆಂಡ್ ಮಾಡಿದ್ರಾ ನೀವು?
0: ಹಾ ಮಾಡಿದೆ ಮೇಡಮ್, ಸರ್ಗೂರಿಂದ ಕೆಂಚನಹಳ್ಳಿ ಅಂತ ಇತ್ತು, ಅಲ್ಲೊಂದು 5 ಡೇಸ್ ಹೀಗೆ ಆಯಿಲ್ ಮಸಾಜ್ ಫಿಸಿಯೋ ಎಲ್ಲ ಇದ್ದಿತ್ತು, 5 ಡೇಸ್ ಕಂಪ್ಲೀಟ್ ಮಾಡಿದೆ.
1: ಯಾವ ಥರ ಇತ್ತು ಮೇಡಮ್ ಆ ಕ್ಯಾಂಪ್?
0: ಬೆಳಿಗ್ಗೆ ಸಂಜೆ ಫಿಸಿಯೋ ಇತ್ತು, ಮತ್ತೆ ಸಂಜೆ ನೈಟ್ ಆದ್ಮೇಲೆ ಆಯಿಲ್ ಮಸಾಜ್ ಇತ್ತು, ಅದೆಲ್ಲ ಅಟೆಂಡ್ ಮಾಡಿದೆ ಮೇಡಮ್.
1: ಹೇಗೆ ಅನಿಸ್ತಿತ್ತು ಆ ಮಕ್ಕಳ ಪರಿಸ್ಥಿತಿಗೂ ನಿಮ್ಮ ಮಗನ ಪರಿಸ್ಥಿತಿ ಹೇಗೆ ಅನಿಸ್ತಿತ್ತು, ನಿಮ್ಮ ಒಂದು ಮನಸ್ಥಿತಿ ಹೇಗಿರ್ತಿತ್ತು ಆ ಕ್ಯಾಂಪಲ್ಲಿ?
0: ಆ ಕ್ಯಾಂಪ್ಗೆ ಹೋದ್ಮೇಲೆ ಸ್ವಲ್ಪ ರಿಲೀಸ್ ಆದೆ ಬ್ರೈನ್, ಯಾಕೆಂದ್ರೆ ಫಿಕ್ಸ್ ಆಗೋಗಿರ್ತದೆ ನನ್ಗೆ ಯಾಕೆ ಈ ತರ ಮಗು ಕೊಟ್ರು ದೇವ್ರು ಅನ್ಕೊಂಡು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತಾರೆ. ಅಂತೆ ಪೇರೆಂಟ್ಸ್ಗಳಿಗೆ ಕ್ಯಾಂಪ್ಗೆ ಅಟೆಂಡ್ ಮಾಡಿದ್ರೆ ಎಷ್ಟು ಮಕ್ಳು ಬರ್ತದೆ, ಆ ಮಕ್ಳದ್ದು ಎಲ್ಲ ನೋಡ್ಕೊಂಡು ನಾವೇ ಸ್ಫೂರ್ತಿ ಏನು ಧೈರ್ಯ ತಗೋಬೇಕು, ನಮ್ದೇ ಈಗಲ್ಲ ಪ್ರಪಂಚದಲ್ಲಿ ಎಲ್ಲ ಹಿಂಗ್ ಫೇಸ್ ಮಾಡ್ತಿದ್ದಾರೆ ಅನ್ಕೊಂಡು ಅಂತೆ ಮಕ್ಳುಗಳ್ ನೋಡಿ ನಾವು ಧೈರ್ಯ ತಗೊಳ್ತೀವಿ. ಅದೇ ಕ್ಯಾಂಪಲ್ಲಿ ನನ್ಗೊಂದು ಫೀಲ್ ಆಗಿತ್ತು.
1: ಎಷ್ಟೋ ಮಕ್ಕಳ ಪರಿಸ್ಥಿತಿ ನೋಡಿದಾಗ ನಮ್ಮ ಮಗನ ಪರಿಸ್ಥಿತಿ ಎಷ್ಟೋ ಉತ್ತಮ, ಈ ನಿಟ್ಟಿನಲ್ಲಿ ನೀವು ಕೂಡ ಒಂದು ಯೋಚನೆಯನ್ನ ಮಾಡಿದ್ರಿ. ಈ ತರ ಮಕ್ಕಳನ್ನ ನೋಡಿದಾಗ ವಿಶೇಷ ಚೇತನ ಸಮಸ್ಯೆ ಒಂದು ಶಾಪ ಅಲ್ಲ ಒಂದು ವರ ಅಂತ ಈ ನಿಟ್ಟಿನಲ್ಲಿ ಕೆಲವು ನೀವು ಭಾವಿಸ್ಕೊಂಡ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
0: ಹಾಗೆ ಮೇಡಮ್, ನಮ್ ದೇವ್ರು ಕೊಟ್ಟಿರೋ ವರಾನೇ ಅನ್ಕೋತೀವಿ ನಾವು ಇದುವರೆಗೂ, ಅದು ಫೇಸ್ ಮಾಡ್ಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಇಷ್ಟೇ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ.
1: ಈಗ ತಕ್ಷಣಕ್ಕೆ ಎಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದೀರಾ ಪಾಪ?
0: ಇವಾಗ ಇಲ್ಲೇ ಸರ್ಗೂರಲ್ಲಿ, ಇಲ್ಲಿ ಹುಣಸೂರಲ್ಲಿ ಬಿ ಓ ಆಫೀಸ್ ಹತ್ರ ಕೊಡಿಸ್ತಾ ಇದೆ. ಅಲ್ಲೂ ಚೆನ್ನಾಗಿ ಕೇರ್ ಮಾಡ್ತಾರೆ, 1 ವೀಕ್ಲಿ 2 ಡೇಸ್ ಇರ್ತಾರೆ, ಚೆನ್ನಾಗಿ ಕಾವ್ಯ ಮೇಡಮ್ ಅಲ್ಲಿ ಫಿಸಿಯೋ ಮಾಡೋದು ಚೆನ್ನಾಗಿ ಮಾಡ್ತಾರೆ. ಈಗ ಇಂಪ್ರೂವ್ಮೆಂಟ್ ಕಾಣ್ತಿದೆ, ನೆಕ್ ಕಂಟ್ರೋಲ್ ಬರ್ತಿದೆ, ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ. ಮೊದ್ಲಿಗಿಂತ ಇವಾಗ ನೋಡ್ತಿದ್ದೀನಿ ಅಂದ್ರೆ ಆಕ್ಟಿವ್ ಆಗಿದ್ದಾನೆ, ನೆಕ್ ಕಂಟ್ರೋಲ್ ಬರ್ತಿದೆ. 1 ರೌಂಡ್ ನೆಕ್ ಬರ್ತಿತ್ತು, ಇವಾಗ ಕಂಟ್ರೋಲ್ ಬರ್ತಾ ಇದೆ. ಅದು ಖುಷಿ ಆಯ್ತು.
1: ಕೊನೆಯದಾಗಿ ನಮ್ಮ ಸಂಸ್ಥೆ ಒಂದು ವಿಶೇಷ ಚೇತನ ಮಕ್ಕಳಿಗೆ ಈ ತರ ಕ್ಯಾಂಪ್ಗಳನ್ನ ನಡೆಸೋದಾಗಿರ್ಬೋದು, ಆ ಮಕ್ಕಳ ಆರೈಕೆಯಲ್ಲಿ ಪರಿಶ್ರಮವನ್ನ ಒಂದು ನಿರಂತರವಾಗಿ ಪರಿಶ್ರಮವನ್ನು ವಹಿಸ್ತಾ ಇದೆ, ಸಂಸ್ಥೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ಈಗ ಬೇಸಿಕಲ್ ಎಲ್ಲ 2 ಮಂತ್ ಇರಲ್ಲ, ಎಲ್ಲೂ ಫಿಸಿಯೋ ಇರಲ್ಲ, ಪ್ರೈವೇಟ್ಗೆಲ್ಲ ಹೋಗೋದು ಕಷ್ಟ ಆಗುತ್ತೆ, ಫಿಸಿಯೋ ಎಲ್ಲ ಫೀಸ್ ಕೊಟ್ಟು ಮಾಡಿಸೋದೆಲ್ಲ ಕೆಲವು ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರ ಕಡೆಯಿಂದ ಕ್ಯಾಂಪ್ ಎಲ್ಲ ಇಟ್ಟು ಎಲ್ಲ ಮಕ್ಳಿಗೆ ಇದು ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್.
1: ಈ ತರ ಪಾಪುಗಳಿಗೂ ಕೂಡ ಒಂದು ಥೆರಪಿ ಅನ್ನೋದು ಯೂಸ್ ಆಗ್ತಾ ಇದೆ, ಅಂದ್ರೆ ಇದ್ರ ಮುಖಾಂತರ ನಮಗೆ ಆ ಒಂದು ಸಂಸ್ಥೆ ಪರಿಚಯ ಆಗಿ ತುಂಬ ಉತ್ತಮವಾಗಿದೆ ಅಂತ ಈ ಮುಖಾಂತರ ಹೇಳೋದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಯಿತು. ನಿಮ್ಮ ಮಗು

0: ಬೆಳವಣಿಗೆ ಇನ್ನಷ್ಟು ಹೆಚ್ಚಿನ ಗತಿಯಲ್ಲಿ ತೀವ್ರವಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.

0: ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು. ತಮ್ಮ ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಅವರ ಒಂದು ಜೀವನದ ಒಂದು ಸಂಗತಿಯ ಬಗ್ಗೆ ನಮ್ಮ ಜೊತೆ ಅವರ ಒಂದು ಮನದಾಳನ ಮಾತನ್ನ ಹಂಚಿಕೊಂಡವರು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದ ಶ್ರೀಮತಿ ಚಂದನ ಅವರವರು. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಕೇಳುಗರೆ, ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿಯ ಶ್ರೀಮತಿ ಚಂದನಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ ಈ ದಿನ. ಎಸ್ ವಿ ವೈ ಎಂನ ಸಿಬ್ಬಂದಿ ವರ್ಗದವರಾದ ಬಸವರಾಜು, ಮಲ್ಲೇಶ್, ರಮೇಶ್, ಪರ್ವತಗೌಡ, ಪ್ರಮೋದ್ ಕುಮಾರ್, ಮನು, ಮಧು ಕಲ್ಕರ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೇಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

2025 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರವರು ವಾಕ್ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆಗಾಲದಲ್ಲಿ ನೀರನ್ನು ಹೇಗೆ ಕುಡಿಯಬೇಕು ಎಂಬುದರ ಕುರಿತು ಕುಮಾರಸ್ಫೂರ್ತಿ ರವಿ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆಗಾಲಗಳಲ್ಲಿ ನೀರನ್ನು ಹೇಗೆ ಕುಡಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ನೀರಿಗೆ ಸಮಾನಾರ್ಥವಾದ ಒಂದು ಪದ ಜೀವನ. ಅಂತೆಯೇ ನೀರು ಜೀವಕ್ಕೂ ಜೀವನಕ್ಕೂ ಅತ್ಯಂತ ಅಗತ್ಯವಾದ ಪದಾರ್ಥ. ಹಾಗೆಯೇ ಜೀವಕ್ಕೆ ಮೂಲಾಧಾರವೂ ಹೌದು. ದೇಹದಲ್ಲಿರುವ ವಿವಿಧ ಅಂಗಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನೀರು ಬೇಕೇ ಬೇಕು. ದೇಹದ ಪ್ರತಿ ಜೀವಕೋಶಗಳಿಗೂ ನೀರಿನ ಅಗತ್ಯವಿದೆ. ಭೂಮಿಯ ಮೇಲ್ಮೈಯ ಮೇಲೆ ಶೇಕಡಾ 70% ಭಾಗ ನೀರು ಇದ್ದರೂ ಕೇವಲ ಶೇಕಡಾ 3% ಮಾತ್ರ ಶುದ್ಧ ಕುಡಿಯುವ ನೀರಿನ ಲಭ್ಯವಿದೆ. ಮಾನವ ದೇಹ ಕೂಡ ಶೇಕಡಾ 70% ಭಾಗ ನೀರಿನ ಅಂಶದಿಂದ ಕೂಡಿದೆ. ದೇಹದಲ್ಲಿ ಉತ್ಪತ್ತಿಯಾಗುವ ಲಾಲಾರಸ, ಗ್ಯಾಸ್ಟ್ರಿಕ್ ಜ್ಯೂಸ್, ಪಿತ್ತರಸ, ಮೆದು ಜೀರಕದಿಂದ ಉತ್ಪತ್ತಿಯಾಗುವ ರಸ, ಸಣ್ಣ ಕರುಳಿನ ರಸ, ರಕ್ತ, ಕಣ್ಣೀರು, ಬೆವರು, ಮೂತ್ರ ಇವೆಲ್ಲವೂ ದ್ರವ ರೂಪದಲ್ಲಿಯೇ ಇವೆ. ರಕ್ತದಲ್ಲಿರುವ ಪ್ಲಾಸ್ಮಾದ ಶೇಕಡಾ 90% ಭಾಗ ನೀರು ಇರುತ್ತದೆ. ದೇಹಕ್ಕೆ ನೀರು ಏಕೆ ಬೇಕು ಎಂದು ನಾವೆಲ್ಲ ಕೇಳುವುದಾದರೆ, ನಾವು ತೆಗೆದುಕೊಂಡ ಆಹಾರ ಜೀರ್ಣವಾಗಲು, ಜೀರ್ಣವಾದ ಪೋಷಕಾಂಶಗಳು ಜೀವಕೋಶವನ್ನು ಸೇರಲು, ದೇಹದ ಕಲ್ಮಶಗಳನ್ನು ಬೆವರು, ಮೂತ್ರ, ಉಸಿರಾಟದ ಮೂಲಕ ಹೊರಹಾಕಲು, ದೇಹದ ಉಷ್ಣತೆಯನ್ನು ಕಾಪಾಡಲು, ಚರ್ಮದ ಆರೋಗ್ಯ ಮತ್ತು ಕಾಂತಿಯನ್ನು ಉಳಿಸಿಕೊಳ್ಳಲು, ಬೆನ್ನು ಉರಿಯನ್ನು ರಕ್ಷಿಸಲು ಮತ್ತು ಕೀಲುಗಳಲ್ಲಿ ರಚನೆಗೆ ಸಹಕಾರಿ ನೀಡಲು ನೀರು ದೇಹಕ್ಕೆ ಬೇಕೇ ಬೇಕು. ದೇಹಕ್ಕೆ ಅಗತ್ಯವಾದಷ್ಟು ನೀರು ಕುಡಿದೇ ಇದ್ದರೆ ಏನಾಗಬಹುದು ಎಂಬ ಪ್ರಶ್ನೆ ನಿಮಗೆಲ್ಲ ಕಾಡುತ್ತಿರುತ್ತದೆ. ಹೌದು, ಗಂಟಲು ಒಣಗುವುದು, ತಲೆನೋವು, ಆಯಾಸ, ಕಿರಿಕಿರಿ, ಗಲಿಬಿಲಿ, ತಲೆ ಸುತ್ತುವುದು ಉಂಟಾಗುವುದು, ಮೂತ್ರಕೋಶದಲ್ಲಿ ಸೋಂಕು, ಮೂತ್ರಪಿಂಡದಲ್ಲಿ ಕಲ್ಲು, ಮಲಬದ್ಧತೆ ಉಂಟಾಗಬಹುದು. ಹಾಗಾಗಿ ಸಮತೋಲಿತ ಆಹಾರದ ಅಗತ್ಯ ಭಾಗ ನೀರು ಆಗಿರುತ್ತದೆ. ಅಷ್ಟೇ ಅಲ್ಲದೆ ನೀರು ಉತ್ತಮ ದ್ರವ ಆಹಾರವೂ ಆಗಿರುವುದರಿಂದ ನಾವು ಕುಡಿಯುವ ನೀರು ಸುರಕ್ಷಿತವಾಗಿರುವುದು ಅತ್ಯಂತ ಅಗತ್ಯವಾಗಿದೆ. ಒಬ್ಬ ಆರೋಗ್ಯವಂತ ದೇಹಕ್ಕೆ ನೀರು ಎಷ್ಟು ಬೇಕು ಎನ್ನುವುದನ್ನು ನೋಡುವುದಾದರೆ, ಇದು ವಯಸ್ಸು, ದೇಹದ ಚಟುವಟಿಕೆ, ತಾಪಮಾನ, ದೇಹದ ಆರೋಗ್ಯ ಇವುಗಳನ್ನು ಅವಲಂಬಿಸಿರುತ್ತವೆ. ಪುರುಷ ಸುಮಾರು 2-3 ಲೀಟರ್ ನೀರು ಕುಡಿಯಬೇಕಾಗಬಹುದು. ಮಹಿಳೆಯರು 2-2.5 ಲೀಟರ್ನಷ್ಟು ನೀರು ಕುಡಿಯಬೇಕು. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಹೆಚ್ಚುವರಿ ನೀರಿನ ಅಗತ್ಯವಿದೆ. ನೀರು ಕಲುಷಿತಗೊಳ್ಳಲು ಕಾರಣಗಳೇನು ಎನ್ನುವುದನ್ನು ನೋಡುವುದಾದರೆ, ತ್ಯಾಜ್ಯ ವಸ್ತುಗಳ ಅಸಮರ್ಪಕ ನಿರ್ವಹಣೆಯೇ ನೀರು ಕಲುಷಿತಗೊಳ್ಳಲು ಕಾರಣ. ಜೀವಂತ ತ್ಯಾಜ್ಯಗಳು, ಪ್ಲಾಸ್ಟಿಕ್ ಕಸಗಳು, ಕಾರ್ಖಾನೆ ಅಥವಾ ಗಣಿಗಾರಿಕೆ ಕೈಗಾರಿಕಾ ತ್ಯಾಜ್ಯಗಳು, ವಿಷಕಾರಿ ತ್ಯಾಜ್ಯಗಳು, ಅಡಿಕೆ ಆಹಾರದ ತ್ಯಾಜ್ಯಗಳು, ತೈಲ ಸೋರಿಕೆ, ಅಸಮರ್ಪಕದ ಕಸ ನಿರ್ವಹಣೆ ಇವೆಲ್ಲವೂ ನಾವು ಕುಡಿಯುವ ನೀರನ್ನು ಕಲುಷಿತಗೊಳಿಸುತ್ತವೆ. ಅದರಲ್ಲಿ ಎರಡು ಮಾತಿಲ್ಲ. ನೀರಿನಿಂದ ಹರಡುವ ಕಾಯಿಲೆ ಬಗ್ಗೆ ನೋಡುವುದಾದರೆ, ಬ್ಯಾಕ್ಟೀರಿಯಾ, ವೈರಸ್, ಪರಾವಲಂಬಿ ಕ್ರಿಮಿಗಳಿಂದ ಹರಡುವ ಟೈಫಾಯ್ಡ್, ಕಾಲಾರ, ಅತಿಸಾರ, ಹೆಪಟೈಟಿಸ್, ಪೋಲಿಯೋ, ಅಮೀಬಿಯಾಸಿಸ್, ದುಂಡು ಹುಳು ನೇರವಾಗಿ ಕಾಯಿಲೆಯನ್ನು ತಂದರೆ ನಿಂತ ನೀರಿನಲ್ಲಿ ಸಂತಾನಾಭಿವೃದ್ಧಿ ಮಾಡುವ ಕ್ರಿಮಿಗಳಿಂದ ಹರಡುವ ಕಾಯಿಲೆಗಳಾದ ಮಲೇರಿಯಾ, ಫೈಲೇರಿಯಾ, ಡೆಂಗಿ, ಚಿಕನ್ಗುನ್ಯಾ ಕಾಯಿಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನೀರು ಪ್ರಮುಖ ಕಾರಣವಾಗುತ್ತದೆ. ಬೇಸಿಗೆಯಲ್ಲಿ ವಾತಾವರಣದಲ್ಲಿ ಉಂಟಾದ ತಾಪಮಾನದ ವ್ಯತ್ಯಾಸದಿಂದ ದೇಹದ ಉಷ್ಣತೆಯನ್ನು ಕಾಪಾಡಲು ದೇಹ ಬೆವರುವುದು ಅತ್ಯಂತ ಸಹಜ ಪ್ರಕ್ರಿಯೆ. ಹಾಗೆ ದೇಹವನ್ನು ತಂಪಾಗಿ ಇಡಬೇಕೆಂದು ತಣ್ಣನೆಯ ನೀರು ಕುಡಿಯಲು ಬಯಸುವುದು ಸಾಮಾನ್ಯವಾಗಿದೆ. ಸಿಕ್ಕ ಸಿಕ್ಕಲ್ಲಿ ಕಂಡ ಕಡೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾದರೆ ನಾವು ಅತಿಯಾದ ತಂಪು ನೀರನ್ನು ಕುಡಿಯುವುದು ಅದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಪರಿಣಾಮವಾದ ಸಂಗತಿ. ಗಂಟಲಿನಲ್ಲಿ ತನ್ನ ಪಾಡಿಗೆ ಸುಮ್ಮನೆ ಇದ್ದ ಬ್ಯಾಕ್ಟೀರಿಯಾಗಳು ಉಷ್ಣತೆ ವ್ಯತ್ಯಾಸವಾದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತವೆ. ಗಂಟಲಿನ ಸೋಂಕು, ಗಂಟಲಿನ ನೋವು, ಶೀತ, ನೆಗಡಿ

0: ಕೆಮ್ಮಿಗೆ ಕಾರಣವಾಗಬಹುದು. ತಲೆನೋವು ಸೈನಸೈಟಿಸ್ ಉಂಟು ಮಾಡಬಹುದು. ಹಲ್ಲುಗಳಲ್ಲಿ ನೋವು, ಜುಮ್ ಎನ್ನುವ ತೊಂದರೆಯನ್ನು ಉಂಟು ಮಾಡಬಹುದು. ಜೀರ್ಣಕ್ರಿಯೆಯು ನಿಧಾನವಾಗುವುದರಿಂದ ಹೊಟ್ಟೆ ನೋವು ಉಂಟಾಗಬಹುದು. ಪಾನೀಯಗಳನ್ನು ತಂಪು ಮಾಡಲು ಯಾವ ಐಸ್ ಕ್ಯೂಬ್ಗಳನ್ನು ಬಳಸುತ್ತಾರೋ ಎಂಬುದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಕಲುಷಿತ ನೀರಿನಿಂದ ಮಾಡಿದ ಐಸ್ ಕ್ಯೂಬ್ಗಳಲ್ಲಿ ಖಂಡಿತವಾಗಿಯೂ ಬ್ಯಾಕ್ಟೀರಿಯಾ, ವೈರಸ್ಗಳು ಇರುತ್ತವೆ. ಶುದ್ಧ ನೀರಲ್ಲಿ ತಯಾರಿಸಿದ ಐಸ್ ಕ್ಯೂಬ್ಗಳು ಮಾತ್ರ ಬಳಕೆಗೆ ಯೋಗ್ಯ. ಮನೆಯಲ್ಲಿ ಐಸ್ ಕ್ಯೂಬ್ಗಳನ್ನು ತಯಾರಿಸಿಕೊಳ್ಳಬಹುದಾದ ಸುಸಂದರ್ಭವನ್ನು ನಿರ್ಮಿಸಿಕೊಳ್ಳಿ. ಮಳೆಗಾಲದಲ್ಲಿ ಹೆಚ್ಚು ನೀರನ್ನು ಕುಡಿಯಲು ದೇಹ ಸೂಚಿಸುವುದಿಲ್ಲವಾದರೂ ದೇಹದ ಆರೋಗ್ಯಕ್ಕೆ ಅಗತ್ಯವಾದಷ್ಟು ನೀರು ಕುಡಿಯಬೇಕು. ಮಳೆಗಾಲದಲ್ಲಿ ನೀರಿನ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ತ್ಯಾಜ್ಯ ವಸ್ತುಗಳು ಸೋರಿ ಹೋಗಿ ನೀರನ್ನು ಕಲುಷಿತ ಮಾಡುವ ಸಾಧ್ಯತೆಗಳು ಹೆಚ್ಚು. ಮಳೆ ನೀರನ್ನು ನೇರವಾಗಿ ಕುಡಿಯುವುದು ಸೂಕ್ತವಲ್ಲ. ಮಳೆ ನೀರು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಅದರಲ್ಲಿರುವ ರಾಸಾಯನಿಕ ವಸ್ತುಗಳು, ಕ್ರಿಮಿಗಳಿಂದ ಮಳೆ ನೀರು ಕಲುಷಿತಗೊಳ್ಳುತ್ತದೆ. ಹಾಗಾಗಿ ಕಾಲ ಯಾವುದೇ ಇರಲಿ, ಶುದ್ಧ ಕುಡಿಯುವ ನೀರಿನ ಸೇವನೆಗೆ ಮೊದಲ ಆದ್ಯತೆ ಸಿಗಬೇಕು. ಹಾಗಾದರೆ ಎಲ್ಲ ಕಾಲದಲ್ಲಿಯೂ ಕುದಿಸಿ ಆರಿಸಿದ ನೀರನ್ನು ಅಥವಾ ಬಿಸಿ ನೀರನ್ನು ಬಳಸುವುದು ಉತ್ತಮ? ಸೋಸಿದ ಅಥವಾ ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಬಳಸಬೇಕು. ಆಹಾರ ತಯಾರಿಸುವ ಸಮಯದಲ್ಲೂ ಶುದ್ಧ ನೀರಿನ ಬಳಕೆಯನ್ನು ಮಾಡುವುದು ಅತ್ಯಗತ್ಯ ಸಂಗತಿ. ತರಕಾರಿ ಹಣ್ಣುಗಳನ್ನು ತೊಳೆಯುವಾಗಲೂ ಶುದ್ಧ ನೀರನ್ನು ತೊಳೆಯಬೇಕು. ಕೆರೆ, ನದಿ, ಹೊಳ, ಹರಿಯುವ ಕಾಲುವೆಗಳ ನೀರನ್ನು ನೇರವಾಗಿ ಕುಡಿಯಲು, ಆಹಾರ ತಯಾರಿಸಲು ಬಳಸಬಾರದು. ನೀರು ಸಂಗ್ರಹಿಸುವ ಪಾತ್ರೆಯನ್ನು ದಿನ ತೊಳೆಯಬೇಕು. ನಂತರವಷ್ಟೇ ಶುದ್ಧವಾದ ನೀರನ್ನು ಸಂಗ್ರಹಿಸಿ ಇಡಬೇಕು. ಸಿಮೆಂಟ್ ಟ್ಯಾಂಕ್, ಹೂದಾನಿಗಳಲ್ಲಿ ಇಟ್ಟಿರುವ ನೀರನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿದ ನಂತರ ನೀರನ್ನು ತುಂಬಿಸಬೇಕು. ಬಾವಿಗಳಲ್ಲಿ, ಕಾರಂಜಿಗಳಲ್ಲಿ, ಸಿಮೆಂಟ್ ಟ್ಯಾಂಕುಗಳಲ್ಲಿ ಲಾರ್ವಾ ಮೀನುಗಳನ್ನು ಬೆಳೆಸಬಾರದು. ರಸ್ತೆ ಬದಿಯಲ್ಲಿ ಕಬ್ಬಿನ ಹಾಲು, ಜ್ಯೂಸ್ಗಳನ್ನು ಆದಷ್ಟು ಕಡಿಮೆ ಕುಡಿಯಬೇಕು. ಮಲಮೂತ್ರ ವಿಸರ್ಜನೆಗಾಗಿ ಶೌಚಾಲಯವನ್ನೇ ಬಳಸತೊಡಗಬೇಕು. ಶೌಚಾಲಯವನ್ನು ಬಳಸಿದ ನಂತರ ಕೈಕಾಲುಗಳನ್ನು ಸಾಬೂನಿಂದ ಚೆನ್ನಾಗಿ ತೊಳೆಯಬೇಕು. ಆಹಾರ ಸೇವನೆಯ ಮುನ್ನ ಕೈಗಳನ್ನು ಸೋಪಿನಿಂದ ತೊಳೆದುಕೊಳ್ಳಿ. ಕೈಬೆರಳುಗಳ ಉಗುರುಗಳನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳುವುದು ಇನ್ನು ಮುಖ್ಯವಾದ ಸಂಗತಿ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆಗಾಲಗಳಲ್ಲಿ ನೀರನ್ನು ಹೇಗೆ ಕುಡಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆಗಾಲದಲ್ಲಿ ನೀರನ್ನು ಹೇಗೆ ಕುಡಿಯಬೇಕು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಾ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವಂತಹ ಅಕ್ಷರ ಪರಬ್ರಹ್ಮ ಯೋಗದ ಮೊದಲನೆಯ ಮತ್ತು ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕಗಳು ಇಂತಿವೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ

ಇಂದಿನಿಂದ ನಾವು 8ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಅಕ್ಷರ ಅಂತಂದ್ರೆ ಬರೆಯುವಂತಹ ವರ್ಣಮಾಲೆಗೆ ನಾವು ಹೋಲಿಸ್ಕೊಳ್ತೇವೆ. ಆದರೆ ನಿಜವಾಗಿಯೂ ಅಕ್ಷರ ಅಂತಂದ್ರೆ ಕ್ಷರದ ವಿರುದ್ಧ ಪದ ಅಕ್ಷರ. ಅಂದ್ರೆ ಕ್ಷರ ಅಂದ್ರೆ ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶವಾಗುವುದೇ ಇಲ್ಲವೋ ಅದು ಅಕ್ಷರ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಯಾವುದು ನಾಶವೇ ಆಗುವುದಿಲ್ಲವೋ ಅಂಥದರ ಒಂದು ದಿವ್ಯ ಜ್ಞಾನವನ್ನು ಅಕ್ಷರ ಪರಬ್ರಹ್ಮ ಯೋಗವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಒಂದು ಸೂತ್ರ. ಸಮ್ಯಕ್ ಜ್ಞಾನ ಅಥವಾ ಈ ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಈ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅವನು ಪ್ರಪಂಚದ ಬಗ್ಗೆಯೂ ತಿಳಿದುಕೊಳ್ತಾನೆ, ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ಕೂಡ ತಿಳಿದಿರ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಇರಲಿ, ಜೀವನದ ಎಲ್ಲ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂಥೇಳಿ ಹೇಳಲಾಗ್ತಿತ್ತು. ಆದರೆ ಅದು ಹೇಗೆ ಅಂತ ಹೇಳಿ ವಿವರಿಸಿರಲಿಲ್ಲ. ಹಿಂದಿನ ಅಧ್ಯಾಯ ಮುಕ್ತಾಯ ಆಗಿದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯುವುದು ಅಂತಂದರೆ ಪ್ರಪಂಚವನ್ನೇ ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನೂ ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನೂ ಕೂಡ ತಿಳಿದುಕೊಂಡ ಹಾಗೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಮಂದಟ್ಟಾಗಬೇಕು ಅಂತಂದರೆ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಅರ್ಜುನನಿಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ. ಆ ಪ್ರಶ್ನೆಯ ಮೂಲಕವೇ ಈ 8ನೆಯ ಅಧ್ಯಾಯ ಆರಂಭ ಆಗ್ತಾ ಇದೆ. ಅರ್ಜುನ ಉವಾಚ, ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನ, ಹೇ ಪುರುಷೋತ್ತಮ, ಈ ಪರಬ್ರಹ್ಮದ ಸ್ವರೂಪ ಎಂತಹುದು, ಅಧ್ಯಾತ್ಮ ಎಂದರೇನು, ಕರ್ಮ ಅಂತಂದ್ರೆ ಏನು, ಅಧಿಭೂತ ಯಾವುದು, ಅಧಿದೈವ ಯಾವುದು. ಮಧುಸೂದನ, ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು, ಅದು ಹೇಗಿದೆ, ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು, ಪ್ರಶ್ನೆಗಳ ಮಾಲೆಯನ್ನೇ, ಪ್ರಶ್ನೆಗಳ ಸುರಿಮಳೆಯನ್ನೇ ಇದೀಗ ಅರ್ಜುನ ಕೃಷ್ಣನ ಮೇಲೆ ಎರಿತಾ ಇದ್ದಾನೆ ಅಥವಾ ಸುರಿತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ಈಶ್ವರನ ತತ್ವವನ್ನು ವಿವರಿಸ್ತಾನೆ ಶ್ರೀಕೃಷ್ಣ. ಅರ್ಜುನ ಶ್ರೀಕೃಷ್ಣನಿಗೆ ಹಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಪರವಾಗಿಯೇ ಅರ್ಜುನ ಕೃಷ್ಣನಿಗೆ ಕೇಳಿರುವ ಹಾಗಿದೆ. ಯಾಕಂದರೆ ಅರ್ಜುನ ಒಂದು ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅವನು ಮಾನವ ಕೋಟಿಯ ಪ್ರತಿನಿಧಿ. ಅವನು ಹಾಕುವ ಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನಮಗೆ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಗುರುಗಳು ಪ್ರಶ್ನೆ ಕೇಳದೇ ಇದ್ದರೆ ಸಾಮಾನ್ಯವಾಗಿ ಹೇಳ್ತಾನೆ, ಆದರೆ ನಮಗೆ ಯಾವುದು ಬೇಕೋ ಅದನ್ನು ಹೇಳಬೇಕಾದ್ರೆ ನಾವು ಆ ಪ್ರಶ್ನೆಯನ್ನು ಕೇಳಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಸಮಸ್ಯೆಗಳು ಅವನಿಗೆ ಅರ್ಥವಾಗಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಇಲ್ಲಿ ಬರುವ ತತ್ವಬೋಧನೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದ್ದು. ಯಾವುದೋ ಒಂದು ಸಿದ್ಧಾಂತವನ್ನು ಮೆಟ್ಟಿಲು ಮೆಟ್ಟಿಲಾಗಿ ವಿವರಿಸಿಕೊಂಡು ಹೋಗುವಂಥ ಪ್ರಾಧ್ಯಾಪಕನಂತೆ ಶ್ರೀಕೃಷ್ಣ ಇಲ್ಲಿ ವಿವರಿಸೋದಿಲ್ಲ. ಬದಲಿಗೆ ತನಗೆ ಗೊತ್ತಿರೋದನ್ನೆಲ್ಲ ಹೇಳೋಕ್ಕೂ ಹೋಗಲ್ಲ. ಬದಲಿಗೆ ಅರ್ಜುನನಿಗೆ ಏನು ಬೇಕು, ಅರ್ಜುನನಿಗೆ ಎಷ್ಟು ಬೇಕು, ಅದನ್ನು ಹೇಗೆ ಹೇಳಿದರೆ ಅರ್ಜುನನ ಮನಸ್ಸಿಗೆ ನಾಟುತ್ತದೆ ಎಂಬುದನ್ನು ತಿಳಿದುಕೊಂಡು ಅದೇ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ. ಮೊದಲನೆಯದಾಗಿ ಆ ಪರಬ್ರಹ್ಮನ ಸ್ವರೂಪ ಎಂತಹದ್ದು ಅಂಥೇಳಿ ಕೇಳ್ತಾ ಇದ್ದಾನೆ. ಈ ಬ್ರಹ್ಮವಾದರೋ ಅನಂತ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಪ್ರಪಂಚ ಮತ್ತು ಜೀವರಾಶಿಗಳೆಲ್ಲ ಅದರಲ್ಲಿ ಹಾಸುಹೊಕ್ಕಾಗಿದೆ. ಇದರ ವಿಷಯವನ್ನು ಇನ್ನೂ ಹೆಚ್ಚು ಕೇಳಬಯಸುವವನು ಈ ಅರ್ಜುನ.

ಅಧ್ಯಾತ್ಮ ಎಂದರೆ ಈ ಜೀವಿಯ ಸ್ವರೂಪ ಎಂಥದ್ದು, ಅವನು ಇಲ್ಲಿ ಹೆಂಗಿದ್ದಾನೆ, ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹಗಳನ್ನು ಧರಿಸಿರುವ ಜೀವಿ ಯಾವ ರೀತಿಯಲ್ಲಿದ್ದಾನೆ. ಕರ್ಮ ಅದು ನಮ್ಮನ್ನ ಕಟ್ಟಿಹಾಕುವುದು, ಬಿಡಿಸುವುದು, ಈ ಸ್ವಭಾವಗಳೆಲ್ಲ ಇದೆಯಲ್ಲ, ಇದನ್ನ ಸಾಂಗವಾಗಿ ಅರಿಯ ಬಯಸ್ತಾ ಇದ್ದಾನೆ. ಅಧಿಭೂತ, ಈ ಪಂಚಭೂತಗಳಿಂದ ಆದ ಪ್ರಪಂಚ, ಇದರ ಸ್ವರೂಪ ಎಂಥದ್ದು. ಅಧಿದೈವ ಅಂದ್ರೆ ಹಲವಾರು ದೇಹಗಳಲ್ಲೂ ಜೀವಧಾರಿ ಯಾವ ರೀತಿ ಇದ್ದಾನೆ, ಇವನ್ನೆಲ್ಲ ಅರಿಯಲು ಇಚ್ಛಿಸುವವನು. ಇಲ್ಲಿ ಅಧಿಯಜ್ಞನಂತೆ ಇರುವವನು ಯಾರು? ಪ್ರತಿ ಜೀವರಾಶಿಗಳ ಅಂತರಾಳದಲ್ಲಿಯೂ ನಾವು ಮಾಡುವ ಪ್ರತಿಯೊಂದು ಯಜ್ಞವನ್ನು ಸ್ವೀಕರಿಸುತ್ತಿರುವವನೇ ಆ ಪರಮೇಶ್ವರ. ಅವನು ಈ ಪ್ರಪಂಚದಲ್ಲಿ ಹೇಗಿದ್ದಾನೆ? ಅಂತ್ಯಕಾಲದಲ್ಲಿ ಮರಣ ಸಮಯದಲ್ಲಿ ಪರಮೇಶ್ವರನನ್ನ ಚಿಂತೆ ಮಾಡುತ್ತಿರುವವರು ಭಗವಂತನನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ? ಈ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾ ಇದ್ದಾನೆ ಅರ್ಜುನ. ಶ್ರೀಕೃಷ್ಣ ಆದ್ರೋ ಅವುಗಳಲ್ಲಿ ಒಂದೊಂದಾಗಿಯೇ ಬಿಡಿಸಲು ಯತ್ನಿಸ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಇದರ ಪರಿಣಾಮವಾಗಿ ಅತ್ಯಂತ ಜಟಿಲವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬಲ್ಲ ಒಂದು ಸುಂದರ ತತ್ವಶಾಸ್ತ್ರವೇ ತಯಾರಾಗತ್ತೆ. ಆ ಉತ್ತರದ ತತ್ವಶಾಸ್ತ್ರವೇ ಇದೀಗ ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಅಕ್ಷರ ಬ್ರಹ್ಮ ಯೋಗ ಎಂಬ ಹೆಸರಿನೊಂದಿಗೆ 8ನೆಯ ಅಧ್ಯಾಯವಾಗಿ ಆರಂಭವಾಗುತ್ತೆ. ಯಾವುದೇ ಒಂದು ಆರಂಭಕ್ಕೂ ಮುನ್ನ ಒಂದು ಪ್ರಶ್ನೆ ಇರಬೇಕು. ಆ ಪ್ರಶ್ನೆ ಇದ್ದಾಗಲೇ ನಮಗೆ ಉತ್ತರದ ಮೇಲೆ ಒಂದು ಕುತೂಹಲ ಶುರುವಾಗುತ್ತೆ. ಅಂಥದ್ದೊಂದು ಕುತೂಹಲದ ಪ್ರಶ್ನೆಯನ್ನ ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಅದೇ ಅಧಿಯಜ್ಞ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅವೆಲ್ಲ ಯಾವುದಪ್ಪ ಕೃಷ್ಣ, ನನಗಿದು ಏನೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಹೇಳಿ ಕೃಷ್ಣ ಕೇಳ್ತಾ ಇದ್ದಾನೆ. ಹಾಗಾಗಿ ಪ್ರಶ್ನೆ ಮೂಲಕ ಆರಂಭ ಆಗಿರುವಂಥ ಈ 8ನೆಯ ಅಧ್ಯಾಯವನ್ನ ಕೃಷ್ಣ ಅದು ಹೇಗೆ ಸರಳವಾಗಿ ಗಂಟುಗಳನ್ನೆಲ್ಲ ತೆಗೆಯುತ್ತಾ ಒಪ್ಪ ಓರಣವನ್ನ ಮಾಡಿ ನಮ್ಮ ಮುಂದೆ ಉತ್ತರವನ್ನ ನೀಡ್ತಾನೆ ಅನ್ನುವಂಥದ್ದನ್ನ ಮುಂದಿನ ಶ್ಲೋಕಗಳಲ್ಲಿ ಗಮನಿಸೋಣ. ಈ ಒಂದು ಪ್ರಶ್ನಾರ್ಥಕವಾದ ಅರ್ಜುನನ ಒಂದು ಶ್ಲೋಕಕ್ಕೆ, ಅರ್ಜುನನ ಮೊದಲನೆಯ ಮತ್ತು ಎರಡನೆಯ ಒಟ್ಟುಗಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಆಳ ತಿಳಿಯದ ನಾವು ಮುಂದುವರೆಸುತ್ತ ಅಗೆತ, ಆಳ ತಿಳಿಯದ ನಾವು ಮುಂದುವರಿಸುತ್ತ ಅಗೆತ,

ನಾವು ಆಳ ತಿಳಿಯದೆ ಅಗೆತವನ್ನು ಮುಂದುವರಿಸ್ತಾ ಹೋದರೆ ಮೂಲ ಬೇರನ್ನೇ ಕಿತ್ತು ಹಾಕ್ಬಿಡ್ತೇವೆ, ಮರೆತು ಹೋಗ್ಬಿಡ್ತೇವೆ. ನಾವು ಮರವನ್ನು ಏರಬೇಕಾಗಿರುವಂಥವರು ಬುಡವನ್ನು ಕಡಿಯಬಾರದು. ಅಂದರೆ ನಾವಿಲ್ಲಿ ಆಧ್ಯಾತ್ಮದ ಉತ್ತರಗಳನ್ನು ಬಯಸ್ತೀವಿ ಅಂತಂದರೆ ಭಗವಂತನನ್ನೇ ಹೇಗೆ ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬಾರ್ದು. ಅವನ ಅಸ್ತಿತ್ವ, ಅವನ ಅರಿವು, ಅವನ ಜ್ಞಾನಕ್ಕೆ ನಾವು ಮನ ತೆರೆದಿದ್ದೇ ಆದಲ್ಲಿ ಈ ಬದುಕಿನ ಸಾರ್ಥಕತೆಯನ್ನು, ಬದುಕಿನ ಸಾಕ್ಷಾತ್ಕಾರವನ್ನು, ಬದುಕಿನ ನಿಜವಾದ ತತ್ವವನ್ನು ಅರಿಯಬಹುದಾಗಿದೆ. ಹಸಿರಿರದೆ ನೆರಳಿಲ್ಲಿ, ಆ ಭಗವಂತನಿಲ್ಲದೆ ಈ ಜೀವವೆಲ್ಲಿ, ಆ ಪರಮಾತ್ಮನಿಲ್ಲದೆ ಈ ಜೀವಾತ್ಮವೆಲ್ಲಿ ಎಂಬುದರ ಸತ್ಯವನ್ನು ನಾವು ಅರಿತರೆ ಅದೇ ಈ ಬಾಳಿಗೆ ಸಮನ್ವಯದ ಸೂತ್ರ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಆಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಗಿರಿಜನರ ಬದುಕು ಭವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಆಡಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಈ ಚಾಮಯ್ಯನ ಆಡಿ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿಂದ ನಮ್ಮೊಂದಿಗಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಾಮಯ್ಯನ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ದೇವಮಣಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ದೇವಮಣಿ ಅಂತ, ನಮ್ದು ಚಾಮಯ್ಯನ ಹಾಡಿ, ಎಚ್ ಡಿ ಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ದೇವಮಣಿರವರೇ, ಇನ್ನ ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಗೊಳ್ಳೋ ಭಾಗವಹಿಸಿದ ಮುಖಾಂತರ ಈ ಒಂದು ಚಾಮಯ್ಯನ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಕಾಣಲ್ಲಿ ಏನಾದ್ರು ಜೀವನ ಮಾಡ್ತಿದ್ರೆ ಆ ಕಾಣ್ಯ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆಯೇ ಕಾಣಲ್ಲಿ ಸೇವಿಸ್ತಕ್ಕಂಥ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ತಾವು ಆಚರಿಸಿಕೊಂಡು ಬರುತ್ತಿರುವ ತಮ್ಮದೇ ಆದ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸ್ತಿದ್ದೀರಾ, ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಎಷ್ಟು ವರ್ಷಗಳಿಂದ ಈ ಒಂದು ಚಾಮಯ್ಯನ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ದೇವಮಣಿರವರೇ, ಹೇಗಿದೆ ಜೀವನ?
1: ಸರ್, ನಾವು 22 ವರ್ಷದಿಂದ ಜೀವನ ಮಾಡ್ತಾ ಇದೀವಿ. ಅವಾಗ್ಲೆಲ್ಲ ಕಷ್ಟ ಇತ್ತು ಸರ್, ಮಕ್ಕಳು ಸಾಕ್ಬೇಕು ಅಂತಂದ್ರ, ಓದಿಸ್ಬೇಕು ಅಂತಂದ್ರ, ಎಲ್ಲ ಅವಾಗ ಕೂಲಿ ಗೀಲಿ ಏನಿತ್ತಿಲ್ಲ, ಕೂಲಿಗೆ ಹೋದ್ರು ಕಡಿಮೆ ಕೂಲಿ, ಮಕ್ಕಳನ್ನೆಲ್ಲ ಆಶ್ರಮ, ಅದೇ ಹೊಸಳ್ಳಿ ಆಶ್ರಮ ಕಟ್ಟಿ ಓದಿಸ್ತಿದ್ನು. ಅವಾಗ ನಾವು ದುಡಿಬೇಕು, ಅಲ್ಲೇ ತಂದು ಅವತ್ತಿನ ಕೂಲಿ ಅವತ್ತಲ್ಲೇ ಮಾಡ್ಬೇಕು, ಬೆಳಿಗ್ಗೆ ಮಡಿಕತಿಮಿ ಅನ್ನೋ ದುಡ್ಡು ಅಮೌಂಟ್ ಇರ್ತಿತ್ತಿಲ್ಲ. ಇವಾಗ ಅಂತಂದ್ರೆ, ಇವಾಗ ಮಕ್ಕಳೆಲ್ಲ ದೊಡ್ಡವಾಗಿ ಅದೇ ಹೊಸಳ್ಳಿ ಸ್ಕೂಲಲ್ಲೆಲ್ಲ ಓದಿ ಮಕ್ಕಳು ಮಕ್ಕಳೆಲ್ಲ ಅವ್ರ ದುಡಿಯಂಗಾಯ್ತಿ, ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಭಾರಿ ಕಷ್ಟ ಬಿಡ್ತೀನಿ. ಅವಾಗ
0: ಅಂದ್ರೆ ತಾವುಗಳು ಈ ಒಂದು ಚಾಮಯ್ಯನಾಡಿಯಲ್ಲಿ 22 ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಜೀವನ ಮಾಡ್ತಾ ಇದೀವಿ ಸರ್. ಇವಾಗ ಅಂತಂದ್ರೆ, ಇವಾಗ ಏನೋ ಒಂದ್ ಮಾಡ್ತಕ್ಕಂತಂದ್ರೆ, ಏನ್ ಮಕ್ಕಳಿಂದ ಮಕ್ಳು ದುಡಿಯೋದ್ರಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಜಮೀನು ಆಮೇಲೆ ನಮ್ ಸಂಸ್ಥೆ ಜೊತೆಲಿ ಇಟ್ಕೊಂಡು ನಮ್ಮನ್ನ ಮುಂದೆ ತರ್ಬೇಕು ಅಂತ ಭಾರಿ ಕಷ್ಟ ಬೀಳ್ತದೆ ಸರ್. ಇವ್ರನ್ನ ಹಿಂಗೆ ಬಿಟ್ರೆ ಆಗಲ್ಲ, ಇವ್ರನ್ನ ಮುಂದೆ ತರ್ಬೇಕು, ಸಂಘ ಪಂಗ ಮಾಡ್ಕೊಂಡು ಇವ್ರು ಮುಂದರಿಲಿ, ಹಿಂಗೆ ಕೂಲಿ ಮಾಡ್ಕೊಂಡು ನಿಂತಿರ್ತಾರ ಅಂತ ನಮ್ಗ ಎಲ್ಪ್ ಮಾಡ್ಕೊಡ್ತು ನಮ್ ಸಂಸ್ಥೆ. ಅದ್ರಿಂದ ನಾವು ಪರವಾಗಿಲ್ಲ, ಈಗ ಏನಿಲ್ಲ, ನಮ್ಗೇನ್ ಬೇಕು ಸೌಲಭ್ಯ ನಾವು ಮಾಡ್ತೀವಿ ಅಂತ ಮುಂದೆ ಬರೋರ್ಗೆ ಎಲ್ಪ್ ಮಾಡ್ಕೊಡ್ತಾ ಇದೆ.
0: ಅಂದ್ರೆ ನಿಮ್ಗೆ ಒಂದು ಸಂಸ್ಥೆ ತುಂಬಾ ಸಹಾಯವನ್ನ ಮಾಡ್ತಾ ಇದೆ.
1: ಸಹಾಯ ಮಾಡ್ಕೊಡ್ತು ಸರ್ ನಮ್ಗ.
0: ಯಾವ್ದ ಸಂಸ್ಥೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
1: ಸಂಸ್ಥೆ ಅಂತಂದ್ರೆ ನಮ್ದು ವಿವೇಕಾನಂದ, ವಿವೇಕಾನಂದ ಕಡೆಯಿಂದ. ಅವಾಗ ನಾವು 22 ವರ್ಷದಲ್ಲಿ ನಾವು ಬಂದಾಗ, ಹೊರಗಡೆ ಹೋಗಕ, ಬೇರೆ ಜನ ಜೊತೆ ಮಾತಾಡಕ, ಆಮೇಲೆ ಎಲ್ಲಿ ಎಲ್ಲ ಫಂಕ್ಷನ್ ಆಗದಾಗ ಹೋಗಕ ಅವೆಲ್ಲ ಎದುರ್ತಿದ್ನೋ ಸರ್, ನಾವು ಹೋಯ್ತಿಲ್ಲ, ನಾವು ಮನೆ ಒಳಗಡೆನೆ ಇರ್ತಿದ್ನೋ, ಯಾರ ಫಂಕ್ಷನ್ ಕಾದ್ರು ಹೋಯ್ತಿಲ್ಲ, ಬೇರೆ ಎಲ್ಲಾರ ಏನ್ ಮಾಡ್ಬೇಕು ಅಂತ ಏನಿಲ್ಲ. ಆಗ ನಮ್ ಸಂಸ್ಥೆ ವಿವೇಕಾನಂದೇ ಕಡೆಯಿಂದ ಬಂದಾಗ, ನೀವು ಹಿಂಗೆ ಇದ್ರಾಗಲ್ಲ ಅಂದಾಗ ಒಂದ್ ಸಂಘ ಮಾಡಿದ್ರು. ಸಂಘದಿಂದ ನಾವು ಸಂಘಗಳಿಗೆ ಹೋಗೋದು, ಮೀಟಿಂಗ್ ಹೋಗೋದು, 4 ಜನ ಪರಿಚಯ ಮಾಡೋದು, ಅದ್ರಿಂದ ನಾವು ಹೊಂದಾಣಿಕೆಗಾಗಿ ನಾವು ಇವಾಗ ಒಂದ್ ಸ್ವಲ್ಪ ದುಡಿಯೋದು, ಬಸ್ ಅಲ್ಲಿ ಹೋಗಾಗ ಜನ ಮಾತಾಡ್ಸೋದು, ಬೇರೆ ಹೊರಗಡೆ ಆದಾಗ ಜನ ಸಂಪರ್ಕ ಮಾಡಿಸೋದು, ಅವೆಲ್ಲ ಈಗ ಒಂದ್ ಸ್ವಲ್ಪ

0: ನಮ್ಗೆ ಅರ್ಥ ಆಗದ ಸರ್. ಅವಾಗ ಏನೋ ನಮ್ಗೆ ಏನೋ ವಿಷಯಗಳು ಏನೂ ಗೊತ್ತಾಯ್ತಿಲ್ಲ ಏನಿಲ್ಲ. ಇವಾಗ ನಾಕ್ ಚಂದ್ ಮುಂದ್ ನಿಂತ ಮಾತಾಡೋ ಧೈರ್ಯ ಅದ ಸರ್ ಇವಾಗ ನಮ್ಗೆ.
1: ತಾವ್ ಹೇಳ್ತಿದ್ರ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ನಮ್ಗೆ ಕೆಲವೊಂದು ಸಂಘಗಳನ್ನ ಕೊಟ್ಟಿದೆ, ಅದರಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ ಅಂತ ಹೇಳ್ತಿದ್ದೀರಾ.
0: ನಿಜ ಸರ್, ನಿಜ. ನಮ್ಗ ಎಷ್ಟೇ ಹೆಲ್ಪ್ ಮಾಡಾರ. ನಾವ್ ಹೇಳ್ತೇವಲ್ಲ ಸರ್, ಅಕ್ಕಪಕ್ಕ ಜೊತೆ ಜನಗಳ ಜೊತೆ ಮಾತಾಡಕ್ಕೆ ಹೇಳಿರ್ಕತ್ತೀವಿ ನಾವು ಬೇರೆಯವ್ರ ಜೊತೆ ಮಾತಾಡಕ. ಅದ್ರ ನಮ್ಗ ಶಿಸ್ತ್ ಕಲ್ಸ್ಕೊಟ್ಟ ಸಂಸ್ಥೆ ಕಲ್ಸ್ಕೊಡ್ತು ನಮ್ಗ ಕರ್ಕೊಂಡೋಗಿ ನಾವ್ ಹೆಂಗ್ ಇರ್ಬೇಕು, ಹೆಂಗ್ ಮಾಡ್ಬೇಕು, ಆಮೇಲೆ ಹೆಂಗ್ ಜೀವನ ಮಾಡ್ಬೇಕು. ನಮ್ಗ ಉದ್ಯೋಗಗಳ್ ಮಾಡೋದ್ ಹೇಳ್ಕೊಟ್ರು, ಮಕ್ಳಿಗೂ ಹೆಲ್ಪ್ ಮಾಡಿದ್ರು, ಎಲ್ಲ ಮಾಡ್ತಾವ್ರ. ಅದ್ರಿಂದ ನಮ್ಗೆ ಏನ್ ತೊಂದ್ರೆ ಅಂದ್ರೆ ಇವಾಗ ನಮ್ಗ ಇವತ್ನ ಯಾವ ನಾಜಕಲ್ ನಡೀತಾವ್ರೋ ಆ ರೀತಿ ನಮ್ಮನ್ನ ಸಂಸ್ಥೆ ತಂದ್ಕೊಟ್ರು. ಸ್ವಸಹಾಯ ಸಂಘ ಮಾಡ್ಕೊಳ್ತೀವಿ. ಸ್ವಸಹಾಯ ಸಂಘ ಮಾಡ್ಕೊಂಡು ಫಸ್ಟ್ 10 ರೂಪಾಯಿ ನಿಂದು ಮಾಡ್ಕೊ ಬಂದವ್ ಸರ್, ಇವಾಗ 50 ರೂಪಾಯಿ ಬಂದಿದ್ದೀವಿ.
1: ಸಂಘಗಳಿಂದ ನಿಮ್ಗೆಲ್ಲ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ದೇವಮಣಿಯವರೇ?
0: ಆಯ್ತು ಅದ ಸರ್, ನಮ್ಗೇನಾರ ಉಪಯೋಗ, ಮಕ್ಕಳಿಗೆ ಏನಾರ ತೊಂದ್ರೆ, ಸ್ಕೂಲ್ ಮಕ್ಕಳಿಗೆ ಏನಾರ ಮಾಡ್ಬೇಕು ಅಂದ್ರೆ ಸಂಘ ತಗೋತೀನಿ. ಸಂಘದಲ್ಲಿ ತಗೊಂಡು ಸಾಲ, ಬೇರೆ ಕಡೆ ಎಲ್ಲ 3 ರೂಪಾಯಿ 4 ರೂಪಾಯಿ ಬಡ್ಡಿ ಇಂಟ್ರೆಸ್ಟ್, 4% ಇಂಟ್ರೆಸ್ಟ್ ಇರ್ತಿತ್ತು ಸರ್, ಇಲ್ಲಿಲ್ಲ. 1.5% ಕೊಟ್ಟು ಅದ್ರಿಂದ ನೀವು ಮುಂದುವರಿಯಬೇಕು, ಸಾಲ ತಕೊಂಡು ಸಾಲ ಕಟ್ಟಿ ಮಾಡಿ ಆಮೇಲೆ ಬೇರೆ ಕಡೆ. ಇವಾಗ ಕೇಂದ್ರ ಸಂಘಗಳೆಲ್ಲ ಇಂಥ ದಿನ ಕಟ್ಬೇಕು ಹಂಗೆಲ್ಲ ಮಾಡ್ತಿರ, ಹಂಗೇನೆ ಫೋರ್ಸ್ ಮಾಡ್ತಿತ್ತಿಲ್ಲ. ಮಾಮೂಲಿ ನಾವು ಹೆಂಗ್ ಕೂಲಿ ಮಾಡ್ತಿದ್ವು, ಅವಾಗ 50 ರೂಪಾಯಿ ಕೂಲಿಂದು ಮಾಡ್ಕೋಬತ್ತಿನ, ಈಗ 200 ರೂಪಾಯಿ 300 ರೂಪಾಯಿ ಕೂಲಿ ಆಗದ. ಅದ್ರಿಂದ ಒಂದ್ 50 ರೂಪಾಯಿ ಉಳಿಸಿ ಸಂಘಗಳು ಮಾಡ್ಕೊಂಡು ಜೀವನ ನಡೆಸ್ಕೋತಿದ್ದೀನಿ ಸರ್.
1: ಅದೇ ತಕ್ಕ ಮಟ್ಕಾದ್ರೆ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ಕೊಟ್ಟಿರುವಂತ ಕೆಲವು ಸ್ವಸಹಾಯ ಸಂಘಗಳಿಂದ ತಮ್ಮ ಒಂದು ಜೀವನ ನಡ್ಕೊಂಡು ಹೋಗ್ತಾ ಇದೆ.
0: ನಡ್ಕೊಂಡು ಹೋಯ್ತದ. ಆಮೇಲೆ ನಮ್ಗೆ ಏನ್ ಬೇಕು, ಕುರಿ ಲೋನ್ ಬೇಕಾ, ಕೋಳಿ ಲೋನ್ಗಳು, ಹಸು ಲೋನ್ಗಳು. ಇವಾಗ ನಮ್ ಬೇರೆ ಉದಾಹರಣೆ ಹೇಳ್ತಾ ಸರ್, ನಮ್ಮ ಉದಾಹರಣೆ ಹೇಳ್ತಾ ಇದೀವಿ. ಒಂದ್ 2-3 ತಿಂಗಳಿಂದ ನಮ್ ಕಡೆಯಿಂದ ಇಲ್ಲಿಂದ ಬರೋ ಸಂಘ ಮಾಡಕ್ ಬರ್ತಾರಲ್ಲ ಅವ್ರುಗಳು, ನಾವು ಹಿಂಗ್ ಮಾಡ್ತೀವಿ, ನಮ್ಗೆ ಹಸು ಲೋನ್ ಬೇಕು, ನೀವು ಹೊಸಾಗಲ್ಲ ಅಲ್ಲಿ ಇಲ್ಲಿ ಎಲ್ಲೂ ದುಡಿಯಲ್ಲ, ನಮ್ಗೆ ಹಸು ಲೋನ್ ಕೊಡಿಸ್ಕೊಡಿ ಅಂತ ಕೇಳಿದ್ರು ಸರ್ ಸಂಘದ ಕಡೆಯಿಂದ. ಅವ್ರು ನಮ್ಗೆ ಹಸಿನ ಲೋನ್ ಕೊಡಿಸಿದ್ರು. ಒಂದ್ 5 ತಿಂಗಳಿಂದ ನಾವು ಬೇರೆ ಕಡೆ ಎಲ್ಲ ಕೂಲಿಗೆ ಹೋಯ್ತೀನೋ, ಬೆಳಿಗ್ಗೆ ಹೋಯ್ತು ಅಂತಂದ್ರೆ ಸಾಯಂಕಾಲ 6 ಗಂಟೆ ದುಡಿಬೇಕು, 6 ಗಂಟೆ ಮೇಲೆ ಮನೆಗೆ ಬರ್ತೀನಿ. ಇವಾಗ ಎಲ್ಲಿಗೂ ಕೆಲ್ಸಕ್ಕೆ ಹೋಯ್ತಲ್ಲ ಸರ್, ನಾವೇ ಹಸು ಸಾಕೊಂಡು ಅಲ್ಲಿ ಡೈರಿಗೆ ಹಾಕೊಂಡು ಆಮೇಲೆ ಜಮೀನು ಮಾಡ್ಕೊಂಡು ಜೀವನ ಮಾಡ್ಕೊಯ್ತಿದೀನಿ.
1: ಅಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಸ್ವಸಹಾಯ ಸಂಘಗಳಿಂದ ಬೇರೆ ಬೇರೆ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಕೂಡ ತುಂಬಾ ಅನುಕೂಲವಾಗ್ತಾ ಇದೆ.
0: ನಿಜ ಸರ್, ನಿಜ.
1: ಹಾಗೇನೆ ದೇವಮಣಿಯವ್ರೆ, ಒಂದು ಆಡಿಯ ಪ್ರಸ್ತುತಿ ನೋಡಿದ್ರೆ ತಮ್ಮ ಒಂದು ಚಾಮಯ್ಯನ ಆಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು ಇಲ್ಲಿ ಒಂದು ಎಷ್ಟು ಕುಟುಂಬ ಇದಾರ ಅಂದ್ರೆ ಒಂದು 200 ಕುಟುಂಬ ಇದಾರೆ ಸರ್.
1: 200 ಕುಟುಂಬಗಳು
0: ಜಾಸ್ತಿ ಇರ್ಬೋದು, ಆದ್ರೆ ನನ್ಗೆ ಗೊತ್ತಿರಂಗೆ 200 ಕುಟುಂಬ ಇದೆ.
1: ಅಂದ್ರೆ ತಮ್ಮ ಒಂದು ಚಾಮಯ್ಯನಾಡಿಯಲ್ಲಿ ಒಟ್ಟು 200ಕ್ಕಿಂತ ಹೆಚ್ಚು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ವಾಸ ಮಾಡ್ತಿದ್ದೆ.
1: ಅಂದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು 2 ವರ್ಷ ಸರ್.
1: ಅಂದ್ರೆ ಸಂಪೂರ್ಣವಾಗಿ 2 ವರ್ಷ ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಅಥವಾ ಬೇರೆ?
0: ಎಲ್ಲ ಮಿಕ್ಸ್ ಅದ ಸರ್, ಎಲ್ಲ ಹೋದಾರ. ಅದ್ರೆ ನಮ್ ಚಾಮಯ್ಯನಾಡಿಲಿ ನಮ್ದು 2 ವರ್ಷದ ಬೀದಿ ಅದ, ಅದ್ರಲ್ಲಿ ವಾಸ ಮಾಡ್ಕೊಯ್ತೇವೆ.
1: ಅಂದ್ರೆ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ದೇವಮಣಿಯವರೇ ಹಾಡಿಲಿ?
0: ಆಡಿಲಿ ಅಂತಂದ್ರೆ ಆಡಿಲಿ ಅವಾಗ ಕೂಲಿ ಮಾಡ್ತಿದ್ನೋ, ಇವಾಗ್ಲೂ ಜಮೀನ್ ಮಾಡ್ತೀವಿ. ಕೂಲಿಗೆ ಹೋಗೋರ್ ಕೂಲಿಗೆ ಹೋಯ್ತಾರ, ಜಮೀನ್ ಮಾಡೋರ್ ಜಮೀನ್ ಮಾಡ್ತಾರ. ಆಮೇಲೆ ಇವಾಗ ಓದಿ ತರಬೇತಿ ತಗೊಂಡಿರೋ ಮಕ್ಳೆಲ್ಲ ಕೆಲಸದಲ್ಲಿ ಇರೋಂಥವ್ ಮಕ್ಳು ಮನೆಗಳು ಇರ್ತಾವ, ಎಲ್ಲದ ಮನೇಲಿ ಇಲ್ಲ ಕೂಲಿ. ಮಾಮೂಲಿ ಇವಾಗ ಕೂಲಿ ಮಾಡೋ ಅಂತ 1/2 ಜನ ಇದಾರೆ. ನಮ್ಗೊಳಗಲ್ಲಿ ಕೂಲಿಗೆ ಹೋಯ್ತಿದ್ನ, ಇವಾಗ ಹೋಯ್ತಾ ಇಲ್ಲ ಜಮೀನ್ ಗಿಮೀನ್ ಮಾಡ್ಕೊಂಡು, ಅದೇ ಗುತ್ತಿಗೆ ಇಟ್ಕೊಂಡ್ ಜಮೀನ್ ಇಲ್ದವ್ರು ಬೇರೆ ಕಡೆ ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಿದೀನಿ.
1: ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಚಾಮಯ್ಯನಾಡಿಯಲ್ಲಿ ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗ್ತಾ ಇದಾರೆ ಹೇಗೆ?
0: ಹೋಗೋರು ಹೋಯ್ತಾವ್ರ ಸರ್, ಹೋಗ್ದಿದ್ದವ್ರ ಮನೆ ಪ್ರಾಬ್ಲಮ್. ಒಂದ್ ಸ್ವಲ್ಪ ಜನ ಹೋಯ್ತಾ ಇಲ್ಲ, ಹೋಗೋದು SLC ಮಾಡ್ಬಿಟ್ಟು ಬಿಟ್ಬಿಟ್ಟು ಮನೇಲಿ ಇರೋಂತದ್ದು. ಓದಲ್ಲ ನಾವು ಮನೇಲಿ ಇರ್ತೀನಿ ಅನ್ನೋ ಮಕ್ಳು ತುಂಬಾ ಜನ ಅವರ, ಓದಂತಾರೋ ಮಕ್ಳು ಸುಮಾರು ಜನ ಇದಾರ. ಮನೇಲಿ ವಾತಾವರಣ ಚೆನ್ನಾಗಿರಲ್ವಲ್ಲ, ಮನೆಗಳಲ್ಲಿ ಓದ್ತಾ ಇಲ್ಲ, ಬಿಟ್ಬಿಟ್ಟು ಮನೇಲಿ ಇರ್ತಾವ. ಜೀವನ ಮಾಡ್ಬೇಕಲ್ಲ, ಮಕ್ಕ ತಂದೆ ತಾಯಿಗಳು ದುಡಿಯಕ್ ಆಗ್ಲಿಲ್ಲ ಅಂತಂದ್ರೆ ಮಕ್ಳು ದುಡ್ಸಾಕ್ಬೇಕಲ್ಲ, ಆತರ ಮಾಡ್ತಾ ಇದಾರ.
1: ಅಂದ್ರೆ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಿಸೋದು ತುಂಬಾ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ?
0: ಹಾ ಸರ್, ಮಾಡ್ಬೇಕು ಸರ್. ಮಕ್ಳಿಗೆ ಸುಮಾರು ಮಕ್ಳು ಓದಿರೋ ಮಕ್ಳು ಅವ್ರಿಗೂ ಕೊಡಿಸ್ಬೇಕು ಸರ್. ಅವ್ರು ಮುಂದೆ ಬರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಮಕ್ಳು ಶಿಕ್ಷಣ ಕೊಡಿಸ್ಲೇಬೇಕು.
1: ಹೌದು. ಈಗ ಅಂತಂದ್ರೆ ಕೆಲವೊಂದು ಆಡಿಗಳು ನೋಡ್ತಾ ಇರ್ತೀವಿ ದೇವಮಣಿಯವರೇ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಅಥವಾ ಈ ಕೊಡಗು ಆ ಕಡೆ ಹೋದಾಗ ಮಕ್ಕಳು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶ
0: ಕರ್ಕೊಂಡು ನಾವೇ ಹೋಯ್ತೀನಿ ಸರ್. 22 ವರ್ಷದಲ್ಲಿ ನಾವೇ ಮಕ್ಕಳು ಕರ್ಕೊಯ್ತೀನೋ, ಚಿಕ್ಕ ಮಕ್ಳು 1 ವರ್ಷದ ಮಕ್ಳು 2 ವರ್ಷದ ಮಕ್ಳನ್ನೆಲ್ಲ ಕರ್ಕೊ ಜೀವನ ಮಾಡೀವಿ ಸರ್ ನಾವೇ. ನೀವು ಒಂದ್ 10 ವರ್ಷದಿಂದ ಅದೇ ಸಂಘ ಮಾಡ್ಕೊಂಡು ನಾವು ಸಂಘಗಳಲ್ಲಿ ತಕೊಂಡು ಮೀಟನ್ ಮಾಡ್ತೇವಲ್ಲ, ಆ ತೊಟ್ಟಿಂದ ಏನು ತೊಂದ್ರೆ ಇಲ್ಲ. ಅವಾಗ್ಲೆಲ್ಲ ನಾವು ಮಕ್ಳು ಕರ್ಕೊಂಡ್ವಿ ಕೊಡಗು ಮಳೆಯಲ್ಲೆಲ್ಲ ಜೀವನ ಮಾಡೋದೇ. ಈಗ 10 ವರ್ಷದಿಂದ ಯಾವಾಗ ಸ್ವಸಹಾಯ ಸಂಘಕ್ಕೆಲ್ಲ ನಾವು ಸ್ವಲ್ಪ ಸಂಘಗಳು ಮಾಡ್ಕೊಂಡು ಮುಂದುವರಿತೀವಿ, ಅವಾಗ್ಲಿಂದ ನಾವು ಕೊಡಗು ಗುರುಗು ಹೋಯ್ತಾ ಇಲ್ಲ. ಸಂಘಗಳಲ್ಲಿ ದುಡ್ಡು ತಕೊಂಡು ಬೇರೆ ಜಮೀನ್ ಹಾಕೊಂಡು ಅಲ್ಲಿ ಏನಾಗುತ್ತೆ ಆಮೇಲೆ.

ಬಿತ್ತನೆ ಬೀಜನು ಕೊಡ್ತಾ ಇದ್ರಲ್ಲ ಸರ್ ನಮ್ಗೆ, ಹೇಳ್ದಂಗ ಅಕ್ಕಿ ಬೀಜ ಜೋಳ ಎಲ್ಲಾನು ನಡ್ಸ್ಕೊಡ್ತಾವ್ರ ನಾವು ಮಾಡ್ತೀವಿ ಅಂದಾಗ. ಅದರಿಂದ ನಾವು ಒಂದ್ ಸ್ವಲ್ಪ ಟ್ಯಾಕ್ಟರ್ ಗಿಟ್ಟರ್ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ ಸರ್, ಜಮೀನ್ ಮಾಡ್ಕೊಯ್ತೀವಿ.

0: ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದ್ರೆ ಇವಾಗ ಹೇಗೆ
1: ಕೊಡ್ಸೋ ಅಂತವ್ರ ಮನೇಲಿ ಕೊಡಿಸ್ತಾ ಇದಾರ ಸರ್, ಶಿಕ್ಷಣ ಕೊಡಿಸೋ ಅಂತಾರ ಮನೇಲಿ ಮಕ್ಕಳನ್ನ ಕೊಡಿಸ್ತಾವ್ರ, ಅದು ಅತಿಯಾಗಿ ಯಾರು ಕೊಡಿಸಿಲ್ಲ ಅಂತ ಅವ್ರ ಮನೇಲಿ ಕೊಡಿಸ್ತಾ ಇಲ್ಲ, ಮಕ್ಕಳು ಸುಮಾರು ಜನ ಅವರು ಕೊಡುಗೆ ಹೋಗೋದು ಕೆಲಸ ಮಾಡೋದು ಹಂಗೆಲ್ಲ ಮಾಡ್ತಾ ಇದಾರ ಸರ್ ಇವಾಗಲೂ.
0: ಅಂದ್ರೆ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಇವಾಗಲೂ ಕೂಡ?
1: ಜೊತೆಗೆ ಕರ್ಕೊಯ್ತಾರ ಸರ್, ಇಲ್ಲ ಅವ್ರಿಗೂ ಕೂಲಿಗೆ ಹೋಯ್ತಾರಲ್ಲ ಮಕ್ಳು ಬಿಟ್ಬಿಟ್ಟು ಹೋಗಲ್ಲ ಅಂತ ಜೊತೆಗೂ ಕರ್ಕೊಯ್ತಿದ್ದಾರೆ.
0: ಹಾಗೇನೆ ದೇವಮಣಿ ಅವರೇ, ತಾಗಳು ಈ ಆಡಿ ಬರಂಗಿತ್ತೆ ಮುಂಚೆಗೆ ಮೊದ್ಲಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ
1: ಕಾಡಲ್ಲಿ? ಅವಾಗ ನಮ್ ತಂದೆ ತಾಯಿ ಇದ್ದಾಗ ಚಿಕ್ಕವರಾದ್ವಿ ಕಾಡಲ್ ಜೀವನ ಮಾಡ್ತಿದ್ರಂತ ಸರ್, ಅವಾಗ ಅಲ್ಲೇ ಇದ್ಕೊಂಡು ಕಾಡಲ್ ಜೀವನ ಮಾಡ್ಕೊಂಡು ಅವಾಗ ಹೋಯ್ತಿದ್ರಂತ. ಇವಾಗ ಎಲ್ಲ ಊರ್ ಕಟ್ಟಗ ಅದೇ ಒಳ ಎಲ್ಲ ಮುಳುಗಡ, ಅವಾಗ ಊರ್ ಕಟ್ಟಗ ಬಂದು ಸೇರ್ಕೊಂಡ್ರಂತ ಎಲ್ಲಾರು.
0: ಅಂದ್ರೆ ನಿಮ್ ತಂದೆ ತಾಯಿಗಳು ಮೊದ್ಲು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರು?
1: ಕಾಡಿನಲ್ಲಿ ಜೀವನ.
0: ನಿಮ್ಗೇನಾದ್ರು ನೆನಪಿದೆಯಾ ದೇವಮಣಿ ಅವ್ರ ನಿಮ್ ತಂದೆ
1: ತಾಯಿ? ತಂದೆ ತಾಯಿಗಳು ಅಂತಂದ್ರ ಅವಾಗ ಇವಾಗ ಎರಡು ಒಂದು ಎರಡು ಮಕ್ಳು, ಅವತ್ತಿಗ ಆರು ಏಳು ಎಂಟು ಮಕ್ಳು ಸಾಕ್ಬೇಕು ಅಂದ್ರೆ ಭಾರಿ ಕಷ್ಟ ಬಿದ್ದಿದಾರಂತ ಸರ್. ಅಲ್ಲಿಗೆ ಇಲ್ಲಿ ಕೆಲಸ ಮಾಡಿ ಕೂಲಿ ಮಾಡಿ ಅವಾಗ ಒಂದ್ ಸೇರಾಗಿ ಒಂದ್ ಪವರ್ ಆಗಿ ತಂದ್ ಮಕ್ಳೆಲ್ಲ ಊಟ ಮಾಡ್ಕೊಂಡು ಅವ್ರ ಗಂಜಿ ಕುಡ್ಕ ಮನಿ ಕಳದು, ಮಕ್ಳಿಗೆ ಊಟ ಇಲ್ಲ ಅಂತಂದ್ರ ಎಲ್ಲಾರು ಇಸ್ಕೊಂಡ್ಬಂದು ಊಟ ಕೊಡ್ಬೇಕಲ್ಲ, ಆ ರೀತಿ ಎಲ್ಲ ಜೀವನ ಮಾಡಿದಾರಂತ ಸರ್ ಹೇಳ್ತಾ ಇದ್ರಲ್ಲ ಅವಾಗ ನಾವು ಚಿಕ್ಕವರಾದಾಗ. ಇವಾಗ ಒಂದು ಎರಡು ಮಕ್ಳು ಕೊಡಕ್ಕೆ ನಾವು ಅಷ್ಟೊಂದು ಆಗಲ್ಲ ಅಂತೀವಿ, ಅವ್ರು ಆರ್ ಜನ ಏಳು ಜನ ಮಕ್ಳಿಗೆಲ್ಲ ಕೊಡ್ಬೇಕು ಅಂತಂದ್ರೆ ಕೂಲಿ ಇಲ್ಲ ಏನಿಲ್ಲ, ಕಾಡಲ್ಲಿ ಏನಾರ ತಂದು ಜೀವನ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಆಗಿತ್ತಂತ ಸರ್ ಅವ್ರಿಗೆ.
0: ಆದ್ರೆ ಹಿಂದಿನ ಕಾಲದಲ್ಲಿ ನಿಮ್ ತಂದೆ ತಾಯಿಗಳು ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು,
1: ಸಖತ್ ಕಷ್ಟ ಬಿದ್ದಿದಾರಂತ, ಪಾಪ ಊಟ ಇಲ್ದೇನೆ ನೀರ್ ಕುಡ್ಕೊಂಡು ಮನೆಗಿರೋ ದಿನ ಎದ್ದು ಹೇಳ್ತಿದ್ರು ಸರ್ ಅವರು.
0: ಹಾಗೇನೆ ತಾವುಗಳು ಸೇವಿಸ್ತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಿದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರಿ ನೀವು
1: ಸರ್? ನಾವು ರಾಗಿ ಮುದ್ದೆ ಸೊಪ್ಸಾರು ಅದ್ ಮಾಮೂಲಿ ಇವಾಗ್ಲೂ ಅದೇ ಮಾಡ್ತೀವಿ ಸರ್. ನಾವೇನು ಜಾಸ್ತಿ ಸೊಪ್ಸಾರು ರಾಗಿ ಮುದ್ದೆನೆ ಜಾಸ್ತಿ ಸರ್. ನಾವು ಜಮೀನಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಅದೇ ರಾಗಿನೇ ಜಾಸ್ತಿ ಬೆಳಿತೀವಿ ಸರ್. ನಾವು ಗೆಡ್ಡೆ ಗೆಣಸು ಯಾರು ಅಳಬ್ರು ಇಲ್ವಲ್ಲ ಸರ್, ಹೋಗಕ ಕಾಡ್ ಗಿಡಗಳಲ್ಲಿ ಹೋಗಿ ಗೆಡ್ಡೆ ಗೆಣಸು ಅಳಬ್ರು ತತ್ತಿದ್ರು, ಇವಾಗ ಯಾರು ಕಾಡ್ಗೆ ಬಿಡಲ್ವಲ್ಲ ಸರ್ ಗೆಡ್ಡೆ ಗೆಣಸು ಕೊಳಕ.
0: ಅಂದ್ರೆ ನೀವು ಸೇವನೆ ಮಾಡ್ತಿದ್ರ ಈ ಗೆಡ್ಡೆ?
1: ನಾವು ಮಾಡ್ತಿದ್ವ ಸರ್, ಮಾಡ್ತೀವಿ. ಇವಾಗ ಗುಡ್ನಿಲ್ಲ ಕಾಡಗ್ ಬಿಟ್ಟಿದ್ರ ನಾವು ಹೋಯ್ತಿದ್ವಲ್ಲ ಅವಾಗ ತಕೊಬತ್ತಿದ್ವಿ, ಈ ಕಾಡ್ಗೆ ಬಿಡ್ತಾ ಇಲ್ವಲ್ಲ ಹೋಗಲ್ಲ, ಇಲ್ಲೇ ಜಮೀನ್ ಗಣಿ ಏನಾರ ಇದ್ರ ತಗೋಬರೋದು. ಸೀಗೆ ಸೊಪ್ಪು ಸಾರು ತಿಂತೀವಿ, ಸೀಗೆ ಸೊಪ್ಪು ತತ್ತೀವಿ, ಗೆಣಸು ಕೊಳೆ ಮುಳ್ಗೆಣಸು ಇರುತ್ತಲ್ಲ ತತ್ತೀವಿ, ಅದನ್ನೆಲ್ಲ ಮಾಡ್ತೀವಿ ಸರ್.
0: ಅಂದ್ರೆ ಅದನ್ನೆಲ್ಲ ಕಿತ್ಕೊಂಡು ಬಂದು ಕುಟುಂಬದವರೆಲ್ಲ ತಿಂತಾ ಇದ್ರಿ?
1: ಎಲ್ಲ ತಿಂತೀವಿ ಸರ್.
0: ಹಾಗಿದ್ರೆ ತಾವು ಕಾಣ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರಬಹುದು ದೇವಮಣಿರವರೇ?
1: ಇವಾಗ ಏನಾರ ತರಕಾರಿ ಸಾಂಬಾರ್ ತಿನ್ನಕ್ಕೆ ಆಗಲ್ಲ ಸರ್, ಬೇಳೆ ಸಾಂಬಾರ್ ಮಾಡಿ ತಿನ್ನಕ್ಕೆಲ್ಲ ಸೊಪ್ಪು ಸಾಂಬಾರ್ ಮಾಡಿದ್ರೆ ಒಂದು ಮುದ್ದೆ ಊಟ ಮಾಡ್ತೀವಿ, ತರಕಾರಿ ಸಾಂಬಾರ್ ಅಲ್ಲಿ ಊಟ ಮಾಡಕ್ ಆಗಲ್ಲ ಸರ್, ಎಲ್ಲ ಗೊಬ್ಬರ ಗೋಡೆ ಎಲ್ಲ ಬಿದ್ದಿರುತ್ತೆ ಅದನ್ನ ತಿನ್ನಕ್ಕಾಗಲ್ಲ. ನಮ್ಮ ಮನೆಗಳಲ್ಲಿ ಹಾಕಕ್ಕೆ ತರಕಾರಿ ಹಾಕಾದ್ರು ಮುಟ್ಟದೇ ಇಲ್ಲ ಸರ್, ಇನ್ನು ಹೋಗಿ ಇವಾಗ ಮಳೆ ಹೋದಲ್ಲ ಬೇಲಿ ಮೇಲಿರ ಸೊಪ್ಪನ್ನೆಲ್ಲ ಕುಯ್ತಾ ಒಂದು ಅದನ್ನ ಸಾಂಬಾರ್ ಮಾಡಿದ್ರೆ ಅಚ್ಚಕಟ್ಟಾಗಿ ಊಟ ಮಾಡ್ತೀವಿ, ಇದ್ರಲ್ಲಿ ಮಾತ್ರ ತರಕಾರಿ ಸಾಂಬಾರ್ ಅಲ್ಲಿ ಆಗದೇ ಇಲ್ಲ ಸರ್ ನಾವು ಊಟನೇ ಮಾಡ.
0: ಅಂದ್ರೆ ತಾವ್ ಹೇಳ್ತಿದ್ದೀರಾ ಹಿಂದಿನ ಕಾಲದ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೆ ಯಾವ್ದು ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸ್ತಾ ಇರ್ಲಿಲ್ಲ, ಆ ಎಲ್ಲ ಆಹಾರ ಪದಾರ್ಥಗಳನ್ನ ತಿನ್ಕೊಂಡು ತುಂಬಾ ಗಟ್ಟಿಮುಟ್ಟಿಯಾಗಿ ಬದುಕ್ತಾ ಇದ್ದ. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸೋದ್ರಿಂದ ತಮ್ಮ ಒಂದು ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀರಾ?
1: ನಿಜ ಸರ್, ನಿಜ. ಇವಾಗ 50 ವರ್ಷ 90 ಮೂಟೆ ನಮ್ಗೆ ಕೈ ಕಲ್ಲಾಗಲ್ಲ, ಕೈ ಸೇದು ಕಾಲು ಸೇದು ಅಂತ. ನಮ್ ತಂದೆ ಇದಾರೆ 100 ವರ್ಷ ಆಗಿದಾರೆ, ಒಂದ್ ಹಾಸ್ಪಿಟಲ್ ಕರ್ಕೋಗಿಲ್ಲ, ಒಂದ್ ಕೈ ಔಷಧಿ ಕೊಟ್ಟಿಲ್ಲ, ಏನಂದ್ರೆ ಏನಿಲ್ಲ. ನಮ್ಮನೇಲೆ ಇದಾರ ಸರ್ 100 ವರ್ಷ ಆಗದ ಅವ್ರಿಗೆ, ಏನಂದ್ರೆ ಏನಿಲ್ಲ, ಸುಮ್ಮ ಮನ್ಗಿದಾರೆ ಇವಾಗ್ಲೂ ಊಟ ಮಕ್ಕಳು ಸುಮ್ಮ ಮನ್ಗಿದಾರೆ. ಅವಾಗ ಏನ್ ಸೊಪ್ಪನ್ ಸರ್ ತಿನ್ಕೊಂಡು ಜೀವನ ಮಾಡ್ತಿರೋ, ಜೇನು ಗೆಣಸು ಅವೆಲ್ಲ ತಿನ್ಕೊಂಡು ಜೀವನ ಮಾಡೋ ಅಂತ ಮನ್ಸಲ್ಲ ಇದಾರೆ ಇವತ್ ನಮ್ಮನ ಕಾಲದಲ್ಲಿ 25 ವರ್ಷ 30 ವರ್ಷಕ್ಕೆಲ್ಲ ಇರೋದೇ ಇಲ್ಲ ಸರ್ ಇವಾಗ.
0: ಹಾಗೇನೆ ದೇವಮಣಿ ತಾವು ಹೇಳ್ತಿದ್ರಿ ಇವಾಗ ನಾವು ಕಾಡಲಕ್ಕೆ ಹೋಗಿ ಈ ರೀತಿ ಆಹಾರ ಪದಾರ್ಥಗಳು ಅಂದ್ರೆ ಗೆಡ್ಡೆ ಗೆಣಸು ಸೊಪ್ಪು ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ಸೇವನೆ ಮಾಡ್ತಿದ್ದಂತ, ಇವಾಗ ಕಾಡೊಳಗಡೆ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ?
1: ಅದಕ್ಕೆ ಭಯಂಕೆ ಹೋಯ್ತಾ ಇಲ್ಲ, ನೀರು ಹೋತ್ರಕ್ಕೆ ಜಮೀನ್ ಗಿಮ್ಮಿನ ಕಡೆ ಬರ್ತಾವ ಅನ್ಬಿಟ್ಟು ಎದ್ರಕಂಡೆ ಯಾರು ಹೋಗ್ತಾ ಇಲ್ಲ.
0: ಏನಾದ್ರೂ ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಣಿಗಳು ನಿಮ್ಮ ಎದುರು ಬಂದಿದಾವ? ಹೀಗೆ
1: ಬರ್ತಾವ ಸರ್, ಬರ್ತಾವ ಜಿಂಕೆಗಳು, ಬರ್ತಾವ ಆನೆಗಳು, ಬರ್ತಾವ ಅದಕ್ಕೆ ಭಯಂಕರ. ಇವಾಗ ಅವಾಗಾದ್ರೂ ಆನೆಗಳು

0: ದೂರಲ್ಲಿ ಇದ್ರ ನೋಡ್ಕೊಂಡು ಹೋಯ್ತಿರು. ಇವಾಗ ಎಲ್ಲಾ ಹೆದರಿಕೆ ಬತ್ತವಲ್ಲ, ಯಾರೋ ಭಯಕ ಯಾರಿಗೋ ಕಾಡ್ಗೂ ಹೋಯ್ತಾರ. ಜಮೀನ್ ಗಣೆ ಬತ್ತವಲ್ಲ ಸಹ ಅದಕ್ಕೆ ಎದ್ರಕತ್ತಾರ ಬತ್ತವ ಅನ್ಬಿಟ್ಟು. ಈಗ ಹುಲಿ ಗಿಲಿ ಅಂತ ಹುಲಿ ತಿನ್ಕೊಂಡವ ಅಂತ ಎಲ್ಲಾ ಕಡೆನು ಪಬ್ಲಿಕ್ ಆಗ್ರ, ಅದ್ರಿಂದ ಭಯದಿಂದ ಯಾರು ಕಾಡ್ಗೋಗ್ತೀರ ಸರ್?
1: ಅದೇ ಒಂದು ಪ್ರಾಣಿಗಳ ಭಯದಿಂದ ಇವಾಗ ಕಾಡೊಳಕ್ಕೆ ಹೋಗೋದು ತುಂಬಾ ಕಡಿಮೆ ಆಗಿದೆ.
0: ಕಡಿಮೆ ಆಗಲ್ಲ ಸರ್.
1: ಹಾ, ಬಹಳ ಸಂತೋಷ ದೇವಮುನಿರವರೇ. ತಾವುಗಳು ತಮ್ಮ ತಂದೆ ತಾಯಿಗಳು ಕಾಡಿನಲ್ಲಿ ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ರು, ಹಾಗೆ ತಾವು ಸೇವಿಸ್ತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ?
0: ಅವಾಗ ಹಾಸ್ಪಿಟಲ್ಗೆ ಏನ್ ಹೋಯ್ತಿತ್ತಿಲ್ಲ ಸರ್, ನಾವು ಇವಾಗ ತಲೆನೋವು ಬಂದ್ರೆ ಮಾತ್ರ ನುಂಗ್ತೀವಿ, ಅವ್ರು ಮಾತ್ರ ನುಂಗ್ತಿತ್ತಿಲ್ಲ ಸರ್. ಏನಾರ ಒಂದ್ ಮದ್ ಮಾಡ್ಕೊ ಕುಡ್ಕೊಬಿಡ್ತಿದ್ರು, ಅದೇ ವಾಸ ಆಯ್ತಿತ್ತು. ಜ್ವರ ಬಂದ್ರೆ ಜೀರಿಗೆ ಸರ್ ಮಾಡುವ ಊಟ ಮಾಡ್ತಿದ್ರು ಸರ್, ಜ್ವರ ಬಂದ್ರೆ ಅವಾಗಲೇ ಹೊಂಟಾಯ್ತಿತ್ತು. ಕಾಡ್ ಜನ ಹೋಗಿ ನಳ್ಳಿ ಹಿಡ್ಕೊಂಡ್ಬಂದು ಸಾಂಬಾರ್ ಮಾಡ್ಕೊಂಡು ಜ್ವರನೇ ಹೊಂಟೋಯ್ತು ಅಂತ ಹೇಳ್ತಿರು ಸರ್ ಎಲ್ಲಾನು. ಇವಾಗ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಮಾತ್ರ ಇಂಜೆಕ್ಷನ್ ತಕೊಂಡ್ ಬಗ್ಗದೇಳ ಸರ್, ಅವಾಗ ಮಾತ್ರನೇ ಇಲ್ಲ. ನಾನು ಹೇಳ್ದೆ ನಮ್ ತಂದೆನೆ ಮನ್ಗರ ಸರ್, ಅವ್ರಿಗೊಂದು ಮಾತ್ರ ಸುಧ ಕೊಟ್ಟಿಲ್ಲ, ಮಾತ್ರೆಗಳನ್ನೇ ತಗತಿದ್ದಿಲ್ಲ. ಇನ್ನಿಲ್ಲ ಅವ್ರು ಯಾರು ಮಾತ್ರ ಹಾಸ್ಪಿಟ್ಲು ಏನು ಇತ್ತಿಲ್ಲ, ಇದ್ರು ಹೋಯ್ತಿತ್ತಿಲ್ಲ ಎದ್ರಕತ್ತಿರ ಅಂತ. ಇವಾಗ ಹೋಗಲ್ಲ ಸರ್, ಅವ್ರು ಒಳಗ್ರೆ ಯಾರು ಹೋಗಲ್ಲ. ಮನೆ ಮದ್ದು ಮಾಡ್ಕೋತಾರ, ಮನೇಲೆ ಮದ್ದು ಮಾಡ್ಕೊಂಡು ಕುಡಿತಾರಲ್ಲ, ಅದರಿಂದ ಹೋಯ್ತಿಲ್ಲ ಸರ್.
1: ಅಂದ್ರೆ ಇವಾಗ್ಲೂ ಕೂಡ ಈ ಮನೆ ಮದ್ದುಗಳನ್ನ ಮುಂದುವರಿಸಿಕೊಂಡು ಹೋಗ್ತಿದ್ರ ಅಥವಾ ನಿಲ್ಸ್ಬಿಟ್ಟಿದ್ರೆ?
0: ಮಾಡ್ತಾರ ಸರ್, ಹೊಟ್ಟೆಗೆಟ್ಟೆ ನೋವು ಬಂದ್ರ ಅವ್ರಿಗೇನ್ ಗೊತ್ತಿರೋ ಅನ್ಸ್ತೀನಿ, ಅವ್ರು ಒಳಗ್ರೆ ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ, ಅದು ಆಸೆ ಆಯ್ತದ ಸರ್. ಏನಿಲ್ಲ, ಮನೇಲೆ ಮಾಡ್ಕೋತೀವಿ ನಾವು ಮದ್ದುಗಳು.
1: ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳು ಮಾಡ್ಕೊಂಡು ಅದ್ರಲ್ಲೇ ಗುಣವಾಗ್ತಾ ಇದ್ರಿ?
0: ನಿಜ ಸರ್, ನಿಜ. ನಾವು ಮನೆ ಮದ್ದನ್ನೇ ಮಾಡ್ಕೊಂಡು ಹೊಟ್ಟೆ ನೋವು ತಲಾನೋವು ಅದೆಲ್ಲ ಮಾಡ್ಕೊಡ್ತಿದ್ರು ನಮ್ ತಂದೆ ತಾಯಿ ಇದ್ದಾಗ. ಮನೇಲೆ ಮಾಡ್ತೀನಿ ಸರ್, ಹಾಸ್ಪಿಟಲ್ಗೆ ಯಾರಿಗೂ ಕರ್ಕೊಯ್ತಿಲ್ಲ.
1: ಹಾಗೆಯೇ ಪ್ರಸ್ತುತದಲ್ಲೂ ಹಾಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ದೇವಮುನಿರವರೆ.
0: ಹಬ್ಬ ಅಂತಂದ್ರೆ ನಮ್ಮ ಯರವಸದಲ್ಲಿ ಮುಖ್ಯವಾಗಿ ಮಾಡೋದು ಸಂಕ್ರಾಂತಿ ಹಬ್ಬ ಅಂತ ಮಾಡ್ತೀವಿ ಸರ್. ಅದನ್ನ ನಮ್ಮ ಅಳಗ್ರು ಅವಾಗ ಮಾಡ್ತಿದ್ದಾಗ ಅದನ್ನ ಸೊಪ್ಪು ಸೌದ ಎಲ್ಲಾನು ಕಾಡಿಂದ ತಂದು ಗೆಡ್ಡ ಗೆಣಸು ಎಲ್ಲ ತಂದು ಅದನ್ನ ಎಡ ಮಾಡ್ತಿದ್ರಂತ. ಅದನ್ನ ಮಾಮೂಲಿ ಅದನ್ನ ಈಗ ಮಾಡ್ತಾರ ಸಂಕ್ರಾಂತಿ ಹಬ್ಬ, ಗೌರಿ ಹಬ್ಬ ಎರಡ್ ಮಾಡ್ತಾರ. ಕಾಡಲ್ಲ ಆಯ್ತದ ಒಂದ್ ದೇವ್ರ ಹಬ್ಬ, ಅದೊಂದು ಮಾಡ್ತಾರ. ಮೂರ್ ಹಬ್ಬ ಮಾ ಆಚರಿಸ್ತಾರ ಸರ್ ಅಷ್ಟೇ.

0: ಕಾಡಿನಲ್ಲಿ ಹಬ್ಬಗಳು ಮಾಡ್ಕೊಂಡು ಹೋಗ್ತೀರಲ್ಲ, ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಾ?
1: ಸಂಪ್ರದಾಯ ಅಂತಂದ್ರ ನಮ್ ಕಡೆ ಮರಿ ಕುರಿ ಕುಯ್ತಾರಲ್ಲ ಅದನ್ನ, ಅದ್ ಕಾಡದೇವ್ರಿಗೆ ಹರ್ಸ್ಕೊಂಡಿರ್ತಾರ, ನಾವು ಮರಿ ಮಾಡ್ತೀವಿ ಮರಿ ಕುಯ್ತೀವಿ ಅಂತ ಎಲ್ಲ ಒಟ್ಟಾಗ ಸೇರಿ ಎಲ್ಲ ಗ್ರಾಮದವ್ರು ಒಟ್ಟಾರ ಸೇರಿ ಮರಿ ಕೂದು ಅದನ್ನ ಕಾಡದೇವ್ರಿಗ ಹಬ್ಬ ಮಾಡ್ತಾರ.
0: ಅಂದ್ರೆ ಯಾವ ಸಮಯದಲ್ಲಿ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತೀರಾ?
1: ಅದು ಸಂಕ್ರಾಂತಿ ಅಂದ್ರೆ ಜನವರಿ ಟೈಮ್ ಮಾಡ್ತಾರ ಸರ್. ಅದನ್ನ ಡ್ಯಾನ್ಸ್ ಅವಾಗ ಎಲ್ಲ ಮಾಡ್ತಿದ್ರು, ಈಗ ಯಾರು ಮಾಡಲ್ಲ ಸರ್ ಹಂಗ ಎಲ್ಲ ಆಚ್ಕೊಳ್ತಾರ. ಇವತ್ತಿನವ್ರು ಯಾರು ಮಾಡಲ್ಲ, ಅವಾಗೆಲ್ಲ ಅಳಬ್ರೆಲ್ಲ ಸೇರ್ಕೊಂಡು ಹಬ್ಬ ದಿವ್ಸಕ್ಕೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಂತದ್ ಆಗಿಡೆ ಕೇಳ್ಕೊಟ್ಟಾರ. ಆದ್ರೆ ನಾವು ಹೋಗಿಲ್ಲ ಅಷ್ಟೇ, ನೋಡಿಲ್ಲ, ಕೇಳಿನಿ ಅಷ್ಟೇ. ಡ್ಯಾನ್ಸ್ ಮಾಡ್ಕೊಂಡು ಕುಂತ್ಕೊಂಡು ಎಲ್ಲ ಹಬ್ಬ ಎಲ್ಲ ಮಾಡ್ಬಿಟ್ಟು ಎಡೆ ಎಲ್ಲ ಮಾಡ್ಬಿಟ್ಟು ಹಾಗೆ ಪೂಜೆ ಮಾಡ್ಬಿಟ್ಟು ಅಡ್ಗಿಡೆ ಹೇಳ್ತಿದ್ರಂತ.
0: ಅಂದ್ರೆ ಇವಾಗ ತಾವು ಆಚರಿಸಿಕೊಂಡು ಹೋಗ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೆ ಏನಾದ್ರು ಹಾಡಿಯಲ್ಲಿ ಹೇಳ್ಕೊಡ್ತಿದ್ರೆ ಹೇಗೆ ದೇವಮಣಿರವ್ರೆ?
1: ಇವಾಗ ಅಂತ ನಮ್ ಈ ಹಾಡಿಲಿ ಎಲ್ಲ ಹೇಳ್ಕೊಡ್ತಾವ್ರ ಸರ್, ಹೇಳಿ ಕಲಿಸ್ತಾ ಇದಾರೆ ಮಕ್ಳು ಕಲ್ತ್ಕೊಳ್ಳಿ. ಅವಾಗ ನಾವೇ ನಮ್ ತಲೆಗ ಉಂಟಾಯ್ತದೆ. ಈ ಒಂದ್ ತಿಂಗಳಲ್ಲೂ ಹೋಗಿ ಬಂದಿದ್ದೀವಿ ಸರ್, ನಮ್ ದೇವ್ರ ಕಾಡಲ್ಲದ ದೇವ್ರು, ಅದಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊ ಬಂದೀವಿ, ಮಕ್ಳನ್ನೆಲ್ಲ ಕರ್ಕೊಂಡು ತೋರಿಸಿ ಕರ್ಕೊ ಬಂದೀವಿ, ಇದೇ ನಮ್ ದೇವ್ರು ಅಂತ ತೋರಿಸ್ಕೊಟ್ಟಾರ ಸರ್.
0: ಅಂದ್ರೆ ತಮ್ಮ ಅಡಿಯಲ್ಲಿ ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಾರೆ ತಮ್ಮದೇ ಸಂಪ್ರದಾಯ ಹಬ್ಬಗಳನ್ನ, ಇವಾಗಿನ ಮಕ್ಕಳು ಕೂಡ ಹೇಳ್ಕೊಡ್ತಾ ಇದಾರೆ ಈ ಸಂಪ್ರದಾಯ ಹಬ್ಬಗಳನ್ನ, ಅವ್ರು ಕೂಡ ಮುಂದಿನ ಪೀಳಿಗೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ.
1: ಹ್ಮ್ ಸರ್, ನಮ್ಮ ಅಳಬ್ರು ಮಾಡ್ತಿದ್ದನ್ನ ಅದನ್ನ ನೀವು ಮುಂದುವರಿಸ್ಕೊ ಹೋಗಿ ಅಂತ ಮಕ್ಕಳಿಗೆಲ್ಲ ಕರ್ಕೊಂಡು ತೋರಿಸ್ಕೊಟ್ಟಾರ.
0: ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮ ಒಂದು ಚಾಮಯ್ಯನಡಿ ಸಿಗ್ತಾ ಇದಾವೆ ದೇವಮಣಿರವ್ರೆ?
1: ಸರ್ಕಾರದಿಂದ ಬರಂತ ಸೌಲಭ್ಯ ಪಂಚಾಯತಿ ಬರಂತವು ಮಾಡ್ಕೊಡ್ತಾರ. ಸರ್ಕಾರದಿಂದ ಬರೋ ಪೆನ್ಷನ್ ದುಡ್ಡು, ಮಾಮೂಲಿ ಗುರುಲಕ್ಷ್ಮಿದು 2000 ಬರುತ್ತಲ್ಲ ಅದು, ಆ ಬರ ಅಂತವ್ರು ಮಾಡಿಸ್ಕೊಳ್ಳೋಂತವ್ರು ಏನೇನ ಯಾವ ಕಡೆಯಿಂದ ಬರ್ತದ ಸೌಲಭ್ಯ ಅದನ್ನೆಲ್ಲ ತಗೋತಾ ಇದಾರ. ಮನೆಗಳು ಇಲ್ದೇದವ್ರಿಗೆ ಮನೆಗಳು ಅವೆಲ್ಲ ಕೊಡ್ಸ್ಕೊಡ್ತಾವ್ರ. ಚರಂಡಿ ರಸ್ತೆ ಅವನ್ನೆಲ್ಲ ಮಾಡ್ತಾವ್ರ. ಕುಡಿಯ ನೀರು ಅವೆಲ್ಲ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗ್ ನಡ್ಸ್ಕೊಡ್ತಾವ್ರ. ಈಗ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗ್ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಾರ ಅಷ್ಟೇ.
0: ಬಹಳ ಸಂತೋಷ ದೇವಮಣಿರವ್ರೆ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ತಮ್ಮ ಒಂದು ಚಾಮಯ್ಯನ ಆಡಿ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೂ ಕಾಡಿನಲ್ಲಿದ್ದಾಗ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರು ಆ ಕಾಡಿನ ಜೀವನದ ಬಗ್ಗೆ, ಹಾಗೆಯೇ ತಾವುಗಳು ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ

0: ಕೇಳುವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಭವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಆಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಬಸವರಾಜು, ಮಲ್ಲೇಶ್, ರಮೇಶ್, ಪರ್ವತಗೌಡ, ಪ್ರಮೋದ್ ಕುಮಾರ್, ಮನು, ಮಧು ಕಲ್ಕರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸ್ಫೂರ್ತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 90 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಏಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 40 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ಮತ್ತು ಮಾನಸಿಕ ಆರೋಗ್ಯದ ಚಿಕಿತ್ಸೆ ಕುರಿತು ಡಾಕ್ಟರ್ ಡೆಲ್ನಾ ಹಾಗೂ ಡಾಕ್ಟರ್ ಅಶ್ವಿನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
1: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
0: ಮಾನಸಿಕ,
1: ದೈಹಿಕ,
0: ಸಾಮಾಜಿಕ ಸುಸ್ಥಿತಿ,
1: ಮಹಿಳೆಯರು,
0: ಮಕ್ಕಳು,
1: ಹಿರಿಯರು,
0: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
2: ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದು. ಅದು ಟಾಪಿಕ್ ಅಂದರೆ ಸೂಯಿಸೈಡ್ ಅಥವಾ ಆತ್ಮಹತ್ಯೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ ಅಲ್ಲ, ಇದು ಫ್ಯಾಮಿಲಿ, ಫ್ರೆಂಡ್ಸ್, ಸೊಸೈಟಿ ಎಲ್ಲರಿಗೂ ಸಂಬಂಧ ಇರುವ ವಿಷಯ. ಯಾರದು ಸೂಯಿಸೈಡ್ ಬಗ್ಗೆ ಥಿಂಕ್ ಮಾಡೋದು ಅಂದರೆ ಅವರು ವೀಕ್ ಅಲ್ಲ, ಅವರು ತುಂಬ ಕಷ್ಟದಲ್ಲಿ ಇತರ ಅಂತ ಅವಸ್ಥೆಯಲ್ಲಿ ಇರ್ತದೆ. ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಸೂಯಿಸೈಡ್ ಅಂದರೆ ಏನು, ಯಾಕೆ ಜನರು ಇತರ ಥಿಂಕ್ ಮಾಡೋದು, ಅದಕ್ಕೆ ವಾರ್ನಿಂಗ್ ಸೈನ್ಸ್ ಏನಲ್ಲ, ಆಮೇಲೆ ಹೆಲ್ಪ್ ಹೇಗೆ ನೋಡೋದು, ಮತ್ತು ಪ್ರಿವೆನ್ಷನ್ ಹೇಗಿದೆ. ಸೂಯಿಸೈಡ್ ಅಂದರೆ ಏನು, ಸೂಯಿಸೈಡ್ ಅಂದರೆ ಒಬ್ಬ ವ್ಯಕ್ತಿ ತನ್ನೇ ಜೀವನ ತನ್ನೇ ಕೈಯಿಂದ ಮುಗಿಸೋದು. ಅಂದರೆ ಇಂಪಾರ್ಟೆಂಟ್ ವಿಷಯ ಏನಂದರೆ ಸೂಯಿಸೈಡ್ ಬಗ್ಗೆ ಅಂತ ಎಲ್ಲ ಕಷ್ಟ ಸ್ಟಾಪ್ ಆಗಬೇಕು ಅಂತ ಅವರಿಗೆ ಅನಿಸುತ್ತೆ. ಕೆಲವರಿಗೆ ಲೋನ್ಲಿನೆಸ್ ಆಗುತ್ತೆ, ದುಃಖ ಆಗುತ್ತೆ, ಮನೆಯಲ್ಲಿ ಹೆಚ್ಚು ತೊಂದರೆ ಆಗುತ್ತೆ, ಮತ್ತು ಹೆಚ್ಚು ಡ್ರಿಂಕ್ಸ್ ತಗೊಳ್ಳೋದು, ಅಥವಾ ಅಡಿಕ್ಷನ್ಸು, ಮತ್ತು ದುಡ್ಡು ತೊಂದರೆ ಆಗೋದು, ಆಮೇಲೆ ದುಡ್ಡು ತೊಂದರೆಯಿಂದ ಸ್ಟ್ರೆಸ್ ಬರೋದು, ಏನು ಗಾಬರಿ ಆಗುತ್ತೋ, ಮತ್ತು ರಿಲೇಷನ್ಶಿಪ್ ಬಗ್ಗೆ ತೊಂದರೆ ಆಗುತ್ತೋ, ಏನು ಬ್ರೇಕಪ್ ಎಲ್ಲ ಆಗುತ್ತೋ, ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸು, ಮತ್ತು ಎಕ್ಸಾಮ್ಸ್ ಎಲ್ಲ ಫೇಲ್ ಆಗುತ್ತೋ, ಮತ್ತು ಏನು ವಿಷಯ ನಮಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು, ಆಮೇಲೆ ನಮಗೇನು ಹೋಪ್ ಇಲ್ಲ ಜೀವನ ಬಗ್ಗೆ, ಈ ಥರ ವಿಷಯದಿಂದೆಲ್ಲ ಸೂಯಿಸೈಡ್ ವಿಚಾರ ಬರುತ್ತೆ. ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅಂತ, ನಾವು ಬಾಡಿ ಹೆಲ್ತ್ ಏಜ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟದು, ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೂಡ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ನಮ್ಗೆ ಮೈಂಡ್ ಟಯರ್ಡ್ ಆಗಿದಾಗ ನಮಗೆ ದುಃಖ ಬರದೆ, ಹೋಪ್ ಇಲ್ಲ ಜೀವನ ಬಗ್ಗೆ, ಭಯ ಆಗುತ್ತು, ಮತ್ತು ಏನು ಬೇಡ, ಹಸಿವು ಕಡಿಮೆ, ಈ ಥರ ಎಲ್ಲ ಬರ್ದು. ಏನು ಕಾಮನ್ ರೀಸನ್ಸ್ ಏನೆಲ್ಲದಿಂದ ಈ ಥರ ಸೂಯಿಸೈಡ್ ಆಗುತ್ತು, ಡಿಪ್ರೆಷನ್ ಬಗ್ಗೆ ಹೆಚ್ಚು ದುಃಖ ವಿಚಾರ ಬರೋದಕ್ಕೆ, ಮತ್ತು ಮುಂಚೆ ನಾನು ಹೇಳಿದ ಪಕ್ಕ ಆಲ್ಕೋಹಾಲ್ ತಗೊಳ್ಳೋದು, ಡ್ರಗ್ಸ್ ಅಡಿಕ್ಷನ್, ಮನೆಯಲ್ಲಿ ಜಗಳ ಆಗುತ್ತೋ, ಲವ್ ಫೇಲಿಯರ್, ಮತ್ತು ನಿಮಗೆ ಓದೋದ ಬಗ್ಗೆ ಹೆಚ್ಚು ಪ್ರೆಷರ್ ಆಗೋದು, ಇನ್ನು ಈ ಥರ ಅಕಾಡೆಮಿಕ್ ಪ್ರೆಷರು, ಮತ್ತು ಕೆಲಸ ಬಗ್ಗೆ ಗಾಬರಿ ಆಗೋದು, ಕೆಲಸ ಸ್ಥಳದಲ್ಲಿ ಜಗಳ ಆಗುತ್ತೋ, ಮತ್ತು ಒಬ್ಬರೇ ಕೂತ್ಕೊಳ್ಳಿ ನಿಮಗೆ ಹೆಚ್ಚು ದುಃಖ ಆಗುತ್ತೋ, ಮತ್ತು ನಿಮಗೆ ಹೆಚ್ಚು ದಿನದಿಂದ ಏನಾದರೂ ಒಂದು ಡಿಸೀಸ್ ಇದೆ, ತೊಂದರೆ ಇದೆ, ಅದು ಪಕ್ಕೆ ಕೂಡ ಬರ್ದು. ಅಂದರೆ ಇದು ಒಂದು ರಿಮೆಂಬರ್ ಮಾಡೋದಕ್ಕೆ ಏನಿದೆ ಅಂತ, ಪ್ರಾಬ್ಲಮ್ ಪರ್ಮನೆಂಟ್ ಅಲ್ಲ, ಸಿಚುವೇಶನ್ ಅದು ಚೇಂಜ್ ಆಗೋದು, ಅದಕ್ಕೆ ಸಹಾಯ ನೋಡಬೇಕು. ಇದಕ್ಕೆ ವಾರ್ನಿಂಗ್ ಸೈನ್ಸ್ ಏನಲ್ಲ, ವಾರ್ನಿಂಗ್ ಸೈನ್ಸ್ ಅಂದರೆ ಯಾರದು ಸೂಯಿಸೈಡ್ ಥಾಟ್ಸ್ ಈ ಥರ ಕೆಲವು ವಾರ್ನಿಂಗ್ ಸೈನ್ಸ್ ಕೂಡ ಇದೆ. ಅದು ಇಮೋಷ್ನಲ್ ಸೈನ್ಸ್ ಇದೆ, ಮಾನಸಿಕ ಸೈನ್ಸ್ ಇದೆ, ಬಿಹೇವಿಯರಲ್ ಸೈನ್ಸ್ ಇದೆ, ಮತ್ತು ಸ್ವಲ್ಪ ಡೇಂಜರ್ ಸೈನ್ಸ್ ಕೂಡ ಇದೆ. ಇಮೋಷ್ನಲ್ ಸೈನ್ಸಲ್ಲಿ ಅವ್ರ ಕಿತ್ತರ ವಿಚಾರ ಬರೆದು ನನಗೆ ನಾನು ಯೂಸ್ಲೆಸ್ಸು, ನನಗೆ ಯಾರು ಇಷ್ಟ ಇಲ್ಲ, ನನಗೆ ಯಾರೂ ಇಲ್ಲ ಸಹಾಯ ಮಾಡೋದಕ್ಕೂ, ನಾನು ಒಬ್ಬರೇ ಇದ್ದೆ, ನಾನು ಎಲ್ಲರಿಗೆ ಬರ್ಡನ್ ಆಗೋದು, ಆ ಥರ ವಿಚಾರ ಎಲ್ಲ ಬರುತ್ತೆ. ಮತ್ತು ಬಿಹೇವಿಯರಲ್ ಸೈನ್ಸಲ್ಲಿ ನಾನು ಅಲೋನ್ ಆಗಿರಬೇಕು, ನನಗೆ ಫ್ರೆಂಡ್ಸು ಫ್ಯಾಮಿಲಿ ಯಾರು ಬೇಡ, ಆಮೇಲೆ ಅವರು ಈ ಥರ ಫ್ಯಾಮಿಲಿ ಫಂಕ್ಷನ್ಸು, ಮ್ಯಾರೇಜ್ ಫಂಕ್ಷನ್ಸು, ಫೆಸ್ಟಿವಲ್ ಫಂಕ್ಷನ್ಸು, ಅದಕ್ಕೆ ಏನವರು ಹೋಗೋದಿಲ್ಲ, ಅದೆಲ್ಲ ಅವರು ಅವಾಯ್ಡ್ ಮಾಡಿದೆ. ಮತ್ತು ಸಡನ್ನಾಗಿ ಸೈಲೆಂಟ್ ಆಗುತ್ತು, ಮತ್ತು ಇಂಪಾರ್ಟೆಂಟ್ ಐಟಮ್ಸ್ ಕೊಡೋದು, ಮತ್ತು ಎಕ್ಸಸ್ ಹೆಚ್ಚು ಡ್ರಿಂಕ್ಸ್ ತಗೊಳ್ಳೋದು, ಆ ಥರ ಎಲ್ಲ ಬರುತ್ತೆ. ಡೇಂಜರ್ ಸೈನ್ಸ್ ಬಗ್ಗೆ ಸೂಯಿಸೈಡ್ ಮಾಡಿದು ಹೇಗೆ ಮಾಡಿದು ಆ ಥರ ಎಲ್ಲ ಸರ್ಚ್ ಮಾಡಿದೆ ಗೂಗಲಲ್ಲಿ. ಆಮೇಲೆ

ಅವರದು ಮಾಡೋದಕ್ಕೂ ನೋಡುದು, ಮತ್ತೆ ಗುಡ್ ಬೈ ಮೆಸೇಜಸ್ ಮಾಡುದು, ಆಮೇಲೆ ನಾವು ಡೆತ್ ಆಗ ಹೋಗಬೇಕು, ಆಮೇಲೆ ನಾವು ಇದೆಲ್ಲ ಮಾಡುದು ಆ ಥರ ಎಲ್ಲ ಹೇಳುದು. ಆಮೇಲೆ ಸಡನ್ ಹೆಚ್ಚು ಮಾತಾಡೋದು ಜನ ಕಡಿಮೆ ಮಾತಾಡೋದು, ಆಮೇಲೆ ಅವ್ರಿಗೆ ಹೆಚ್ಚು ದುಃಖ ಬರೆದು, ಇದೆಲ್ಲ ನಿಮಗೆ ನೋಡಿದ ಸಮಯ ಅರ್ಥ ಆಗಿದೆ. ಇದೆಲ್ಲ ಡೇಂಜರ್ ಸೈನ್ಸು, ಇದೆಲ್ಲ ಇಗ್ನೋರ್ ಮಾಡೋದು ಬೇಡ, ಇದಕ್ಕೆಲ್ಲ ಸಹಾಯ ನೋಡಬೇಕು. ಈ ಥರ ಸಹಾಯ ನೋಡಬೇಕು ಅಂದಮೇಲೆ ನೀವು ಏನು ಮಾಡಬೇಕು, ನೀವು ಅವರೇ ಲಿಸನ್ ಮಾಡಬೇಕು, ಜಡ್ಜ್ ಮಾಡೋದು ಬೇಡ. ನಿನಗೆ ಏನು ಪ್ರಾಬ್ಲಮ್ ಅಂತ ಡಿಸ್ಮಸ್ ಮಾಡಬೇಡ, ಅವ್ರಿಗಿಟ್ಟೆ ಲಿಸನ್ ಮಾಡಿ ನೀವು ನೋಡಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ. ಮತ್ತೆ ಅವ್ರಿಗಿಟ್ಟೆ ಹೇಳಿ ಈ ಥರ, ನಾನು ಕೇಳ್ತೀನಿ, ನೀನು ಇಂಪಾರ್ಟೆಂಟು, ನೀವು ಒಬ್ಬರೇ ಅಲ್ಲ, ಆ ಥರ ಎಲ್ಲ ಹೇಳಿ. ಮತ್ತೆ ಸೆಕೆಂಡು, ಅವರು ಲೋನ್ಲಿ ಬಿಡಬೇಡ, ನೀವು ಅವ್ರ ಕೂಡ ಆಗಬೇಕು. ಥರ್ಡ್ ಏನಾದ್ರೆ ಅವ್ರ ಎನ್ಕರೇಜ್ ಮಾಡಬೇಕು, ಯಾಕೆ ಅವ್ರಿಗೆ ಸಹಾಯ ನೋಡೋದಕ್ಕೂ ಎನ್ಕರೇಜ್ ಮಾಡೋದು ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಕೌನ್ಸಿಲರು, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರು ಹತ್ರ ಎಲ್ಲ ಹೋಗಿ ಆಮೇಲೆ ಸಪೋರ್ಟ್ ಮಾಡಿ ಆ ಥರ ನೀವು ಎನ್ಕರೇಜ್ ಮಾಡಬೇಕು. ಆಮೇಲೆ ಫೋರ್ತ್, ಎಮರ್ಜೆನ್ಸಿ ಸಿಚುವೇಶನ್. ಇದು ಏನಲ್ಲ, ಡೈರೆಕ್ಟ್ ಸೂಯಿಸೈಡ್ ಪ್ಲ್ಯಾನ್ ಇದ್ದರೆ ಇಮ್ಮಿಡಿಯೇಟ್ ಹೆಲ್ಪ್ ಬೇಕು. ಇದು ಕೊಡ್ತಿರಕ್ಕೆ ನೀವು ಫ್ಯಾಮಿಲಿ ಬಗ್ಗೆ ಇನ್ಫಾರ್ಮ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ, ಆಮೇಲೆ ಅವರು ಅದಕ್ಕೆ ಸಹಾಯ ಕೊಟ್ಟಿದೆ. ನಮ್ಮ ಸಮೂಹದಲ್ಲಿ ಎಲ್ಲ ಜನ ಹೇಳಿದು ಇದು ಸುಮ್ಮನೆ ಹೇಳಿದು, ಸೂಯಿಸೈಡ್ ವಿಚಾರ ಬರೆದು, ಮರಣ ವಿಚಾರ ಬರೆದು, ನನಗೆ ಜೀವನ ಬೇಡ, ಈ ಥರ ಎಲ್ಲ ಜನ ಹೇಳಿದು, ಸುಮ್ಮನೆ ಅಟೆನ್ಷನ್ಗೆ ಹೇಳಿದು, ಅದಕ್ಕೆ ಏನು ಸೂಯಿಸೈಡ್ ವಿಚಾರ ಇಲ್ಲ, ಅವರು ಸ್ಟ್ರಾಂಗ್ ಅಲ್ಲ, ಅವ್ರಿಗೂ ಡಿಪ್ರೆಷನ್ ಆ ಥರ ಏನೂ ಇಲ್ಲ, ಈ ಥರ ಎಲ್ಲ ನಮ್ಮ ಸಮೂಹದಲ್ಲಿ ಹೇಳಿದು, ಅದೆಲ್ಲ ತುಂಬ ತಪ್ಪು, ಅದೇನು ಕರೆಕ್ಟ್ ಅಲ್ಲ. ಇವರಿಗೆ ಎಲ್ಲ ಸಹಾಯ ಬೇಕು, ಓಪನ್ ಕಾನ್ವರ್ಸೇಷನ್ಸ್ ಬೇಕು. ಮತ್ತು ಸೂಯಿಸೈಡ್ ಥಿಂಗ್ ಮಾಡಿದ್ರೆಲ್ಲ ಹೆಚ್ಚು ಅಟೆನ್ಷನ್ ಮಾಡೋದಕ್ಕೆ ಹೇಳೋದಲ್ವಾ, ಅದು ಕೂಡ ರಾಂಗ್. ಅವ್ರ ಅಟೆನ್ಷನ್ಗೆ ಹೇಳೋದಲ್ಲ, ಅವರಿಗೆ ಹೆಲ್ಪ್ ಬೇಕು, ಅವರು ಸ್ಟ್ರಗಲ್ ಆಗುತ್ತೆ, ಆಮೇಲೆ ನಿಮಗೆ ಕಿಟ್ಟ ಹೇಳಿದೆ ಹೆಲ್ಪ್ ಬೇಕು, ಅದಕ್ಕೆ ಅಟೆನ್ಷನ್ಗೆ ಅಲ್ಲ. ಆಮೇಲೆ ನೀವು ಅವ್ರಿಗೆ ಅವರೆಲ್ಲ ನಾ ಮುಂಚೆ ಹೇಳಿದ ಮಾದರಿ ನೀವು ಅವರೇ ಫ್ಯಾಮಿಲಿ ಬಗ್ಗೆ ಇನ್ಫಾರ್ಮ್ ಮಾಡಿ ಹಾಸ್ಪಿಟಲ್ ಬಗ್ಗೆ ಕರ್ಕೊಂಡು ಬನ್ನಿ. ಮತ್ತು ನನ್ನ ಮೆಸೇಜ್ ಏನನ್ನಲ್ಲೆ, ಇವತ್ತು ಇಂಪಾಸಿಬಲ್ ಅಂದರೆ ಏನೂ ಇಲ್ಲ ಸೂಯಿಸೈಡ್ ಬಗ್ಗೆ, ನಾಳೆ ನಿಮಗೆ ಅದು ಮ್ಯಾನೇಜ್ ಮಾಡೋದಕ್ಕಾಗದೆ, ಬಟ್ ನೀವು ಅದಕ್ಕೆ ಹೆಲ್ಪ್ ಹೇಳಬೇಕು. ಅದು ವೀಕ್ನೆಸ್ ಅಲ್ಲ, ಅದು ನಿಮ್ಮ ಕಾನ್ಫಿಡೆನ್ಸು. ಟೋಟಲಿ ಏನು ಹೇಳಬೇಕು ನಾಳೆ, ಯಾರಾದರೂ ಸಫರ್ ಮಾಡ್ದ ಈ ಥರ ಸೂಯಿಸೈಡ್ ವಿಚಾರದಲ್ಲಿ, ಸೂಯಿಸೈಡ್ನಲ್ಲೇ ಅವರನ್ನೇ ಕೇಳ್ರಿ, ಸಪೋರ್ಟ್ ಮಾಡಿ, ಜಡ್ಜ್ ಮಾಡಬೇಡ. ಆಮೇಲೆ ಒಂದು ಸ್ಮಾಲ್ ಕಾನ್ವರ್ಸೇಷನ್, ಚಿಕ್ಕ ದಯ ನೀವು ಮಾತಾಡಬೇಕು ಅವ್ರಿಗಿಟ್ಟೆ, ಒಂದು ಲೈಫ್ ಸೇವ್ ಮಾಡಿ, ನಿಮ್ಮ ಲೈಫ್ ವ್ಯಾಲ್ಯೂಬಲ್, ನೀವು ಇಂಪಾರ್ಟೆಂಟ್, ಹೋಪ್ ಇದೆ, ಹೆಲ್ಪ್ ಇದೆ. ಥ್ಯಾಂಕ್ ಯು.

ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾನು ಅಶ್ವಿನ್ ಅಂತ, ಎಂಫಿಲ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಮಣಿಪಾಲ್ ಕಸ್ತೂರಿ ಮೆಡಿಕಲ್ ಮಣಿಪಾಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀವಿ. ಸೊ ಟಾಪಿಕ್ ಏನಂದರೆ, ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂತ. ಸೊ ನಾವು ಫಿಸಿಕಲ್ ಹೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಿ ಪಿ, ಶುಗರು, ಥೈರಾಯ್ಡು ಇದ್ರೆ ಟ್ರೀಟ್ಮೆಂಟ್ ರೆಗ್ಯುಲರಾಗಿ ತಗೊಳ್ತೀವಿ. ಆದರೆ ಮೆಂಟಲ್ ಹೆಲ್ತ್ ಬಂದಾಗ ಕೆಲವರು ಟ್ರೀಟ್ಮೆಂಟ್ ಇಂಪಾರ್ಟೆನ್ಸ್ನ ಕಡಿಮೆ ಮಾಡ್ತಾರೆ. ಆದರೆ ಮೆಂಟಲ್ ಹೆಲ್ತ್ ಕೂಡ ಫಿಸಿಕಲ್ ಹೆಲ್ತ್ ಥರ ಅಷ್ಟೇ ಇಂಪಾರ್ಟೆಂಟ್ ಉಂಟು. ಇದರಲ್ಲಿ ಟ್ರೀಟ್ಮೆಂಟ್ ಅಡ್ಹೆರೆನ್ಸ್ ಅಂತ ಒಂದು ಪದ ಇದೆ. ಅದರಲ್ಲಿ ಟ್ರೀಟ್ಮೆಂಟ್ ಅಡ್ಹೆರೆನ್ಸ್ ಅಂದರೆ ಡಾಕ್ಟರ್ ಹೇಳಿದ ಟ್ರೀಟ್ಮೆಂಟ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದು. ಯಾಕಂದರೆ ಏನಂದರೆ, ಮೆಡಿಸಿನ್ ರೆಗ್ಯುಲರ್ ಆಗಿ ತಗೊಳ್ಳೋದು, ಫಾಲೋಅಪ್ಗೆ ಟೈಮಿಗೆ ಬರ್ಬೋದು. ಈಗ ಒಂದು ತಿಂಗಳಿಗೆ ಒಮ್ಮೆ ಫಾಲೋಅಪ್ ಬರೋ ಹೇಳ್ತಾರೆ, ಬಂದು ನೋಡೋದು, ಮತ್ತು ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡೋದು, ಅವ್ರಿಗೆ ಹೇಗೆ ಮಾತ್ರ ತಗೊಳ್ಬೇಕು ಅಂತ ತಗೊಳ್ಬೋದು, ಮತ್ತು ಏನೆಲ್ಲ ಲೈಫ್ ಸ್ಟೈಲಲ್ಲಿ ಮನೆ ಅದು ಏನೆಲ್ಲ ಮಾಡಬೇಕು, ಏನಾದರೂ ಮಾತ್ರ ಇಷ್ಟು ಈ ಟೈಮಿಗೆ ತಗೊಳ್ಬೇಕಾ, ಆ ಟೈಮಿಗೆ ತಗೊಳ್ಬೇಕು, ಆ ವಿಷಯಗಳು ಆ ಥರ ಫಾಲೋ ಮಾಡೋದು. ಸರಿ, ನಾ ಮತ್ತೆ ಇದು ನಮ್ಮದು ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಅಂತಂದರೆ ಇದಲ್ವಾ, ಈಗ ಡಿಪ್ರೆಷನು, ಆ್ಯನ್ಸೈಟಿ, ಮತ್ತು ಇದು ಒಂದು ಸ್ಕಿಜೋಫ್ರೆನಿಯಾ, ಚಿತ್ರ ವಿಗಲದ ಕಾಯಿಲು, ಮತ್ತು ಮೂಡ್ ಡಿಸಾರ್ಡರ್ ಈ ಥರ ಇದೆ, ಬೈಪೋಲಾರ್ ಡಿಸಾರ್ಡರು, ಇವುಗಳಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಇಂಪ್ರೂವ್ ಆಗ್ಬೋದು. ಸೊ ರೆಗ್ಯುಲರ್ ಟ್ರೀಟ್ಮೆಂಟ್ ಇದ್ದರೆ ಸಿಂಪ್ಟಮ್ಸ್ ಕಮ್ಮಿ ಆಗೋದು, ಮತ್ತು ಮನಸ್ಸಿನ ಶಾಂತಿ ಇಂಪ್ರೂವ್ ಆಗುತ್ತೆ, ಮತ್ತು ನಿದ್ರೆ ಇಂಪ್ರೂವ್ ಆಗ್ತದೆ, ಡೈಲಿ ಆ್ಯಕ್ಟಿವಿಟೀಸ್ ಈಸಿ ಆಗ್ತದೆ, ಮತ್ತು ರಿಲೇಷನ್ಶಿಪ್ಸ್ ಕೂಡ ಇಂಪ್ರೂವ್ ಆಗ್ತದೆ.

ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಈಗ ಇದು ಮಾತ್ರೆಯಲ್ಲಿ ಔಷಧಿಯಲ್ಲಿ ತಗೊಂಡಿರುವಾಗಲೇ ಇದು ಸಾಧ್ಯದಾಗ್ತದೆ. ಯಾಕಂದರೆ ಫಸ್ಟು ಇದು ಮಾತ್ರೆ ಇದು ಮೆಡಿಸಿನ್ ಎಲ್ಲ ಶುರುವಾಗ ಮುಂಚೆ ನಮ್ಮದು ಏನಾಗ್ತದೆ ಸ್ವಲ್ಪ ಎಷ್ಟು ಮಟ್ಟಿಗೆ ಕಷ್ಟ ಉಂಟು, ಅದು ಫುಲ್ ಸಿಂಪ್ಟಮ್ಯಾಟಿಕ್ ಆಗಿ ಅವರಿಗೆ ಏನು ಕರೆದ್ರೆ ಇಲ್ಲ ಮತ್ತು ಕೆಲಸ ಮಾಡೋಕ್ಕಾಗಿಲ್ಲ, ತುಂಬ ಪ್ರಾಬ್ಲಮ್ ಉಂಟು, ಈಗ ಕೆಲವರು ತನ್ನಷ್ಟಿಗೆ ಮಾತು ಆ ಥರ ಈ ಥರ ಅದು ಕಾಯಿಲೆ ಥರ ತುಂಬ ವಿಷಯಗಳಿತ್ತು. ಸೊ ಮಾತ್ರೆ ಶುರುವಾದ ಮೇಲೆ ವ್ಯತ್ಯಾಸ ಅನಿಸ್ಬೋದಲ್ಲ. ಸೊ ಅದೆಲ್ಲ ಮಾತ್ರೆ ಇದೆಲ್ಲ ಟೈಮಿಗೆ ತಗೊಳ್ಳುವಾಗ ಟ್ರೀಟ್ಮೆಂಟಿಂದ ಇಷ್ಟು ಇಂಪ್ರೂವ್ಮೆಂಟ್ಸ್ ಬರ್ತದೆ, ಸಿಂಪ್ಟಮ್ಸ್ ಎಲ್ಲ ಕಮ್ಮಿಯಾಗಿ. ಸೊ ಇದರಲ್ಲಿ ಮೈನ್ ಆಗಿ ಇನ್ನೊಂದು ವಿಷಯ, ಕೆಲವರು ಸ್ವಲ್ಪ ಬೆಟ್ಟರ್ ಆದಮೇಲೆ ಈಗ ನಮಗೆ ಮಾತ್ರೆ ಶುರುವಾಗಿ ಒಂದು ಎರಡು ತಿಂಗಳಾದ ಮೇಲೆ ಸ್ವಲ್ಪ ಬೆಟರ್ ಎಲ್ಲ ಅನಿಸ್ತದೆ ಕೆಲ. ಸೊ ಅದರಲ್ಲಿ ಏನಾಗ್ತದೆ, ಬೆಟರ್ ಆದಮೇಲೆ ಮೆಡಿಸಿನ್ ಸ್ಟಾಪ್ ಮಾಡ್ತಾರೆ, ಅವರು ಡಾಕ್ಟರ್ಟಿಗೆ ಡಿಸ್ಕಸ್ ಮಾಡೋದು ಏನಿಲ್ಲ, ಅವರು ತನ್ನಷ್ಟಿಗೇ ಸಡನ್ನಾಗಿ ಇದು ಮೆಡಿಸಿನ್ ಸ್ಟಾಪ್ ಮಾಡ್ತಾರೆ. ಸೊ ಇದು ಸಡನ್ನಾಗಿ ಸ್ಟಾಪ್ ಮಾಡುವಾಗ ಏನಾಗ್ತದೆ, ಸೊ ಅದರಲ್ಲಿ ಸಿಂಪ್ಟಮ್ಸ್ ಮತ್ತೆ ಬರ್ಬೋದು. ಸಿಂಪ್ಟಮ್ಸ್ ಅಂದರೆ ಯಾವುದು, ಫಸ್ಟ್ ಇಲ್ಲಿ ಮಾತ್ರೆ ಶುರುವಾಗ ಇದು ನಮ್ಮದು ಟ್ರೀಟ್ಮೆಂಟ್ ಶುರುವಾಗ ಮುಂಚೆ ಹೇಗೆ ಪ್ರಾಬ್ಲಮ್ ಇತ್ತು ಅದೇ ಪ್ರಾಬ್ಲಮ್ಸು ಬರೋಗೆ ಸಾಧ್ಯತೆ ತುಂಬ ಜಾಸ್ತಿ ಉಂಟು. ಸೊ ಅದಕ್ಕೆ ಅದೊಂದು ವಿಷಯ. ಸೊ ಈಗ ಸಿಂಪ್ಟಮ್ಸ್ ಥರ ಯಾವುದು, ಈ ಟೆನ್ಷನ್ ಜಾಸ್ತಿ ಆಗೋದು ಫಸ್ಟ್ ಒಂದೆರಡು ದಿನದಲ್ಲಿ, ಈಗ ನಿದ್ರೆಯಲ್ಲಿ ಸಮಸ್ಯೆಗಳು ಮತ್ತು ಕನ್ಫ್ಯೂಷನು ಇರಿಟಬಿಲಿಟಿ ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ತದೆ, ಮತ್ತು ಸಿವಿಯರ್ ಪ್ರಾಬ್ಲಮ್ ಆಗಿರುವಾಗ ಮತ್ತೆ ಪುನಃ ಬಂದು ಅಡ್ಮಿಟ್ ಆಗೋದು ಈ ಥರ ಎಲ್ಲ ಕೂಡ ಪ್ರಾಬ್ಲಮ್ ಬರೋ ಚಾನ್ಸಸ್ ಉಂಟು. ಸೊ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಇದು ಮಾತ್ರೆ ಎಲ್ಲ ಸ್ಟಾಪ್ ಮಾಡುವುದು ಸರಿಯಿಲ್ಲ. ಮತ್ತು ಇನ್ನೊಂದು ಪರಿಣಾಮ ಏನು, ಇದು ಮಾತ್ರೆ ಸ್ಟಾಪ್ ಮಾಡ್ತಾರೆ ಅದು ಕೂಡ ಕಾರಣ ನಮಗೆ ನೋಡಬೇಕಲ್ಲ, ಯಾಕಂದರೆ ನಮ್ಮದು ಜನರು ಸಡನ್ನಾಗಿ ಮಾತ್ರೆ ಬಿಡೋದಿಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದು ಸ್ಟಾಪ್ ಮಾಡೋಕ್ಕೆ ಕೆಲವು ಸಾಮಾನ್ಯ ಕಾರಣಗಳುಂಟು ಇರ್ತದೆ. ಯಾವುದೆಲ್ಲ, ಮರೆತು ಹೋಗ್ತದೆ ಒಂದು ವಿಷಯ, ಮಾತ್ರೆ ತಗೊಳ್ಳೋಕ್ಕೆ ಮರೆತು ಹೋಗೋದು. ಡೈಲಿ ಒಂದು ದಿನದ ಒಂದೇ ಟೈಮಲ್ಲಿ ಮಾತ್ರೆ ತಗೊಳ್ಳೋದಿಲ್ಲ, ಕೆಲವರಿಗೆ ಒಂದು ಡೈಲಿ ಏಳುವರೆಗೆ ಮಾತ್ರೆ ತಗೊಳ್ಬೇಕು, ಅವರಿಗೆ ತಗೋಕ್ಕಾಗೋದಿಲ್ಲ, ಅವರು ಕೆಲಸ ಏನಾದರೂ ಹೋಗಿ ಬಂತು ಇಲ್ಲಾಂದರೆ ಅದು ಮಿಸ್ ಮಾಡ್ತಾರೆ ಸ್ವಲ್ಪ. ಅದು ಒಂದು ದಿನ ಎರಡು ದಿನ ಆದಮೇಲೆ ಅಷ್ಟು ಪ್ರಾಬ್ಲಮ್ ಪಕ್ಕ ಅನಿಸೋದಿಲ್ಲ, ಮತ್ತೆ ಇದು ಕಂಟಿನ್ಯೂ ಆಗಿ ಮಾತ್ರೆ ಒಂದು ವಾರದಲ್ಲಿ ಎರಡು ಮೂರು ದಿನ ಬಿಟ್ಟುಬಿಟ್ಟು ಆಗುವಾಗ ಸೊ ಮತ್ತೆ ಪುನಃ ಪ್ರಾಬ್ಲಮ್ ಶುರುವಾಗ್ತದೆ, ಮತ್ತು ಸೈಡ್ ಎಫೆಕ್ಟ್ಸ್ಗೆ ಭಯಪಡೋದು. ಈಗ ನಮ್ಮದು ಇದು ಕಾಯಿಲೆಗೆ ಮೋಸ್ಟ್ಲಿ ಮಾತ್ರೆಗಳು ಶುರು ಆದಮೇಲೆ ಏನಾಗ್ತಂದರೆ ಫಸ್ಟು ಕೆಲವು ಟೈಮಲ್ಲಿ ಸ್ವಲ್ಪ ಏನಾದರೂ ಸೈಡ್ ಎಫೆಕ್ಟ್ಸ್ ಥರ, ಸೈಡ್ ಎಫೆಕ್ಟ್ಸ್ ಅಂದರೆ ಅದು ಬೇರೆ ಜಾಸ್ತಿ ಪ್ರಾಬ್ಲಮ್ ಬರೋದಿಲ್ಲ, ಮೋಸ್ಟ್ಲಿ ಏನಾಗ್ತಂದರೆ ಸ್ವಲ್ಪ ನಿದ್ರೆ ಜಾಸ್ತಿ ಬರೋದು, ಬೆಳಿಗ್ಗೆ ಎಚ್ಚರಿಕೆಗೆ ಆಗೋದಿಲ್ಲ, ಸ್ವಲ್ಪ ಸುಸ್ತು ಥರ ಅನಿಸುತ್ತೆ, ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಥರ ಏನಾದರೂ ಕೆಲವರು ಆಗ್ತದೆ. ಸೊ ಅದಕ್ಕೆ ಏನಾಗ್ತದೆ, ಮತ್ತೆ ಮಾತ್ರೆ ಬಿಡ್ತಾರೆ, ಈ ಮಾತ್ರೆ ತಗೊಂಡದಾಗಿ ನನಗೆ ಈ ಪ್ರಾಬ್ಲಮ್ ಎಲ್ಲ ಬಂದಿತ್ತು ಅಂತ ಅನಿಸಿತು ಬಿಡ್ತಾರೆ. ಸೊ ಅದು ಒಂದು ವಿಷಯ. ಇನ್ ಕೇಸ್ ಆ ಥರ ಇರುವಾಗ ಏನು ಮಾಡಬೇಕಂದ್ರೆ ಅದು ಡಾಕ್ಟರ್ ಹತ್ರ ಹೋಗಿ ಹೇಳಬೇಕು, ಈಗ ನನಗೆ ಸ್ವಲ್ಪ ಸಹ ಇದೇ ಥರ ಅನಿಸ್ತಂತ. ಸೊ ಅವರು ಅದಕ್ಕೆ ಮೆಡಿಸಿನ್ ಅಡ್ಜಸ್ಟ್ ಮಾಡೋದು, ಇಲ್ಲ ಬೇರೆ ಏನಾದರೂ ಮೆಡಿಸಿನ್ ಬೇಕಂತಂದರೆ ಆ್ಯಡ್ ಮಾಡೋದು ಆ ಥರ ಮಾಡಿ ಅದು ಸರಿ ಮಾಡ್ತಾರೆ. ಈಗ ತನ್ನಷ್ಟಿಗೆ ಬಿಟ್ಬಿಡುವಾಗ ಇಲ್ಲಾಂದರೆ ಕೆಲವರು ಅವ್ರದ್ದು ರಿಲೇಟಿವ್ಸ್ ಎಲ್ಲ ಇಲ್ಲ ಬೇರೆ ಏನಾದರೂ ಜನರ ಹತ್ರ ಹೇಳ್ತಾರೆ ಈಗ ಈ ಮಾತ್ರೆ ತಗೊಳ್ಳೋದಂತ ಈ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆ ಕೂಡ ಹೇಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಇದು ಮಾತ್ರೆ ಬಿಟ್ಬಿಡಿ, ಇದು ಈ ಮಾತ್ರೆಗಳು ತಗೊಳ್ಳುವಾಗಲೇ ಇದೇ ಥರ ಪ್ರಾಬ್ಲಮ್, ನಮಗೇನು ತೊಂದರೆ ಆಗೋದಿಲ್ಲ ಆ ಥರ ಆಗ್ತಾರೆ. ಇಲ್ಲಾಂದರೆ ಮಾತ್ರೆ ಡೋಸ್ ಕಡಿಮೆ ಆಗ್ತದೆ, ಅವರು ಒಂದು ಮಾತ್ರೆ ತಗೊಳ್ಳೋ ಹೇಳುವಾಗ ಇವರು ಅರ್ಧ ತಗೊಳ್ತಾರೆ, ಮತ್ತೆ ಅದು ಕೂಡ ಪ್ರಾಬ್ಲಮ್ ಉಂಟು. ನಮಗೆ ಒಂದು ಸರಿ ಡೋಸ್ ಆಗಬೇಕು, ಆ ಒಂದು ಕಾಯಿಲೆಗೆ ಆ ಒಂದು ಜನರಿಗೆ ವ್ಯತ್ಯಾಸ ಉಂಟು. ಒಂದೇ ಕಾಯಿಲೆಗೆ ಎರಡು ಜನರಿಗೆ ಒಂದು ಸೇಮ್ ಕಾಯಿಲೆ ಇರುವಾಗಲೂ ಕೂಡ ಅದು ಒಂದೇ ರೀತಿಯಲ್ಲಿ ಅವರಿಗೆ ಸೇಮ್ ಡೋಸ್ ಇರಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ಒಂದು ಜನರಿಗೆ ಒಂದು ಅವರಿಗೆ ಇರೋ ಸೇಮ್ ಒಂದು ಜನರಿಗೆ ಸೇಮ್ ಕಾಯಿಲೆ ಆಗಿರುವಾಗಲೂ ಕೂಡ ಒಂದೊಂದು ಜನರಿಗೆ ವ್ಯತ್ಯಾಸ, ಬೇರೆ ಬೇರೆ ಡೋಸ್ ಮೆಡಿಸಿನ್ ಕೊಡೋಕ್ಕೆ ಚಾನ್ಸ್ ಜಾಸ್ತಿ ಉಂಟು. ಯಾಕಂದರೆ ಅವ್ರದ್ದು ಬಾಡಿ ವೈಟು, ಅವ್ರದ್ದು ಕಾಯಿಲೆದು ಎಷ್ಟು ಮಟ್ಟಿಗೆ ಅವ್ರದ್ದು ಪರಿಣಾಮ ಉಂಟು ಇದೆಲ್ಲ ನೋಡಿಯೇ ಕೊಡ್ತಾರೆ. ಇನ್ನೊಂದು ವಿಷಯ, ಈ ಮಾತ್ರೆ ತಗೊಳ್ಳೋದು ಸ್ಟಿಗ್ಮಾ ಅಂತ ಹೇಳ್ತಾರೆ, ಮಾತ್ರೆ ತಗೊಳ್ಳೋದ್ರ ಬಗ್ಗೆ ಸ್ವಲ್ಪ ಇದು ಬೇರೆ ಜನರು ಹೇಗೆ ಅನಿಸ್ತಾರೆ ನಮ್ಮ ಬಗ್ಗೆ, ನಾವು ಈ ಮಾತ್ರೆ ಮಾನಸಿಕ ಕಾಯಿಲೆಗೆ ಮಾತ್ರೆ ತಗೊಳ್ಳೋದು, ಇನ್ ಕೇಸ್ ನಾನು ಮಾತ್ರೆ ಈ ಮಾತ್ರೆ ತಗೊಳ್ಳೋದು ಬೇರೆ ಜನರಿಗೆ ಗೊತ್ತಾಗುವಾಗ ಇಲ್ಲಾಂದರೆ ಅವ್ರು ನೋಡುವಾಗ ಅವರು ಏನು ಅನಿಸ್ತಾರೆ, ಏನಾದರೂ ಪ್ರಾಬ್ಲಮ್ ಆಗ್ತದ, ನಾನು ಮಾನಸಿಕ ಕಾಯಿಲೆಗೆ ಮಾತ್ರೆ ತಗೊಳ್ತೀನಲ್ಲ, ನನಗೆ ಫ್ಯೂಚರ್ ಏನಾಗ್ತದೆ, ಏನಾದರೂ ಮದುವೆ ಮಾಡೋಕ್ಕೆ ಪ್ರಾಬ್ಲಮ್ ತೊಂದರೆ ಆಗ್ತದ, ಇಲ್ಲಾಂದರೆ ಅವ್ರ ಸಂಬಂಧಿಕರು ಏನಾದರೂ ಅನಿಸ್ತಾರ, ಈ ಥರ ಎಲ್ಲ ಅನಿಸ್ಬಿಟ್ಟು ಬಿಟ್ಬಿಡ್ತಾರೆ, ಅದು ಕೂಡ ಪ್ರಾಬ್ಲಮ್ ಉಂಟು. ಸೊ ಯಾಕಂದರೆ ನಮಗೆ ಮಾತ್ರೆ ತೊಗೊಂಡ್ಮೇಲೆ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದೀವಿ, ಎಷ್ಟು ಮಟ್ಟಿಗೆ ನಮ್ಮದು ಕೆಲಸ ಮಾಡೋಕ್ಕಾಗ್ತದೆ, ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸು, ಒಳ್ಳೆಯ ವಿಚಾರಲ್ಲಿ ಆಯ್ತಲ್ಲ. ಸೊ ಅದಕ್ಕೆ ನಾವು ಅದು ಸ್ವಲ್ಪ ಅದೆಲ್ಲ ಏನು ಅನಿಸ್ಬಾರ್ದು, ಯಾಕಂದರೆ ಲೋಕದಲ್ಲಿ ತುಂಬ ಜನರಿಗೆ ಈಗ ಈ ಇದು ಮಾನಸಿಕ ಕಾಯಿಲೆಗಳೆಲ್ಲ ಇದೆ, ಮಾನಸಿಕ ಆರೋಗ್ಯ ಕಾಯಿಲೆ ಅಂತ ಹೇಳೋದು. ಈಗ ಇದು ಕೂಡ ನಮ್ಮದು ಶರೀರದಲ್ಲಿ ಬರುವ ಫಿಸಿಕಲ್ ಹೆಲ್ತ್ ಕಂಡೀಷನ್ಸ್ ಥರನೇ, ಈಗ ಹೇಗೆ ಬಿ ಪಿ ಶುಗರು ಮತ್ತು ಥೈರಾಯ್ಡ್ ಇದೆ ಅದೇ ಥರನೇ ಈ ಒಂದು ಮಾನಸಿಕ ಕಾಯಿಲೆಗಳು ಕೂಡ. ಸೊ ಅದು ಮಾತ್ರೆ ತಗೊಳ್ಳುವಾಗ ಅದು ಥರ ಆಗ್ತದೆ. ಸೊ ಅದಕ್ಕೆ ನಾವು ಏನು ಮನಸ್ಸಲ್ಲಿ ಬೇಜಾರು ಮಾಡಿಬಿಟ್ಟು ಈಗ ಅವ್ರಿಗೇನು ಅನಿಸ್ತಾರೆ ಇವರು ಏನು ಅನಿಸ್ತಾರೆ ಆ ಥರ ಈ ಥರ ಬಿಟ್ಬಿಡೋದು ಒಳ್ಳೆಯದಲ್ಲ. ಮತ್ತೊಂದು ವಿಷಯ, ಫ್ಯಾಮಿಲಿ ಸಪೋರ್ಟು ಕಮ್ಮಿ ಇರುವುದು. ಈಗ ಮನೆಯವರು ಏನು ಅನಿಸ್ತಾರೆ ಅಂದರೆ ಇದು ಅವನದು ಕಾಯಿಲು, ನಂದು ನಾವಿಗೆ ಏನಲ್ಲ, ಅವನು ಮಾತ್ರವೇ ಬೇಕಂದರೆ ಅವನು ತಗೊಳ್ಳೋದು, ಮತ್ತು ನಾವು ಏನು ಮಾಡಬಾರ್ದು ಆ ಥರ ಅಂತ. ಸೊ ಅದರಿಂದ ಇದಾಗಿ ಕೂಡ ಪ್ರಾಬ್ಲಮ್ ಉಂಟು. ಈಗ ಕೆಲವರು ಒಬ್ಬರೇ ಇದು ಸ್ಟೇ ಮಾಡ್ತಾರೆ ಆ ಥರ ಇರೋರಿಗೆ ಸ್ವಲ್ಪ ಕಷ್ಟ ಉಂಟು, ಇಲ್ಲಾಂದರೆ ಒಂದೇ

0: ಮನೆಯಲ್ಲಿರುವಾಗ ಆ ಒಂದು ಮನೆಯವರದ್ದು ಸಪೋರ್ಟ್ ತುಂಬ ಇಂಪಾರ್ಟೆನ್ಸ್ ಉಂಟು. ಸೊ ಅದಕ್ಕೆ ಅದು ಸ್ವಲ್ಪ ಅವ್ರ ಮನೆಯವರು ಈಗ ಓಕೆ ನಮ್ಮದು ಒಂದು ಪೇಷಂಟ್ ಮನೇಲಿದ್ದಾರೆ, ಅದು ಪೇಷಂಟ್ ಅಂದರೆ ಹೇಳೋದು ಬೇಡ, ಏನೊಂದು ವಿಷಯ ಸ್ವಲ್ಪ ಇದು ಆರೋಗ್ಯದಲ್ಲಿ ತೊಂದರೆ ಇದೆ, ಸೊ ಅದು ಸರಿಯಾಗಕ್ಕೆ ಏನೊಂದು ಮಾತ್ರೆ ಟೈಮಿಗೆ ಕೊಡಬೇಕು. ಅವರು ತಗೊಂಡಿದ್ದಾರಾ ಇಲ್ವಾ, ಈಗ ಅವ್ರು ಊಟ ಮಾಡೋದಾಗಲೇ ಓಕೆ ನೋಡಬೇಕು ಮಾತ್ರೆ ತಗೊಂಡಿದ್ದಾರಾ ಇಲ್ವಾ, ಆ ಥರ ಅದು ಸ್ವಲ್ಪ ಒಂದು ಟೈಮ್ ಹೇಳುವಾಗ. ಇಲ್ಲಾಂದರೆ ಕೆಲವರಿಗೆ ಅವರು ಕೊಡುವುದು ಸ್ವಲ್ಪ ಉತ್ತಮ, ಕೆಲವರಿಗೆ ಕೆಲವು ಸ್ವಲ್ಪ ತುಂಬ ಸಿವಿಯರ್ ಆಗಿ ಕಾಯಿಲೆ ತೀವ್ರದ ಇರುವವರಿಗೆ ಸ್ವಲ್ಪ ಅವರೇ ಕೊಡೋದು ಉತ್ತಮ, ಅವರಿಗೆ ತಗೊಳಕ್ಕೆ ಗೊತ್ತಾಗೋದಿಲ್ಲ. ಸರಿ, ಈ ಥರ ಮತ್ತೆ ಇನ್ನೊಂದು ವಿಷಯ, ಲಾಂಗ್ ತುಂಬ ದಿನಕ್ಕೆ ಮೆಡಿಸಿನ್ ತಗೋಬೇಕಾ ಅಂತ ಟೆನ್ಷನ್ ಅವರಿಗೆ ಅನಿಸುತ್ತೆ ಈಗ. ಯಾಕಂದರೆ ಕೆಲವರಿಗೆ ಅನಿಸುತ್ತೆ ನಾನು ಇಷ್ಟು ಇನ್ನೂ ತುಂಬ ವರ್ಷ ಜೀವನ ಮುಳುವನು ನಾನು ಪರ್ಯಂತವರೆಗೆ ನನಗೆ ಮಾತ್ರೆ ತಗೋಬೇಕಾ, ಆ ಥರ ಒಂದು ಟೆನ್ಷನ್ ಯಾವಾಗಲೂ ಇರ್ತದೆ. ಸೊ ಅದು ತುಂಬ ಮೋಸ್ಟ್ ಆಫ್ ದ ಟೈಮ್, ಜಾಸ್ತಿ ಟೈಮಲ್ಲಿ ಆ ಥರ ಏನೂ ಇಲ್ಲ. ಕೆಲವರಿಗೆ ಸ್ವಲ್ಪ ತಿಂಗಳು ತಗೊಳ್ಬೇಕು, ಕೆಲವರಿಗೆ ಸ್ವಲ್ಪ ಒಂದೆರಡು ವರ್ಷ, ಇಲ್ಲ ಕೆಲವರಿಗೆ ಅದು ಬರುವುದು ತೀವ್ರದ ಅನಿಸ್ತದೆ. ಯಾಕಂದರೆ ಬೇಗ ಈಗ ಒಂದು ಕಾಯಿಲೆ ಬೇಗ ಅವರು ನೋಡಿ ಬೇಗ ಚಿಕ್ಕ ಅದು ಟೈಮಿಗೆ ಸ್ಟಾರ್ಟ್ ಮಾಡೋ ಟ್ರೀಟ್ಮೆಂಟು, ಬೇಗ ಟ್ರೀಟ್ಮೆಂಟ್ ಅವರಿಗೆ ಅವ್ರ ಬಾಡಿ ಆಕ್ಸೆಪ್ಟ್ ಆಗಿ ಮತ್ತೆ ಸರಿಯಾಗ್ತದೆ. ಕೆಲವರು ಫಸ್ಟ್ ಟೈಮ್ ಮೆಡಿಸಿನ್ ತಗೊಳ್ಳೋಕೆ ಬರೋದೇ ತುಂಬ ಡಿಲೇ ಆಗಿ ಬರ್ತಾರೆ, ಸೊ ಅವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಏನು ಕೂಡ ಆಲೋಚನೆ ಮಾಡಿರುವಾಗ ಕೆಲವರು ಮಾತ್ರ ಎಲ್ಲ ಬೇಗ ಬಿಟ್ಬಿಡ್ತಾರೆ, ಏನು ತುಂಬ ದಿನ ಆಗಬೇಕಾ ಬೇಡ ಅಂತಿರಲ್ಲ. ಸೊ ಅದೇನೋ ಡೌಟ್ ಇರುವಾಗ ಅವರು ಯಾರು ಮೆಡಿಸಿನ್ ಕೊಡ್ತಾರೋ ಡಾಕ್ಟರ್ ಹತ್ರ ಫಾಲೋ ಪೂರ್ವಕ ಹೇಳಬೇಕು ಎಷ್ಟು ದಿನ ಬೇಕು ಇದೆಲ್ಲ ಸ್ವಲ್ಪ ಡೌಟ್ ಇರುವಾಗ ಹೇಳಬೇಕು, ಅವರು ಅದಕ್ಕೆ ಏನು ಮಾಡುವುದ ಹೇಳ್ಕೊಡ್ತಾರೆ. ಇನ್ನೊಂದು ವಿಷಯ, ಸೊ ಇದರಲ್ಲಿ ಈ ಟ್ರೀಟ್ಮೆಂಟ್ ರೆಗ್ಯುಲರ್ ಮೈಂಟೈನ್ ಮಾಡೋಕ್ಕೆ ಸಿಂಪಲ್ ಮೆಥಡ್ಸಿದೆ. ಈಗ ಕೆಲವರಿಗೆ ಮೊಬೈಲ್ ಅಲಾರಾಮ್ ಯೂಸ್ ಮಾಡ್ತಾರೆ ಟೈಮಿಗೆ, ಈಗ ಒಂದು ಕೆಲವರು ಒಬ್ಬರೇ ಇದ್ದಾರೆ ಈಗ ಏನಾದರೂ ಹೊರಗಡೆ ಒಬ್ಬರೇ ಒಂದು ಮನೆಯಲ್ಲಿದ್ದಾರೆ ಕೆಲಸ ಕಾರಣ ಇಲ್ಲ ಏನಾದರೂ ಇರುವಾಗ ಅವರಿಗೆ ಕೆಲವು ಟೈಮಲ್ಲಿ ಮರೆತು ಬಿಡ್ತದೆ ಈಗ. ಸೊ ಅದೊಂದು ಆ ಟೈಮಿಗೆ ಈಗ ಸಂಜೆ ಒಂದು ಏಳುವರೆಗೆ ಮಾತ್ರೆ ತಗೊಳ್ತಾರೆ, ಏಳುವರೆಗೆ ಒಂದು ಅಲಾರಾಮ್, ಇದೊಂದು ಅಲಾರಾಮಲ್ಲಿ ಆ ಟೈಮಿಗೆ ಬರುವಾಗ ನನಗೆ ಮೆಡಿಸಿನ್ ತಗೋಬೇಕಂದ್ರೆ ಅವನಿಗೆ ಜ್ಞಾಪಕ ಬರ್ತದೆ, ಅದೊಂದು ವಿಷಯ. ಮತ್ತು ಸೇಮ್ ಟೈಮಲ್ಲಿ ಮೆಡಿಸಿನ್ ತಗೊಳ್ಳೋದು, ಡೈಲಿ ಒಂದೇ ಟೈಮಲ್ಲಿ ಮೆಡಿಸಿನ್ ತಗೊಳ್ಳುವಾಗ ಆಟೋಮೆಟಿಕ್ಕಾಗಿ ನಮಗೆ ಈ ಟೈಮಿಗೆ ಮೆಡಿಸಿನ್ ತಗೋಬೇಕು ಆ ಥರ ಆಟೋಮೆಟಿಕ್ಕಾಗಿ ಬರ್ತದೆ. ಇನ್ನೊಂದು ಫ್ಯಾಮಿಲಿ ರಿಮೈಂಡರ್ ಇರ್ತಾರೆ, ಅಂದರೆ ಫ್ಯಾಮಿಲಿಯಲ್ಲಿ ಇರುವ ಮನೆಯವರು ಹೇಳೋದು ಓಕೆ ಮನೆ ಇರುವಾಗ ನಿಮ್ಮ ಮಾತ್ರೆ ತಗೊಂಡಿಯಪ್ಪ ತಗೊಳ್ಳು, ಆ ಥರ ಒಂದು ಮನೆಯವರು ಅಮ್ಮನಾಗಿರೋರು ಇಲ್ಲ ವೈಫ್ ಹೆಂಡತಿ ಆಗಿರ್ಬೋದು ಇದೆಲ್ಲ ಅವರು ಸ್ವಲ್ಪ ನೋಡೋದು ಉತ್ತಮ. ಮತ್ತು ಫಾಲೋ ಅಪ್ ರೆಗ್ಯುಲರ್ ಬರುವುದು, ಕರೆಕ್ಟಾಗಿ ಡಾಕ್ಟರ್ ಅಡ್ವೈಸ್ ನೋಡೋಕ್ಕೆ ತಿಂಗಳೊಮ್ಮೆ ಇಲ್ಲ ಎರಡು ತಿಂಗಳೊಮ್ಮೆ ಹೇಳ್ತಾರಲ್ಲ ಡಾಕ್ಟರು ಫಾಲೋ ಅಪ್ ಬರೋಕ್ಕೆ, ಆವಾಗ ಬಂದು ಟೈಮಿಗೆ ಬಂದು ಫಾಲೋ ಅಪ್ ನೋಡಬೇಕು. ಸೊ ಆವಾಗ ಕೂಡ ನಮಗೆ ಏನು ಮೆಡಿಸಿನ್ ಓಕೆ ತೆಗಿಬೇಕಂತ ಒಂದು ಮನಸ್ಸಲ್ಲಿ ಇರ್ತದೆ. ಮತ್ತು ಮೆಡಿಸಿನ್ ಕೂಡ ಡೋಸ್ ಚೇಂಜ್ ಮಾಡಿ ಕೊಡ್ತಾರೆ ಕೆಲವು ಟೈಮಲ್ಲಿ, ಮಾತ್ರೆ ಕಡಿಮೆ ಮಾಡಿ ಮಾಡಿ. ಸೊ ನಾವು ಯಾವಾಗಲಾದರೂ ಅವರು ಹೇಳೋ ಟೈಮಿಗೆ ಬರಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ, ಮತ್ತು ನಿಮಗೆ ಜಾಸ್ತಿ ಡೋಸಲ್ಲಿಯೇ ಕೂಡ ತುಂಬ ದಿನ ಆಗುವಾಗ ಮತ್ತೆ ಅದು ಕೂಡ ಇದುಂಟು. ಸೊ ಅದು ಟೈಮಿಗೆ ಬರಬೇಕು. ಮತ್ತೊಂದು ಏನಾದರೂ ಸೈಡ್ ಎಫೆಕ್ಟ್ ಇದ್ದರೆ ಡಾಕ್ಟರ್ ಎಲ್ಲ ಹತ್ರ ಹೇಳಬೇಕು, ಅವರು ಮತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಮಾಡ್ತಾರೆ. ಮತ್ತು ಸೆಲ್ಫಾಗಿ ಮೆಡಿಸಿನ್ ಸ್ಟಾಪ್ ಮಾಡಬೇಡಿ, ಅದೇ ಒಂದು ವಿಷಯ. ಮೇಯ್ನಾಗಿ ತುಂಬ ಜನರು ಅದನ್ನು ಫಸ್ಟಿಗೆ ಹೇಳ್ತಾರೆ, ಅವರಾಗೆ ತನ್ನಷ್ಟಿಗೆ ಏನೋ ಒಂದು ಕಾರಣದಲ್ಲಿ ಮೆಡಿಸಿನ್ ಬಿಟ್ಬಿಡ್ತಾರೆ, ನನಗೆ ಕಾಯಿಲು ಒಂದು ಕಾಯಿಲು ಸರಿಯಾಯಿತು ಅಂದಾನೋ ಇಲ್ಲಾಂದರೆ ಬೇರೆ ಏನಾದ್ರು ಜನರು ನೀವು ಬಿಟ್ಬಿಡು ಅಂತ ಹೇಳುವಾಗಲೋ, ಆ ಥರ ಒಂದು ವಿಷಯ. ಮೇಯ್ನಾಗಿ ಇನ್ನೊಂದು ವಿಷಯ, ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ಪೇಷಂಟ್ಸ್ಗೆ ಕ್ರಿಟಿಸಮ್ ಮಾಡುವುದು, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮಾಡಲು ಪೇಷಂಟ್ಸ್ಗೆ ಕ್ರಿಟಿಸಮ್ ಮಾಡುವಾಗ ಏನು ಮಾಡೋದಿಲ್ಲ, ಈಗ ಕೆಲವರ ಮೇಲೆ ಇದು ನಿಮ್ಮದು ಕಾಯಲು ನಿಮಗೆ ಇದು ಆ ಥರ ಎಲ್ಲ ಹೇಳುವಾಗ ಅವ್ರಿಗೆ ಇನ್ನೂ ಕೂಡ ಕಷ್ಟನೇ ಆಗ್ತದೆ. ಸೊ ಅದರಿಂದ ಸ್ವಲ್ಪ ನೀವು ಮಾತ್ರೆ ತಗೊಳ್ಳಪ್ಪ ನಾವು ಮಾತ್ರೆ ಇದು ಅದು ಸ್ವಲ್ಪ ಒಳ್ಳೆಯದಾಗಿ ಅವ್ರ ಥರ ಮಾತಾಡಿ ಇರುವಾಗ ಅವ್ರ ಒಂದು ಸಪೋರ್ಟ್ ಕೊಡುವಾಗ ಎನ್ಕರೇಜ್ಮೆಂಟ್ ಮಾಡುವಾಗ ಅವ್ರು ಬೇಗ ಗುಣ ಸರಿಯಾಗಿ ಬರ್ತಾರೆ. ಸೊ ಸಪೋರ್ಟಿವ್ ಫ್ಯಾಮಿಲಿ ಎನ್ವೈರನ್ಮೆಂಟ್ ರಿಕವರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಫೈನಲ್ ಆಗಿ ನಾನೊಂದು ವಿಷಯ ಏನು ಹೇಳಿದಂದರೆ, ಈ ಒಂದು ಮೆಂಟಲ್ ಇಲ್ನೆಸ್ ಅಲ್ಲ ಅಂದರೆ ಮಾನಸಿಕ ಕಾಯಿಲೆ ಅಂದರೆ ವೀಕ್ನೆಸ್ ಅಲ್ಲ, ಇದು ಟ್ರೀಟ್ ಮಾಡಬಹುದು ದ ಕಂಡೀಷನ್. ಹೆಲ್ಪ್ ಹೇಳೋದು ವೀಕ್ನೆಸ್ ಅಲ್ಲ, ಟ್ರೀಟ್ಮೆಂಟ್ ತಗೊಳ್ಳೋದು ಪಾಸಿಟಿವ್ ಸ್ಟೆಪ್. ಸೊ ಇವತ್ತು ನಾವು ನೋಡೋದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಇಂಪಾರ್ಟೆನ್ಸು, ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದೆ ಯಾವ ಥರ ಪ್ರಾಬ್ಲಮ್ಸ್ ಆಗ್ತದೆ, ಮತ್ತು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದು ಹೇಗೆ, ಈ ಥರ ವಿಷಯಗಳ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದ್ವಿ. ಸೊ ಮತ್ತು ಮೆಂಟಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಿ, ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡಿ, ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಿ, ನಿಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ. ಧನ್ಯವಾದಗಳು.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ
2: ದೈಹಿಕ
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು
1: ಮಕ್ಕಳು
2: ಹಿರಿಯರು
1: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
3: ಕೇಳುಗರೆ, ಇದುವರೆಗೂ ಆರೋಗ್ಯ ತಂಗಳ ಕಾರ್ಯಕ್ರಮದಲ್ಲಿ ಆತ್ಮ

0: ಆತ್ಮಹತ್ಯೆ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆ ಕುರಿತು ಡಾಕ್ಟರ್ ಡೆಲ್ನಾ ಮತ್ತು ಡಾಕ್ಟರ್ ಅಶ್ವಿನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಮ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
3: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
4: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬೇಕು.

0: ಮಾಡಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. ಸೈಬರ್ ಕ್ರೈಂ .government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
6: ನಾನು ತಡೆಯುತ್ತೇನೆ.
7: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
8: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
9: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
10: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
11: ಸಿಗೋದಿಲ್ಲ,
12: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
13: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
14: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
13: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಯುವ ಚೇತನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ CBSE SSLC ಪರೀಕ್ಷೆ

0: ಪರೀಕ್ಷೆಯಲ್ಲಿ ಶೇಕಡ 95.4 ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿನಿಯಾದ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಕುಮಾರಿ ಸೃಜನಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಥವಾ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ SSLC ಪರೀಕ್ಷೆಯಲ್ಲಿ ಶೇಕಡ 95.4 ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿರುವಂತಹ ಯುವ ಪ್ರತಿಭೆ ನಮ್ಮೊಂದಿಗಿದ್ದಾರೆ. ಇವರ ತಂದೆ ಮೂಲತಃ ರೈತರಾಗಿದ್ದು ಇವರ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲದೊಂದಿಗೆ ಈ ಸಾಧನೆ ಸಾಧ್ಯವಾಗಿದ್ದು ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುವಂತಹ ವಿಚಾರವಾಗಿದೆ. ಹೀಗೆ CBSE SSLC ಪರೀಕ್ಷೆಯಲ್ಲಿ ಶೇಕಡ 95.4 ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದುವ ಮೂಲಕ ಶಾಲೆಗೆ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದಿರುವಂತಹ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸೃಜನಶ್ರೀರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಈ SSLC ಪರೀಕ್ಷೆಯಲ್ಲಿ ಶೇಕಡ 95.4 ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿದಂತಹ ಅನುಭವ, ಇದರ ಹಿಂದಿನ ಇವರ ಓದಿನ ಆಸಕ್ತಿ ಹಾಗೂ ಪರಿಶ್ರಮದ ಕುರಿತು, ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೃಜನಶ್ರೀ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
3: ಧನ್ಯವಾದಗಳು ನನ್ನನ್ನು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡ್ತಿರೋದಕ್ಕೆ, ತುಂಬಾ ಧನ್ಯವಾದಗಳು.
2: ತಮಗೆ ಮೊದಲಿಗೆ ಅಭಿನಂದನೆಗಳು. ತಾವು CBSE SSLC ಪರೀಕ್ಷೆಯಲ್ಲಿ ತಾವು 95% ಅಂಕಗಳೊಂದಿಗೆ ತಾವು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಉತ್ತೀರ್ಣರಾಗಿರುವಂಥದ್ದು ತುಂಬ ಖುಷಿಯ ವಿಚಾರ. ಅದರಲ್ಲಿ ತಮ್ಮ ಶಾಲೆಗೆ ಇದುವರೆಗೂ ಯಾರು ಪಡ್ಕೊಂಡಿರುವಂಥ ಅಂಕಗಳನ್ನು ತಾವು ಪಡ್ಕೊಂಡು ಒಂದು ಶಾಲೆಗೆ ಒಂದು ಕೀರ್ತಿಯನ್ನು ತಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಅನ್ನೋದನ್ನು ಹೇಳ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
3: ಥ್ಯಾಂಕ್ ಯು ಸೋ ಮಚ್ ಸರ್.
2: ಮೊದಲಿಗೆ ತಮ್ಗೆ ಹೇಗೆ ಅನ್ನಿಸ್ತಿದೆ ಈ 95% ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವಂಥದ್ದು, ಪ್ರಥಮ ಸ್ಥಾನದಲ್ಲಿ ಶಾಲೆಗೆ ತಾವು ಬಂದಿರುವಂಥದ್ದು, ನಮ್ಮ ಸ್ಥಳೀಯವಾಗಿ ಇರುವಂಥ ಏಕೈಕ CBSE ಶಾಲೆಗೆ ತಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ತಮ್ಮ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
3: ಮೊದಲನೇದಾಗಿ 95.4% ಅನ್ನೋದು ಅಂದರೆ ನಮ್ಮ ಶಾಲೆಯಲ್ಲೇ ಅತ್ಯಂತ ಹೆಚ್ಚಿನ ಅಂಕ ಆಗಿರೋದ್ರಿಂದ ನನಗೂ ಸಹ ತುಂಬ ಖುಷಿ ಆಯಿತು. ನನ್ನ ಖುಷಿಗಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಅವರೆಲ್ಲರೂ ನನ್ನ ಅಂಕಗಳಿಂದ ಅಥವಾ ನನ್ನ ಸ್ಕೋರಿಂದ ತುಂಬ ಹೆಮ್ಮೆ ಪಟ್ಟರು, ತುಂಬ ಖುಷಿಯಾದರು. ಅದರೊಂದಿಗೆ ಶಾಲೆಯಲ್ಲಿ ಅಥವಾ ಶಾಲೆಗೇ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ಅದು ಸಹ ತುಂಬ ಖುಷಿಯಾದಂತಹ ವಿಚಾರವಾಗಿತ್ತು. ಹೇಳಬೇಕು ಅಂದರೆ ಒಟ್ಟಾರೆಯಾಗಿ ಆ ರಿಸಲ್ಟ್ ನೋಡಿ ನನಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಂತು. ಸೊ ತುಂಬ ಖುಷಿಯಾಗಿದ್ದೀನಿ.
2: ಈಗ ತಾವು ಪ್ರಸ್ತುತ SSLC ತಾವು ಈ ಒಂದು ಸಾಧನೆಯನ್ನು ಮಾಡಿದ್ದೀರಾ ಅಂತಂದರೆ, ಬಾಲ್ಯದಿಂದಲೂ ಪ್ರಾಥಮಿಕ ಶಿಕ್ಷಣದಲ್ಲೂ ತಾವು ಈ ರೀತಿ ಮುಂದೆ ಇದ್ರ, ಆಗಿಂದ ಹೇಗೆ ಓದ್ತಾ ಇದ್ರಿ?
3: ಹೌದು, ಚಿಕ್ಕದಿಂದನು ಸಹ 3-4 ಇರ್ಬೇಕಾದ್ರೇನೆ ನಮ್ಮ ಅಮ್ಮ ನಮ್ಮ ತಾಯಿಯವರು ಬೇಸಿಕ್ಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಚಿಕ್ಕದ್ರಿಂದನೇ ನಾನು ಸ್ವಲ್ಪ ಹೇಳ್ಬೇಕು ಅಂತಂದ್ರೆ ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಫಾಸ್ಟ್ ಇದ್ದಿದ್ದು ಸಹ ನಿಜ. ಸೊ ಚಿಕ್ಕದ್ರಿಂದನೇ CBSE ಬೋರ್ಡಲ್ಲೇ ಚೆನ್ನಾಗಿ ಓದ್ತಿದ್ದೆ. ಓದೋದೊಂದು ನನ್ನ ಆಸಕ್ತಿ ಆಗಿತ್ತು ಚಿಕ್ಕದ್ರಿಂದ ಹೇಳ್ಬೇಕು ಅಂತಂದ್ರೆ. ಆದ್ರೆ ಚಿಕ್ಕದ್ರಿಂದನೇ ಮೊದಲನೇ ರ್ಯಾಂಕ್ ಬರ್ದೇ ಇದ್ರು ಸಹ ಆಲ್ಮೋಸ್ಟ್ ಈ ಟಾಪರ್ಸ್ ಲಿಸ್ಟ್ ಅಲ್ಲಿ ಬರ್ತಿದ್ದೆ. ಸೊ ಚಿಕ್ಕದ್ರಿಂದ ವಿದ್ಯಾಭ್ಯಾಸದಲ್ಲಿ ಒಂದ್ ರೀತಿ ಮುಂದೆನೆ ಇದ್ದೆ. ಆ ಒಂದು ನಮ್ಮ ಅಪ್ಪ ಅಮ್ಮನ ಸಹಕಾರದಿಂದ ಅವರೇ ನನ್ನ ಪ್ರೋತ್ಸಾಹಿಸಿದ್ರು. ಆ ಒಂದು ಎಫರ್ಟ್ಸ್ ಇಂದ ಅವ್ರ ಎಫರ್ಟ್ಸ್ ಇಂದ ಇವತ್ತು 10th ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ನ ಪಡ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಇದ್ದೀನಿ.
2: ಯಾವ ತರಗತಿಯಿಂದ ತಾವು ಈ ನಮ್ಮ ಶಾಲೆಯಲ್ಲಿ ಓದ್ತಾ ಬರ್ತಾ ಇದ್ದೀರಾ?
3: ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಸಹ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯಲ್ಲೇ ಓದ್ತಿರೋದು.
2: ಹಾಗಿದ್ರೆ ತಾವು ಈ ಒಂದು ಹಂತದಲ್ಲಿ ಪ್ರಸ್ತುತ ದಿನದಲ್ಲಿ ಕೂತಿದ್ದೀರಾ ಅಂದ್ರೆ, ಅದಕ್ಕೆ ತಾವು

0: ಕೇಳಿದಂಥ ಪಾಠಗಳಾಗಿರ್ಬೋದು, ಶಿಕ್ಷಕರು ತಮಗೆ ಬೋಧನೆ ಮಾಡೋದಾಗಿರ್ಬೋದು, ಇದೆಲ್ಲ ಪ್ರಮುಖವಾಗಿ ಕಾರಣವಾಗುತ್ತೆ. ತರಗತಿಯಲ್ಲಿ ತಮಗೆ ಪಾಠಗಳನ್ನು ಯಾವ ರೀತಿಯೆಲ್ಲ ಬೋಧನೆ ಮಾಡ್ತಾ ಇದ್ರು, ಇತರೆ ಶಾಲೆಗೆ ಹೋಲಿಸ್ಕೊತು ಅಂದರೆ CBSE ಶಾಲೆಗೂ ಎಷ್ಟೆಲ್ಲ ಪಠ್ಯಕ್ರಮದಲ್ಲಿ ವ್ಯತ್ಯಾಸಗಳಿರುತ್ತೆ?
1: ಸೊ ನೀವು ಮೊದಲನೇದಾಗಿ ಕೇಳ್ತಿರೋ ಹಾಗೆ CBSE ಅಂತಂದ್ರೆ ಸ್ಟೇಟ್ ಸಿಲೆಬಸ್, CBSE ಎರಡೂ ಸಹ ಒಂದೇ ಪಠ್ಯಕ್ರಮನ ಫಾಲೋ ಮಾಡಿದ್ರು ಸಹ ಅಲ್ಲೊಂದು ಲೆವೆಲ್ ಆಫ್ ಡಿಫಿಕಲ್ಟಿ ಇರುತ್ತಲ್ಲ, ಅದು ಚೇಂಜ್ ಆಗುತ್ತೆ. CBSE ನೋಡೋದಂತಾದ್ರೆ ಕ್ವೆಶನ್ಸ್ ಅವರು ಏನು ಅದ್ರದ್ದು ಕಷ್ಟ ಎಷ್ಟಿರುತ್ತೆ, ಡಿಫಿಕಲ್ಟಿ ಲೆವೆಲ್ ತುಂಬಾ ಹೈ ಇರುತ್ತೆ. ಸೊ ನಾವು ಅದೇ ಟೆಕ್ಸ್ಟ್ ಬುಕ್ ಓದಿದ್ರು ಸಹ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಇನ್ನೂ ಆಳವಾಗಿ ಅಧ್ಯಯನ ಮಾಡಿ ನಮ್ಮನ್ನ ನಾವು ಟ್ರೈನ್ ಮಾಡ್ಕೋಬೇಕು. CBSE ಲೆವೆಲ್ ಅಂತಂದ್ರೆ ಆಲ್ ಓವರ್ ಇಂಡಿಯಾ ನಡೆಯೋದ್ರಿಂದ ತುಂಬಾ ಕಾಂಪಿಟೇಷನ್ ಉಂಟಿರುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ನಾವು ಮುಂದೆ ಬರಬೇಕು ಅಂತಂದ್ರೆ ಬಹಳಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ CBSE ಒಂದು ರೀತಿಯಲ್ಲಿ ಮುಂದೆ ಇದೆ, ಅದೊಂದು ಕಷ್ಟ ಲೆವೆಲ್ ಆಫ್ ಡಿಫಿಕಲ್ಟಿಲಿ. ಮತ್ತೆ ನಮ್ಮ ಟೀಚರ್ಸ್, ನಮ್ಮ ಶಾಲೆ ಅಂತ ಹೇಳೋದಾದ್ರೆ ನಮ್ಮ ಶಾಲೆಯಲ್ಲಿ ಇದೊಂದು ಪಠ್ಯಕ್ರಮನ ಫಾಲೋ ಮಾಡೋದಕ್ಕಿಂತ ಹೆಚ್ಚಾಗಿ ಇದೊಂದು ಹೋಲಿಸ್ಟಿಕ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಅವರು ವ್ಯಾಲ್ಯೂ ಬೇಸ್ಡ್ ಲರ್ನಿಂಗ್ ಸಹ, ಅಂತಂದ್ರೆ ಮೌಲ್ಯಗಳ ಬಗ್ಗೆ, ಅವರು ಬರೀ ಟೆಕ್ಸ್ಟ್ ಬುಕ್ ಅಲ್ಲಿರೋ ಸಾಲುಗಳನ್ನ ಹೇಳ್ಕೊಡೋದಷ್ಟೇ ಅಲ್ದನೆ ಮಕ್ಕಳಿಗೆ ಹೇಗೆ ಜೀವನದಲ್ಲಿ ಮುಂದೆ ತರಬಹುದು, ಅವ್ರಿಗೆ ಯಾವ ರೀತಿಯಲ್ಲಿ ಅವರು ಒಂದು ಒಳ್ಳೆ ನಾಗರಿಕರಾಗೋದಕ್ಕೆ ಸಹಾಯ ಮಾಡಬಹುದು, ಆ ರೀತಿಯಲ್ಲಿ ಒಂದು ಗಮನನ ಹರಿಸಿ ಅವರು ನಮ್ಮೆಲ್ರಿಗೂ ಸಹ ಸಹಾಯ ಮಾಡ್ತಿದ್ರು. ನಮ್ಮ ಕ್ಲಾಸ್ ಟೀಚರ್ ದಿವ್ಯಾ ಮ್ಯಾಮ್ ಆಗಿರ್ಬೋದು, ನಮ್ಮ ಜ್ಯೋತಿ ಮ್ಯಾಮ್, ನಾರಾಯಣ್ ಸರ್, ಜರಾಲ್ ಸರ್, ಇವರೆಲ್ಲರೂ ಸಹ ನಮ್ಮ ತರಗತಿ ಅಂದ್ರೆ ನಮಗೆ ಸಬ್ಜೆಕ್ಟ್ ಟೀಚರ್ಸ್ ಆಗಿದ್ರು. ಎಲ್ಲರೂ ಸಹ ಕೇವಲ ಸಬ್ಜೆಕ್ಟ್ ಅನ್ನ ತಗೊಳ್ಳೋದಷ್ಟೇ ಅಲ್ಲದೆ ಓವರ್ ಆಲ್ ಆಗಿ ನಮಗೆ ತುಂಬಾ ಕೇರ್ ಮಾಡ್ತಿದ್ರು, ಹೇಗೆ ಮಕ್ಕಳನ್ನ ಮುಂದೆ ತರೋದು, ಅವ್ರಿಗೆ ಹೇಗೆ ಅವರು ವಿದ್ಯಾಭ್ಯಾಸದಲ್ಲಿ ಮುಂದೆ ತರಬಹುದು ನಾವು, ಅದಕ್ಕಂತಾನೆ ಅಂತ ಅವ್ರು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಸೊ ಕ್ರೆಡಿಟ್ಸ್ ನಮ್ಮ ಟೀಚರ್ಸ್ಗೂ, ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಸ್ಕೂಲ್ ಅವ್ರಿಗೂ ಸಹ ಹೋಗುತ್ತೆ. ಸೊ ಅವರು ಬರೀ ಇದು ನಮ್ಮ ಮಾರ್ಕ್ಸ್ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳನ್ನ ಅವ್ರ ಮುಂದೆ, ನಮ್ಮ ಮಕ್ಕಳನ್ನ ನಾವು ಮುಂದೆ ತರಬೇಕು ಅನ್ನೋ ಒಂದು ಇದರಿಂದ ಅವರು ಸಹ ಪರಿಶ್ರಮ ಪಟ್ಟಿರೋದುಂಟು. ಸೊ ಹಾಗಾಗಿ ನಾವೇನು 100% ರಿಸಲ್ಟ್ ಕೊಟ್ಟಿದ್ದೀವಿ ಅದು ಅವರಿಂದನೂ ಸಹ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ತಾವು ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತರಗತಿಯಲ್ಲಿ ಮಾಡಿದಂಥ ಪಾಠಗಳನ್ನು ಮನೆಯಲ್ಲಿ ಬಂದು ಅಭ್ಯಾಸ ಮಾಡೋದಾಗಿರ್ಬೋದು, ಮನೆಯಲ್ಲಿ ತಮಗೆ ಒಂದು ಓದಿನ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪೋಷಕರು ಯಾವ ರೀತಿಯೆಲ್ಲ ತಮಗೆ ಬೆಂಬಲವಾಗಿದ್ರು?
1: ಶಾಲೆಯಲ್ಲಿ ಏನು ಪಾಠ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಸೊ ಅದನ್ನ ಅಲ್ಲಿ ಏನು ಪಾಠ ಮಾಡ್ತಿದ್ರು ಅಂದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಓದ್ತಿದ್ದವಳು. ಅಂತಂದ್ರೆ ಶಾಲೆಯಲ್ಲಿ ಅಂದ್ರೆ ಟೈಮಿಂಗ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಒಂದು ಪೀರಿಯಡ್ ಅಲ್ಲಿ ಒಂದಿಷ್ಟು ಟಾಪಿಕ್ ಅಂತ ಅಷ್ಟೇ ಕವರ್ ಮಾಡ್ತಿದ್ರು. ಆದ್ರೆ ನಾನೇನ್ ಮಾಡ್ತಿದ್ದೆ ಅಂತಂದ್ರೆ ಒಂದು ದಿನದಲ್ಲಿ ಒಂದು ಚಾಪ್ಟರ್ ಅಂತ, ಅವ್ರು ಮುಂದೆ ಹೋಗಿದ್ದಾರೆ ಅಥವಾ ಹಿಂದೆ ಇದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಮುಂದೆನೆ ಇರ್ತಿದ್ದೆ ನಮ್ಮ ಟೀಚರ್ಸ್ಗಿಂತ. ಸೊ ಒಂದು ದಿನದಲ್ಲಿ ಒಂದು ಚಾಪ್ಟರ್ ಅಂತ ತಗೊಂಡು ಅದನ್ನ ಸಂಪೂರ್ಣವಾಗಿ ಓದಿ ಮುಗಿಸ್ಬಿಡ್ತಿದ್ದೆ. ಆ ರೀತಿ ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನು ಸಹ ಓದ್ಕೊಂಡು ನಾನೆಷ್ಟು ಮುಂದೆ ಹೋಗ್ಬೋದು, ನಾನೆಷ್ಟು ಕಲಿಬಹುದು ಅನ್ನೋದನ್ನ ಸಹ ತಲೆಯಲ್ಲಿ ಇಟ್ಕೊಂಡು ನಾನು ಮನೆಯಲ್ಲಿ ಅಭ್ಯಾಸ ಮಾಡ್ತಿದ್ದೆ. ಇನ್ನು ನನ್ನ ತಂದೆ ತಾಯಿ ಅವರು ಮನೆಯಲ್ಲಿ ಒಂದು ಒಳ್ಳೆ ಓದೋದಿಕ್ಕೆ ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಚಿಕ್ಕದಿಂದಲೂ ಸಪೋರ್ಟ್ ಮಾಡ್ತಿದ್ದಾರೆ, ಇವಾಗ್ಲೂ ಅಷ್ಟೇ. ನನಗೆ ಏನೇನು ರಿಸೋರ್ಸಸ್ಗಳು ಬೇಕು, ಯಾವ ರೀತಿ ಸಹಾಯ ಎಲ್ಲ ಮಾಡ್ಬೋದು, ಒಂದ್ ರೀತಿನೂ ನನಗೆ ಯಾವ ರೀತಿಲಿ ಅವರು ಕೊರತೆ ಮಾಡಿಲ್ಲ, ಯಾವಾಗ್ಲೂ ಸಪೋರ್ಟೇ ಮಾಡ್ತಿದ್ರು. ಮನೆಯಲ್ಲಿ ಯಾವಾಗ್ಲೂ ಒಂದು ವಾತಾವರಣ ಇರ್ತಿತ್ತು, ಅಂದ್ರೆ ನನ್ನ ತಮ್ಮ ಏನಾದ್ರು ಗಲಾಟೆ ಮಾಡ್ತಿದ್ದಾನೆ ಅಥವಾ ಏನಾದ್ರು ಮಾಡ್ತಿದ್ದಾನೆ ಅಂತಂದ್ರೆ ಎಲ್ಲ ವಾತಾವರಣ ಎಲ್ಲ ನಾರ್ಮಲ್ ಮಾಡ್ಬಿಟ್ಟು ಇವ್ಳು ಓದ್ಕೊಳ್ಳಿ ಅಂತ ಬಿಡ್ತಿದ್ರು. ಸೊ ಆ ಒಂದು ರೀತಿಲಿ ತುಂಬಾ ಸಪೋರ್ಟ್ ಮಾಡಿ ಓದೋದಕ್ಕೆ ಅಂತ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕೊಟ್ಟಿದ್ದಾರೆ.
0: ತಾವು 10ನೇ ತರಗತಿ ಶಾಲಾ ದಿನಗಳು ಆರಂಭ ಆದಂತ ಸಂದರ್ಭದಲ್ಲಿ ಆ ಆರಂಭ ದಿನಗಳಿಂದ ತಾವು ಈ ಪರೀಕ್ಷೆ ಕುರಿತು ಗಮನವನ್ನು ಇಟ್ಕೊಂಡು ಓದ್ಲಿಕ್ಕೆ ಶುರು ಮಾಡಿದ್ದು ಉಂಟಾ, ಅಥವಾ ಪರೀಕ್ಷೆ ಹತ್ರ ಬರ್ತಿದಂಗೆ ತಾವು ಹೆಚ್ಚಿನ ಗಮನ ಕೊಟ್ಟು ಓದ್ಲಿಕ್ಕೆ ಶುರು ಮಾಡ್ತೀರಾ?
1: ಇದೊಂದು ಹೇಳಬೇಕು ಅಂತಂದ್ರೆ ಎಲ್ರಿಗೂ ಇದ್ದೇ ಇರುತ್ತೆ, ಅಂದ್ರೆ ವರ್ಷ ಶುರು ಆಗ್ತಿದೆ ಅಂದ ತಕ್ಷಣ ನಾನು ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಅಂಕ ಗಳಿಸ್ಬೇಕು, ರ್ಯಾಂಕ್ ಬರಬೇಕು ಅಂತೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಗುರಿನ ಇಟ್ಕೊಂತಾರೆ. ಆದ್ರೆ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಅಲ್ಲಿ ಕಲ್ಚರಲ್ ಇವೆಂಟ್ಸ್ ಆಗಿರ್ಬೋದು, ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೋಗೋದುಂಟು. ಸೊ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಸಹ ಒಂದು ಗುರಿ ಅನ್ನೋದಿತ್ತು, ಒಂದು ಒಳ್ಳೆ ಅಂಕ ತಗೊಂಡು ಶಾಲೆಗೆ ಒಂದು ಒಳ್ಳೆ ಹೆಸರು ತಗೋ ಬರ್ಬೇಕು ಅಂತ. ಆದ್ರೆ ಹೇಳ್ದಾಗೆ ಬೇರೆ ಆಕ್ಟಿವಿಟೀಸ್ ಎಲ್ಲ ನಡೀತಿರುತ್ತಲ್ಲ ಶಾಲೆಯಲ್ಲಿ. ಸೊ ಅದರಿಂದ ಕೆಲವೊಂದ್ಸಲಿ ಅಂದ್ರೆ ದಿನ ದಿನ ಓದಕ್ ಆಗದೆ ಇದ್ರು ಸಹ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅವರು ವೀಕ್ಲಿ ವೀಕ್ಲಿ ಟೆಸ್ಟ್ ಮಾಡಿಸ್ತಿದ್ರು, ಚಾಪ್ಟರ್ ವೈಸ್ ಟೆಸ್ಟ್ ಗಳು ಕೊಡ್ತಿದ್ರು. ಸೊ ಟೆಸ್ಟ್ ಅನ್ನೋದು ಬರ್ತಾನೆ ಇರ್ತಿತ್ತು, ಅದಕ್ಕೆ ನಮಗೆ ಗ್ಯಾಪ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಏನಾದ್ರು ಓದಿಲ್ಲ ಅಂತಂದ್ರೆ ತಕ್ಷಣ ಹೋಗ್ಬಿಟ್ಟು ಮನೇಲಿ ಏನಾದ್ರೂ ಸರಿ ಓದ್ಲೇಬೇಕಿರ್ತಿತ್ತು, ಒಂದೊಂಥರ ಮೆಂಟಲ್ ಪ್ರೆಷರ್ ಇರ್ತಿತ್ತು ಓದ್ಲೇಬೇಕು ಇನ್ನು ಎಕ್ಸಾಮ್ಗಾದ್ರು ಅಂತ. ಸೊ ಗುರಿ ಅಲ್ದಿದ್ರು ಸಹ ಟೆಸ್ಟ್ ಇದೆಯಲ್ಲ ಅಂತಾದ್ರೂ ಓದ್ಕೊಂಡು ಓದ್ಕೊಂಡು ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ನೀಟಾಗಿ ಕವರ್ ಆಗೋಗಿತ್ತು. ಸೊ ಇನ್ನೇನು ಬೋರ್ಡ್ ಎಕ್ಸಾಮ್ ಬರ್ತಿದೆ ಅಂದ ತಕ್ಷಣ ಅವರು ಇನ್ನೂ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ನಮ್ಮ ಶಾಲೆ ಮತ್ತು ನಮ್ಮ ಟೀಚರ್ಸ್ ತುಂಬ ಪ್ರೋತ್ಸಾಹ ಮಾಡಿದ್ರು. ಮಾಕ್ ಟೆಸ್ಟ್ ಅಂದರೆ ಸ್ಯಾಂಪಲ್ ಪೇಪರ್ಸ್ ಕೊಡೋದಾಗಿರ್ಬೋದು, ಪ್ರಾಕ್ಟೀಸ್ ಕ್ವೆಶನ್ಸ್ ಕೊಡೋದಾಗಿರ್ಬೋದು, ತುಂಬ ಆ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ.

0: ಜೊತೆಗೆ ಶಾಲೆಯಲ್ಲಿ ನಡೆದಿದ್ದಂತ ಇತರ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು, ಇದರಲ್ಲೆಲ್ಲ ಭಾಗವಹಿಸಿದ್ದುಂಟಾವು?
1: ಅಂದ್ರೆ ಟೆಂತ್ ಅಲ್ಲಿ ಜಾಸ್ತಿ ಭಾಗವಹಿಸಿಲ್ಲ ಅಂತಂದ್ರೂ ಸಹ ಒಂದು ರೇಂಜ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ. ಅಂದ್ರೆ ನಾನು ಹೌಸ್ ಕ್ಯಾಪ್ಟನ್ ಆಗಿದ್ದೇನೆ. ನಮ್ಮ ಸತ್ಯ ಅಹಿಂಸಾ ಸೇವಾ ತ್ಯಾಗ ಅಂತ ಏನು 4 ತಂಡಗಳು ಮಾಡಿದಾರೆ, ಅದರ ಹೌಸ್ ಕ್ಯಾಪ್ಟನ್ ಆಗಿದ್ದೆ. ಮತ್ತೆ ಈ ರೀತಿ ವಾರ ವಾರ ಒಂದು ಚಟುವಟಿಕೆಗಳು ಅಂತ ನಡೆಸ್ತಾರೆ. ಸೊ ಅದರಲ್ಲಿ ಬಹಳಷ್ಟು ಸಲ ನಮ್ಮ ತಂಡಕ್ಕೋಸ್ಕರ ಅಂತ ಭಾಗವಹಿಸಿದ್ದೀನಿ. ಇದ್ರ ಪೋಸ್ಟರ್ಸ್ ಮಾಡೋದಾಗಿರ್ಬೋದು, ಚಿತ್ರಪಟ ಮಾಡೋದಾಗಿರ್ಬಹುದು, ಮತ್ತೆ ಸ್ಪೋರ್ಟ್ಸ್ ಇವೆಂಟ್ಗಳಲ್ಲಿ ಕಬಡ್ಡಿ ಆಡಿದ್ದೀನಿ, ಥ್ರೋಬಾಲ್ ಆಡ್ತಿದ್ದೆ. ಮತ್ತೆ ಇದು ಇವಾಗ ಆನ್ಯುವಲ್ ಡೇ ವಾರ್ಷಿಕೋತ್ಸವ ಏನು ನಡೀತಿತ್ತಲ್ಲ, ಅವಾಗ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಲ್ಲಿ ಏನು ಸ್ಪೀಚ್ ಕೊಡೋದಾಗಿರ್ಬೋದು, ಈ ರೀತಿ ಬಹಳಷ್ಟು ಚಟುವಟಿಕೆಗಳಿಗೆ ಟೀಚರ್ಸ್ ಅನ್ನ ಭಾಗವಹಿಸೋದಕ್ಕೆ ಪ್ರೋತ್ಸಾಹಿಸ್ತಿದ್ರು. ಸೊ ನಾನು ಸಹ ಅದರಲ್ಲಿ ಭಾಗವಹಿಸ್ತಿದ್ದೆ.
0: ಹಾಗೆಯೇ ಈಗ ಪರೀಕ್ಷೆಯ ಸಮಯ ಹತ್ತಿರ ಬರುತ್ತೆ, ಪರೀಕ್ಷೆಯ ವೇಳಾಪಟ್ಟಿ ಕೂಡ ನಿಗದಿಯಾಗಿರುತ್ತೆ, ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಪರೀಕ್ಷೆ ಹತ್ತಿರ ಬರ್ತಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಓದಿನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ?
1: ಇಲ್ಲ, ಹಾಗೇನಿಲ್ಲ. ಅಂದರೆ ತುಂಬ ಜನ ಮಕ್ಕಳಿಗೆ ಏನಿರುತ್ತೆ ಅಂತಂದರೆ ಪರೀಕ್ಷೆ ಅನ್ನೋದು ಒಂಥರ ಅವ್ರಿಗೆ ವಿಲನ್ ಥರ ಆಗಿಬಿಟ್ಟಿರುತ್ತೆ. ಪರೀಕ್ಷೆ ಬಂತು ಅಂತಂದರೆ ಅದನ್ನೇ ಒಂಥರಲ್ಲ, ನಮಗೂ ಮತ್ತು ಪರೀಕ್ಷೆಗೂ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಆಗದೇ ಇರೋವಂತಹ ಒಂದು ಮನಸ್ಥಿತಿಗಳಿರುತ್ತೆ. ಈ ಪರೀಕ್ಷೆ ಯಾಕಾದರೂ ಬಂತು ಅನ್ನೋ ಥರ ಇರುತ್ತೆ. ಬಟ್ ನನ್ನ ಕೇಸಲ್ಲಿ ಏನಪ್ಪ ಅಂತಂದರೆ ನನಗೆ ಪರೀಕ್ಷೆಯಿಂದ ಅಷ್ಟೊಂದು ಭಯ ಆಗಿರ್ಬೋದು ಅಥವಾ ನನಗೆ ಇಷ್ಟ ಇಲ್ಲ ಅನ್ನೋದಾಗಿರ್ಬಹುದು, ಈ ರೀತಿ ಯಾವುದೂ ಸಹ ಇರ್ತಿರಲಿಲ್ಲ. ಸೊ ಪರೀಕ್ಷೆ ಅಂತಂದರೆ ನಾನು ಏನು ಕಲ್ತಿದ್ದೀನಿ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋದಿಕ್ಕೊಂದು ವಿಧಾನ ಅಷ್ಟೇ. ಹಾಗಾಗಿ ಪರೀಕ್ಷೆ ಬಂತು ಅಂತಂದ್ರೆ ನಾನು ಏನು ಓದ್ಕೋತಿದ್ದೆ ಅದರಲ್ಲಿ ಬದಲಾವಣೆಗಳೇನಾಗ್ತಿರ್ಲಿಲ್ಲ. ನಾನು ಹೇಗೆ ಓದ್ಕೋ ಬರ್ತಿದ್ದೆ ಅದೇ ಕಂಟಿನ್ಯೂ ಆಗ್ತಿದ್ದು, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ಅದ್ ಬಿಟ್ಟರೆ ಬೇರೆ ಯಾವ ರೀತಿ ಬದಲಾವಣೆಗಳನ್ನ ನಾನು ಮಾಡ್ಕೊಂತಿರ್ಲಿಲ್ಲ.
0: ಹಾಗೇನೆ ಈ SSLC ಅನ್ನೋದು ತಮ್ಮ ಒಂದು ಶೈಕ್ಷಣಿಕ ಹಾದಿಯಲ್ಲಿ ಪ್ರಮುಖವಾದಂತಹ ಘಟ್ಟ, ಹಾಗೇನೆ ಪರೀಕ್ಷೆ ಸಮಯ ಅಂತದ್ದು ಬಹಳಷ್ಟು ಕಠಿಣವಾದಂಥ ಸಮಯ. ಆ ಸಮಯದಲ್ಲಿ ತಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಪರೀಕ್ಷೆಗೆ ಅದು ಏನಾದರೂ ಯಾವುದೇ ರೀತಿ ತೊಂದರೆಯನ್ನು ಮಾಡ್ಕೊಳ್ಳದೆ ಒಂದು ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ಕೂಡ ಒಂದು ಬಹಳ ಮುಖ್ಯವಾಗಿರುತ್ತೆ. ಆ ಸಮಯದಲ್ಲಿ ತಮ್ಮ ಆರೋಗ್ಯದ ಕಡೆ ಯಾವ ರೀತಿಯೆಲ್ಲ ಗಮನ ಕೊಡ್ತಾ ಇದ್ವಿ, ಆರೋಗ್ಯವನ್ನು ಯಾವ ರೀತಿಯೆಲ್ಲ ಕಾಪಾಡ್ಕೊಳ್ತಾ ಇದ್ವಿ?
1: ಮೊದಲನೇದಾಗಿ ಹೇಳಬೇಕು ಅಂತಂದರೆ ಚೆನ್ನಾಗಿ ಊಟ ಮಾಡೋದಾಗಿರ್ಬೋದು. ನಮ್ಮನೇಲಿ ಜಂಕ್ ಫುಡ್ ಅನ್ನೋದೇನು ಜಾಸ್ತಿ ಇರೋದಿಲ್ಲ. ಸೊ ಆರೋಗ್ಯದ ಕಡೆಗೆ ಅದು ನಾನು ತುಂಬ ಗಮನ ವಹಿಸಬೇಕಾಗಿರುವಂಥ ಅಂಶ ಅಂತೂ ಅಲ್ವೇ ಇಲ್ಲ, ಯಾಕೆಂದರೆ ಮನೆಯಲ್ಲೇ ಅದು ವಾತಾವರಣ ಇತ್ತು. ಸೊ ಆರೋಗ್ಯವಾಗಿ ಇರ್ತಿದ್ದೆ. ಸೊ ನಿದ್ದೆ ಅಂತೂ ಚೆನ್ನಾಗೇ ಮಾಡ್ತಿದ್ದೆ. ನಿದ್ದೆ ಅನ್ನೋದು ತುಂಬ ಮುಖ್ಯ ನನಗೆ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಮುಖ್ಯ ಅದು. ನಿದ್ದೆ ಮಾಡಲಿಲ್ಲ ಅಂತಂದರೆ ಕ್ಲಾಸಲ್ಲಿ ಫೋಕಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಟೀಚರ್ ಏನು ಹೇಳ್ತಿದ್ದಾರೆ ಅನ್ನೋಕ್ಕಿಂತ ಅದು ತಲೆನೋವಾಗಿರ್ಬೋದು, ನಿದ್ದೆ ಮಾಡಿಲ್ಲ ಅಂತ ಕಣ್ಣು ಮುಚ್ಚೋದಾಗಿರ್ಬೋದು, ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಸೊ ನಿದ್ದೆ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಊಟನೂ ಸಹ ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಒಂದು ರೀತಿ ಚೆನ್ನಾಗೇ ಇರ್ತಿತ್ತು. ಸೊ ಹಾಗಾಗಿ ನನ್ನ ಆರೋಗ್ಯದಲ್ಲಿ ಈ ವರ್ಷ ಪೂರ್ತಿ 2025-26 ಏನೂ ಸಹ ಏರ್ಪೇರ್ ಆಗಿರಲಿಲ್ಲ ಅಷ್ಟೊಂದು. ಸೊ ಅದು ನನ್ನ ಅಕಾಡೆಮಿಕ್ಸ್ ಆಗಿರ್ಬೋದು ಅಥವಾ ಓದಿನಲ್ಲಿ ಯಾವುದೇ ರೀತಿಯ ಸಮಸ್ಯೆನ ಅದು ಕ್ರಿಯೇಟ್ ಮಾಡಲಿಲ್ಲ.
0: ಹಾಗಿದ್ರೆ ಪರೀಕ್ಷೆಯ ದಿನಾಂಕ ನಿಗದಿ ಆಗುತ್ತೆ, ಪರೀಕ್ಷೆ ಕೇಂದ್ರಕ್ಕೆ ತಾವು ಓಡಂತ ಸಂದರ್ಭ, ಇತರೆ ರಾಜ್ಯ ಮಟ್ಟದ ಏನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿ ಪರೀಕ್ಷೆ ಶುರು ಮಾಡೋಕ್ಕೂ ಮುಂಚೆ ತಮ್ಮ ಒಂದು ಕೇಂದ್ರೀಯ ಮಂಡಳಿಯಿಂದ ಪರೀಕ್ಷೆಗಳು ಆರಂಭ ಆಗಿತ್ತು CBSE ಸಿಲೆಬಸ್ನ ವಿದ್ಯಾರ್ಥಿಗಳಿಗೆ. ಆ ಸಮಯದಲ್ಲಿ ತಾವು ಪರೀಕ್ಷೆ ಕೇಂದ್ರಕ್ಕೆ ಓಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು? ಪರೀಕ್ಷೆ ಕೇಂದ್ರದಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಓದಿರುವಂಥದ್ದನ್ನ ಪುನರ್ಮನನ ಮಾಡಿಕೊಂಡು ಪರೀಕ್ಷೆ ಕೇಂದ್ರದಲ್ಲಿ ಒಂದು ಮನಸ್ಥಿತಿನಲ್ಲಿ ತಾವು ಕೂತ್ಕೊಂಡು ಪರೀಕ್ಷೆಯನ್ನು ಬರಿತಾ ಇದ್ರಿ, ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
1: ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾನು ಮೊದಲೇ ಹೇಳ್ದಾಗೆ ಪರೀಕ್ಷೆಗೂ ನನಗೂ ಅಷ್ಟೊಂದು ಅಡೆತಡೆ ಅನ್ನೋದು ಇರ್ತಿರ್ಲಿಲ್ಲ. ಪರೀಕ್ಷೆ ಅಂತಂದರೆ ನನಗೂ ಒಂದು ರೀತಿ ಉತ್ಸಾಹ ಇರ್ತಿತ್ತು. ಸೊ ಬೋರ್ಡ್ ಎಕ್ಸಾಮ್ಸು ಅಂದರೆ ಸೆಂಟ್ರಲ್ ಬೋರ್ಡಿಂದ ನಡೆಸ್ತಿರೋದ್ರಿಂದ ಮೊದಲನೇ ದಿನ ಹೋಗಬೇಕಾದ್ರೆ ಅದು ಅನುಭವ ಇಲ್ವಲ್ಲ, ಹೇಗಿರುತ್ತೆ, ಹೇಗೆ ನಡೆಸ್ತಾರೆ, ಹೇಗಿರ್ಬೋದು ಅಂತ ಆ ಒಂದು ಕುತೂಹಲ ಆಗಿರ್ಬೋದು, ಅದು ಕುತೂಹಲದಿಂದ ಸ್ವಲ್ಪ ಭಯ ಆಗಿರ್ಬೋದು, ಅದೊಂದು ರೀತಿ ತಲೆಯಲ್ಲಿತ್ತು. ಯಾಕೆಂದರೆ ಅದು ಹೊಸದು, ಮೊದಲನೇ ಬಾರಿ ಬೋರ್ಡ್ ಎಕ್ಸಾಮ್ ಬರೀತಿದ್ರು. ಸೊ ಮೊದಲನೇ ದಿನ ಆ ರೀತಿ ಒಂದು ತಲೆಯಲ್ಲಿ ಮನಸ್ಸಲ್ಲಿ ಇತ್ತು, ಸ್ವಲ್ಪ ಭಯ ಆಗಿರಬಹುದು. ಸೊ ಅಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಓದಿರೋದನ್ನ ಮತ್ತೆ ಪುನರಾವರ್ತನೆ ಮಾಡೋದು ಒಂದು ರೀತಿ ಯೂಸ್ಫುಲ್ ಏನೇ. ಆದರೆ ಕೆಲವೊಂದ್ಸರಿ ಭಯದಿಂದ ಏನಾಗುತ್ತೆ ಅಂತಂದರೆ ಮನಸ್ಸಲ್ಲೇ ಕಳಮಳ ಆಗೋಗುತ್ತೆ, ಓದಿರೋದೆಲ್ಲ ಹೆಂಗೆಂಗೋ ಆಗ್ಬಿಡುತ್ತೆ. ಸೊ ನಾನು ಇಲ್ಲಿ ಈ ಒಂದು ವೇದಿಕೆಯಿಂದ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳೋದು ಅಂತಲೇ, ಭಯ ಆಗೋ ಸಮಯದಲ್ಲಿ ನಮ್ಮನ್ನು ನಾವು ಕಾಮ್ ಮಾಡ್ಕೋಬೇಕು ಹೊರತು ಮತ್ತೆ ಅದನ್ನು ರಿಪೀಟ್ ಮಾಡೋದ್ರಿಂದ ಕನ್ಫ್ಯೂಷನ್ಸ್ ಗೊಂದಲಗಳು ಹೆಚ್ಚಾಗಿ ಓದಿರೋದು ಸಹ ಮರ್ತೋಗೋ ಚಾನ್ಸಸ್ ಇರುತ್ತೆ, ಅಥವಾ ಕೊನೆ ಕ್ಷಣದಲ್ಲಿ ಓದೋದು ಮತ್ತೆ ದೊಡ್ಡ ತಪ್ಪು. ಸೊ ಕೊನೆ ಕ್ಷಣದಲ್ಲಿ ಓದ್ತೀನಿ ಅಂತಂದ್ರೆ ಮೊದಲು ಓದಿದ್ದನ್ನ ಮಿಕ್ಸ್ ಮಾಡಿ, ಸೊ ಎಕ್ಸಾಮ್ ಎಲ್ಲ ಒಂದ್ ರೀತಿಲಿ ಅದು ಹಾಳಾಗ್ಬಿಡುತ್ತೆ. ಸೊ ಎಷ್ಟು ಓದಿದಿರೋ ಅಷ್ಟನ್ನ ನಂಬ್ಕೊಂಡು ನಾನ್ ಮಾಡ್ತೀನಿ, ನಾನು ಏನ್ ಓದಿನಿ ಅಂದ್ರೆ ನಾವು ಓದಿರೋದ್ರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ಬೇಕು. ಸೊ ನಾನು ಹಾಗೆ ಮಾಡಿದೆ, ನಾನು ಎಷ್ಟು ಓದಿದ್ದೆ ಆ ನೈಟ್ ವರ್ಗೆ ಬೆಳಗ್ಗೆ ಎದ್ದೇಳೋವರೆಗೆ ಎಷ್ಟು ಓದಿದ್ದೆ, ನನ್ನ ನಾಲೆಡ್ಜ್ ಮೇಲೆ ನನ್ನ ಜ್ಞಾನದ ಮೇಲೆ ನಾನು ಏನ್ ಕಲ್ತಿದ್ದೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೆ. ಸೊ

0: ಹಾಗೆಯೇ ಕೆಲವೊಂದು ವಿದ್ಯಾರ್ಥಿಗಳು ಶಾಲಾ ಆರಂಭದ ದಿನಗಳಲ್ಲೂ ಒಂದು ನಿಯಮಿತವಾಗಿ ಓದಿದ್ರು, ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಓದುವಂಥದ್ದು, ಹಗಲು ರಾತ್ರಿ ಓದುವಂಥದ್ದು, ಈ ಥರ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಪರೀಕ್ಷೆ ಸಮಯ ಹತ್ರ ಬಂತಿದ್ದಂಗೆ. ಈ ಆ ಥರ ಮಾಡುವಂಥದ್ದು ಸರಿ ಅಥವಾ ತಪ್ಪು ಅಂತ ತಮ್ಮ ಅನುಭವದ ಪ್ರಕಾರ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ?
1: ಒಂದು ರೀತಿಯಲ್ಲಿ ಹೇಳೋದಾದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಇದು ಮಾಡೋದು ಸರಿನೋ ತಪ್ಪೋ ಅದು ಬೇರೆದು, ಅದು ಪಕ್ಕದಲ್ಲಿ ಇರೋಣ. ಆದ್ರೆ ನೋಡೋದಾದ್ರೆ ಆ ಮಕ್ಕಳಿನ ಗುರಿ ಏನೋ ಎಕ್ಸಾಮ್ ಪಾಸ್ ಆಗ್ಬೇಕು. ಅವರು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತೀನಿ ಒಂದು 2-3 ತಿಂಗಳು ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು 10th syllabus ಓದೋದಕ್ಕೆ ಶುರು ಮಾಡಿದ್ರು ಮೊದಲೇ ಏನಾದ್ರೂ ಕೇಳಿರ್ತಾರೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಕಲ್ತ್ರು ಸಹ ಅವ್ರು ಆರಾಮಾಗಿ ಪಾಸ್ ಆಗ್ಬೋದು. ಅವ್ರ ಗುರಿ ಏನಿತ್ತು ಎಕ್ಸಾಮ್ನ ಪಾಸ್ ಮಾಡ್ಬೇಕು, ಆ ರೀತಿ ಅವರು ಆ ರೀತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕುತ್ಕೊಂಡು ಓದಿದ್ರು ಪಾಸ್ ಮಾಡ್ಬೋದು, ಆದ್ರೂ ಒಂದ್ ರೀತಿ ಸರಿನೇನೆ, ಅದ್ರಲ್ಲಿ ಏನು ತಪ್ಪಿರೋದಿಲ್ಲ. ಆದ್ರೆ ಅವರು ಓದ್ತಿರೋ ಒಂದು ಪರ್ಪಸ್ನ ಮರ್ತು ನಾವು ಓದ್ತಿರೋದೇ ಕಲಿಯೋದಕ್ಕೋಸ್ಕರ, ಎಕ್ಸಾಮ್ ಪಾಸ್ ಮಾಡೋದಿಕ್ಕಲ್ಲ, ಈ ಒಂದು ಮೈಂಡ್ ಸೆಟ್ ಇಲ್ದೇ ಇರೋದ್ರಿಂದನೇ ಮಕ್ಕಳು ಅವರ ಸ್ಕೂಲ್ ಡೇಸ್ನ ವೇಸ್ಟ್ ಮಾಡ್ಕೊತಾರೆ, ಬಂದು ಸುಮ್ಮನೆ ಆಟ ಆಡ್ಕೊಂಡು ಹರಟೆ ಹೊಡ್ಕೊಂಡು ಈ ರೀತಿ ಕಾಲನೆಲ್ಲ ವ್ಯರ್ಥ ಮಾಡ್ಬಿಡ್ತಾರೆ. ಸೊ ಅವರ ತಲೆಯಲ್ಲಿ ನಾನು ಕಲಿಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ಬಿಟ್ಟಿದ್ದೆ, ಅವರು ವರ್ಷ ಶುರುವಾದಾಗ್ಲಿಂದನೇ ಅವ್ರು ಓದ್ಕೊಂಡು ಬಂದಿರೋರು. ಸೊ ನಾನು ಕಲಿಬೇಕು ಅನ್ನೋ ಮನಸ್ಥಿತಿ ಇದ್ದು ಕಲಿತಾನೆ, ಲಾಸ್ಟಲ್ಲಿ 2-3 ತಿಂಗಳು ಗ್ಯಾಪ್ ಇದ್ದು ನಾನು ಕಲಿತೀನಿ ಅಂತ ಕೂತಾಗ ಅದು ತಪ್ಪಾಗುತ್ತೆ. ಅದು ಅವರ ಗುರಿ ಮೇಲೆ ಡಿಪೆಂಡ್, ಅವ್ರ ಎಜುಕೇಶನ್ ಫೀಲ್ಡ್ ಅಂದ್ರೆ ನಾನು ಎಜುಕೇಶನ್ ಅಲ್ಲಿ ಮುಂದುವರಿಯಲ್ಲ ಬೇರೆ ಏನಾದ್ರು ಮಾಡ್ತೀನಿ ಅಂತಂದ್ರೆ ಅದು ಮಾಡ್ಕೊಳ್ಳಿ, ಅವ್ರ ಎಕ್ಸಾಮ್ ಪಾಸ್ ಆಗೋದು ಒಂದು ಎಕ್ಸಾಮ್ ಪಾಸ್ ಆಗೋದು ಇಂಪಾರ್ಟೆಂಟ್ ಅವ್ರಿಗೆ. ಸೊ ಅದೊಂದು ಇಟ್ಕೊಂಡು ಲಾಸ್ಟಲ್ಲಿ ಮಾಡ್ಕೋತಾರೆ. ಬಟ್ ನಾನು ಕಲಿತು ನಾನು ಮುಂದೆ ಎಜುಕೇಶನ್ ಅಲ್ಲೇ ಏನಾದ್ರು ಮಾಡ್ತೀನಿ ಅನ್ನೋ ಸ್ಟೂಡೆಂಟ್ಸ್ಗಳು ಏನಿರ್ತಾರಲ್ಲ, ಅವ್ರಿಗೆ ಅವರು ಕಲಿಕೆ ಅನ್ನೋದ್ರ ಮೇಲೆ ಗಮನ ಕೊಟ್ಟು ಅವರ ಹ್ಯಾಬಿಟ್ಸ್ಗಳಾಗಿರ್ಬೋದು ಅವರ ಏನೇನು ಅಭ್ಯಾಸಗಳು ಇಟ್ಕೊಂಡಿದ್ದನ್ನೆಲ್ಲ ಬದಲಿಸ್ಕೊಂಡು ವರ್ಷ ಶುರುವಾದಾಗ್ಲಿಂದನೇ ಓದ್ಕೋಬೇಕಿತ್ತು. ಸೊ ಅದು ಒಂದು ರೀತಿಯಲ್ಲಿ ತಪ್ಪಾಗುತ್ತೆ.
0: ಈಗ ಪ್ರತಿಯೊಂದು ವಿಷಯದ ಪರೀಕ್ಷೆಗೂ ಕೂಡ ತಮಗೆ ರಜಾ ಸಿಗ್ತಾ ಇತ್ತು ಒಂದೊಂದು ವಿಷಯಕ್ಕೂ, ಆ ರಜಾ ದಿನಗಳನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ರಿ?
1: ಮೊದಲನೇದಾಗಿ ವರ್ಷ ಪೂರ್ತಿ ಏನು ಓದಿರ್ತೀವಿ ಅಲ್ವಾ, ಸೊ 10th syllabus ಅಂದರೆ ಅಷ್ಟೊಂದೇನು ದೊಡ್ಡದಿಲ್ಲ ಪಿ ಯು ಸಿ ಕಂಪೇರ್ ಮಾಡಿಕೊಂಡ್ರೆ. ಸೊ ಲಿಮಿಟೆಡ್ ಆಗಿದೆ, ಬೇಗ ಮುಗಿಸ್ಬೋದು. ವರ್ಷ ಪೂರ್ತಿಯಿಂದ ಅಂದರೆ ವರ್ಷದ ಶುರುವಿಂದ ಚೆನ್ನಾಗಿ ಓದಿದ್ರಿಂದ ಎಲ್ಲ ಕಾನ್ಸೆಪ್ಟ್ ಆಲ್ಮೋಸ್ಟ್ ತಲೆಯಲ್ಲಿ ಇತ್ತು. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂತಂದರೆ 3 ದಿನ ರಜಾ ಸಿಕ್ತಿತ್ತು ಒಂದೊಂದು ಸಬ್ಜೆಕ್ಟ್ ಗ್ಯಾಪ್ಗೂ ಸಹ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ರಿವಿಷನ್ ಮಾಡೋದು ಅಥವಾ ಏನೇನು ಕ್ವಶನ್ಸ್ಗಳು ಕೇಳ್ಬೋದು, ಅದೊಂಥರ ಕ್ವಶನ್ ಬ್ಯಾಂಕ್ಸ್ಗಳು ಬರ್ತವೆ. ಸೊ ಅದರಿಂದ ಸಾಲ್ವ್ ಮಾಡ್ತಿದ್ದಾಗ ಅದೊಂಥರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಈ ರೀತಿ ಯಾವುದೇ ಕ್ವಶನ್ ಕೊಟ್ಟರು ಸಹ ನಾನು ಮಾಡ್ಬೋದು ಅಂತ. ಸೊ ನಾನು ಅದನ್ನೇ ಸಹ ಮಾಡ್ತಿದ್ದೆ. ಮತ್ತೆ ಸ್ಯಾಂಪಲ್ ಪೇಪರ್ಸ್ನ ಟೈಮಲ್ಲಿ ಇಟ್ಕೊಂಡು ಮಾಡೋದಾಗಿರ್ಬಹುದು. ಸೊ ಅದರಿಂದ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಮ್ಯಾಥಮೆಟಿಕ್ಸ್ ಫಸ್ಟ್ ಪೇಪರ್ ಮ್ಯಾಥಮೆಟಿಕ್ಸ್ ಇತ್ತು, ಫಸ್ಟ್ ಪೇಪರ್ಗೆ ನಾನು ಈ ರೀತಿ ಟೈಮರ್ ಹಾಕೊಂಡು ನಾನು ಪ್ರಾಕ್ಟೀಸ್ ಮಾಡಲಿಲ್ಲ. ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಯಾವ ಸೆಕ್ಷನಿಂದ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಚೇಂಜ್ ಮಾಡ್ಬಿಟ್ಟು ಬರೆಯೋದಕ್ಕೆ ಟ್ರೈ ಮಾಡಿದೆ. ಸೊ ಅದೊಂದು ಕಾರಣದಿಂದ ನನ್ನ ಮ್ಯಾಥಮೆಟಿಕ್ಸಲ್ಲಿ ಕಡಿಮೆ ಅಂಕ ಇತ್ತು. ಬಟ್ ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ ಇತ್ತು, ಇಂಗ್ಲೀಷ್ ಪರೀಕ್ಷೆಗೆ ಅದೊಂಥರ ಏನು ನಾನು ಸ್ವಲ್ಪ ಅಲರ್ಟ್ ಆಗಿಬಿಟ್ಟಿದ್ದೆ. ಟೈಮರ್ ಹಾಕೊಂಡು ನಾನು ಯಾವ್ಯಾವ ಸೆಕ್ಷನಿಂದ ಹೆಂಗೆಂಗೆ ಅಟೆಂಡ್ ಮಾಡಬೇಕು ಅದನ್ನು ಸ್ಟಾರ್ಟಿಂಗಿಂದ ಅರ್ಥ ಮಾಡಿಕೊಂಡು ಎಲ್ಲ ರಿವೈಸ್ ಮಾಡಿಕೊಂಡು ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. ಸೊ ಅದಕ್ಕೆ ಇಂಗ್ಲೀಷಲ್ಲಿ 100 ಅಂಕ ಪಡೆದೇ ಕೂಡ. ಸೊ ಹಾಗಾಗಿ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು, ನಿಮಗೆ ಪಾಠನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಪೇಪರ್ನ ಹೆಂಗೆ ಬರೀತೀರಾ ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಕೂಡ ಅದನ್ನೇ ಮಾಡಿದ್ದು ಗ್ಯಾಪ್ ಡೇಸಲ್ಲಿ.
0: ಹಾಗಿದ್ರೆ ಎಲ್ಲ ವಿಷಯಗಳ ಪರೀಕ್ಷೆಗಳು ಮುಗಿಯುತ್ತೆ, ಕೆಲವೇ ದಿನಗಳಲ್ಲಿ ಫಲಿತಾಂಶದ ದಿನಾಂಕ ಕೂಡ ನಿಗದಿಯಾಗುತ್ತೆ, ಫಲಿತಾಂಶ ಪ್ರಕಟ ಆಗೋಕ್ಕೂ ಮುಂಚೆ ತಮ್ಮ ಒಂದು ನಿರೀಕ್ಷೆ ಹೇಗಿತ್ತು, ತಾವು ಎಷ್ಟು ಶೇಕಡದೊಂದಿಗೆ ಉತ್ತೀರ್ಣರಾಗ್ಬೋದು ಅಂತ ತಮ್ಮಲ್ಲಿ ನಿರೀಕ್ಷೆ ಇತ್ತು?
1: ನನಗೆ ಹೇಳಬೇಕು ಅಂತಂದರೆ ನಾನು ಪೇಪರ್ ಏನು ಬರ್ತಿದ್ದೆ ಆ ಒಂದು ಇದರಿಂದ ನಾನು 97, 98, 99 ಈ ರೇಂಜಲ್ಲಿ ಬರಬಹುದೇನೋ ಅಂತ ಅದೊಂದು ನಿರೀಕ್ಷೆ ಇತ್ತು. ಬಟ್ ಅದು ಏನೋ ಹೇಳ್ತಾರೆ ನನಗೆ ಕನ್ನಡದಲ್ಲಿ ಮತ್ತು ಸೋಷಿಯಲ್ ಸೈನ್ಸ್ ಎರಡು ಒಂದು ವಿಷಯಗಳಲ್ಲಿ ಸ್ವಲ್ಪ ಅಂಕ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಕನ್ನಡದಲ್ಲಿ ಸ್ವಲ್ಪ ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡೋದು ಜಾಸ್ತಿ ನಾನು. ಸೊ ಅದರಿಂದ ಒಂದು ಮಾರ್ಕ್ಸ್ ಹೋಗಿರ್ಬಹುದೇನೋ ಅಥವಾ ಸೋಷಿಯಲ್ ಸೈನ್ಸಲ್ಲಿ ಏನೋ ಇದಾಗಿರ್ಬೋದೇನೋ ಅಂತ. ಸೊ ನಿರೀಕ್ಷೆ 97, 98, 99 ಈ ರೇಂಜಲ್ಲಿ ಒಂದಿತ್ತು ನನಗೆ. ಸೊ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಬೇಜಾರು ಸಹ ಆಯಿತು. ಬಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನೋ ಒಂಥರಲ್ಲ, ನಾನು ಪರಿಶ್ರಮ ಪಟ್ಟಿದ್ದೀನಿ, ನನ್ನ ಕೈಲಿ ಏನಾಗಿತ್ತು ಅದನ್ನು ನಾನು ಮಾಡಿದ್ದೀನಿ, ಎಕ್ಸಾಮ್ನ ನೀಟಾಗಿ ಬರ್ತಿದ್ದೀನಿ. ಸೊ ಅದೊಂಥರ ಏನೋ ಹೇಳ್ತಾರೆ ಮನಸ್ಸಲ್ಲಿ ಒಂಥರ ನೆಮ್ಮದಿ ಥರ ಇತ್ತು, ಸ್ಯಾಟಿಸ್ಫ್ಯಾಕ್ಷನ್ ಥರ. ಇವಾಗ ನನಗೇನು ಮಾರ್ಕ್ಸ್ ಬಂದ್ರೂ ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಹೇಗೆ ಅಂತಂದರೆ ಅದನ್ನ ನಾನು ಚೇಂಜ್ ಮಾಡೋದಕ್ಕೂ ಆಗಲ್ಲ, ನಾನು ಹಿಂದೆ ಹೋಗ್ಬಿಟ್ಟು ಬದಲಿಸೋದಕ್ಕೂ ಆಗಲ್ಲ. ಸೊ ಅದೊಂಥರ ಅದೊಂಥರ ಏನೋ ಸ್ಟೇಬಲ್ ಮೈಂಡ್ ಸೆಟ್ ಇತ್ತು, ಏನಾದರೂ ಸರಿ ಬಂದಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ. ಸೊ ಅದರಿಂದ ಭಯ ಆಗಿರ್ಬೋದು ಆ ರೀತಿ ಏನೂ ಇರಲಿಲ್ಲ. ಬಟ್ ರಿಸಲ್ಟ್ ನೋಡಿದ ತಕ್ಷಣ ಸ್ವಲ್ಪ ಒಂದು ಕಡೆ ನಿರೀಕ್ಷೆ ಸುಳ್ಳಾಯ್ತು.

0: ಎಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರಾಯ್ತು, ಬಟ್ ಇಷ್ಟ ಆದ್ರೂ ಬಂದಿದ್ಯಲ್ಲ ಅಂತ ಖುಷಿನೂ ಸಹ ಆಯ್ತು.
1: ಅಂದ್ರೆ ಶಾಲೆಗೆ ಇದುವರೆಗೂ ಪಡ್ಕೊಂಡಿರೋ ಅಂಕಗಳನ್ನ ತಾವು ಪ್ರಥಮವಾಗಿ ಪಡ್ಕೊಂಡು ಶಾಲೆಗೆ ಪ್ರಥಮ ಸ್ಥಾನವನ್ನ ಬಂದ್ರಿ. ಇದನ್ನ ಕಂಡಂತ ತಮ್ಮ ಶಾಲೆಯ ಶಿಕ್ಷಕರುಗಳಿಗಾಗಿರ್ಬೋದು, ಆಡಳಿತ ವರ್ಗದವರಾಗಿರ್ಬೋದು, ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು?
0: ನಮ್ಮ ಟೀಚರ್ಸ್ ಎಲ್ಲ, ಮೊದಲಾಗಿ ನಮ್ಮ ಸಬ್ಜೆಕ್ಟ್ ಟೀಚರ್ಸ್, ನಮಗೆ ಯಾರ್ಯಾರು ಪಾಠ ಮಾಡ್ತಿದ್ರು ಅವರೆಲ್ಲ ಸಹ ತುಂಬ ಖುಷಿಯಾಗಿದ್ರು. ಮತ್ತೆ ನಮ್ಮ ಇಂಗ್ಲಿಷ್ ಟೀಚರ್

0: ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇತ್ತು. ಯಾಕಂದ್ರೆ ನಾನು 100-100 ಅಂಕ ಪಡಿಬಹುದಿತ್ತು ಇನ್ನು ಬಹಳಷ್ಟು ವಿಷಯಗಳಲ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬಹುದು, ಇವೆರಡರಲ್ಲೂ ನಾನು ಸ್ಟಾರ್ಟ್ ಅಂದ್ರೆ ಸ್ಟಾರ್ಟಿಂಗಿಂದ ಆಗಿರೋದು ಪ್ರಿಪರೇಟರಿ ಎಕ್ಸಾಮ್ಸ್ ಅಂತ ಮಾಡ್ತಾರಲ್ಲ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆ, ಅಲ್ಲಿ ತುಂಬಾ ಚೆನ್ನಾಗಿ ಅಂಕ ಪಡಿತಿದ್ದೆ ನಾನು. ಆಲ್ಮೋಸ್ಟ್ 80-79 ಈ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲೂ ಪಡಿತಿದ್ದೆ, ಸೋಷಿಯಲ್ ಸೈನ್ಸ್ ಅಲ್ಲೂ ಪಡಿತಿದ್ದೆ. ಬಟ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಆಗಿದ್ರಿಂದ ನಮ್ಮ ಶಿಕ್ಷಕರ ನಿರೀಕ್ಷೆ ನಾನು ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ತರ ಒಂದ್ ಬೇಜಾರು ಇತ್ತು. ಸೊ ಮತ್ತೆ ಅವ್ರ ಹತ್ರ ಹೋಗಿ ಮಾತಾಡಿಸಿ ಅವ್ರ ಜೊತೆ ಇದ್ ಮಾಡೋ ಸ್ವಲ್ಪ ಧೈರ್ಯ ಬರ್ಲಿಲ್ಲ ನನಗೆ. ಅದ್ ಬಿಟ್ರೆ ಎಲ್ಲಾ ಟೀಚರ್ಸ್ ಆಗಿರ್ಬೋದು ಎಲ್ಲ ಖುಷಿಯಾಗಿದ್ರು, ನಂಗೆ ಫೋನ್ ಮಾಡಿ ಎಲ್ಲ ವಿಶ್ ಮಾಡಿದ್ರು, ಕಂಗ್ರಾಚುಲೇಷನ್ಸ್ ಹೇಳಿದ್ರು. ಒಂದ್ ರೀತಿಯಲ್ಲಾಗಿ ಓವರ್ ಆಲ್ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು ನನ್ನ.
1: ಹಾಗೇನೆ ಈ ನಿಮ್ಮ ಶೈಕ್ಷಣಿಕ ಯಶಸ್ಸಿಗೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿಕೊಡೋ ನಿಟ್ಟಿನಲ್ಲಿ ಕುಟುಂಬದವರು ಹಾಗೂ ತಮ್ಮ ತಂದೆ ತಾಯಿಗಳ ಪಾತ್ರ ಕೂಡ ಪ್ರಮುಖವಾಗಿತ್ತು. ಅವರಿಗೆಲ್ಲ ಎಷ್ಟು ಖುಷಿ ಆಯಿತು?
0: ಅವರಿಗೂ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಶಾಲೆಯಲ್ಲೇ ಇಷ್ಟು ಅಂಕ ಬರ್ದಿರೋದ್ರಿಂದ, ಇದೇ ಮೊದಲನೇ ಬಾರಿ ಆಗಿರೋದ್ರಿಂದ ಅವ್ರಿಗೂ ಸಹ ನನ್ನ ಮೇಲೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು, ಮತ್ತು ತುಂಬ ಖುಷಿ ಪಟ್ಟರು. ಮೇ ಬಿ ನಮ್ಮ ಫ್ಯಾಮಿಲಿ ಇದರಲ್ಲೇ ತುಂಬ ಚೆನ್ನಾಗಿ ಓದೋದ್ರಲ್ಲಿ ಮುಂದೆ ಹೋಗ್ತಿರೋದು ನಾನೇ ಅಂತ ಹೇಳಬಹುದು. ಸೊ ಹಾಗಾಗಿ ನನ್ನ ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಯಿತು. ಅವರು ಸ್ಟಾರ್ಟಿಂಗಿಂದ ತುಂಬ ಸಪೋರ್ಟಿವ್ ಆಗಿದ್ದರಿಂದ ಅವ್ರಿಗೆ ನನ್ನ ಮೇಲೆ ನಿರೀಕ್ಷೆನೂ ಇತ್ತು. ಅವರು ತುಂಬ ಖುಷಿ ಪಟ್ಟರು. ಬಟ್ ಅವ್ರಿಗೂ ನನ್ನ ರೀತಿನೇ ಅನ್ನಿಸ್ತು, ಒಂದು ಕಡೆ ಇನ್ನೂ ಜಾಸ್ತಿ ಬರಬಹುದಿತ್ತಲ್ಲ ಅಂತ. ಯಾಕಂದ್ರೆ ಅದು ಕೆಪಾಸಿಟಿ ಇತ್ತು, ಬಟ್ ಅಷ್ಟು ಹೋಗೋಕ್ಕಾಗಲಿಲ್ವಲ್ಲ ಅನ್ನೋ ಥರ ಇದ್ರೂ. ಬಟ್ ಓವರ್ ಆಲ್ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅವ್ರು ತುಂಬ ಖುಷಿ ಪಟ್ಟರು. ನನಗೆ ತುಂಬ ಪ್ರೌಡ್ ಮೂಮೆಂಟ್ ಅದು ಅವ್ರಿಗೂ ಸಹ. ಸೊ ತುಂಬ ಖುಷಿಯಾಗಿದ್ರು.
1: ತಾವು ಈ ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಉತ್ತೀರ್ಣರಾಗಿರುವಂಥದ್ದು ಕೆಲವೊಂದು ಪತ್ರಿಕೆಗಳಲ್ಲೂ ಪ್ರಕಟವಾಯಿತು. ಇದನ್ನು ಗಮನಿಸಿದಂತಹ ಸಾರ್ವಜನಿಕರಾಗಿರ್ಬೋದು, ತಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸಂಬಂಧಿಕರುಗಳಿಗಾಗಿರ್ಬೋದು, ಎಷ್ಟೆಲ್ಲ ಖುಷಿ ಹಂಚ್ಕೊಂಡ್ರು ತಮ್ಮ ಜೊತೆ?
0: ಎಲ್ಲರೂ ತುಂಬ ಖುಷಿ ಪಟ್ಟರು. ಅಂದರೆ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ನಾವು ಸ್ಟೇಟಸಲ್ಲಿ ಏನು ನಮ್ಮ ತಂದೆ ತಾಯಿ ಹಾಕೊಂತಿದ್ರು ಅದನ್ನೆಲ್ಲ ನೋಡಿನೂ ಸಹ ಎಲ್ಲ ತುಂಬ ಖುಷಿ ಪಟ್ಟು ಫೋನ್ ಮಾಡಿ ಹೇಳ್ತಿದ್ರು, ನೀನು ಚಿಕ್ಕದ್ರನ್ನ ತುಂಬ ಚೆನ್ನಾಗಿ ಓದ್ತಿದ್ದೆ, ಇವಾಗಲೂ ತುಂಬ ಚೆನ್ನಾಗಿ ಓದ್ತಿದ್ಯಾ, ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ಇದೆ, ಹೀಗೆ ಮುಂದೆ ಹೋಗಮ್ಮ ಅಂತೆಲ್ಲ ಪ್ರೋತ್ಸಾಹನೇ ಕೊಟ್ಟು. ಎಲ್ಲರೂ ಸಹ ಆಲ್ಮೋಸ್ಟ್ ನಮ್ಮ ಅಮ್ಮನ ಕಡೆ ಆಗಿರ್ಬೋದು, ಅಪ್ಪನ ಕಡೆ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬಹುದು, ಫ್ರೆಂಡ್ಸ್ ಪೇರೆಂಟ್ಸ್ ಆಗಿರ್ಬಹುದು, ಎಲ್ಲ ಕಾಲ್ ಮಾಡಿ ಒಂದು ಒಳ್ಳೆ ಕಂಗ್ರಾಚುಲೇಷನ್ಸ್ ಹೇಳಿ ಒಳ್ಳೆ ವಿಶೇಷಗಳನ್ನ ಕೊಡ್ತಿದ್ರು.
1: ಹಾಗಿದ್ರೆ ಈ ಒಂದು SSLC ಪರೀಕ್ಷೆಯ ಶೈಕ್ಷಣಿಕ ಯಶಸ್ಸು ಪ್ರಸ್ತುತ ಆದ್ರೆ ಮುಂದಿನ ಭವಿಷ್ಯದ ಗುರಿಗಳೇನು, ಆ ಗುರಿಯನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?
0: ಸೊ ಇವಾಗ 10th ಆದ್ಮೇಲೆ ನನ್ನ ಗುರಿ ಏನಪ್ಪ ಅಂತಂದ್ರೆ MBBS ಪರ್ಸ್ಯೂ ಮಾಡಬೇಕು ನಾನು. ಸೊ ಅದಕ್ಕೋಸ್ಕರ ನನಗೆ ಸೈನ್ಸ್ ವಿಷಯದಲ್ಲಿ ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ನಾನು PCMB ಕೋರ್ಸ್ ತಗೊಂಡು ಅದನ್ನು ನೀಟ್ ಬರಿಬೇಕು ಅಂತ ಇದ್ದೀನಿ. ನೀಟ್ ಆದಮೇಲೆ MBBS ಸಹ ಮಾಡಬೇಕು ಅಂತ ಇದ್ದೀನಿ. ಅದಾದಮೇಲೆ ನಾನು ಉನ್ನತ ಎಜುಕೇಷನ್ನ ಪಡ್ಕೊಳ್ಳೇಬೇಕು ಅಂತ ಇದ್ದೀನಿ. ಅಲ್ಲಿವರೆಗೆ ನನ್ನ ಮೈಂಡ್ಸೆಟ್ ಚೇಂಜ್ ಆಗಿರ್ಬೋದು, ಹಲವಾರು ವಿಷಯಗಳನ್ನ ಕಲಿತು ಇನ್ನೂ ಮೇಲೆ ಹೋಗಬೇಕು ಅಂತ ಅನ್ನಿಸ್ಬಹುದು. ಸೊ ಆ ನಿಟ್ಟಿನಲ್ಲಿ ನಾನು ಹೈಯರ್ ಎಜುಕೇಷನ್ ಪಡ್ಕೊಂಡು ಇನ್ನೂ ಮುಂದೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ.
1: ತಮ್ಮ ಮುಂದಿನ ಎಲ್ಲ ಶೈಕ್ಷಣಿಕ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ಅದೇ ರೀತಿ ಈಗ ಮುಂದೆ ಹೊಸ ಬ್ಯಾಚ್ನ SSLC ವಿದ್ಯಾರ್ಥಿಗಳು ತರಗತಿಗಳಿಗೆ ಬರ್ತಾರೆ, ಅವರು ನಿಮ್ಮ ಥರನೇ ಒಂದು ಉನ್ನತ ದರ್ಜೆಯಲ್ಲಿ ಈ ಒಂದು SSLC ಪರೀಕ್ಷೆಯನ್ನು ಎದುರಿಸಿ ಉನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾಗುವ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಅವರಿಗೆ ಒಂದು ಓದಿನ ಕ್ರಮದಲ್ಲಾಗಿರ್ಬೋದು, ಅಭ್ಯಾಸದಲ್ಲಾಗಿರ್ಬೋದು, ಏನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೆ ನಾನು, ಏನು ಹೇಳ್ಬೋದು ನಾನು ಅಂತ. ಎಲ್ಲರೂ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಬೇಕು, ತುಂಬ ಶ್ರಮ ಪಡಬೇಕು, ಆದಿಂದಲೇ ಏನು ಮಾಡಿರ್ತಾರೆ ಅದನ್ನೇ ಓದ್ಕೋಬೇಕು ಅಂತ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಜೂನಿಯರ್ಸ್ಗೆ, ಇದೊಂದು ಒಂದು ತುಂಬ ಏನು ಮೈಂಡ್ಸೆಟ್ ಪ್ರಕಾರ. ಸೊ ಏನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಅನ್ಕೊತಾರೆ ಅಂತಂದರೆ, ಎಜುಕೇಷನ್ ಅನ್ನೋದು ಒಂದು ತಲೆನೋವು ಥರ, ಬರ್ಡನ್ ಥರ ಫೀಲ್ ಮಾಡ್ತಾರೆ. ಎಜುಕೇಷನ್ ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ಹೆಂಗಾದ್ರೂ ಮಾಡಿ ಇದೊಂದು ಮುಗಿಸ್ಬಿಟ್ರೆ ಜೀವನದಲ್ಲಿ ಒಂದು ಏನೋ ಸ್ಟೇಟಸ್ಸು ಸಿಗುತ್ತೆ, ಆಮೇಲೆ ಹೆಂಗೋ ನಾನು ಏನೋ ಮಾಡ್ಕೊಡ್ಬೋದು ಅಂತ. ಈ ಒಂದು ಮೆಂಟಾಲಿಟಿ ಇರೋದ್ರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ, ಎಕ್ಸಾಮ್ ಬಂತು ಅಂದರೆ ಯಾಕಪ್ಪ ಬಂತು ಅನ್ನೋ ರೀತಿ ಆಗುತ್ತೆ. ಎಜುಕೇಷನ್ಗೆ ಅವ್ರಿಗೆ ಒಂದು ಸ್ವಲ್ಪ ಆಗ್ಬಾರ್ದಿರೋ ಥರ ಒಂದು
1: ಇದಿರುತ್ತೆ.
0: ಹಾಂ, ಪೇರೆಂಟ್ಸ್ಗಳು ಎಜುಕೇಷನ್ ಕೊಡಿಸ್ತಿದ್ದಾರೆ ಅದಕ್ಕೆ ಮಾಡಲೇಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಸೊ ನಾನು 10th standard ಇರಬೇಕಾದ್ರೆ ನಮ್ಮ ಒಬ್ರು ಫಿಸಿಕ್ಸ್ ಲೆಕ್ಚರರ್ ಇದ್ರು PUC ರವಿಶಂಕರ್ ಸರ್ ಅಂತ ಹೇಳ್ಬಿಟ್ಟು, ಅವರು ಇದೊಂದು ನಮಗೆ ಸೆಷನ್ ತಗೊಂಡು ಇದೊಂದು ಲೈನ್ ಹೇಳಿದ್ರು ನನಗೆ, ಡೋಂಟ್ ಸ್ಟಡಿ ಫಾರ್ ಎಕ್ಸಾಮ್ಸ್, ಇನ್ಸ್ಟೆಡ್ ಸ್ಟಡಿ ಟು ಲರ್ನ್ ಅಂತ. ಎಕ್ಸಾಮ್ಗೋಸ್ಕರ ಓದ್ಬೇಡಿ, ಕಲಿಯೋದಕ್ಕೋಸ್ಕರ ಓದಿ ಅಂತ. ಆ ಕ್ಷಣದಲ್ಲಿ ನನಗೆ ಅದು ಅರ್ಥ ಆಗದೇ ಇದ್ರೂ ಸಹ ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ನಾನು 10th ಮುಗಿಸ್ದೆ ಅವಾಗ ಅದ್ರದ್ದು ಅರ್ಥ ಗೊತ್ತಾಗೋದಕ್ಕೆ ಶುರು ಆಯಿತು. ಸೊ ಆ ರೀತಿ ಹೇಳಬೇಕು ಅಂದರೆ, ನಾನು ಯೋಚನೆ ಮಾಡ್ತಿದ್ದ ರೀತಿನೇ ಬದಲಾಗೋಯ್ತು. ಸೊ ನಾನು ನನ್ನ ಜೂನಿಯರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಜುಕೇಷನ್ ಅನ್ನೋದು ಒಂದು ನಮ್ಮೆಲ್ಲರಿಗೂ ಸಿಕ್ಕಿರೋ ಒಂದು ವಿಶೇಷವಾದಂತಹ ಒಂದು

0: ಅವಕಾಶ ಪ್ರಿವಿಲೇಜ್ ಅದು, ಅದು ಬರ್ಡನ್ ಅಲ್ಲ, ತಲೆನೋವಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಮಾಡಿ ಅಂತ ಹೇಳ್ತಿರೋದಲ್ಲ. ಎಜುಕೇಶನ್ ಇರೋದೇನೆ ನಿಮ್ ಕಲ್ತು ಪ್ರಪಂಚದ ಜ್ಞಾನ ತಗೊಂಡು ಒಳ್ಳೆ ನಾಗರಿಕರಾಗಿ ಅಂತ. ಸೊ ಈ ರೀತಿ ಒಂದು ನೀವು ಕಲಿಯೋದಿಕ್ಕೆ ನಾನು ಓದ್ತಿದ್ದೀನಿ ಅಂತ ನೀವು ತಲೆಯಲ್ಲಿ ಕೂರಿಸ್ಕೊಂಡಾಗ ಎಕ್ಸಾಮ್ ಬಂದಾಗ ಎಕ್ಸಾಮ್ನ ನೀವು ಹೇಗೆ ನೋಡ್ತೀರಾ ಅಂತಂದ್ರೆ ಎಕ್ಸಾಮ್ ಅಲ್ವಾ, ಸೊ ನಾನು ಏನು ಕಲ್ತಿದ್ದೀನಿ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋ ಒಂದು ವಿಧ ಅಂತ ನೋಡ್ತೀರಾ ನೀವು. ಸೊ ಅವಾಗ ಈ ಒಂದು ಮೆಂಟಾಲಿಟಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಅವ್ರು ಯೋಚನೆ ಮಾಡೋ ರೀತಿನೇ ಬದಲಾಗುತ್ತೆ. ಎಜುಕೇಷನ್ ಜೊತೆಗೆ ಸಿಕ್ಕಾಪಟ್ಟೆ ಗೊಂದಲಗಳು ಇಟ್ಕೊಂಡಿರ್ತಾರೆ ಮೊದಲು. ನೆಕ್ಸ್ಟ್ ಈ ರೀತಿ ನಾನು ಕಲಿಯೋದಿಕ್ಕೆ ನಾನು ಎಜುಕೇಶನ್ ಅಲ್ಲಿ ಇರೋದು ಅಂತ ಯೋಚಿಸಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ಟೆಂತ್ ಅಲ್ಲೂ ಸಹ ಅವರಾಗ ಅವರೇ ಇಷ್ಟಪಟ್ಟು ಓದೋದಕ್ಕೆ ಶುರು ಮಾಡ್ತಾರೆ, ಕಷ್ಟಪಡ್ತಾರೆ, ಸೊ ಒಳ್ಳೆ ಅಂಕಗಳನ್ನು ಸಹ ಪಡ್ಕೊಂತಾರೆ. ಈ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ.
1: ಬಹಳ ಉತ್ತಮವಾದ ಸಲಹೆಯನ್ನೇ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ರೆ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಸಮುದಾಯದ ಜನತೆಗೆ, ಅದರಲ್ಲಿ ವಿಶೇಷವಾಗಿ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನ್ ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ?
0: ನಾನು ವಿದ್ಯಾರ್ಥಿನಿಯಾಗಿ ಇನ್ನೂ ಓದ್ತಿರೋದ್ರಿಂದ ಈ ಒಂದು ಸಲಹೆ ಹೇಳೋದಕ್ಕೆ ನಾನು ಅಷ್ಟೊಂದು ದೊಡ್ಡವಳಲ್ಲ. ಬಟ್ ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ಏನು ಒಪಿನಿಯನ್ ಅನ್ನೋದು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡೋದಾದ್ರೆ ಯಾವ ಧರ್ಮ, ಯಾವ ಕುಲ, ಯಾವ ಮೇಲ್ಜಾತಿ, ಯಾವ ಕೀಳ್ಜಾತಿ, ಯಾವ ಬಡವ, ಯಾವ ಶ್ರೀಮಂತ, ನೋಡೋದಾದ್ರೆ ನಾವೆಲ್ಲ ಮನುಷ್ಯರೇ. ನಮ್ಮೆಲ್ಲರಲ್ಲೂ ಒಂದು ಸಾಮಾನ್ಯವಾಗಿರುವಂತ ಅಂಶ ಅಂದ್ರೆ ಜೀವ. ನಾವೆಲ್ಲರೂ ಮನುಷ್ಯನೇ, ಮನುಕುಲದ ಒಂದು ಅಂಶ ನಾವಷ್ಟೇ. ಹಾಗ ನೋಡೋದಾದ್ರೆ ನಮ್ಮೆಲ್ಲರ ಹತ್ರನೇ ಜೀವ ಇದೆ, ನಾವೆಲ್ಲರೂ ಒಂದೇನೇನೆ. ಈ ಒಂದು ಇದನ್ನ ತಲೆಲಿಟ್ಕೊಂಡು ಸ್ವಾರ್ಥಕ್ಕೋಸ್ಕರ ಓದೋದಿಕ್ಕೆ ಹೋಗ್ಬೇಡಿ. ಎಜುಕೇಶನ್ ಪರ್ಪಸ್ನ ಅರ್ಥ ಮಾಡ್ಕೊಳ್ಳಿ, ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು. ಎಜುಕೇಶನ್ ಇರೋದೇನೆ ಕಲಿತು ಪ್ರಪಂಚದ ಜ್ಞಾನ ಪಡ್ಕೊಂಡು ನಾವು ಇರೋವಂತಹ ಈ ಪೃಥ್ವಿ, ಈ ಒಂದು ಭೂಮಿಗೆ ನಮ್ಮ ಕೊಡುಗೆ ಏನಾಗುತ್ತೆ ಅದನ್ನು ಕೊಟ್ಟು ನಮ್ಮ ಜೀವನ ಮುಗಿಸೋದಿಕ್ಕೆ. ಎಜುಕೇಶನ್ ಇರೋದು ಸುಮ್ಮನೆ ಓದ್ಬಿಟ್ಟು ಡಿಗ್ರಿ ತೊಗೊಂಡು ಜಾಬ್ ತೊಗೊಳೋದಿಕ್ಕಲ್ಲ. ನಾವೆಲ್ಲ ಒಂದೇ ಅಂತ ಅರ್ಥ ಮಾಡ್ಕೊಂಡು ನಾವಿರೋ ಒಂದು ಈ ಒಂದು ಭೂಮಿಲಿ, ಬರೀ ದೇಶಕ್ಕೆ ಲಿಮಿಟ್ ಮಾಡ್ಕೊಳ್ಳೋದು ಬೇಡ, ಇವಾಗ ನಾವಿರೋ ಒಂದು ಭೂಮಿಲಿ ನಮ್ಮ ಎಜುಕೇಶನಿಂದ, ನಮ್ಮ ಪ್ರಪಂಚ ಜ್ಞಾನದಿಂದ ನಮ್ಮ ಕೈಲಿ ಏನು ಕೊಡುಗೆ ಆಗುತ್ತೆ ಅದನ್ನು ನಾವು ಕೊಟ್ಬಿಟ್ಟು ಹೋಗಬೇಕು. ಸೊ ಪೇರೆಂಟ್ಸ್ ಆಗಿರಲಿ, ಪೇರೆಂಟ್ಸ್ ಆದರೆ ನಿಮ್ಮ ಮಕ್ಕಳಿಗೆ ಈ ಒಂದು ಇದನ್ನು ಹೇಳಿ, ವಿದ್ಯಾರ್ಥಿಗಳು ಯಾವುದೇ ಕೇಳಿಸ್ಕೊತಿದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ರೀತಿ ತುಂಬ ದೊಡ್ಡದಾಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿ ಆಗಿರಬಹುದು ಅದು ತುಂಬ ಮೇಲೆ ಹೇಳುತ್ತೆ. ಸೊ ನಿಮ್ಮ ಅದು ಆ್ಯಕ್ಷನ್ಸಲ್ಲೂ ಅದು ಕಾಣಿಸ್ಕೊಳುತ್ತೆ, ನೀವು ಒಳ್ಳೆ ಎಜುಕೇಷನ್ ಪಡ್ಕೋಬಹುದು. ಸೊ ಸ್ವಾರ್ಥಕ್ಕೋಸ್ಕರ ಓದಬೇಡಿ, ನಿಮ್ಮ ಫ್ಯೂಚರ್ಗೋಸ್ಕರ ಓದಿದ್ರು ಸಹ ನೀವಿರೋ ಒಂದು ಈ ಒಂದು ನಾಡಿನಲ್ಲಿ, ಈ ಒಂದು ಭೂಮಿಗೆ ನೀವು ಏನು ಕೊಡುಗೆ ಕೊಡಬಹುದು ಅದನ್ನ ತಲೆದಿಟ್ಕೊಂಡು ನಿಮ್ಮಿಂದ ಏನಾಗುತ್ತೆ ಅನ್ನೋ ಕೊಡುಗೆ ಕೊಡಿ. ಸೊ ಪ್ರಪಂಚ ಜ್ಞಾನ ಪಡ್ಕೊಳ್ಳಿ. ಓದೋದನ್ನೋದು, ಎಜುಕೇಶನ್ ಅನ್ನೋದು ಒಂದು ಬರ್ಡನ್ ಅಲ್ಲ, ಅದೊಂದು ಒಳ್ಳೆ ಅವಕಾಶ ಪ್ರಪಂಚ ಜ್ಞಾನ ಪಡ್ಕೊಳ್ಳೋದಕ್ಕೆ. ರಿಯಲೈಸ್ ಮಾಡ್ಕೋಬೇಕು ಎಲ್ರು, ಇದೊಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸೃಜನಶ್ರೀ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಥವಾ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ SSLC ಪರೀಕ್ಷೆಯಲ್ಲಿ ಶೇಕಡಾ 95.4 ಅಂಕಗಳೊಂದಿಗೆ ಒಂದು ಉತ್ತಮ ದರ್ಜೆಯಲ್ಲಿ ಒಂದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಉತ್ತೀರ್ಣರಾದ ಅನುಭವ ಆಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ತಾವು ಅಭ್ಯಾಸ ಮಾಡಿದಂಥ ಕ್ರಮ ಆಗಿರ್ಬೋದು, ಇದಕ್ಕೆಲ್ಲ ಶಾಲಾ ಶಿಕ್ಷಕರು ಹಾಗೂ ಪೋಷಕರ ಸಹಕಾರ ಆಗಿರ್ಬೋದು, ಪರೀಕ್ಷಾ ಸಮಯದಲ್ಲಿ ತಮ್ಮ ಒಂದು ಮನಸ್ಥಿತಿ, ಆ ಸಂದರ್ಭದಲ್ಲಿ ತಾವು ಪರೀಕ್ಷೆಯನ್ನು ಎದುರಿಸಿದಂಥ ಪರಿ ಆಗಿರ್ಬೋದು, ಪರೀಕ್ಷೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ತಮಗಾದಂಥ ಖುಷಿ, ತಮ್ಮ ಹಿತೈಷಿಗಳಿದ ತಮಗೆ ಕೊಟ್ಟಂಥ ಪ್ರಶಂಸೆ ಆಗಿರ್ಬೋದು, ಮುಂದೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಓದಿನ ಕ್ರಮವನ್ನು ಅನುಸರಿಸಿದ್ರೆ ಕೇವಲ ಪರೀಕ್ಷಾ ದೃಷ್ಟಿಯಲ್ಲಿ ಉತ್ತೀರ್ಣರಾಗೋ ನಿಟ್ಟಿನಲ್ಲಿ ಓದಲ್ದೆ ತನ್ನ ಒಂದು ಜ್ಞಾನ ಸಂಪಾದನೆಗೆ ಅಥವಾ ಒಂದು ಜ್ಞಾನಾರ್ಜನೆಗೆ ಒಂದು ಓದೋ ನಿಟ್ಟಿನಲ್ಲಿ ಅವ್ರು ಮುಂದೆ ಬಂದರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಒಂದು ಉನ್ನತವಾದ ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ಭಾಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್.
1: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
0: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಥವಾ ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ ಶೇಕಡಾ 95.4 ಅಂಕಗಳೊಂದಿಗೆ ಉತ್ತೀರ್ಣರಾಗುವ ಮೂಲಕ ಶಾಲೆಗೆ ಕೀರ್ತಿ ತಂದಿರುವಂತಹ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸೃಜನಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಯುವ ಚೇತನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ಸಿಬಿಎಸ್ಇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95.4 ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿನಿಯಾದ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಕುಮಾರಿ ಸೃಜನಾ ಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 20ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸಾರಿಗೆ ನೌಕರರ ಮುಷ್ಕರ ವಾಪಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ. ಬಸವಣ್ಣನ ತತ್ವ ಆದರ್ಶ ಅಳವಡಿಸಿಕೊಳ್ಳಿ. ವಸತಿ ಶಾಲೆ ಪ್ರವೇಶ ಫಲಿತಾಂಶ ಪ್ರಕಟ. ಕಲ್ಯಾಣದ ವಿವಿಧೆಡೆ ಉತ್ತಮ ಮಳೆ. ಕಾದಾಟ ಅಸುನಿಗಿದ ಮಾರ್ತಾಂಡ. ಯುಪಿಐ ಮೂಲಕ ಪಿಎಫ್ ಹಣ ಶೀಘ್ರ. ಎಚ್ಪಿಎಂ ಟಾನ್ಬೋ ಕಂಪನಿಗಳಿಗೆ ಗುತ್ತಿಗೆ. ಇಂದಿನ ಬೆಲೆ ಏರಿಕೆ ಅತ್ಯಂತ ಕಡಿಮೆ. ಏರ್ಟೆಲ್ನಿಂದ ಆದ್ಯತೆ ಪೋಸ್ಟ್ ಪೇಡ್ ಸೇವೆ. ರಾಜಸ್ಥಾನಕ್ಕೆ ಗೆಲುವಿನ ವೈಭವ. ಗೆದ್ದರಷ್ಟೇ ಕೆಕೆಆರ್ ಆಸೆಗೆ ಬಲ. ಭಾರತ ಟೆಸ್ಟ್ ತಂಡಕ್ಕೆ ರಾಹುಲ್ ಉಪನಾಯಕ. ಪೋರ್ಚುಗಲ್ ಫುಟ್ಬಾಲ್ ತಂಡಕ್ಕೆ ರೊನಾಲ್ಡೊ ಸಾರಥ್ಯ. ವಿಂಬಲ್ಡನ್ ಇಂದೆ ಸರಿದ ಅಲ್ಕಾರಾಜ್. ಟೆಸ್ಟ್ ಕ್ರಿಕೆಟ್ನಿಂದಲೇ ಗೌರವಾದರ. ಐಪಿಎಲ್ ವಿರಾಟ್ಗೆ ಅಧಿಕ ಆದಾಯ. ಚೆಸ್ ಪ್ರಜ್ಞಾನಂದ ಸೋಪ್ ಪಂದ್ಯ ಡ್ರಾಪ್. ಟೆನಿಸ್ ಕೀಗನ್ಸ್ಗೆ ಮನೀಶ್ ಆಘಾತ. ಪ್ರಮುಖಾಂಶಗಳ ವಿವರಣೆ. ಸಾರಿಗೆ ನೌಕರರ ಮುಷ್ಕರ ವಾಪಸ್. ಬೆಂಗಳೂರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಇದೇ 20ರಿಂದ ನಿರ್ದಿಷ್ಟ ಅವಧಿಯ ಮುಷ್ಕರ ನಡೆಸಲು ನೀಡಿದ್ದ ಕರೆಯನ್ನು ಹೈಕೋರ್ಟ್ ವಿಧಿಸಿದ ನಿರ್ಬಂಧದ ಕಾರಣಕ್ಕೆ ವಾಪಸ್ ಪಡೆದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ. ನವದೆಹಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮಂಗಳವಾರ ಬೆಳಗ್ಗೆ ಮತ್ತೆ ಹೆಚ್ಚಿಸಲಾಗಿದೆ. ಇದು ವಾರವೊಂದರ ಅವಧಿಯಲ್ಲಿ ಎರಡನೆಯ ಬೆಲೆ ಹೆಚ್ಚಳ. ಈ ಹೆಚ್ಚಳದ ನಂತರ ಪೆಟ್ರೋಲ್ ಬೆಲೆಯು ಲೀಟರ್ಗೆ 87 ಪೈಸೆಯಷ್ಟು, ಡೀಸೆಲ್ ಬೆಲೆ 91 ಪೈಸೆಯಷ್ಟು ಜಾಸ್ತಿಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಬೆಲೆಯಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುತ್ತದೆ. ಬಸವಣ್ಣನ ತತ್ವ ಆದರ್ಶ ಅಳವಡಿಸಿಕೊಳ್ಳಿ. ಸರಗೂರು ಸಮಾಜದ ಪರಿವರ್ತನೆಗಾಗಿ ಹೋರಾಡಿದ ಕಾಯಕಯೋಗಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ದೇವನೂರು ತ್ರಿವಿಧಿ ದಾಸೋಹ ಗುರು ಮಲ್ಲೇಶ್ವರ ಮಹಾಸಂಸ್ಥಾನದ ಮಠದ ಮಹಂತ ಸ್ವಾಮೀಜಿಯವರು ಸಲಹೆ ನೀಡಿದರು. ಕಾದಾಟ ಹಸುನೀಗಿದ ಮಾರ್ತಾಂಡ. ಮಡಿಕೇರಿ ಕುಶಾಲ ನಗರದ ತಾಲೂಕಿನ ದುಬಾರಿ ಸಾಕಾಣಿ ಶಿಬಿರದಲ್ಲಿ 26 ವರ್ಷದ ಆನೆ ಕಂಚನ್ ದಾಳಿಯಿಂದ ಗಾಯಗೊಂಡಿದ್ದ 53 ವರ್ಷದ ಮಾರ್ತಾಂಡ ಆನೆ ಮಂಗಳವಾರ ಮೃತಪಟ್ಟಿತು. ಸಾವಿನ ಮಾಹಿತಿಯನ್ನು ವೈದ್ಯರು ಪ್ರಕಟಿಸಿದಂತೆ ಅದರ ಮಾವುತ ಗೌಸ್ ಮತ್ತು ಕಾವಾಡಿ ನವೀನ್ ರವರು ಕಳೆಬರದ ಮುಂದೆ ಕುಸಿದು ರೋಧಿಸಿದರು. ಸೋಮವಾರ ಕಾವೇರಿ ನದಿಯ ಬಳಿ ಸ್ನಾನ ಮಾಡುವ ವೇಳೆ ಕಂಚನ್ ಏಕಾಏಕಿ ಮಾರ್ತಾಂಡ ಮೇಲೆ ದಾಳಿ ನಡೆಸಿತು. ಭಾಗಗಳನ್ನು ತಿವಿದು ಕೆಳಗೆ ಬಿದ್ದು ಮೇಲೆ ಕೂತಿತು. ವಸತಿ ಶಾಲೆ ಪ್ರವೇಶ ಫಲಿತಾಂಶ ಪ್ರಕಟ. ಬೆಂಗಳೂರು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಸರ್ಕಾರಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ. ಕಲ್ಯಾಣದ ವಿವಿಧೆಡೆ ಉತ್ತಮ ಮಳೆ. ಕಲಬುರಗಿ ಕಲ್ಯಾಣ ಕರ್ನಾಟಕದ ವಿವಿಧೆಡೆ ಮಂಗಳವಾರ ಉತ್ತಮ ಮಳೆಯಾಗಿದೆ. ಬಿರುಸಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ಮಳೆ ತುಸು ತಂಪೆರೆದಿದೆ. ಕಲಬುರಗಿಯ ಜಿಲ್ಲೆಯ ಅಂಜಲಾಪುರ, ಚಿಂಕೋಳಿ, ಕಾಳಗಿ ತಾಲೂಕುಗಳಲ್ಲಿ ಮಳೆ ಸುರಿದಿದೆ. ಅಂಜಲಾಪುರ ತಾಲೂಕಿನ ಅಕಾಲಿಕ ಮಳೆಗೆ 500 ಎಕರೆ ಜಮೀನಿನಲ್ಲಿ ಬಾಳೆಗಿಡ ನೆಲಕುರುಳಿವೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಸೋಮವಾರ ಸಿಡಿಲು ಪಡೆದು 2 ಹಸು 20ಕ್ಕೂ ಹೆಚ್ಚು ಕೋಳಿಗಳು ಮೃತಪಟ್ಟಿವೆ. ಯುಪಿಐ ಮೂಲಕ ಪಿಎಫ್ ಹಣ ಶೀಘ್ರ. ನವದೆಹಲಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯು ಚಂದಾದಾರರಿಗೆ ತಮ್ಮ ಭವಿಷ್ಯ ನಿಧಿಯ ಹಣವನ್ನು ಯುಪಿಐ ಮೂಲಕ ಹಿಂದಕ್ಕೆ ಪಡೆಯುವ ಸೌಲಭ್ಯವನ್ನು ಶೀಘ್ರದಲ್ಲಿ ಸಿಗಲಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವಾಲಯ ಸಚಿವ ಮನ್ಸುಖ್ ಮಾಂಡವಿಯರವರು ಮಂಗಳವಾರ ತಿಳಿಸಿದ್ದಾರೆ. ಈ ಸೌಲಭ್ಯದ ಪರೀಕ್ಷೆಗಳು ಪೂರ್ಣಗೊಂಡಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಹಿಂದಕ್ಕೆ ಪಡೆದ ಮೊತ್ತವು ಚಂದಾದಾರರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತದೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಎಚ್ಪಿಎಂ ಟಾನ್ಬೋ ಕಂಪನಿಗೆ ಗುತ್ತಿಗೆ. ಮುಂಬೈ ಅತ್ಯಾಧುನಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಅದಿತಿ 3.0 ಯೋಜನೆಯಡಿ ನೌಕಾಪಡೆಯು ಹೈಪವರ್ ಮೈಕ್ರೋವೇವ್ ಸಿಸ್ಟಮ್ಗಳನ್ನು ತಯಾರಿಸಿ ಪೂರೈಸುವ ಗುತ್ತಿಗೆಯನ್ನು ಟಾನ್ಬೋ ಇಮಾಜಿನ್

ಸಲಹೆಗಳಿಗೆ ನೀಡಿದ. ಇಂಧನ ಬೆಲೆ ಏರಿಕೆ ಅತ್ಯಂತ ಕಡಿಮೆ. ನವದೆಹಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಲೀಟರ್ಗೆ 90 ಪೈಸೆ ಏರಿಕೆ ಮಾಡಿರುವುದನ್ನು ಬಲವಾಗಿ ಸಮರ್ಥಿಸಿಕೊಂಡಿರುವ ಬಿಜೆಪಿ ಕೊಲ್ಲಿ ರಾಷ್ಟ್ರಗಳ ಹೊರತಾಗಿಯೂ ಅತ್ಯಂತ ಕಡಿಮೆ ಬೆಲೆ ಏರಿಕೆ ಮಾಡಲಾಗಿದೆ ಎಂದಿದೆ. ಏರ್ಟೆಲ್ನಿಂದ ಆದ್ಯತೆಯು ಪೋಸ್ಟ್ ಪೇಯ್ಡ್ ಸೇವೆ. ಬೆಂಗಳೂರು ದೂರಸಂಪರ್ಕ ಸೇವಾ ವಲಯದಿಂದ ದೇಶದ ಎರಡನೆಯ ಅತಿದೊಡ್ಡ ಕಂಪನಿಯಾದ ಏರ್ಟೆಲ್ ತನ್ನ ಗ್ರಾಹಕರಿಗೆ ಪ್ರಿಯಾರಿಟಿ ಪೋಸ್ಟ್ ಪೇಯ್ಡ್ 5G ಸೌಲಭ್ಯವನ್ನು ಆರಂಭಿಸಿದೆ. ಇದನ್ನು ಬಳಸುವವರಿಗೆ ಹೆಚ್ಚು ವೇಗದ ಹಾಗೂ ವಿಶ್ವಾಸಾರ್ಹವಾದ ದೂರಸಂಪರ್ಕ ಸೇವೆಗಳು ಸಮರ್ಪಕ ದಟ್ಟಣೆ ಹೆಚ್ಚುವ ಹೊತ್ತಿನಲ್ಲಿಯೂ ಲಭ್ಯವಾಗಲಿದೆ ಎಂದು ಕಂಪನಿ ಹೇಳಿವೆ. ರಾಜಸ್ಥಾನಕ್ಕೆ ಗೆಲುವಿನ ವೈಭವ. ಜೈಪುರ್ ಬ್ಯಾಟರ್ ಸೂರ್ಯವಂಶಿ ಅಲ್ಪ ಅಂತರದಲ್ಲಿ ಶತಕವನ್ನು ತಪ್ಪಿಸಿಕೊಂಡರು. ಆದರೆ ಇವರ ಸ್ಪೋರ್ಟಿಂಗ್ ಬ್ಯಾಟಿಂಗ್ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಮಂಗಳವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಮಣಿಸಿತು. ಇದರೊಂದಿಗೆ ಪ್ಲೇಆಫ್ ಕನಸನ್ನು ಜೀವಂತವಾಗಿ ಉಳಿಸಿಕೊಂಡಿತು. ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದ ಆತಿಥೇಯ ತಂಡವು ಕೊನೆಗೆ ಜಯ ದಾಖಲಿಸಿತು. 14 ಅಂಕ ಗಳಿಸಿರುವ ರಾಜಸ್ಥಾನ್ ತಂಡಕ್ಕೆ ಲೀಗ್ ಹಂತದಲ್ಲಿ ಕೊನೆಯ ಪಂದ್ಯ ಬಾಕಿ ಉಳಿದಿದ್ದು ಇದನ್ನು ಗೆದ್ದರೆ ಪ್ಲೇಆಫ್ ಹಾದಿ ಸುಗಮವಾಗಲಿದೆ. ಲಕ್ನೋ ತಂಡವು ಈ ಮೊದಲೇ ಪ್ಲೇಆಫ್ ರೇಸ್ನಿಂದ ಹೊರಬಿದ್ದಿದೆ. ರಿಯಾನ್ ಪರ ಗೈರು ಹಾಜರಿಯಲ್ಲಿ ಯಶಸ್ವಿ ಜೈಸ್ವಾಲ್ ರವರು ರಾಜಸ್ಥಾನ್ ತಂಡವನ್ನು ಮುನ್ನಡೆಸಿದರು. ಟಾಸ್ ಗೆದ್ದ ಯಶಸ್ವಿ ಜೈಸ್ವಾಲ್ ರವರು ಫೀಲ್ಡಿಂಗ್ ಆಯ್ದುಕೊಂಡರು. ಮೊದಲು ಬ್ಯಾಟ್ ಮಾಡಿದ್ದ ಲಕ್ನೋ ತಂಡ ಮಿಚೆಲ್ ಮಾರ್ಷ್ ರವರು ಶತಕದ ಹೊಸ್ತಿಲಲ್ಲಿ ಎಡವಿದರು. ಮಾರ್ಷ್ ಮತ್ತು ಜೋಶ್ ಇಂಗ್ಲಿಷ್ ರವರು ಬ್ಯಾಟಿಂಗ್ ಬಲದಿಂದ ಲಕ್ನೋ ತಂಡವು 5 ವಿಕೆಟ್ಗಳಿಂದ 220 ರನ್ ಗಳಿಸಿತು. ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ತಂಡವು 15ರ ಪೋರಾ ಸೂರ್ಯವಂಶಿ ಮತ್ತು ಧ್ರುವ ಜ್ವಾಲರ್ ರವರ ಉಪಯುಕ್ತ ಆಟದಿಂದಾಗಿ 5 ಎಸೆತಗಳು ಬಾಕಿ ಇರುವಂತೆ 3 ವಿಕೆಟ್ಗೆ 225 ರನ್ ಗಳಿಸಿ ಸಂಭ್ರಮಿಸಿತು. ಗೆದ್ದರಷ್ಟೇ ಕೆಕೆಆರ್ಗೆ ಆಸೆಗೆ ಬಲ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಐಪಿಎಲ್ ಪ್ಲೇಆಫ್ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿಲ್ಲ. ಆದರೆ ದಕ್ಷಿಣ ಕ್ಷೀಣ ಅವಕಾಶಕ್ಕೆ ಬಲ ನೀಡಬೇಕಾದರೆ ಅಜಿಂಕ್ಯ ರಹಾನೆ ಬಳಗವು ಬುಧವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆಯಲಿರುವ ನಿರ್ಣಾಯಕ ಪಂದ್ಯದಲ್ಲಿ ಭಾರೀ ಗೆಲುವಿಗೆ ಪ್ರಯತ್ನಿಸದೆ ಬಿದಿಲ್ಲ. ಕೋಲ್ಕತ್ತಾ ತಂಡವು ಒಂದೊಮ್ಮೆ ಸೋತರೆ ಹೊರಬಿದ್ದಂತೆ ಗೆದ್ದರೂ ಅವಕಾಶ ಖಚಿತವೇನೂ ಇಲ್ಲ. ಶನಿವಾರ ಪಂಜಾಬ್ ಕಿಂಗ್ಸ್ LSG ನಡುವಣ ಪಂದ್ಯದ ಫಲಿತಾಂಶಕ್ಕೆ ಕಾಯಬೇಕಾಗುತ್ತದೆ. ಪಂಜಾಬ್ ಗೆದ್ದಲ್ಲಿ ಭಾನುವಾರ ಇದೇ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅದರ ಕೊನೆಯ ಪಂದ್ಯ ಔಪಚಾರಿಕವಾಗಲಿದೆ. ಭಾರತ ಟೆಸ್ಟ್ ತಂಡಕ್ಕೆ ರಾಹುಲ್ ಉಪನಾಯಕ. ಗವಾಹಟಿ ಕನ್ನಡಿಗ KL ರಾಹುಲ್ ರವರನ್ನು ಆಫ್ಘಾನಿಸ್ತಾನ ಎದುರಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಆಡಲಿರುವ ಭಾರತ ತಂಡಕ್ಕೆ ಉಪನಾಯಕರನ್ನಾಗಿ ಮಾಡಲಾಗಿದೆ. ರಿಷಭ್ ಪಂತ್ ರವರನ್ನು ಉಪನಾಯಕತ್ವದಿಂದ ಕೆಳಗಿಳಿಸಲಾಗಿದ್ದು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಣಕ್ಕಿಳಿಯುವರು. ಮಂಗಳವಾರ BCCI ಆಯ್ಕೆ ಸಮಿತಿಯು ಟೆಸ್ಟ್ ಹಾಗೂ ಏಕದಿನ ತಂಡಗಳನ್ನು ಪ್ರಕಟಿಸಿದೆ. ಉಭಯ ತಂಡಗಳಿಗೆ ಶುಭಮನ್ ಗಿಲ್ ನಾಯಕರಾಗಿದ್ದಾರೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕರಾಗಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಕೃಷ್ಣರವರು 2 ತಂಡಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ದೇವದತ್ ಪಡಿಕಲ್ ರವರಿಗೆ ಟೆಸ್ಟ್ನಲ್ಲಿ ಮಾತ್ರ ಅವಕಾಶ ಲಭಿಸಿದೆ. ಪೋರ್ಚುಗಲ್ ಫುಟ್ಬಾಲ್ ತಂಡಕ್ಕೆ ರೊನಾಲ್ಡೋ ಸಾರಥ್ಯ. ಲಿಸ್ಬನ್ ತಾರಾ ವರ್ಚಸ್ಸಿನ ಆಟಗಾರ ರೊನಾಲ್ಡೋರವರು ಜೂನ್ನಲ್ಲಿ ಆರಂಭವಾಗುವ ಫಿಫಾ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಪೋರ್ಚುಗಲ್ ತಂಡವನ್ನು ಮುನ್ನಡೆಸಲಿದ್ದಾರೆ. 41 ವಯಸ್ಸಿನವರು ವಿಶ್ವಕಪ್ನಲ್ಲಿ ದಾಖಲೆಯನ್ನು 6ನೇ ಬಾರಿ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ವಿಂಬಲ್ಡನ್ ಹಿಂದೆ ಸರಿದ ಅಲ್ಕಾರಾಜ್. AFV ಮಣಿಕಟ್ಟಿನ ಗಾಯದಿಂದ ಇನ್ನೂ ಚೇತರಿಸಿಕೊಳ್ಳುತ್ತಿರುವ ಕಾರಣ ಈ ವರ್ಷದ ವಿಂಬಲ್ಡನ್ ಚಾಂಪಿಯನ್ಶಿಪ್ನಿಂದ ಹಿಂದೆ ಸರಿಯುವುದಾಗಿ ವಿಶ್ವದ 2ನೇ ಕ್ರಮಾಂಕದ ಆಟಗಾರ ಕಾರ್ಲಸ್ ಅಲ್ಕಾರಾಜ್ ರವರು ಮಂಗಳವಾರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚೆಸ್ ಪ್ರಜ್ಞಾನಂದ ಸೂಟ್ ಪಂದ್ಯ ಡ್ರಾ. ರೊಮಾನಿಯಾ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ ರವರು ಸೂಪರ್ ಚೆಸ್ ಕ್ಲಾಸಿಕ್ನಲ್ಲಿ 4ನೇ ಬಾರಿ ಡ್ರಾ ಮಾಡಿದರು. ಸೋಮವಾರ ರಾತ್ರಿ ನಡೆದ 5ನೇ ಸುತ್ತಿನ ಪಂದ್ಯದಲ್ಲಿ ಇವರು ಅಮೆರಿಕದ ವೆಸ್ಲಿ ಸೋ ಜೊತೆ 45 ನಡೆಗಳಲ್ಲಿ ಡ್ರಾ ಮಾಡಿಕೊಂಡರು. ಟೆಸ್ಟ್ ಕ್ರಿಕೆಟ್ನಿಂದ ಗೌರವಾದರ. ಬೆಂಗಳೂರು ಯುವ ಆಟಗಾರರು IPL ಟೂರ್ನಿಯದಲ್ಲಿ ತಳಕು ಬಳಕಿನ ಮೈಮರೆಯಬಾರದು. ಕ್ರಿಕೆಟ್ ಕ್ಷೇತ್ರದಲ್ಲಿ ಗೌರವಾದರ ಗಳಿಸಬೇಕಾದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಶಸ್ವಿಯಾಗಬೇಕು ಎಂದು ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿರವರು ಹೇಳಿದ್ದಾರೆ. IPL ವಿರಾಟ್ಗೆ ಅಧಿಕ ಆದಾಯ. ಮುಂಬೈ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 18 ವರ್ಷಗಳ ಇತಿಹಾಸದಲ್ಲಿ ವಿರಾಟ್ ಕೊಹ್ಲಿರವರು ಒಟ್ಟು 230 ಕೋಟಿ ಗಳಿಸಿದ್ದಾರೆ. ಮೊದಲ ಆವೃತ್ತಿಯಿಂದಲೂ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. IPLನಲ್ಲಿ ಅತಿ ಹೆಚ್ಚು ಆದಾಯ ಪಡೆದ ಆಟಗಾರನೆಂಬ ಹೆಗ್ಗಳಿಕೆಗೆ ಅವರಾಗಿದ್ದಾರೆ. ಟೆನ್ನಿಸ್ ಕೀಗನ್ಸ್ಗೆ ಮನೀಶ್ ಆಘಾತ. ಬೆಂಗಳೂರು ವೈಲ್ಡ್ ಕಾರ್ಡ್.

0: ಆವೇಶ ಪಡೆದ ಮನೀಶ್ ಸುರೇಶ್ ಕುಮಾರ್ ಅವರು ಇಲ್ಲಿ ನಡೆಯುತ್ತಿರುವ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ನಲ್ಲಿ ಅಗ್ರ ಶ್ರೇಯಾಂಕದ ಕೀಗನ್ ಸ್ಮಿತ್ ಅವರಿಗೆ ಆಘಾತ ನೀಡಿದ್ದಾರೆ. ಇವತ್ತಿನ ಶುಭಾಷಿತ, ನಿಜವಾದ ಗುರು ಎಂದರೆ ಅನುಭವ. ಬಿಗ್ರು ಗೋಕಾಕ್ ಅವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 2 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 21 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ,

ಕೇಳುಗರೆ, ಕೇಳುತ್ತಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರೊಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666118. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್

0: ತಡೆಯಿದ್ದೀರಿ? ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 19 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯ

0: ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಡಿ ವಿ ಜಿಯವರು ದೇವರ ಬಗ್ಗೆ ಪ್ರಶ್ನೆ ಕೇಳಿದ್ರು, ಜೀವನದ ಬಗ್ಗೆ ಪ್ರಶ್ನೆ ಕೇಳಿದ್ರು, ಸೃಷ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ರು, ಜೀವನವನ್ನು ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದರು. ಈಗ ಅದನ್ನೇ ಮುಂದುವರಿಸ್ತಾರೆ. ಈಗ ಮುಂದಿಂದು 24ನೆಯ ಮುಕ್ತಕವನ್ನು ನಾವು ನೋಡೋಣ. ನರರ ಭಯ ಬಯಕೆಗಳೇ,
1: ನರರ ಭಯ ಬಯಕೆಗಳೇ,
0: ಸುರರ ತಾಯಿ ತಂದೆಗಳು,
1: ಸುರರ ತಾಯಿ ತಂದೆಗಳು,
0: ಸುರರಟ್ಟಹಾಸದಿನೇ,
1: ಸುರರಟ್ಟಹಾಸದಿನಿ,
0: ನರಭಕ್ತಿಯೊರಲೋ,
1: ನರಭಕ್ತಿಯೊರಲೋ,
0: ಪರಿಕಿಸುವರೇನ್ ಅವರ್ಗಳ್,
1: ಪರಿಕಿಸುವರೇನ್ ಅವರ್ಗಳ್,
0: ಅನ್ಯೋನ್ಯ ಶಕ್ತಿಗಳ,
1: ಅನ್ಯೋನ್ಯ ಶಕ್ತಿಗಳ,
0: ಧರ್ಮವೆಲ್ಲಿದರಲ್ಲಿ,
1: ಧರ್ಮವೆಲ್ಲಿದರಲ್ಲಿ,
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ಸೊ ದೇವರ ಬಗ್ಗೆ ಪ್ರಶ್ನೆಗಳು. ನಾವು ಅನ್ಕೊಂಡ್ವಿ ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ. ನನಗೆ ಮುಂಚೆ ಓದಿದ ಒಂದು ಆರ್ಟಿಕಲ್ ನೆನಪಾಗತ್ತೆ, ಒಂದು ಜೋಕ್ ಥರ ಕಾರ್ಟೂನ್. ಆ ಕಾರ್ಟೂನ್ನಲ್ಲಿ ಹೇಗಿತ್ತೆ ಅಂತಂದರೆ, ಒಬ್ಬ ಮನುಷ್ಯನ ಚಿತ್ರ, ಇನ್ನೊಂದು ದೇವರು ಅಂತ ನಾವು ಅನ್ಕೊಳ್ಬಹುದಾದಂಥ ಚಿತ್ರ. ಅಂದರೆ ಈಗ ತಲೆ ಮೇಲೇನೋ ಒಂದು ಬೆಳಕಿನ ಒಂದು ಕಿರೀಟ ಆ ಥರ ಇರುತ್ತೆ ಅಂತ. ಅದನ್ನು ನಾವು ಚಿತ್ರ ಬರೆದಾಗ ಎಲ್ಲ ದೇವರನ್ನು ಬರೀಬೇಕಾದ್ರೆ ಎಲ್ಲ ಪರಂಪರೆಗಳಲ್ಲೂ ಹಾಗೆ ತಲೆ ಮೇಲೇನೋ ಒಂದು ಬೆಳಕಿನ ಒಂದು ಇದನ್ನು ಹಾಕಿರ್ತೀವಿ, ಅಲ್ಲಿ ಗಾಡ್ ಅಂತ, ಇವನು ಮನುಷ್ಯ ಅಂತ. ಸೊ ಒಬ್ಬರನ್ನೊಬ್ರು ಎಲ್ಲೋ ನಡ್ಕೊಂಡು ಹೋಗ್ತಿದ್ರು ಅಂತ ಅನ್ಕೋಣ, ಎಲ್ಲೋ ಒಂದು ಊಹೆ ಮಾಡ್ಕೋಣ. ಒಬ್ಬ ಮನುಷ್ಯ ಒಂದು ದಾರಿನಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾನೆ. ದೇವರು ಅಂತ ಅನ್ಸ್ಕೊಂಡಂಥ ವ್ಯಕ್ತಿನೂ ಆ ಕಡೆಯಿಂದ ಇನ್ನೊಂದು ಕಡೆಯಿಂದ ಅದೇ ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅನ್ಕೊಂಡು, ಅಲ್ಲಿದ್ದಾನೆ ಅಂತ ಇವನು ಗೊತ್ತಿಲ್ಲ, ಇವನು ಇಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಸಡನ್ನಾಗಿ ಒಬ್ಬರನ್ನೊಬ್ಬರು ನೋಡಿದ್ರು. ಮನುಷ್ಯಂಗೆ ಏನನ್ನಿಸ್ತು, ಓಹ್ ನನ್ನ ಸೃಷ್ಟಿಕರ್ತ ಅಂತ. ಯಾಕೆ ನಾವೆಲ್ಲ ಭಗವಂತನ ಸೃಷ್ಟಿಕರ್ತ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅಲ್ಲಿರೋ ಜೋಕ್ ಏನಪ್ಪ ಅಂತಂದರೆ, ದೇವರು ಕೂಡ ಮನುಷ್ಯನನ್ನು ನೋಡಿದ ತಕ್ಷಣ ಅದೇ ಮಾತನ್ನು ಉದ್ಗಾರ ಮಾಡ್ತಾನಂತೆ, ಅರೆ ನನ್ನ ಸೃಷ್ಟಿಕರ್ತ ಇಲ್ಲಿ ಬಂದ. ಹಂಗಂದರೆ ಏನಂದರೆ, ದೇವರು ಅನ್ನುವಂಥ ಒಂದು ಕಲ್ಪನೆಯನ್ನು ಮನುಷ್ಯ ತನ್ನ ಅನುಕೂಲಕ್ಕಾಗಿ ಸೃಷ್ಟಿ ಮಾಡಿಕೊಂಡಿದ್ದಾನೆ ಅಂತ ಒಂದು ವಾದ. ನಾಸ್ತಿಕವಾದದಲ್ಲಿ ವಿಶೇಷವಾಗಿ ದೇವರೇ ಇಲ್ಲ ಅಂತ ಅನ್ನೋಂಥವ್ರು ಏನಂತಾರೆ, ನಿಮ್ಮ ಅನುಕೂಲಕ್ಕೆ ನೀವೇನೋ ದೇವರು ಅನ್ಕೋತೀರಾ, ನಾವು ನಿಮ್ಮನ್ನು ನಂಬಲ್ಲ ಬಿಡಿ ಆ ಥರ. ಸೊ ಆ ಪ್ರಶ್ನೆಯನ್ನು ಡಿ ವಿ ಜಿಯವರು ಇಲ್ಲಿ ಹಾಕ್ತಾ ಇದ್ದಾರೆ. ನರರ ಭಯ ಬಯಕೆಗಳು, ಈಗ ದೇವರ ಒಂದು ಪರಿಕಲ್ಪನೆ ಹೇಗೆ ಶುರುವಾಯಿತು ಅಂತ ಮೊದಲ ಮೂರು ಮುಕ್ತಕಗಳಲ್ಲಿ ನೋಡುವಾಗ ನಾನು ಸ್ಥೂಲವಾಗಿ ಇದನ್ನು ಹೇಳಿದ್ದೆ. ಎರಡು ಮುಖ್ಯ ಕಾರಣಗಳು, ಒಂದು ನಮಗೆ ಕಣ್ಣಿಗೆ ಕಾಣದೆ ನಮಗೆ ಭಯ ಹುಟ್ಟಿಸೋಂಥ ಯಾವುದೋ ಒಂದು ಘಟನೆ ಆಯಿತು, ಈಗ ಗುಡುಗು ಸಿಡಿಲು ಪ್ರವಾಹ ಭೂಕಂಪ ಈ ಥರದ್ದೆಲ್ಲ ಆದಾಗ ನಮಗೆ ಭಯ ಆಯಿತು. ಯಾಕದಾಗ್ತಿದೆ ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು ದೇವರು ಮಾಡ್ದ ಅಂತ ಅಂದ್ಕೊಂಡ್ವಿ. ಹಾಗಾಗಿ ದೇವರು ನನಗೆ ಏನೋ ಒಂದು ಚೆನ್ನಾಗಿರೋದು ಆಗಬೇಕಪ್ಪ, ನನ್ನ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ನನ್ನ ದೊಡ್ಡ ಮನೆ ಕಟ್ಸ್ಕೋಬೇಕು, ಮದುವೆ ಆಗಬೇಕು, ನನಗೆ ಏನೋ ಒಂದು ಬಯಕೆ ಇದೆ. ಆ ಬಯಕೆ ನಾನೊಬ್ಬನಿಂದ ಸಾಧ್ಯ ಆಗ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ನಾನೇನು ಹೇಳ್ತೀನಿ,
1: ಸಂಕಟ ಬಂದಾಗ
0: ವೆಂಕಟರಮಣ, ನನಗದು ಸಿಗ್ತಾ ಇಲ್ವಲ್ಲ, ವೆಂಕಟರಮಣ ನನಗೆ ಕೊಡ್ಸಪ್ಪ ಅಂತ ನಾನು ಕೇಳ್ತೀನಿ. ಸೊ ನನ್ನ ಬಯಕೆಯನ್ನು ಈಡೇರಿಸೋದಕ್ಕೋಸ್ಕರ ನಿನಗೊಂದು 100 ತೆಂಗಿನಕಾಯಿ ಓಡಿಸ್ತೀನಿ,
1: ಹರಕೆ
0: ಅದು ಮಾಡ್ಕೊಳ್ಳೋದು. ಸೊ ಆ ಬಯಕೆಯ ಒಂದು ಪೂರೈಕೆಗಾಗಿ ನಾನು ದೇವರು ಅನ್ನುವಂಥ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ದೇವರು ನನಗೆ ಇದನ್ನು ಕೊಡಲಿ ಅಂತ. ಸೊ ಸುರರ ತಾಯಿ ತಂದೆಗಳು ಅಂದರೆ ಯಾರು, ಮನುಷ್ಯನ ಭಯ ಮನುಷ್ಯನ ಬಯಕೆ. ಯಾವ ಮನುಷ್ಯನಿಗೆ ಭಯ ಬಯಕೆ ಇಲ್ವೋ ಅವನಿಗೇನು ದೇವ್ರ ಜೊತೆ ಲೇವಾದೇವಿ ಇಲ್ಲ, ಅವನಿಗೆ ಅವನ ಪಾಡ್ಗೆ ಅವನಿರ್ತಾನೆ ಅಂತ. ಸೊ ಹಾಗೆ ನರರ ಭಯ ಬಯಕೆಗಳೇ ದೇವರ ಸೃಷ್ಟಿಗೆ ಒಂದು ಕಾರಣವಾಗಿದೆಯಾ, ಅದನ್ನು ಬಿಟ್ಟು ದೇವರು ಅನ್ನೋಂಥ ಶಕ್ತಿ ಯಾವುದು ಇಲ್ವೇ ಇಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಿದ್ದಾರೆ. ಹಾಗೆ ಸುರರ ಅಟ್ಟಹಾಸ ದಿನೆ, ಇವಾಗ ನನಗೆ ಯಾವುದೋ ಒಂದು ಕಷ್ಟ ಬಂತಪ್ಪ, ಆ ಕಷ್ಟ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಸೊ ನಾನೇನು ಅನ್ಕೋತೀನಿ, ಅಯ್ಯೋ ದೇವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾನೆ, ಸೊ ದೇವರು ನನಗೆ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನ ಭಕ್ತಿಯಿಂದ ನಾನು ಕೋರಿಕೆಯನ್ನು ಸಲ್ಲಿಸ್ತೀನಿ. ನರ ಭಕ್ತಿ ಯೋರಲು, ನನ್ನ ಧ್ವನಿಯನ್ನು ನಾನು ಎತ್ತಿ ಭಗವಂತನಲ್ಲಿ ಅರಿಕೆಯನ್ನು ಮಾಡ್ಕೊಳ್ತೀನಿ, ಕೋರಿಕೆಯನ್ನು ಮಾಡ್ಕೊಳ್ತೀನಿ. ನೋಡಪ್ಪ ದೇವರೇ, ನನಗೆ ಹಿಂಗಾಗ್ಬಿಟ್ಟಿದೆ, ನಿನ್ನ ಅಟ್ಟಹ

0: ಕೋಪ ನಿನ್ನ ತಾಪವನ್ನ ಕಡಿಮೆ ಮಾಡಿಕೊಂಡು ನನ್ನ ಮೇಲೆ ಕರುಣೆ ತೋರಿಸು ಅಂತ. ಸೊ ದೇವರಲ್ಲಿ ನಮಗೆ ಭಕ್ತಿ ಬರೋದಕ್ಕೆ ಕಾರಣ ನಮಗೆ ಈ ಥರ ಬಂದಂಥ ಸಂಕಟವೇ ಇರಬಹುದೇನೋ ಅಂತ. ಆ ಸಂಕಟವನ್ನು ದಾಟೋದಕ್ಕೋಸ್ಕರ ನಾವು ಭಗವಂತನಲ್ಲಿ ಕೆಲವು ಅರಿಕೆಗಳನ್ನು ಮಾಡ್ಕೋತೀವಿ, ಹರಕೆಗಳನ್ನು ಮಾಡ್ಕೊಳ್ತೀವಿ. ಲಂಚ ಕೊಟ್ಟಂಗೆ ಲಂಚ ಕೊಟ್ಬಿಟ್ಟು ನೀನು ನಾನು ಇದು ಕೊಡ್ತೀನಿ ನೀನು ಅದು ನನಗೆ ಕೊಡು ಅಂತ. ಸೊ ಹಾಗೆ ಮಾಡ್ತಾ ಇದ್ದೀವೋ ಏನೋ. ಇದರಲ್ಲಿ ನಿಜಕ್ಕೂ ದೇವರಿಗೆ ನನಗೆ ಒಳ್ಳೆಯದನ್ನು ಮಾಡುವ ಶಕ್ತಿ ಇದೆಯಾ? ನಂಗೆ ಗೊತ್ತಿಲ್ಲ. ಯಾರು ಪರೀಕ್ಷೆ ಮಾಡುವಂಥವ್ರು, ಪರೀಕ್ಷಿಸುವರು ಯಾರು? 100 ತೆಂಗಿನಕಾಯಿ ಹೊಡೆಸ್ಕೊಡ್ತೀನಪ್ಪ ಅಂತ ನಾನು ಹೇಳಿಬಿಟ್ಟೆ, ಭಗವಂತ ಚೆಕ್ ಮಾಡ್ತಾನ ಇವನ ಹತ್ರ 100 ತೆಂಗಿನಕಾಯಿ ಇದೆಯಾ ಹೊಡಿತಾನ ಅಂತ? ಆ ಶಕ್ತಿ ನನಗಿದೆಯಾ ಅಂತ ಭಗವಂತ ಪರೀಕ್ಷೆ ಮಾಡ್ತಾನ? ಅಥವಾ 100 ತೆಂಗಿನಕಾಯಿ ಹೊಡೆದ ಮೇಲೆ ನಾನು ಕೇಳಿದ ವರಾನ ಭಗವಂತ ಕೊಡ್ತಾನ, ಆ ಶಕ್ತಿ ಅವನಿಗಿದೆಯಾ ಅನ್ನೋದನ್ನು ಪರೀಕ್ಷೆ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಅದು ಬಂದಿರೋಂಥ ಒಂದು ನಡವಳಿಕೆ. ಧರ್ಮವೆಲ್ಲಿದರಲ್ಲಿ, ಇದರಲ್ಲಿ ಯಾರು ಹೇಗೆ ಯಾವಾಗ ನಡ್ಕೊಳ್ಬೇಕು ಅನ್ನೋಂಥ ಒಂದು ರೂಲ್ ಅದೇನಾದರೂ ಇದೆಯಾ? ನಮ್ಮ ಕರ್ತವ್ಯ ಏನಿದರಲ್ಲಿ? ನಮ್ಮ ಸರಿಯಾದ ಮಾರ್ಗ ಅಂತ ನಾವು ಅಂದ್ಕೊಂಡು ಹೋಗೋದಾದರೆ ನಾನು ಏನು ಬೇಕಾದರೂ ಬಯಕೆ ಇಟ್ಕೊಂಬಿಟ್ಟು ದೇವರಿಗೆ ನೋಡಪ್ಪ ನಾನು ಇದನ್ನು ಕೊಡ್ತೀನಿ ನೀನು ನನಗೆ ಅದನ್ನು ಕೊಡು ಅಂತ ಹೇಳೋದು ಸರಿಯಾ? ಹೌದಲ್ವಾ. ಸೊ ನಿಜವಾಗ್ಲೂ ನೋಡು ಈ ಥರ ಮಂತ್ರ ಹೇಳಿದರೆ ಇದು ಸಿಕ್ಬಿಡುತ್ತಂತೆ ಅಂತಂದಾಗ ಓಕೆ ಫೈನ್, ನನಗೆ ಅದು ಬೇಕು ಅಂದರೆ ನಾನು ಮಂತ್ರ ಹೇಳ್ಬಿಡ್ತೀನಿ, ಆ ರೀತಿ ಮಾಡಬಹುದಾ? ಅಥವಾ ಅದಕ್ಕೆ ಹೊರತಾದಂಥ ಎಲ್ಲರಿಗೂ ಅನ್ವಯವಾಗುವ ಯಾವುದಾದರೂ ಒಂದು ಕರ್ತವ್ಯದ ಪಥ ಇದೆಯಾ? ಸೊ ಅದನ್ನು ಯಾರು ಕಂಡ್ಕೊಳ್ಳೋದು, ಅದನ್ನು ಹೇಗೆ ತಿಳ್ಕೊಳ್ಳೋವಂಥದ್ದು? ಸೊ ದೇವರು ಮತ್ತು ಮನುಷ್ಯ, ಭಕ್ತ ದೈವ ಇವೆರಡರ ಒಂದು ಸಂಬಂಧ ಆ ಥರದ ಕೇವಲ ಕೊಡು ತೆಗೆದುಕೋ ಅನ್ನೋಂಥ ಟ್ರಾನ್ಸಾಕ್ಷನಲ್ ರಿಲೇಷನ್ಶಿಪ್, ವ್ಯಾಪಾರದ ಒಂದು ಸಂಬಂಧವಾಗ್ಬಿಡ್ತಾ ನನ್ನ ಭಯ ನನ್ನ ಬಯಕೆಗಳು ದೇವರನ್ನು ಸೃಷ್ಟಿ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದೆಯಾ? ಅಥವಾ ಅದನ್ನು ಹೊರತಾಗಿ ನಿಜಕ್ಕೂ ಯಾವುದಾದ್ರೂ ಒಂದು ಎಲ್ಲವನ್ನು ಕಾಪಾಡ್ತಾ ಇರೋವಂಥ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇರೋವಂಥ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ, ಒಂದು ಧರ್ಮ ಅದು ಇದೆಯಾ ಅಂತ ಡಿ ವಿ ಜಿ ಅವರ ಪ್ರಶ್ನೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 19 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 20 ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸಾರಿಗೆ ನೌಕರರ ಮುಷ್ಕರ ವಾಪಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ. ಬಸವಣ್ಣನ ತತ್ವ ಆದರ್ಶ ಅಳವಡಿಸಿಕೊಳ್ಳಿ. ವಸತಿ ಶಾಲೆ ಪ್ರವೇಶ ಫಲಿತಾಂಶ ಪ್ರಕಟ. ಕಲ್ಯಾಣದ ವಿವಿಧೆಡೆ ಉತ್ತಮ ಮಳೆ. ಕಾದಾಟ ಅಸುನಿಗಿದ ಮಾರ್ತಾಂಡ. UPI ಮೂಲಕ PF ಹಣ ಶೀಘ್ರ. HPM ಟಾನ್ಬೋ ಕಂಪನಿಗಳಿಗೆ ಗುತ್ತಿಗೆ. ಇಂದಿನ ಬೆಲೆ ಏರಿಕೆ ಅತ್ಯಂತ ಕಡಿಮೆ. ಏರ್ಟೆಲ್ನಿಂದ ಆದ್ಯತೆ ಪೋಸ್ಟ್ ಪೇಡ್ ಸೇವೆ. ರಾಜಸ್ಥಾನಕ್ಕೆ ಗೆಲುವಿನ ವೈಭವ. ಗೆದ್ದರಷ್ಟೇ KKR ಆಸೆಗೆ ಬಲ. ಭಾರತ ಟೆಸ್ಟ್ ತಂಡಕ್ಕೆ ರಾಹುಲ್ ಉಪನಾಯಕ. ಪೋರ್ಚುಗಲ್ ಫುಟ್ಬಾಲ್ ತಂಡಕ್ಕೆ ರೊನಾಲ್ಡೋ ಸಾರಥ್ಯ. ವಿಂಬಲ್ಡನ್ ಇಂದಿ ಸರಿದ ಅಲ್ಕಾರಾಜ್. ಟೆಸ್ಟ್ ಕ್ರಿಕೆಟ್ನಿಂದಲೇ ಗೌರವಾದರ. IPL ವಿರಾಟ್ಗೆ ಅಧಿಕ ಆದಾಯ. ಚೆಸ್ ಪ್ರಜ್ಞಾ

ಆನಂದ ಸೋಪ್ ಪಂದ್ಯ ಡ್ರಾಪ್. ಟೆನಿಸ್ ಕೀಗನ್ಸ್ಗೆ ಮನೀಶ್ ಆಘಾತ. ಪ್ರಮುಖಾಂಶಗಳ ವಿವರಣೆ. ಸಾರಿಗೆ ನೌಕರರ ಮುಷ್ಕರ ವಾಪಸ್. ಬೆಂಗಳೂರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಇದೇ 20 ನಿರ್ದಿಷ್ಟ ಅವಧಿಯ ಮುಷ್ಕರ ನಡೆಸಲು ನೀಡಿದ್ದ ಕರೆಯನ್ನು ಹೈಕೋರ್ಟ್ ವಿಧಿಸಿದ ನಿರ್ಬಂಧದ ಕಾರಣಕ್ಕೆ ವಾಪಸ್ ಪಡೆದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ. ನವದೆಹಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮಂಗಳವಾರ ಬೆಳಗ್ಗೆ ಮತ್ತೆ ಹೆಚ್ಚಿಸಲಾಗಿದೆ. ಇದು ವಾರವೊಂದರ ಅವಧಿಯಲ್ಲಿ ಎರಡನೆಯ ಬೆಲೆ ಹೆಚ್ಚಳ. ಈ ಹೆಚ್ಚಳದ ನಂತರ ಪೆಟ್ರೋಲ್ ಬೆಲೆಯು ಲೀಟರ್ಗೆ 87 ಪೈಸೆಯಷ್ಟು, ಡೀಸೆಲ್ ಬೆಲೆ 91 ಪೈಸೆಯಷ್ಟು ಜಾಸ್ತಿಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಬೆಲೆಯಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುತ್ತದೆ. ಬಸವಣ್ಣನ ತತ್ವ ಆದರ್ಶ ಅಳವಡಿಸಿಕೊಳ್ಳಿ. ಸರಗೂರು ಸಮಾಜದ ಪರಿವರ್ತನೆಗಾಗಿ ಹೋರಾಡಿದ ಕಾಯಕಯೋಗಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ದೇವನೂರು ತ್ರಿವೇದಿ ದಾಸೋಹ ಗುರು ಮಲ್ಲೇಶ್ವರ ಮಹಾಸಂಸ್ಥಾನದ ಮಠದ ಮಹಂತ ಸ್ವಾಮೀಜಿಯವರು ಸಲಹೆ ನೀಡಿದರು. ಕಾದಾಟ ಹಸುಮೀಗಿದ ಮಾರ್ತಾಂಡ. ಮಡಿಕೇರಿ ಕುಶಾಲನಗರದ ತಾಲೂಕಿನ ದುಬಾರಿ ಸಾಕಾಣಿ ಶಿಬಿರದಲ್ಲಿ 26 ಆನೆ ಕಂಚಿಂದಾಳಿಯಿಂದ ಗಾಯಗೊಂಡಿದ್ದ 53 ಮಾರ್ತಾಂಡ ಆನೆ ಮಂಗಳವಾರ ಮೃತಪಟ್ಟಿತು. ಸಾವಿನ ಮಾಹಿತಿಯನ್ನು ವೈದ್ಯರು ಪ್ರಕಟಿಸಿದಂತೆ ಅದರ ಮಾವುತ ಗೌಸ್ ಮತ್ತು ಕಾವಾಡಿ ನವೀನ್ ರವರು ಕಳೆಪರದ ಮುಂದೆ ಕುಸಿದು ರೋಧಿಸಿದರು. ಸೋಮವಾರ ಕಾವೇರಿ ನದಿಯ ಬಳಿ ಸ್ನಾನ ಮಾಡುವ ವೇಳೆ ಕಂಚನ್ ಏಕಾಏಕಿ ಮಾರ್ತಾಂಡ ಮೇಲೆ ದಾಳಿ ನಡೆಸಿತು. ಭಾಗಗಳನ್ನು ತಿವಿದು ಕೆಳಗೆ ಬಿದ್ದು ಮೇಲೆ ಕೂತಿತು. ವಸತಿ ಶಾಲೆ ಪ್ರವೇಶ ಫಲಿತಾಂಶ ಪ್ರಕಟ. ಬೆಂಗಳೂರು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಸರ್ಕಾರಿ ವಸತಿ ಶಾಲೆಗಳ 6 ತರಗತಿ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ. ಕಲ್ಯಾಣದ ವಿವಿಧೆಡೆ ಉತ್ತಮ ಮಳೆ. ಕಲಬುರಗಿ, ಕಲ್ಯಾಣ ಕರ್ನಾಟಕದ ವಿವಿಧೆಡೆ ಮಂಗಳವಾರ ಉತ್ತಮ ಮಳೆಯಾಗಿದೆ. ಬಿರುಸಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ಮಳೆ ತುಸು ತಂಪೆರೆದಿದೆ. ಕಲಬುರಗಿಯ ಜಿಲ್ಲೆಯ ಅಂಜಲಾಪುರ, ಚಿಂಕೋಳಿ, ಕಾಳಗಿ ತಾಲೂಕುಗಳಲ್ಲಿ ಮಳೆ ಸುರಿದಿದೆ. ಅಂಜಲಾಪುರ ತಾಲೂಕಿನ ಅಕಾಲಿಕ ಮಳೆಗೆ 500 ಜಮೀನಿನಲ್ಲಿ ಬಾಳೆಗಿಡ ನೆಲಕುರುಳಿವೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಸೋಮವಾರ ಸಿಡಿಲು ಪಡೆದು 2 20 ಹೆಚ್ಚು ಕೋಳಿಗಳು ಮೃತಪಟ್ಟಿವೆ. ಯುಪಿಎ ಮೂಲಕ ಪಿಎಫ್ ಹಣ ಶೀಘ್ರ. ನವದೆಹಲಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯು ಚಂದಾದಾರರಿಗೆ ತಮ್ಮ ಭವಿಷ್ಯ ನಿಧಿಯ ಹಣವನ್ನು ಯುಪಿಎ ಮೂಲಕ ಹಿಂದಕ್ಕೆ ಪಡೆಯುವ ಸೌಲಭ್ಯವನ್ನು ಶೀಘ್ರದಲ್ಲೇ ಸಿಗಲಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವಾಲಯ ಸಚಿವ ಮನ್ಸುಖ್ ಮಾಂಡವಿಯರವರು ಮಂಗಳವಾರ ತಿಳಿಸಿದ್ದಾರೆ. ಈ ಸೌಲಭ್ಯದ ಪರೀಕ್ಷೆಗಳು ಪೂರ್ಣಗೊಂಡಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಹಿಂದಕ್ಕೆ ಪಡೆದ ಮೊತ್ತವು ಚಂದಾದಾರರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತದೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಎಚ್ಪಿಎಂ ಟ್ಯಾನ್ಬೋ ಕಂಪನಿಗೆ ಗುತ್ತಿಗೆ. ಮುಂಬೈ ಅತ್ಯಾಧುನಿಕ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಅದಿತಿ 3.0 ಯೋಜನೆಯಡಿ ನೌಕಾಪಡೆಯು ಹೈಪವರ್ ಮೈಕ್ರೋವೇವ್ ಸಿಸ್ಟಮ್ಗಳನ್ನು ತಯಾರಿಸಿ ಪೂರೈಸುವ ಗುತ್ತಿಗೆಯನ್ನು ಟ್ಯಾನ್ಬೋ ಇಮ್ಯಾಜಿನ್ ಇಂಡಿಯಾ ಲಿಮಿಟೆಡ್ ಕಂಪನಿಗಳಿಗೆ ನೀಡಿದೆ. ಇಂಧನ ಬೆಲೆ ಏರಿಕೆ ಅತ್ಯಂತ ಕಡಿಮೆ. ನವದೆಹಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಲೀಟರ್ಗೆ 90 ಏರಿಕೆ ಮಾಡಿರುವುದನ್ನು ಬಲವಾಗಿ ಸಮರ್ಥಿಸಿಕೊಂಡಿರುವ ಬಿಜೆಪಿ ಕೊಲ್ಲಿ ರಾಷ್ಟ್ರಗಳ ಹೊರತಾಗಿಯೂ ಅತ್ಯಂತ ಕಡಿಮೆ ಬೆಲೆ ಏರಿಕೆ ಮಾಡಲಾಗಿದೆ ಎಂದಿದೆ. ಏರ್ಟೆಲ್ನಿಂದ ಆದ್ಯತೆಯು ಪೋಸ್ಟ್ ಪೇಯ್ಡ್ ಸೇವೆ. ಬೆಂಗಳೂರು ದೂರಸಂಪರ್ಕ ಸೇವಾ ವಲಯದಿಂದ ದೇಶದ 2 ಅತಿದೊಡ್ಡ ಕಂಪನಿಯಾದ ಏರ್ಟೆಲ್ ತನ್ನ ಗ್ರಾಹಕರಿಗೆ ಪ್ರಿಯಾರಿಟಿ ಪೋಸ್ಟ್ ಪೇಯ್ಡ್ 5G ಸೌಲಭ್ಯವನ್ನು ಆರಂಭಿಸಿದೆ. ಇದನ್ನು ಬಳಸುವವರಿಗೆ ಹೆಚ್ಚು ವೇಗದ ಹಾಗೂ ವಿಶ್ವಾಸಾರ್ಹವಾದ ದೂರಸಂಪರ್ಕ ಸೇವೆಗಳು ಸಮರ್ಪಕ ದಟ್ಟಣೆ ಹೆಚ್ಚುವ ಹೊತ್ತಿನಲ್ಲಿಯೂ ಲಭ್ಯವಾಗಲಿದೆ ಎಂದು ಕಂಪನಿ ಹೇಳಿವೆ. ರಾಜಸ್ಥಾನಕ್ಕೆ ಗೆಲುವಿನ ವೈಭವ. ಜೈಪುರ್ ಬ್ಯಾಟರ್ ಸೂರ್ಯವಂಶಿ ಅಲ್ಪ ಅಂತರದಲ್ಲಿ ಶತಕವನ್ನು ತಪ್ಪಿಸಿಕೊಂಡರು. ಆದರೆ ಇವರ ಸ್ಪೋರ್ಟಿಂಗ್ ಬ್ಯಾಟಿಂಗ್ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಮಂಗಳವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ 7 ಲಕ್ನೋ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸಿತು. ಇದರೊಂದಿಗೆ ಪ್ಲೇಆಫ್ ಕನಸನ್ನು ಜೀವಂತವಾಗಿ ಉಳಿಸಿಕೊಂಡಿತು. ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದ ಆತಿಥೇಯ ತಂಡವು ಕೊನೆಗೆ ಜಯ ದಾಖಲಿಸಿತು. 14 ಅಂಕ ಗಳಿಸಿರುವ ರಾಜಸ್ಥಾನ್ ತಂಡಕ್ಕೆ ಲೀಗ್ ಹಂತದಲ್ಲಿ ಕೊನೆಯ ಪಂದ್ಯ ಬಾಕಿ ಉಳಿದಿದ್ದು
ಇದನ್ನ ಗೆದ್ದರೆ ಪ್ಲೇ ಆಫ್ ಅತಿ ಸುಗಮವಾಗಲಿದೆ. ಲಕ್ನೋ ತಂಡವು ಈ ಮೊದಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ರಿಯಾನ್ ಪರ ಗೈರು ಹಾಜರಿಯಲ್ಲಿ ಯಶಸ್ವಿ ಜೈಸ್ವಾಲ್ ರವರು ರಾಜಸ್ಥಾನ ತಂಡವನ್ನ ಮುನ್ನಡೆಸಿದರು. ಟಾಸ್ ಗೆದ್ದ ಯಶಸ್ವಿ ಜೈಸ್ವಾಲ್

ಫೀಲ್ಡಿಂಗ್ ಆಯ್ದುಕೊಂಡರು. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡ ಮಿಚೆಲ್ ಮಾರ್ಷ್ ರವರು ಶತಕದ ಹೊಸ್ತಿಲಲ್ಲಿ ಎಡವಿದರು. ಮಾರ್ಷ್ ಮತ್ತು ಜೋಶ್ ಇಂಗ್ಲಿಷ್ ರವರು ಬ್ಯಾಟಿಂಗ್ ಬಲದಿಂದ ಲಕ್ನೋ ತಂಡವು 5 ವಿಕೆಟ್ಗಳಿಂದ 220 ರನ್ ಗಳಿಸಿತು. ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ತಂಡವು 15 ಪೋರಾ ಸೂರ್ಯವಂಶಿ ಮತ್ತು ಧ್ರುವ ಜ್ವಾಲರವರ ಉಪಯುಕ್ತ ಆಟದಿಂದಾಗಿ 5 ಎಸೆತಗಳು ಬಾಕಿ ಇರುವಂತೆ 3 ವಿಕೆಟ್ಗೆ 225 ರನ್ ಗಳಿಸಿ ಸಂಭ್ರಮಿಸಿತು. ಗೆದ್ದರಷ್ಟೇ ಕೆಕೆಆರ್ಗೆ ಆಸೆಗೆ ಬಲ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಐಪಿಎಲ್ ಪ್ಲೇಆಫ್ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿಲ್ಲ. ಆದರೆ ದಕ್ಷಿಣ ಕ್ಷೀಣ ಅವಕಾಶಕ್ಕೆ ಬಲ ನೀಡಬೇಕಾದರೆ ಅಜಿಂಕ್ಯ ರಹಾನೆ ಬಳಗವು ಬುಧವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆಯಲಿರುವ ನಿರ್ಣಾಯಕ ಪಂದ್ಯದಲ್ಲಿ ಭಾರೀ ಗೆಲುವಿಗೆ ಪ್ರಯತ್ನಿಸದೇ ಬಿದಿಲ್ಲ. ಕೋಲ್ಕತ್ತಾ ತಂಡವು ಒಂದೊಮ್ಮೆ ಸೋತರೆ ಹೊರಬಿದ್ದಂತೆ ಗೆದ್ದರೂ ಅವಕಾಶ ಖಚಿತವೇನೂ ಇಲ್ಲ. ಶನಿವಾರ ಪಂಜಾಬ್ ಕಿಂಗ್ಸ್ LSG ನಡುವಣ ಪಂದ್ಯದ ಫಲಿತಾಂಶಕ್ಕೆ ಕಾಯಬೇಕಾಗುತ್ತದೆ. ಪಂಜಾಬ್ ಗೆದ್ದಲ್ಲಿ ಭಾನುವಾರ ಇದೇ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅದರ ಕೊನೆಯ ಪಂದ್ಯ ಔಪಚಾರಿಕವಾಗಲಿದೆ. ಭಾರತ ಟೆಸ್ಟ್ ತಂಡಕ್ಕೆ ರಾಹುಲ್ ಉಪನಾಯಕ. ಗವಾಹಟಿ ಕನ್ನಡಿಗ KL ರಾಹುಲ್ ರವರನ್ನು ಆಫ್ಘಾನಿಸ್ತಾನ ಎದುರಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಆಡಲಿರುವ ಭಾರತ ತಂಡಕ್ಕೆ ಉಪನಾಯಕರನ್ನಾಗಿ ಮಾಡಲಾಗಿದೆ. ರಿಷಭ್ ಪಂತ್ ರವರನ್ನು ಉಪನಾಯಕತ್ವದಿಂದ ಕೆಳಗಿಳಿಸಲಾಗಿದ್ದು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಣಕ್ಕಿಳಿಯುವರು. ಮಂಗಳವಾರ BCCI ಕೆ ಸಮಿತಿಯು ಟೆಸ್ಟ್ ಹಾಗೂ ಏಕದಿನ ತಂಡಗಳನ್ನು ಪ್ರಕಟಿಸಿದೆ. ಉಭಯ ತಂಡಗಳಿಗೆ ಶುಭಮನ್ ಗಿಲ್ ನಾಯಕರಾಗಿದ್ದಾರೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕರಾಗಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಕೃಷ್ಣರವರು 2 ತಂಡಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ದೇವದತ್ ಪಡಿಕಲ್ ರವರಿಗೆ ಟೆಸ್ಟ್ನಲ್ಲಿ ಮಾತ್ರ ಅವಕಾಶ ಲಭಿಸಿದೆ. ಪೋರ್ಚುಗಲ್ ಫುಟ್ಬಾಲ್ ತಂಡಕ್ಕೆ ರೊನಾಲ್ಡೋ ಸಾರಥ್ಯ. ಲಿಸ್ಬನ್ ತಾರಾ ವರ್ಚಸ್ಸಿನ ಆಟಗಾರ ರೊನಾಲ್ಡೋರವರು ಜೂನ್ನಲ್ಲಿ ಆರಂಭವಾಗುವ ಫಿಫಾ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಪೋರ್ಚುಗಲ್ ತಂಡವನ್ನು ಮುನ್ನಡೆಸಲಿದ್ದಾರೆ. 41 ವಯಸ್ಸಿನವರು ವಿಶ್ವಕಪ್ನಲ್ಲಿ ದಾಖಲೆಯನ್ನು 6ನೇ ಬಾರಿ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ವಿಂಬಲ್ಡನ್ ಹಿಂದೆ ಸರಿದ ಅಲ್ಕಾರಾಜ್. AFV ಮಣಿಕಟ್ಟಿನ ಗಾಯದಿಂದ ಇನ್ನೂ ಚೇತರಿಸಿಕೊಳ್ಳುತ್ತಿರುವ ಕಾರಣ ಈ ವರ್ಷದ ವಿಂಬಲ್ಡನ್ ಚಾಂಪಿಯನ್ಶಿಪ್ನಿಂದ ಹಿಂದೆ ಸರಿಯುವುದಾಗಿ ವಿಶ್ವದ 2ನೇ ಕ್ರಮಾಂಕದ ಆಟಗಾರ ಕಾರ್ಲಸ್ ಅಲ್ಕಾರಾಜ್ ರವರು ಮಂಗಳವಾರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚೆಸ್ ಪ್ರಜ್ಞಾನಂದ ಸೂಪ್ ಪಂದ್ಯ ಡ್ರಾ. ರೊಮಾನಿಯಾ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ ರವರು ಸೂಪರ್ ಚೆಸ್ ಕ್ಲಾಸಿಕ್ನಲ್ಲಿ 4ನೇ ಬಾರಿ ಡ್ರಾ ಮಾಡಿದರು. ಸೋಮವಾರ ರಾತ್ರಿ ನಡೆದ 5ನೇ ಸುತ್ತಿನ ಪಂದ್ಯದಲ್ಲಿ ಇವರು ಅಮೆರಿಕದ ವೆಸ್ಲಿ ಸೋ ಜೊತೆ 45 ನಡೆಗಳಲ್ಲಿ ಡ್ರಾ ಮಾಡಿಕೊಂಡರು. ಟೆಸ್ಟ್ ಕ್ರಿಕೆಟ್ನಿಂದ ಗೌರವಾದರ. ಬೆಂಗಳೂರು ಯುವ ಆಟಗಾರರು IPL ಟೂರ್ನಿಯದಲ್ಲಿ ತಳಕು ಬಳಕಿನ ಮೈಮರೆಯಬಾರದು. ಕ್ರಿಕೆಟ್ ಕ್ಷೇತ್ರದಲ್ಲಿ ಗೌರವಾದರ ಗಳಿಸಬೇಕಾದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಶಸ್ವಿಯಾಗಬೇಕು ಎಂದು ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿರವರು ಹೇಳಿದ್ದಾರೆ. IPL ವಿರಾಟ್ಗೆ ಅಧಿಕ ಆದಾಯ. ಮುಂಬೈ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 18 ವರ್ಷಗಳ ಇತಿಹಾಸದಲ್ಲಿ ವಿರಾಟ್ ಕೊಹ್ಲಿರವರು ಒಟ್ಟು 230 ಕೋಟಿ ಗಳಿಸಿದ್ದಾರೆ. ಮೊದಲ ಆವೃತ್ತಿಯಿಂದಲೂ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. IPLನಲ್ಲಿ ಅತಿ ಹೆಚ್ಚು ಆದಾಯ ಪಡೆದ ಆಟಗಾರನೆಂಬ ಹೆಗ್ಗಳಿಕೆಗೆ ಅವರಾಗಿದ್ದಾರೆ. ಟೆನ್ನಿಸ್ ಕೀಗನ್ಸ್ಗೆ ಮನೀಶ್ ಆಘಾತ. ಬೆಂಗಳೂರು ವೈಲ್ಡ್ ಕಾರ್ಡ್ ಪ್ರವೇಶ ಪಡೆದ ಮನೀಶ್ ಸುರೇಶ್ ಕುಮಾರ್ ಅವರು ಇಲ್ಲಿ ನಡೆಯುತ್ತಿರುವ SM ಕೃಷ್ಣ ಸ್ಮರಣಾರ್ಥ ಓಪನ್ ATP ಚಾಲೆಂಜರ್ನಲ್ಲಿ ಅಗ್ರ ಶ್ರೇಯಾಂಕದ ಕೀಗನ್ ಸ್ಮಿತ್ ರವರಿಗೆ ಆಘಾತ ನೀಡಿದ್ದಾರೆ. ಇವತ್ತಿನ ಶುಭಾಷಿತ. ನಿಜವಾದ ಗುರು ಎಂದರೆ ಅನುಭವ. ಬಿಗ್ರು ಗೋಕಾಕ್ ರವರು

0: ದಿನ.
1: ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ SVYM ಸಿಬ್ಬಂದಿ ವರ್ಗದವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ತಿಳಿಸುವಂತಹ ಸಮಯ ಈ ದಿನ. SVYM ಸಿಬ್ಬಂದಿ ವರ್ಗದವರಾದ ಬಸವರಾಜು, ಮಲ್ಲೇಶ್, ರಮೇಶ್, ಪರ್ವತಗೌಡ, ಪ್ರಮೋದ್ ಕುಮಾರ್, ಮನು, ಮಧು ಕಲ್ಕರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶುದ್ಧ ಜಲ ನಮ್ಮ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಶುದ್ಧ ಜಲ ನಮ್ಮ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಬಿತ್ತರಗೊಂಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ತೀನಿ.

0: ಬಿಟ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದ್ಯಾ?
0: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾರೆ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳ

ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 2 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 21 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ,

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ
1: ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಗಿರಿರಾಜನದ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಾರುಕಟ್ಟೆಯಿಂದ ತರುವ ಆಹಾರದಲ್ಲಿ ಸಕ್ಕರೆ ಎಷ್ಟಿದೆ, ರಾಸಾಯನಿಕಗಳು ಇವೆಯಾ ಅಥವಾ ಇಲ್ಲವೇ ಎಂಬುದನ್ನ ಗಮನಿಸುತ್ತಿರುತ್ತೇವೆ. ಆದರೆ ಆಹಾರವನ್ನ ಬೇಯಿಸುವ ಪಾತ್ರೆಗಳ ಬಗ್ಗೆ ಸಹ ಅದೇ ರೀತಿ ಯೋಚಿಸಬೇಕಲ್ಲವೇ? ಹೌದು, ಇಂದಿನ ಆಧುನಿಕ ಅಡಿಕೆಯ ಸೌಕರ್ಯವನ್ನ ಅಥವಾ ಮತ್ತು ಸಂಪ್ರದಾಯಗಳ ನಡುವೆ ರಾಜಿಯಾಗಿ ಬಿಟ್ಟಿದ್ದೇವೆ. ಹಲವಾರು ಬಾರಿ ಸಂಪ್ರದಾಯ ಅಥವಾ ಆರೋಗ್ಯದ ಕಾಳಜಿಗಿಂತ ಸೌಕರ್ಯವೇ ಮುಖ್ಯವಾಗಬಹುದು ಎಂಬುದು ಗಮನಿಸಬಹುದು. ನೀವು ಉಪಯೋಗಿಸಿರುವ ಪಾತ್ರೆಗಳು ನಿಮಗೆ ತಿಳಿದಂತೆ ನಿಮ್ಮ ಆಹಾರಕ್ಕೆ ವಿಷಯುಕ್ತ ರಾಸಾಯನಿಕಗಳನ್ನು ಸೇರಿಸುತ್ತಿರಬಹುದೇ? ಡಾಕ್ಟರ್, ನಾನ್ ಸ್ಟಿಕ್ ಕಾವಲಿ ಸುರಕ್ಷಿತವೇ? ಹಲವಾರು ಕೇಳುವ ಪ್ರಶ್ನೆ ಇದು. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಟೆಫ್ಲಾನ್ ಎಂಬ ಕೋಟಿಂಗ್ ಇರುತ್ತದೆ. ಇದು ಕಡಿಮೆ ಉಷ್ಣತೆಯಲ್ಲಿ ಸುರಕ್ಷಿತ. ಆದರೆ ನಮ್ಮ ಭಾರತೀಯ ಅಡಿಗೆ ಶೈಲಿಯಲ್ಲಿ ಉಷ್ಣತೆ ಯಾವಾಗಲೂ ಹೆಚ್ಚೇ ಇರುತ್ತದೆ. ಗರಿಗರಿಯಾದ ದೋಸೆ ಮಾಡಲು ಕನಿಷ್ಠ 200-230 ಡಿಗ್ರಿಯವರೆಗೆ ಬಿಸಿಯಾಗಿರಬೇಕು. ಈ ಉಷ್ಣತೆಯ ಹಂತದಲ್ಲಿ ಟೆಫ್ಲಾನ್ ಒಡೆದು ಕಣ್ಣಿಗೆ ಕಾಣದ ಅಪಾಯಕಾರಿ ಹೊಗೆಗಳನ್ನು ಬಿಡುಗಡೆ ಮಾಡುತ್ತದೆ. ಅದಲ್ಲದೆ ಕಾವಲಿಯಲ್ಲಿ ಸ್ಟೀಲ್ ನಾರಿನಿಂದ ಉಜ್ಜಿದರೆ ಅಥವಾ ಚೂಪಾಗಿರುವ ಸೆಟ್ಟುಗಳನ್ನು ಬಳಸಿದರೆ ಅದರ ಕೋಟಿಂಗ್ ಕಿತ್ತು ಬರುತ್ತದೆ. ಗೀಚಿದ ನಾನ್ ಸ್ಟಿಕ್ ತವಾದ ಕೋಟಿಂಗ್ ಹೊಟ್ಟೆಗೆ ಸೇರಿದರೆ ಕ್ಯಾನ್ಸರ್ ಬರುತ್ತದೆ. ವಾಸ್ತವ ಹೊಟ್ಟೆ ಸೇರಿದ ಟೆಫ್ಲಾನ್ ಚೂರುಗಳು ನೇರವಾಗಿ ಕ್ಯಾನ್ಸರ್ ತರುವುದಿಲ್ಲ. ಅವು ಮಲದ ಮೂಲಕ ಹಾಗೆ ಹೊರಗೆ ಹೋಗುತ್ತವೆ. ಆದರೆ ನಿಜವಾದ ಅಪಾಯವಿರುವುದು ಗೀರು ಬಿದ್ದ ನಾನ್ ಸ್ಟಿಕ್ ಕಾವಲಿಯಲ್ಲಿ. ಅದು ಕಾಯಿಸಿದಾಗಲೆಲ್ಲ ಲಕ್ಷಾಂತರ ಮೈಕ್ರೋ ಪ್ಲಾಸ್ಟಿಕ್ ಕಣಗಳನ್ನು ನಿಮ್ಮ ಆಹಾರಕ್ಕೆ ಸೇರುತ್ತದೆ. ಇವು ಅಪಾಯಕಾರಿ. ಹೌದು, ಹಾಗಾಗಿ ಗೀರು ಬಿದ್ದ ಕಾವಲಿ ಉಪಯೋಗಿಸುವುದನ್ನು ತಕ್ಷಣ ನಿಲ್ಲಿಸಿ. ದೋಸೆ ಚಪಾತಿ ಮಾಡಲು ಬೀಡು ಬಿಡದ ಕಬ್ಬಿಣ ಕಾವಲಿನ ಬಳಸಿ. ಹೌದು, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅಲ್ಮರೈಸ್ ಅಂದರೆ ಮರುವಿನ ಕಾಯಿಲೆ ಬರುತ್ತದೆ ಎಂಬ ಭಯ ಅನೇಕರಿಗಿದೆ. ಆದರೆ ನಮ್ಮ ದೇಹ ಆಹಾರದಲ್ಲಿರುವ ಅಲ್ಯೂಮಿನಿಯಂ ಅನ್ನು ಫಿಲ್ಟರ್ ಮಾಡಿ ಹೊರಹಾಕುತ್ತದೆ. ಅಲ್ಯೂಮಿನಿಯಂ ವಿಷವಲ್ಲ, ಆದರೆ ಅದರಲ್ಲಿ ಹುಣಸೆ ಹಣ್ಣು, ಟೊಮೊಟೊ, ನಿಂಬೆ ರಸ ಹಾಕಿ ಸಾರು ಅಥವಾ ಸಾಂಬಾರ್ ಮಾಡಿದರೆ ಅವುಗಳಲ್ಲಿರುವ ಆಮ್ಲಗಳು ಲೋಹವನ್ನು ಕರಗಿಸುತ್ತದೆ. ಹಾಗಾಗಿ ಸಾರು ಸಾಂಬಾರ್ ಮಾಡಲು ಅಗ್ಗವಾದ ಅಲ್ಯೂಮಿನಿಯಂ ಪಾತ್ರೆ ಬಳಸಬೇಡಿ. ಬದಲಿಗೆ ಹಾರ್ಡ್ ಹನ್ಲೋಡ್ಸ್ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಯನ್ನು ಬಳಸಿ. ಹಾಗಾದರೆ ಕಬ್ಬಿಣದ ಪಾತ್ರೆ ಉತ್ತಮವೇ? ಹೌದು, ಕಬ್ಬಿಣದ ಪಾತ್ರೆಗಳಲ್ಲಿ ಉಳಿಯಿರುವ ಪದಾರ್ಥಗಳನ್ನು ಅಂದರೆ ಉದಾಹರಣೆಗೆ ಟೊಮೊಟೊ ಸಾರು ಬೇಯಿಸಿದಾಗ ಆಹಾರದಲ್ಲಿ ಕಬ್ಬಿಣಾಂಶ ಗಣನೀಯವಾಗಿ ಹೆಚ್ಚುತ್ತದೆ. ಇದು ಅಧ್ಯಯನಗಳು ಸಾಬೀತುಪಡಿಸಿವೆ. ಇದು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಒಳ್ಳೆಯದು. ಕಬ್ಬಿಣದ ಪಾತ್ರೆಗೆ ಪದೇ ಪದೇ ಎಣ್ಣೆ ಹಚ್ಚಬೇಕು ಎಂದುಕೊಂಡಿದ್ದೀರಾ? ಆದರೆ ಇದರ ವಿಜ್ಞಾನ ಸರಳ. ಕಬ್ಬಿಣದ ಪಾತ್ರೆಗೆ ಎಣ್ಣೆ ಸವರಿ ಹೋಗಿ ಬರುವಷ್ಟು ಕಾಯಿಸಿದಾಗ ಆ ಎಣ್ಣೆ ಪಾತ್ರೆ ಲೋಹದೊಂದಿಗೆ ಬೆರೆತು ಗಟ್ಟಿಯಾದ ನಾನ್ ಸ್ಟಿಕ್ ಪದರವನ್ನು ತಾನೇ ಸೃಷ್ಟಿಸುತ್ತದೆ. ಒಮ್ಮೆಗೆ ಈ ಪದರ ಸೃಷ್ಟಿಯಾದರೆ ಆ ಎಣ್ಣೆ ನಿಮ್ಮ ಆಹಾರಕ್ಕೆ ಸೇರುವುದಿಲ್ಲ. ಹಾಗಾಗಿ ಇದು ಸಂಪೂರ್ಣ ಸುರಕ್ಷಿತ ನೈಸರ್ಗಿಕ ನಾನ್ ಸ್ಟಿಕ್ ಪಾತ್ರೆ ಆಗಿದೆ. ಒಮ್ಮೆ ತೊಳೆದರೆ ಆ ನಾನ್ ಸ್ಟಿಕ್ ಹೋಗುವುದರಿಂದ ಪ್ರತಿ ಬಾರಿ ಉಪಯೋಗಿಸುವ ಮೊದಲು ಎಣ್ಣೆ ಸವರಿ ಒಂದು ಬಾರಿಗೆ ಹೊಗೆ ಬರುವಷ್ಟು ಕಾಯಿಸಬೇಕು ಅಷ್ಟೆ. ಮೈಕ್ರೋವೇವ್ ಉತ್ತಮವೇ? ರೇಡಿಯೇಷನ್ ಎಂಬ ಪದ ಕೇಳಿಯೇ ಭಯಪಡಬೇಡಿ. ಮೈಕ್ರೋವೇವ್ ಕೇವಲ ನೀರಿನ ಅಣುಗಳನ್ನು ತೀವ್ರವಾಗಿ ಕಂಪಿಸುವಂತೆ ಮಾಡಿ ಆಹಾರ ಬಿಸಿ ಮಾಡುತ್ತವೆ ಹೊರತು ಆಹಾರಕ್ಕೆ ಯಾವುದೇ ಕೆಡುಕು ಮಾಡುವ ರೇಡಿಯೇಷನ್ ಅದರಲ್ಲಿಲ್ಲ. ಆದರೆ ನಿಜವಾದ ಅಪಾಯ ಇರುವುದು ಪ್ಲಾಸ್ಟಿಕ್ನಲ್ಲಿ. ಮೈಕ್ರೋವೇವ್ ಸೇಫ್ ಎಂದು ಬರೆದಿದ್ದರೂ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಮೈಕ್ರೋವೇವ್ನಲ್ಲಿ ಇಡಬೇಡಿ. ಬಿಸಿಯಾದಾಗ ಪ್ಲಾಸ್ಟಿಕ್ನ ರಾಸಾಯನಿಕಗಳು ಆಹಾರಕ್ಕೆ ಸೇರುತ್ತವೆ. ಗಾಜಿನ ಅಥವಾ ಸೆರಾಮಿಕ್ ಪಾತ್ರೆಗಳನ್ನು ಬಳಸಿ ಮೈಕ್ರೋವೇವನ್ನು ಉಪಯೋಗಿಸಿ. ಮೈಕ್ರೋವೇವ್ ಸುರಕ್ಷಿತ, ಆದರೆ ಅದರಲ್ಲಿ ಪ್ಲಾಸ್ಟಿಕ್ ಹೊರತುಪಡಿಸಿ. ಇನ್ನು ಏರ್ ಫ್ರೈಯರ್ ಅಡಿಗೆಯಲ್ಲಿ ಎಣ್ಣೆಯ ಉಪಯೋಗ ಕಡಿಮೆ ಮಾಡಲು ಇರುವ ಅತ್ಯುತ್ತಮ ಸಾಧನ. ಅಷ್ಟೇ ಅಲ್ಲದೆ ಅದರಿಂದ ಇನ್ನೊಂದು ಲಾಭವಿದೆ. ಆಲೂಗಡ್ಡೆಯಂತಹ ಪಿಷ್ಟ ಹೆಚ್ಚಿರುವ ಪದಾರ್ಥಗಳನ್ನು ಅತಿಯಾದ ಉಷ್ಣತೆಯಲ್ಲಿ ಎಣ್ಣೆಯಲ್ಲಿ ಕರೆದಾಗ ಅದರಲ್ಲಿ ಅಕ್ರಿಲಾಮೈಂಡ್

0: ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತು ಉತ್ಪತ್ತಿಯಾಗುತ್ತದೆ. ಆದರೆ ಏರ್ಫೈರ್ನಲ್ಲಿ ಬಿಸಿ ಎಣ್ಣೆಯ ಬದಲು ಬಿಸಿ ಗಾಳಿಯನ್ನು ಬಳಸಿ ಕರೆಯುವುದರಿಂದ ಈ ಅಪಾಯಕಾರಿ ರಾಸಾಯನಿಕ ಉತ್ಪತ್ತಿಯಾಗುವುದು ನಾವು ತಡೆಯಬಹುದು. ಹಾಗಾಗಿ ಎಣ್ಣೆಯಲ್ಲಿ ಕರೆಯುವುದಕ್ಕಿಂತ ಏರ್ಫೈಯರ್ ಖಂಡಿತ ಸುರಕ್ಷಿತವಾಗಿದೆ. ಒಂದು ದಿನದಲ್ಲಿ ಅಡಿಗೆ ಮನೆಯ ಪಾತ್ರೆಗಳನ್ನೆಲ್ಲ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಒಂದು ಸಣ್ಣ ಬದಲಾವಣೆ ಮಾಡಿ ದೋಸೆ ಮಾಡಲು ಒಂದು ಒಳ್ಳೆಯ ಹಳೆಯ ಶೈಲಿಯ ಕಬ್ಬಿಣದ ಕಾವಲಿ ಮಾತನ್ನು ಎತ್ತುವಾಗ ಅದು ಸ್ವಲ್ಪ ಭಾರವೆನಿಸಬಹುದು. ಆದರೆ ಅದು ನಿಮ್ಮ ದೇಹದಲ್ಲಿ ಅಪಾಯಕಾರಿ ರಾಸಾಯನಿಕಗಳ ಭಾರವನ್ನು ಖಂಡಿತ ಕಡಿಮೆ ಮಾಡುತ್ತದೆ. ಹಾಗಾದರೆ ಅಡಿಗೆ ಪಾತ್ರೆಗಳ ಚೆಕ್ಲಿಸ್ಟನ್ನು ನೋಡುವುದಾದರೆ ಸ್ಪೇಸ್ ಲೈನ್ ಸ್ಟೀಲ್ ಅಂದರೆ ಸಾಂಬಾರು ಸಾರು ಅನ್ನ ಮಾಡಲು ಇದು ಉತ್ತಮ. ಇದು ತುಕ್ಕು ಹಿಡಿಯುವುದಿಲ್ಲ, ಆಹಾರದೊಂದಿಗೆ ರಿಯಾಕ್ಟ್ ಆಗುವುದಿಲ್ಲ. ಕಬ್ಬಿಣದ ಕಾವಲಿ ಅಥವಾ ಬಾಣಲಿ ದೋಸೆ ಮತ್ತು ಚಪಾತಿಗಳಿಗೆ ಅಥವಾ ಇನ್ನಿತರ ಅಡಿಗೆ ಮಾಡಲು ಮನೆಗಳ ರಾಜುವಾಗಿರುತ್ತದೆ. ಮಣ್ಣಿನ ಪಾತ್ರೆಗಳು ಸಾಂಪ್ರದಾಯಿಕ ಮತ್ತು ಅತ್ಯಂತ ಆರೋಗ್ಯಕರ, ಆದರೆ ಹೊಳಪಿಲ್ಲದೆ ಇರಬಹುದಾಗಿದೆ. ಗೀರು ಬಿದ್ದ ನಾನ್ಸ್ಟಿಕ್ ಪಾತ್ರೆಗಳು ಕೋಟಿಂಗ್ ಕಿತ್ತು ಬರುತ್ತದೆ. ನೀವು ಪ್ರತಿದಿನ ಮೈಕ್ರೋ ಪ್ಲಾಸ್ಟಿಕ್ ತಿಂದಿದ್ದೀರಿ ಎಂದರ್ಥ. ಇದನ್ನು ತಕ್ಷಣ ಎಸೆಯಬೇಕಾಗುತ್ತದೆ. ಅಗ್ಗದ ಸಾಮಾನ್ಯ ಅಲ್ಯೂಮಿನಿಯಂ ಪಾತ್ರೆಗಳು ಹುಣಸೆ ಅಥವಾ ಟೊಮೊಟೊ ಅಥವಾ ನಿಂಬೆ ಇರುವಂತಹ ಹುಳಿ ಪದಾರ್ಥಗಳನ್ನು ಇದರಲ್ಲಿ ಬೇಯಿಸಲೇಬಾರದು. ಮೈಕ್ರೋವೇವ್ನಲ್ಲಿ ಪ್ಲಾಸ್ಟಿಕ್ ಡಬ್ಬಗಳು ಲೇಬಲ್ ಮೇಲೆ ಮೈಕ್ರೋವೇವ್ ಸೇಫ್ ಎಂದು ಬರೆದಿದ್ದರೂ ಅಡಿಗೆ ಡಬ್ಬಗಳಲ್ಲಿ ಮೈಕ್ರೋವೇವ್ ಒಳಗೆ ಇಟ್ಟು ಬಿಸಿ ಮಾಡಬೇಡಿ. ಕೆಲವೊಮ್ಮೆ ಗಾಜು ಅಥವಾ ಸೆರಾಮಿಕ್ ಅನ್ನು ಮಾತ್ರ ಬಳಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಕೇಳುಕರೆ ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕಬ್ಬಿಣದ ಕಾವಲಿ ಉತ್ತಮವೇ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 2 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 21 ರೂಪಾಯಿ, ಆಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ,

ಕೇಳುಗರೇ, ಕೇಳುತ್ತಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ.

0: ಆಗಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಪುಟ್ಟ ಮಗುವಿನ ಅತಿದೊಡ್ಡ ಕನಸು ಏನಾಗಿರಬಹುದು? ಆಟಿಕೆಗಳು, ಬಣ್ಣ ಬಣ್ಣದ ಬಟ್ಟೆಗಳು ಅಥವಾ ಐಷಾರಾಮಿ ಜೀವನ? ಆದರೆ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯ ಆ ಹೆಣ್ಣು ಮಗುವಿನ ಕನಸು ಮಾತ್ರ ಅತ್ಯಂತ ಸರಳವಾಗಿತ್ತು, ಆದರೆ ಅಷ್ಟೇ ದುಬಾರಿಯಾಗಿತ್ತು. ಆಕೆಯ ಕನಸು ಕೇವಲ ಒಂದು ತರಗತಿಯ ಒಳಗೆ ಕುಳಿತು ಪಾಠ ಕೇಳುವುದಾಗಿತ್ತು. ಇದು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಅಸಂಖ್ಯಾತ ಅಡೆತಡೆಗಳ ನಡುವೆ ಅರಳಿದ ಅದಮ್ಯ ಚೇತನದ ಭಾವನಾತ್ಮಕ ಪಯಣ. ಒಡಿಶಾದ ಸಂತಲ್ ಬುಡಕಟ್ಟು ಸಮುದಾಯದಲ್ಲಿ ಜನಿಸಿದ ದ್ರೌಪದಿಯವರ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಬಡತನ ಎಂಬುದು ಅಲ್ಲಿ ಕೇವಲ ಶಬ್ದವಾಗಿರಲಿಲ್ಲ, ಪ್ರತಿ ಕ್ಷಣದ ನೋವಾಗಿತ್ತು. ಅಂದಿನ ಕಾಲದಲ್ಲಿ ಒಂದು ಬುಡಕಟ್ಟು ಹೆಣ್ಣು ಮಗು ಶಾಲೆಗೆ ಹೋಗುವುದು ಅಸಾಧ್ಯದ ಮಾತಾಗಿತ್ತು. ಸಂಪನ್ಮೂಲಗಳಿಲ್ಲ, ಸರಿಯಾದ ರಸ್ತೆಗಳಿಲ್ಲ. ಆದರೆ ಆಕೆಯ ಕಣ್ಣುಗಳಲ್ಲಿ ಮಾತ್ರ ಶಿಕ್ಷಣದ ಬಗ್ಗೆ ಅಪಾರ ಹಂಬಲವಿತ್ತು. ನಾನು ಬಂದ ಹಳ್ಳಿಯಲ್ಲಿ ಕನಿಷ್ಠ ಶಿಕ್ಷಣ ಪಡೆಯುವುದು ಕೂಡ ಒಂದು ದೊಡ್ಡ ಕನಸಾಗಿತ್ತು ಎಂದು ಅವರು ನಂತರ ನೆನೆದಿದ್ದಾರೆ. ಆದರೆ ಆ ಹೆಣ್ಣು ಮಗಳು ಸೋಲೊಪ್ಪಲಿಲ್ಲ. ಮೈಲುಗಟ್ಟಲೆಯ ದೂರವನ್ನು ಕಾಲ್ನಡಿಗೆಯಲ್ಲೇ ಕ್ರಮಿಸುತ್ತಾ ಹರಿದ ಪುಸ್ತಕಗಳನ್ನೇ ಆಸ್ತಿಯಾಗಿಸಿಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿದರು. ಭುವನೇಶ್ವರದ ರಮಾದೇವಿ ಮಹಿಳಾ ಕಾಲೇಜಿಗೆ ಕಾಲಿಟ್ಟಾಗ ಅವರು ತಮ್ಮ ಹಿಡಿಹಳ್ಳಿಯಿಂದ ಕಾಲೇಜು ಮೆಟ್ಟಿಲು ಹತ್ತಿದ ಮೊದಲಿಗರಾಗಿದ್ದರು. ಅದು ಕೇವಲ ಒಬ್ಬ ಹೆಣ್ಣು ಮಗಳ ಸಾಧನೆಯಾಗಿರಲಿಲ್ಲ, ಒಂದು ಇಡೀ ಸಮುದಾಯದ ಭವಿಷ್ಯಕ್ಕೆ ಸಿಕ್ಕ ಮೊದಲ ಬೆಳಕಿನ ಕಿರಣವಾಗಿತ್ತು. ಶಿಕ್ಷಣದ ನಂತರ ಅವರು ಜೂನಿಯರ್ ಅಸಿಸ್ಟೆಂಟ್ ಆಗಿ ನಂತರ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಯಾವುದೇ ಪ್ರಭಾವವಿಲ್ಲದೆ, ಯಾವುದೇ ಅಡ್ಡದಾರಿ ಹಿಡಿಯದೆ ಕೇವಲ ಪರಿಶ್ರಮವನ್ನೇ ನೆಚ್ಚಿಕೊಂಡರು. ಅವರ ವೈಯಕ್ತಿಕ ಜೀವನವು ಅನೇಕ ಏರಿಳಿತಗಳನ್ನು ಕಂಡಿತು. ಪ್ರೀತಿಯ ಪುತ್ರರು ಮತ್ತು ಪತಿಯನ್ನು ಕಳೆದುಕೊಂಡಾಗ ಆಕೆ ಪಟ್ಟ ನೋವು ಏಳತೀರದು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಬಹುಶಃ ಅಲ್ಲಿಗೆ ಬದುಕು ಅಂತ್ಯವಾಯಿತು ಎಂದು ಭಾವಿಸುತ್ತಿದ್ದರು. ಆದರೆ ದ್ರೌಪದಿ ಮುರ್ಮು ಅವರು ಆ ನೋವನ್ನೇ ಶಕ್ತಿಯನ್ನಾಗಿಸಿಕೊಂಡರು. ಮೌನವಾದ ದೃಢ ಸಂಕಲ್ಪ ಅವರ ಜೀವನದ ಮಂತ್ರವಾಯಿತು. ವರ್ಷಗಳು ಉರುಳಿದವು. ಅದೇ ಹಳ್ಳಿ ಹುಡುಗಿ ಇಂದು ಭಾರತದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಾದ ರಾಷ್ಟ್ರಪತಿ ಭವನದೊಳಗೆ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಮೊದಲ ಬುಡಕಟ್ಟು ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಅದು ಕೇವಲ ರಾಜಕೀಯ ವಿಜಯವಾಗಿರಲಿಲ್ಲ, ಅದು ಭಾರತದ ಪ್ರಜಾಪ್ರಭುತ್ವದ ಅತಿದೊಡ್ಡ ಗೆಲುವಾಗಿತ್ತು. ಅವರು ದೀರ್ಘಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಒಡಿಶಾದ ರಾಯರಂಗ್ಪುರದ ಶ್ರೀ ಅರವಿಂದೋ ಇಂಟೆಗ್ರಲ್ ಎಜುಕೇಷನ್ ಸೆಂಟರ್ನಲ್ಲಿ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದರು. ಅದಕ್ಕೂ ಮೊದಲು ಒಡಿಶಾ ಸರಕಾರದ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಒಟ್ಟಾರೆಯಾಗಿ ಒಬ್ಬ ಶಿಕ್ಷಕಿಯಾಗಿ ವೃತ್ತಿ ಜೀವನ ಆರಂಭಿಸಿ ನಂತರ ಕೌನ್ಸಿಲರ್, ಶಾಸಕಿ, ಸಚಿವೆ ಮತ್ತು ರಾಜ್ಯಪಾಲರಾಗಿ ಹಂತ ಹಂತವಾಗಿ ಬೆಳೆದು ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಶಿಕ್ಷಣಕ್ಕಾಗಿ ಹಂಬಲಿಸಿದ ಹುಡುಗಿಯಿಂದ ಇಡೀ ದೇಶದ ಸೈನ್ಯದ ಮಹಾದಂಡ ನಾಯಕಿಯಾಗುವವರೆಗೆ ಅವರ ಹಾದಿ ಸ್ಫೂರ್ತಿದಾಯಕ. ನಮ್ಮ ಇನ್ನಲ್ಲೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಬದಲಿಗೆ

0: ವಿಚಾರಗಳು ನಮ್ಮ ದಾರಿಯನ್ನು ರೂಪಿಸುತ್ತವೆ.
1: ಒಂದು ಪುಟ್ಟ ಹಳ್ಳಿಯ ಶಾಲೆಯ ತರಗತಿಯಲ್ಲಿ ಕುಳಿತುಕೊಳ್ಳಲು ಬಯಸಿದ್ದ ಆ ಮಗು ಇಂದು ದೇಶದ ಮೊದಲ ಪ್ರಜೆಯಾಗಿ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಕೆಲವರು ಅಧಿಕಾರವನ್ನು ಪರಂಪರೆಯಿಂದ ಪಡೆಯುತ್ತಾರೆ, ಆದರೆ ಕೆಲವರು ನೋವಿನ ಹಾದಿಯಲ್ಲಿ ನಡೆದು ಅದನ್ನು ಸಾಧಿಸುತ್ತಾರೆ. ದ್ರೌಪದಿ ಮುರ್ಮು ಅವರ ಈ ಪಯಣ ಎಂದಿಗೂ ಮರೆಯಲಾಗದ ಮತ್ತು ಕೋಟ್ಯಂತರ ಭಾರತೀಯರ ಹೃದಯದಲ್ಲಿ ಭರವಸೆ ಮೂಡಿಸುವ ಒಂದು ಸುಂದರ ಕಾವ್ಯ. ಸಣ್ಣ ಕನಸುಗಳೇ ದೊಡ್ಡ ಇತಿಹಾಸವನ್ನು ನಿರ್ಮಿಸುತ್ತವೆ, ಆದರೆ ಕನಸು ಕಾಣುವ ಮನಸ್ಸನ್ನು ನಾವು ಎಂದು ಜೀವಂತವಾಗಿ ಇರಿಸಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಅಂಧಕಾರದ ನಡುವೆ ಜ್ಞಾನದ ಹಸಿವು, ದ್ರೌಪದಿ ಮುರ್ಮು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ.

ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ.

ಇಟಲಿಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಮ್ ಪಾಲೋ ಟೊಮಾಸಿಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸಿಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸಿಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು 1980ರ ದಶಕದಲ್ಲಿ

0: ತಮ್ಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ಧತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮೊಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು

ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಶ್ರೀಯುತ ನಂಜುಂಡಸ್ವಾಮಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಒಂದು ಸೊನ್ನೆ, ಸೊನ್ನೆಗೆಲ್ಲೇ ಬೆಲೆ ಇದೆ. ಒಂದು ಸೊನ್ನೆ ಸೊನ್ನೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಶ್ರೀಯುತ ನಂಜುಂಡಸ್ವಾಮಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ

ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಜೊತೆಯಾಗಿರುವಂತಹ ಶಿಕ್ಷಕ. ನೀವೆಲ್ಲರೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಪ್ರತಿ ವಾರ ಕೇಳ್ತಾ ಇದ್ದೀರಿ, ಆಲಿಸ್ತಾ ಇದ್ದೀರಿ, ಅಭ್ಯಾಸ ಮಾಡ್ತಾ ಇದ್ದೀರಿ. ಮತ್ತೆ ನಿಮಗೆ ಇಂಗ್ಲಿಷ್ ಕಲಿಸಿಕೊಡಬೇಕು, ಎನೇಬಲ್ ಯು ಟು ಲರ್ನ್ ಇಂಗ್ಲಿಷ್ ಸೋ ದಟ್ ಯು ಕ್ಯಾನ್ ಸ್ಪೀಕ್, ರೀಡ್ ಅಂಡ್ ರೈಟ್ ಇಂಗ್ಲಿಷ್ ಬೆಟರ್ ಅನ್ನೋ ಗುರಿಯನ್ನು ಇಟ್ಕೊಂಡಿರುವಂಥ ಜನಧ್ವನಿ ರೇಡಿಯೋ ಕೇಂದ್ರದ ಉದ್ದೇಶವನ್ನು ಸಫಲಗೊಳಿಸ್ತಾ ಇದ್ದೀರಿ, ಅದರ ಕಡೆಗೆ ನೀವು ಹೆಜ್ಜೆ ಹಾಕ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕಳೆದ ತರಗತಿಯಲ್ಲಿ ಕೆಲವು ಇಂಗ್ಲಿಷ್ ಸಂಭಾಷಣೆಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೆ. ಇಂಗ್ಲಿಷನ್ನು ಕಲಿಬೇಕು ಅಂತ ಹೇಳಿದಾಗ ನಿರಂತರವಾಗಿ ನಾವು ಪ್ರಾಕ್ಟೀಸ್ ಅಭ್ಯಾಸವನ್ನು ಮಾಡಬೇಕು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಮಾತಿದೆ. ನಿರಂತರವಾದಂತಹ ಅಭ್ಯಾಸವನ್ನು ನಾವು ಮಾಡ್ತಾ ಇದ್ರೆ ಅದು ನಮ್ಮನ್ನು ಸ್ಪಷ್ಟಗೊಳಿಸುತ್ತದೆ, ಪರ್ಫೆಕ್ಟ್, ನಮ್ಮನ್ನು ಯಾವುದೇ ತಪ್ಪು ಇಲ್ಲದ ಒಂದು ಸ್ಥಿತಿಗೆ ತಲುಪಿಸ್ತದೆ ಅಂತ ಹೇಳಿ ಆ ಮಾತಿನ ಅರ್ಥ. ಇಂಗ್ಲಿಷ್ ಅಂತ ಹೇಳಿದಾಗ ನಾವೆಲ್ಲರೂ ಡಿಫಿಕಲ್ಟ್ ಅಂತ ಅನ್ಕೊಳ್ತೇವೆ. ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮತ್ತೆ ಹೇಳ್ತೇನೆ, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಡಿಫರೆನ್ಸ್ ಏನು ಅನ್ನೋದನ್ನು ನನ್ನ ಎಲ್ಲ ಇಂಗ್ಲಿಷ್ ತರಗತಿಗಳಲ್ಲಿ

ನಿಮಗೆ ವಿವರಿಸ್ತಾ ಬಂದಿದ್ದೇನೆ. ನೀವು ಅದನ್ನ ಆಲಿಸ್ತಾ ಇದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇವತ್ತಿನ ಈ ತರಗತಿನಲ್ಲಿ ಕೆಲವು ಸಂಭಾಷಣೆಗಳನ್ನು ನಿಮ್ಮ ಪ್ರಾಕ್ಟೀಸ್ಗಾಗಿ ಕೊಡ್ತೇನೆ. ನೀವು ಆ ಸಂಭಾಷಣೆಗಳನ್ನು ಬರ್ಕೊಂಡು ಅದನ್ನು ಅಭ್ಯಾಸ ಮಾಡಬೇಕು. ಜೊತೆಗೆ ನಿಮ್ಮ ಸ್ನೇಹಿತರನ್ನೋ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನೋ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ನೀವು ಅಭ್ಯಾಸ ಮಾಡಬಹುದು. ಮತ್ತೆ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮುಜುಗರ ಅನ್ಸುತ್ತೆ, ನಾಚಿಕೆ ಅನ್ಸುತ್ತೆ, ಆದರೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಇಂಗ್ಲೀಷಿನ ಬಗ್ಗೆ ನಿಮ್ಮ ವಿಶ್ವಾಸ ಹೆಚ್ಚಾಗತ್ತೆ ಮತ್ತು ತುಂಬ ಚೆನ್ನಾಗಿ ನೀವು ಮಾತಾಡಲಿಕ್ಕೆ ಶುರು ಮಾಡ್ತೀರಿ. ತುಂಬ ಚೆನ್ನಾಗಿ ನೀವು ಇಂಗ್ಲೀಷನ್ನು ರೀಡ್ ಮಾಡಲಿಕ್ಕೆ, ರೈಟ್ ಮಾಡಲಿಕ್ಕೆ, ಹಾಗೆ ಸ್ಪೀಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ಒಳ್ಳೆ ರೈಟಿಂಗ್ ಬರಬೇಕು, ನಿಮಗೆ ಲಿಖಿತ ಇಂಗ್ಲೀಷ್ ಬರಬೇಕು ಅಂದರೆ ನೀವು ಒಳ್ಳೆ ಇಂಗ್ಲೀಷನ್ನು ಓದಿರಬೇಕು. ರೀಡಿಂಗ್ ಲೀಡ್ಸ್ ಟು ರೈಟಿಂಗ್. ಹಾಗೆ ಒಳ್ಳೆ ಇಂಗ್ಲೀಷನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಇಂಗ್ಲೀಷ್ ನಿಮ್ಮ ಕಿವಿ ಮೇಲೆ ಬಿದ್ದಿರಬೇಕು. ಲಿಸನಿಂಗ್ ಲೀಡ್ಸ್ ಟು ಸ್ಪೀಕಿಂಗ್. ಲಿಸನ್ ಲಿಸನ್ ಅಂದರೆ ಆಲಿಸುವುದು. ಆಲಿಸುವುದು ಸ್ಪಷ್ಟ ಆದಷ್ಟು ಮಾತನಾಡುವುದು ಸ್ಪಷ್ಟ ಆಗತ್ತೆ. ಓದುವುದು ಸ್ಪಷ್ಟ ಆದಷ್ಟು ಬರೆಯೋದು ಸ್ಪಷ್ಟ ಆಗತ್ತೆ. ಹಾಗಾಗಿ ನೀವು ಶಾಲೆಯಲ್ಲಿ ನಿಮ್ಮ ಟೀಚರ್ ಇಂಗ್ಲೀಷನ್ನು ಓದಿಸಿ ಬರೆಸಿ ನಿಮ್ಮ ಕೈಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಅದರಲ್ಲಿ ಉತ್ಸಾಹದಿಂದ ಆಸಕ್ತಿಯಿಂದ ಭಾಗವಹಿಸಬೇಕು. ಬಿಕಾಸ್ ಇಂಗ್ಲೀಷ್ ಪ್ರೊವೈಡ್ಸ್ ಯು ಬೆಟರ್ ಆಪರ್ಚುನಿಟೀಸ್. ಇಂಗ್ಲೀಷ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಯು ಫೈಂಡ್ ಇಂಗ್ಲೀಷ್ ವೇರ್ ಎವರ್ ಯು ಗೋ. ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಿಮಗಲ್ಲಿ ಇಂಗ್ಲೀಷ್ ಸಿಗತ್ತೆ. ಹಾಗಾಗಿ ನಿಮ್ಮ ವ್ಯಾಪ್ತಿ ಹೆಚ್ಚಾಗತ್ತೆ. ಸೊ ಈಗ ಇನ್ನೊಂದು ಎರಡು ವಾರದ ನಂತರ ಜೂನ್ ಮೊದಲ ವಾರದಿಂದ ನಿಮ್ಮ ಶಾಲೆಗಳು ಮತ್ತೆ ರಜಾ ಅವಧಿಯನ್ನು ಮುಗಿಸಿ ತೆರೀತವೆ. ಆಗ ನೀವು ತರಗತಿಗಳಿಗೆ ಹೋಗ್ತೀರಿ, ಮತ್ತೆ ನಿಮ್ಮ ಇಂಗ್ಲಿಷ್ ಶಿಕ್ಷಕರು ನಿಮಗೆ ಇಂಗ್ಲಿಷ್ ಕಲಿಸಲಿಕ್ಕೆ ಮುಂದಾಗ್ತಾರೆ, ನೀವು ಆಸಕ್ತಿಯಿಂದ ಇಂಗ್ಲಿಷನ್ನು ಕಲಿತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ನಿಮ್ಮ ಜೊತೆಗೆ ಇದ್ದೇನೆ. ನನಗೆ ಅನುಕೂಲ ಆದಷ್ಟು, ಸಾಧ್ಯ ಆದಷ್ಟು ಇಂಗ್ಲೀಷನ್ನು ನಾನು ಈ ರೇಡಿಯೋ ತರಗತಿ ಮೂಲಕ ನಿಮಗೆ ಕಲಿಸ್ತೇನೆ. ನೀವು ನಿಮ್ಮ ಶಾಲೆಯಲ್ಲಿ ಇಂಗ್ಲೀಷನ್ನು ಕಲಿಯುವ ಕೆಲಸವನ್ನು ಮುಂದುವರಿಸಬೇಕು, ಹೌದಲ್ವಾ? ಸರಿ, ಈಗ ಒಂದು ಸಂಭಾಷಣೆಯನ್ನು ತಗೊಳ್ಳೋಣ. ಮೊದಲು ಆ ಸಂಭಾಷಣೆಯನ್ನು ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನು ಬರ್ಕೊಳ್ಬೇಕು. ನಂತರ ಅದನ್ನು ಹೇಳುವ ರೀತಿ ಹೇಗೆ ಅಂತ ಹೇಳಿ ನಾನು ಹೇಳಿ ತೋರಿಸ್ತೇನೆ. ನಂತರ ನೀವು ಅದನ್ನು ಅಭ್ಯಾಸ ಮಾಡಬೇಕು, ಹೌದಲ್ವಾ? ಸರಿ, ಇವತ್ತಿನ ಮೊದಲ ಕಾನ್ವರ್ಸೇಷನ್ ಸಂಭಾಷಣೆ ಹೀಗಿದೆ. ಎ ಬರ್ಕೊಳ್ಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಎನ ಬರ್ಕೊಳ್ಳಿ, ಎರಡು ಚುಕ್ಕಿಯನ್ನು ಹಾಕಿ. ಹೀಗೆ ಎರಡು ಚುಕ್ಕಿಯನ್ನು ಹಾಕಿದ್ರೆ ಇಂಗ್ಲಿಷ್ನಲ್ಲಿ ಅದನ್ನು ಕೋಲನ್ ಅಂತ ಕರೀತಾರೆ. ಸೊ ಎ ಅದರ ಮುಂದೆ ಎರಡು ಚುಕ್ಕಿಯನ್ನು ಹಾಕಿ ಹೆಲೋ ಕಾಮ ಹಾಕಿ ಹೌ ಆರ್ ಯು ಕ್ವಶನ್ ಮಾರ್ಕ್. ಎ ಹೇಳ್ತಾನೆ ಅಥವಾ ಎ ಹೇಳ್ತಾಳೆ, ಎ ಎರಡು ಚುಕ್ಕಿ ಕೋಲನ್ ಹೆಲೋ ಕಾಮ ಹೌ ಆರ್ ಯು ಕ್ವಶನ್ ಮಾರ್ಕ್. ಮುಂದಿನ ಸಾಲಲ್ಲಿ ಬಿ ಚುಕ್ಕಿ, ಕ್ಯಾಪಿಟಲ್ ಲೆಟರ್ ಬಿ ಎರಡು ಚುಕ್ಕಿ ಕೋಲನ್ ಮಾರ್ಕ್ ಐ ಆಮ್ ಫೈನ್ ಐ ಆಮ್ ಫೈನ್ ಫುಲ್ ಸ್ಟಾಪ್. ಥ್ಯಾಂಕ್ ಯು ಫುಲ್ ಸ್ಟಾಪ್. ಹೌ ಅಬೌಟ್ ಯು ಕ್ವಶನ್ ಮಾರ್ಕ್. ಮತ್ತೆ ಎ ಎರಡು ಚುಕ್ಕಿ ಮುಂದಿನ ಸಾಲಲ್ಲಿ ಎ ಎರಡು ಚುಕ್ಕಿ ಐ ಅಪೋಸ್ಟ್ರಫೆ ಎಂ ಐಮ್ ಐ ಅಪೋಸ್ಟ್ರಫೆ ಎಂ ಐಮ್ ಅಪೋಸ್ಟ್ರಫೆ ಅಂದರೆ ಈ ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಹಾಕ್ತೀವಲ್ಲ ಮೇಲ್ಗಡೆ ಬರುವಂಥ ಕಾಮ ಐ ಅಪೋಸ್ಟ್ರಫೆ ಎಂ ಐಮ್ ಅಂತ ಅದನ್ನು ಉಚ್ಚರಿಸಬೇಕು. ಫೈನ್ ಫುಲ್ ಸ್ಟಾಪ್. ಥ್ಯಾಂಕ್ ಯು. ಈ ಸಂಭಾಷಣೆಯನ್ನು ನೀವು ಪೂರ್ತಿ ಬರ್ಕೊಂಡ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನೀವು ಅದನ್ನು ಬರ್ಕೊಳ್ಬೇಕು.

ಮಾಡ್ಕೊಳ್ದೆ ಹೋದ್ರೆ ಕಷ್ಟ ಆಗತ್ತೆ. ಏನಾದರೂ ಮಿಸ್ ಆಗಿದ್ರೆ ಈಗ ನಾನು ಹೇಳ್ತಾ ಇರಬೇಕಾದ್ರೆ ಅದನ್ನು ಸರಿಪಡಿಸ್ಕೊಳ್ಬಹುದು. ನೋಡಿ, ಈಗ ನಾನು ಈ ಸಂಭಾಷಣೆಗಳನ್ನ ಕೊಡಬೇಕಾದ್ರೆ ಎ ಬಿ ಎ ಈ ರೀತಿ ಕೊಡ್ತೇನೆ. ಎ ಅಂದ್ರೆ ಎ ಮಾತಾಡೋದು, ಒಬ್ರು ಮಾತಾಡೋದು. ಅದಕ್ಕೆ ಉತ್ತರವಾಗಿ ಬಿ ಮಾತಾಡ್ತಾರೆ. ಬಿ ಪ್ರಶ್ನೆಗೂ ಅಥವಾ ಬಿ ಹೇಳಿದ್ದಕ್ಕೂ ಪ್ರತಿಕ್ರಿಯೆಯನ್ನು ಮತ್ತೆ ಎ ಕೊಡ್ತಾರೆ. ಸೊ ಹೀಗೆ ಸಂಭಾಷಣೆಯನ್ನು ನಾವು ಮುಂದುವರಿಸ್ಬೋದು, ಆಗ್ಬೋದಲ್ವಾ? ಸೊ ಈಗ ಕೊಟ್ಟಿರುವಂತ ಈ ಸಂಭಾಷಣೆಯನ್ನ ಅಭ್ಯಾಸ ಮಾಡೋಣ. ಎ: ಹಲೋ, ಹೌ ಆರ್ ಯು? ಬಿ: ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಎ: ಐ ಆಮ್ ಫೈನ್, ಥ್ಯಾಂಕ್ ಯು. ನೋಡಿಲಿ, ಒಂದು ಭೇಟಿಯಾದಾಗ ನಾವು ಮಾತಾಡುವಂಥದ್ದು ಹೌ ಆರ್ ಯು ಅಂತ ಕೇಳ್ತಾರೆ. ಅದಕ್ಕೆ ಐ ಆಮ್ ಫೈನ್ ಬಿ ಹೇಳೋದು, ಮತ್ತೆ ಬಿ ಕೇಳ್ತಾರೆ ಥ್ಯಾಂಕ್ ಯು, ಹೌ ಅಬೌಟ್ ಯು? ಅವಾಗ ಎ ಅದಕ್ಕೆ ಉತ್ತರ ಐಮ್ ಫೈನ್, ಥ್ಯಾಂಕ್ ಯು. ಇಲ್ಲಿ ಐ ಆಮ್ ಫೈನ್ ಅಂತ ಬಳಸ್ತೆ, ಇನ್ನೊಮ್ಮೆ ಐಮ್ ಫೈನ್ ಅಂತ ಬಳಸ್ತೆ. ಐ ಆಮ್ ಫೈನ್ ಅನ್ನೋದು ಲಿಖಿತ ಇಂಗ್ಲಿಷ್ನ ಮಾದರಿ, ಐಮ್ ಫೈನ್ ಅನ್ನೋದು ಮಾತನಾಡುವ ಇಂಗ್ಲಿಷ್ನ ಮಾದರಿ. ಸೊ ನೀವು ಐಮ್ ಅನ್ನೋ ಪದನ ಹೆಚ್ಚು ಬಳಸೋದು ಒಳ್ಳೆಯದು, ಆ ರೀತಿಯ ಉಚ್ಚಾರಣೆಯನ್ನು ಬಳಸಬೇಕು. ಐಮ್ ಫೈನ್ ತುಂಬಾ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಐ ಆಮ್ ಫೈನ್ ಅಂತ ಹೇಳಿದ್ರು ಆಗ್ತದಲ್ವಾ? ರೈಟ್. ಇನ್ನೊಮ್ಮೆ ಈ ಸಂಭಾಷಣೆಯನ್ನ ನಿಮ್ಮ ಅಭ್ಯಾಸಕ್ಕಾಗಿ ಹೇಳ್ತೇನೆ. ಎ: ಹಲೋ, ಹೌ ಆರ್ ಯು? ಬಿ: ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಎ: ಐ ಆಮ್ ಫೈನ್, ಥ್ಯಾಂಕ್ ಯು. ಇಲ್ಲಿ ನೀವು ಥ್ಯಾಂಕ್ ಯು ಪದ ಮತ್ತೆ ಮತ್ತೆ ಬರ್ತಾ ಇದೆ ಅದನ್ನ ಗಮನಿಸಬೇಕು. ಹೇಗಿದ್ಯಾ, ಹೌ ಆರ್ ಯು ಅಂತ ಕೇಳೋದು ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು, ನೀನ್ ಹೇಗಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಅವರು ಬಿ ಹೇಳ್ತಾರೆ ಐ ಆಮ್ ಫೈನ್, ಥ್ಯಾಂಕ್ ಯು. ಸಾಮಾನ್ಯ ಹೇಗಿದ್ದೀರಿ, ಓ ನಾನ್ ಚೆನ್ನಾಗಿದ್ದೇನೆ, ನೀವು? ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಎಲ್ಲೂ ಕೂಡ ಧನ್ಯವಾದಗಳು ಅಂತ ಹೇಳಲ್ಲ ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ ಯು ಅನ್ನೋ ಪದ ಬಳಸೋದು ಆ ಭಾಷೆಗೆ ಅಗತ್ಯವಾದಂತಹ ಬಳಕೆ ಆಗಿರುತ್ತೆ. ನಾವು ಹೇಗೆ ದೊಡ್ಡವರನ್ನ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಬಹುವಚನದಲ್ಲಿ ಮಾತಾಡ್ತೇವೆ, ನೀವು. ಈಗ ಉದಾಹರಣೆಗೆ ನಿಮ್ಮ ಶಿಕ್ಷಕಿ, ಇಂಗ್ಲಿಷ್ ಶಿಕ್ಷಕಿ ಏನೋ ಒಂದು ಹೇಳಿರ್ತಾರೆ, ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅವ್ರು ಹೇಳಿರ್ತಾರೆ ನೀವು ಮಂಗಳವಾರ ತರಬೇಕು ಅಂತ ಹೇಳಿ. ಆದ್ರೆ ಸೋಮವಾರ ಬೆಳಗ್ಗೆನೆ ಕೇಳ್ತಾರೆ ಇಲ್ರಪ್ಪ ಹೋಮ್ವರ್ಕು ಅಂತ. ಅವಾಗ ನೀವು ಹೇಳ್ತೀರಿ ಮೇಡಮ್ ನೀವು ಮಂಗಳವಾರ ತರಲಿಕ್ಕೆ ಹೇಳಿದ್ರಿ ಅಂತ ಹೇಳ್ತೀರಿ, ನೀನು ಮಂಗಳವಾರ ತರಕ್ಕೆ ಹೇಳಿದ್ದೆ ಅಂತ ಹೇಳೋದಿಲ್ಲ. ಸೊ ಅವರು ಟೀಚರ್ ಆಗಿದ್ದಾರೆ, ನಮ್ಗಿಂತ ದೊಡ್ಡವರಾಗಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ ಕನ್ನಡದಲ್ಲಿ, ನೀವು ಬಹುವಚನವನ್ನ ಗೌರವ ಸೂಚಕವಾಗಿ ಬಳಸ್ತೇವೆ, ಹೌದಲ್ವಾ? ಹಾಗೆ ಇಂಗ್ಲಿಷ್ ನಲ್ಲಿ ಪ್ರತಿ ಹಂತದಲ್ಲೂ ಥ್ಯಾಂಕ್ ಯು ಹೇಳುವಂಥದ್ದು ನಿರೀಕ್ಷಿತ ಪ್ರತಿಕ್ರಿಯೆ ಆಗಿರುತ್ತೆ. ಕನ್ನಡದಲ್ಲಿ ಹೇಗೆ ಬಹುವಚನ ಗೌರವ ಸೂಚಕವಾಗಿ ಬಳಕೆ ಆಗುತ್ತೋ ಹಾಗೆ ಥ್ಯಾಂಕ್ ಯು ಅನ್ನೋದು ಔಪಚಾರಿಕವಾಗಿ ಮತ್ತೆ ಒಂದು ಭಾಷೆಯ ಗುಣ ಆಗಿ ಸ್ವಭಾವ ಆಗಿ ಬಳಕೆ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಅಂತ ನಾನು ನಿಮಗೆ ಪ್ರತಿ ತರಗತಿನಲ್ಲೂ ಹೇಳೋದು. ಕನ್ನಡ ಈಸ್ ಡಿಫರೆಂಟ್, ಇಂಗ್ಲಿಷ್ ಈಸ್ ಡಿಫರೆಂಟ್, ಮಲಯಾಳಂ ಈಸ್ ಡಿಫರೆಂಟ್, ತಮಿಳ್ ಈಸ್ ಡಿಫರೆಂಟ್, ಹಿಂದಿ ಈಸ್ ಆಲ್ಸೋ ಡಿಫರೆಂಟ್. ಆದರೆ ಮಲಯಾಳಂ, ತಮಿಳ್, ಕನ್ನಡ, ತೆಲುಗು ಇದ್ಯಾವುದನ್ನು ನಾವು ಡಿಫಿಕಲ್ಟ್ ಅಂತ ಅನ್ಕೊಳ್ಳಲ್ಲ. ಇಂಗ್ಲಿಷ್ ಬಂದಾಗ ಮಾತ್ರ ಡಿಫಿಕಲ್ಟ್ ಅಂತ ಯೋಚನೆ ಮಾಡಿ ಸಮಸ್ಯೆ ಮಾಡ್ಕೊಳ್ತೀವಿ. ನೋ, ಇಟ್ ಈಸ್ ಡಿಫರೆಂಟ್. ಸೊ ಥ್ಯಾಂಕ್ ಯು ಹೇಳೋದ್ರ ಬಗ್ಗೆ ನೀವು ಹೆಚ್ಚು ಸ್ಪಷ್ಟವಾಗಿರಬೇಕು. ಪ್ರತಿ ಬಾರಿಯೂ ಕೂಡ ಒಬ್ರು ನಿಮ್ಗೇನಾದ್ರೂ ವಿವರಣೆಯನ್ನ ಕೊಟ್ರೆ ಅಥವಾ ಏನಾದ್ರೂ ಸಹಾಯವನ್ನ ಮಾಡಿದಾಗ ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಅನ್ನೋದು ಹೆಚ್ಚು ಬಾರಿ ಬರಬೇಕಾಗತ್ತೆ. ಕೆಲವು ಸಾರಿ ನಾಲ್ಕು ನಿಮಿಷ ನೀವು ಮಾತಾಡಿದ್ರಿ ಅಂದ್ರೆ ಮೂರು ಬಾರಿ ಥ್ಯಾಂಕ್ ಯು ಹೇಳಿರ್ತೀರಿ, ವೆಲ್ಕಮ್ ಹೇಳಿರ್ತೀರಿ. ಅದು ಸಹಜವಾದ ಇಂಗ್ಲಿಷ್ ಭಾಷೆಯ ಅಭಿವ್ಯಕ್ತಿ ಅಂತ ನೀವು ತಿಳ್ಕೊಳ್ಬೇಕು. ಆಗ್ಬೋದಲ್ವಾ? ಸರಿ, ಹಾಗಿದ್ರೆ ಈಗ ಎರಡನೇ ಸಂಭಾಷಣೆ, ಕಾನ್ವರ್ಸೇಷನ್ ಟೂಗೆ ಹೋಗೋಣ. ನಾನು ಮೊದಲು ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನ ಬರ್ಕೊಡಿ. ಎ: ಎಕ್ಸ್ಕ್ಯೂಸ್ ಮೀ, ಕಮ್ ಮೇ ಐ

ನೋ ಯುವರ್ ನೇಮ್ ಪ್ಲೀಸ್ ಕ್ವಶನ್ ಮಾರ್ಕ್ ಎ ಕೋಲನ್ ಎಕ್ಸ್ಕ್ಯೂಸ್ ಮೀ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಕ್ವಶನ್ ಮಾರ್ಕ್ ಬಿ ಎಸ್ ರಾಮು ಎ ಕೋಲನ್ ಥ್ಯಾಂಕ್ ಯು ಬಿ ಕೋಲನ್ ವೆಲ್ಕಮ್ ಈಗ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ ಎ ಎಕ್ಸ್ಕ್ಯೂಸ್ ಮೀ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಬಿ ಎಸ್ ರಾಮು ಎ ಥ್ಯಾಂಕ್ ಯು ಬಿ ವೆಲ್ಕಮ್ ನೋಡಿ ಇಲ್ಲಿ ನಿಮ್ಮ ಹೆಸರೇನು ಅಂತ ತಿಳ್ಕೊಳ್ಬೋದಾ ಅಷ್ಟೆ ಅಲ್ವಾ ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಭ್ಯಾಸ ಮಾಡಬೇಕು ಎಕ್ಸ್ಕ್ಯೂಸ್ ಮೀ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಎಸ್ ರಾಮು ನೋಡಿ ಉತ್ತರ ರಾಮು ಅಂತ ಬಂತಲ್ವಾ ಅದಕ್ಕೆ ಪ್ರತಿಕ್ರಿಯೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತಿದ್ದಂಗೆ ನಾವೇನ್ ಮಾಡಬೇಕು ವೆಲ್ಕಮ್ ಅಂತ ಹೇಳಬೇಕು ಸಂಭಾಷಣೆಯನ್ನು ಪೂರ್ತಿ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ಅದನ್ನು ಅಭ್ಯಾಸ ಮಾಡೋ ದೃಷ್ಟಿಯಿಂದ ಹೇಳ್ತೇನೆ ಕೇಳಿಸ್ಕೊಳ್ಳಿ ಹಾಗೆ ಬರ್ಕೊಂಬಿಡಿ ಬರ್ಕೊಂಡು ಅಭ್ಯಾಸ ಮಾಡಬೇಕು ಇಲ್ಲದೆ ಹೋದರೆ ಬರೋದಿಲ್ಲ ಓಕೆ ರೈಟ್ ಎ ಎಕ್ಸ್ಕ್ಯೂಸ್ ಮೀ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಬಿ ಎಸ್ ರಾಮು ಎ ಥ್ಯಾಂಕ್ ಯು ಬಿ ವೆಲ್ಕಮ್ ಅಭ್ಯಾಸ ಮಾಡ್ತೀರಲ್ಲ ಓಕೆ ಈಗ ಇನ್ನೊಂದು ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ ಇವತ್ತಿನ ತರಗತಿಯ ಮೂರನೆಯ ಸಂಭಾಷಣೆ ಇದನ್ನು ನಿಧಾನವಾಗಿ ಮೊದಲು ಹೇಳ್ತೇನೆ ಕೊಳ್ಳಿ ಎ ಕೋಲನ್ ಹಾಯ್ ಹಾಯ್ ಅಂತಂದರೆ ಹೆಚ್ ಹಾಯ್ ಹಾಯ್ ಮತ್ತೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಎಕ್ಸ್ಕ್ಲಮೇಟ್ರಿ ಮಾರ್ಕನ್ನು ಹಾಕ್ಕೊಳ್ಬೋದು ಹಾಯ್ ಹೆಚ್ ಐ ಹಾಯ್ ಹಾಯ್ ವಾಟ್ಸ್ ಯುವರ್ ನೇಮ್ ವಾಟ್ಸ್ WHAT ಅಪಾಸ್ಟ್ರಫೆ ಎಸ್ ವಾಟ್ಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್ ವಾಟ್ಸ್ ಯುವರ್ ನೇಮ್ ಕ್ವಶನ್ ಮಾರ್ಕ್ ಬಿ ಸರಳ ಬಿ ಕೋಲನ್ ಸರಳ ಎ ಕೋಲನ್ ಥ್ಯಾಂಕ್ ಯು ಬಿ ಕೋಲನ್ ವೆಲ್ಕಮ್ ನೋಡಿಲಿ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಹಿಂದಿನ ಸಂಭಾಷಣೆಯಲ್ಲಿ ಬಳಸಿದ್ವಿ ಅಲ್ವಾ ಇದನ್ನ ಔಪಚಾರಿಕ ಸನ್ನಿವೇಶ ನಮಗಿಂತ ದೊಡ್ಡವರಿದ್ರೆ ಅಥವಾ ಒಂದು ಫಾರ್ಮಲ್ ಸಿಚುವೇಶನ್ ಇದ್ರೆ ಆ ಸಂದರ್ಭದಲ್ಲಿ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಹೇಳಿ ಬಳಸ್ತೇವೆ ಆದರೆ ನಮ್ಮ ಜೊತೆಯವರು ನಮ್ಮ ವಯಸ್ಸಿನವರೇ ಇದ್ದಾಗ ಈಗ ನಾಳೆ ನೀವು ಜೂನ್ಗೆ ಶಾಲೆಗೆ ಹೋಗ್ತೀರಿ ಅಲ್ಲಿ ಯಾರೋ ಹೊಸ ಸ್ಟೂಡೆಂಟ್ ಬಂದಿದ್ದಾರೆ ಹಾಯ್ ಏನ್ ನಿನ್ನ ಹೆಸರು ಅಂತ ಕೇಳ್ತೀವಲ್ವಾ ಹಾಗೆ ಇದು ಇನ್ಫಾರ್ಮಲ್ ಅಥವಾ ನಮ್ಮ ವಯಸ್ಸಿನವರ ಜೊತೆ ನಾವು ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ಬೋದು ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ ಸರಳವಾಗಿ ಎ ಹಾಯ್ ವಾಟ್ಸ್ ಯುವರ್ ನೇಮ್ ಬಿ ಸರಳ ಎ ಥ್ಯಾಂಕ್ ಯು ಬಿ ವೆಲ್ಕಮ್ ನೋಡಿ ಈ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಬಳಸೋದನ್ನ ನೀವು ಗಮನಿಸಬೇಕು ಸಾಮಾನ್ಯ ಸನ್ನಿವೇಶದಲ್ಲೂ ಕೂಡ ಇಂಗ್ಲಿಷ್ನಲ್ಲಿ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಬಳಕೆ ಆಗ್ತಾನೇ ಇರುತ್ತೆ ಅದು ಈ ಭಾಷೆಯ ಸ್ವಭಾವ ಇದನ್ನ ನೀವು ಮರಿಬಾರ್ದು ಮತ್ತೆ ಸಂಭಾಷಣೆಯನ್ನ ಅಭ್ಯಾಸಕ್ಕೆ ತಗೊಳ್ಳೋಣ ಎ ಹಾಯ್ ವಾಟ್ಸ್ ಯುವರ್ ನೇಮ್ ಬಿ ಸರಳ ಎ ಥ್ಯಾಂಕ್ ಯು ಬಿ ವೆಲ್ಕಮ್ ಈಗ ನಾಲ್ಕನೇ ಸಂಭಾಷಣೆಗೆ ಹೋಗೋಣ ನೋಡಿ ನಾನು ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ ನೀವು ಅದನ್ನ ಬರ್ಕೊಳ್ಳಿ ಎ ಕೋಲನ್ ಹಾಯ್ ಯುವರ್ ನೇಮ್ ಪ್ಲೀಸ್ ಬಿ ಬೀನಾ ಎ ಥ್ಯಾಂಕ್ಸ್ ಬಿ ನೋ ಮೆನ್ಷನ್ ನೋ ಮೆನ್ಷನ್ MENTION ನೋ ಮೆನ್ಷನ್ ಇದು ಕೂಡ ಒಂದು ಇನ್ಫಾರ್ಮಲ್ ನಮ್ಮ ವಯಸ್ಸಿನವರ ಜೊತೆ ತರಗತಿನಲ್ಲಿ ಕೂತ್ಕೊಂಡೋ ಇನ್ನೆಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡಲ್ಲೋ ಇನ್ನೆಲ್ಲೋ ಹೋಟೆಲಲ್ಲೋ ಎಲ್ಲೋ ಒಂದ್ ಕಡೆ ರಸ್ತೆನಲ್ಲಿ ನಡಿಬೇಕಾದ್ರೆ ನಮ್ಮ ವಯಸ್ಸಿನವರ ಜೊತೆ ನಾವು ಮಾತಾಡುವಂತಹ ಒಂದು ವಿಧಾನ ನಮ್ಮ ವಯಸ್ಸಿನವ್ರ ಜೊತೆ ನಾವು ಮಾತಾಡೋದಾದ್ರೆ ಹೇಗೆ ಮಾತಾಡಬಹುದು ಅಂತ ಹೇಳಿ
ವ್ಯಾಸಕ್ಕೆ ತಗೊಳ್ಳೋಣ.

ಎ. ಹಾಯ್, ಯುವರ್ ನೇಮ್ ಪ್ಲೀಸ್. ಬಿ. ಬೀನಾ. ಎ. ಥ್ಯಾಂಕ್ಸ್. ಬಿ. ನೋ ಮೆನ್ಷನ್. ನೋಡಿ ಇಲ್ಲಿ, ಯುವರ್ ನೇಮ್ ಪ್ಲೀಸ್ ಅಂತ ತಗೊಂಡ್ವಿ. ವಾಟ್ಸ್ ಯುವರ್ ನೇಮ್ ಅಂತ ಹಿಂದಿನ ಸಂಭಾಷಣೆಯಲ್ಲಿ ತಗೊಂಡ್ವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ, ಯುವರ್ ನೇಮ್ ಪ್ಲೀಸ್. ನೋಡಿ ಇಲ್ಲಿ, ಈ ಪ್ರಶ್ನೆಯ ಒಂದು ಧ್ವನಿಯನ್ನ ವಾಕ್ಯದಲ್ಲಿ ತರಕ್ ನಾವೇನ್ ಮಾಡ್ತೀವಿ ಅಂದ್ರೆ, ಕೊನೆಯ ಭಾಗವನ್ನ ಸ್ವಲ್ಪ ಏರಿದ ಧ್ವನಿಯಲ್ಲಿ ಹೇಳ್ತೇವೆ. ಯುವರ್ ನೇಮ್ ಪ್ಲೀಸ್. ಯುವರ್ ನೇಮ್ ಪ್ಲೀಸ್. ನಿನ್ನ ಹೆಸರು ಅಲ್ಲಿ, ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ವಾಟ್ ಅನ್ನುವಂಥ ಪದವನ್ನ ತಗೊಂಡು ಏನು, ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದ್ವಿ. ಏನ್ ನಿನ್ನ ಹೆಸರು ಅಂತ ಕೇಳಿದ್ವಿ. ಇಲ್ಲೇನ್ ಮಾಡ್ತಾ ಇದೀವಿ, ನಿನ್ನ ಹೆಸರು, ಯುವರ್ ನೇಮ್ ಪ್ಲೀಸ್. ನೋಡಿ, ಇಂಗ್ಲಿಷ್ ನಲ್ಲಿ ನಿನ್ನ ಹೆಸರು ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಿನ್ನ ಹೆಸರು ಪ್ಲೀಸ್, ಆ ಪ್ಲೀಸ್ ಅನ್ನೋ ಪದನ ಬಳಸ್ತಾ ಇದ್ದೇವೆ. ಯುವರ್ ನೇಮ್ ಪ್ಲೀಸ್. ಇಲ್ಲಿ ಇಂಗ್ಲಿಷ್ ನಲ್ಲಿ ಈ ರೀತಿಯ ಸೌಜನ್ಯದ ಅಭಿವ್ಯಕ್ತಿಗಳು, ಸೌಜನ್ಯವನ್ನ ಸೂಚಿಸುವಂತಹ ಪದಗಳ ಬಳಕೆ ಹೆಚ್ಚು ಇರುತ್ತೆ, ಹೆಚ್ಚು ಬಳಕೆಯಾಗತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಈ ಪದಗಳ ಬಳಕೆ ಇಂಗ್ಲಿಷ್ ನಲ್ಲಿ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ. ಇದನ್ನ ನಾವು ಬಳಸದೇ ಹೋದ್ರೆ ನಮ್ಮ ಇಂಗ್ಲಿಷ್ ನ ಬಳಕೆ ಏನನ್ಸುತ್ತಪ್ಪ ಕೇಳೋರಿಗೆ ಅಂದ್ರೆ, ಒರಟು, ಸೌಜನ್ಯ ಇಲ್ಲದೆ ಇರೋರು ಅಂತ ಅನ್ಸುತ್ತೆ. ನಿಮಗೆ ನಿನ್ನ ಹೆಸರೇನು? ಮೀನಾ. ಹಾ, ಹೌದಾ? ಹಾ, ಸರಿ. ಈಗ ನಾವು ಕನ್ನಡದಲ್ಲಿ ಮಾತಾಡ್ಕೊಳ್ತೀವಿ, ಆದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಮಾತಾಡುವ ರೀತಿ ಬೇರೆ ಇರುತ್ತೆ. ಈ ಡಿಫ್ರೆನ್ಸ್ ಅನ್ನ ನೀವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಆಗ್ಬೋದಲ್ವಾ? ನೋಡಿ, ಹಾಯ್, ಯುವರ್ ನೇಮ್ ಪ್ಲೀಸ್. ಬೀನಾ. ಥ್ಯಾಂಕ್ಸ್. ನೋ ಮೆನ್ಷನ್. ಈ ನೋ ಮೆನ್ಷನ್ ಅನ್ನೋದು ಒಂದು ಫ್ರೇಸ್ ಆಗತ್ತೆ, ಒಂದು ಪದಪುಂಜ ಆಗತ್ತೆ. ಥ್ಯಾಂಕ್ಸ್ ಅಂತ ಹೇಳಿದಾಗ, ಓ, ಅದರ ಅವಶ್ಯಕತೆ ಏನಿಲ್ಲಪ್ಪ ಅನ್ನೋ ಅರ್ಥದಲ್ಲಿ ನೋ ಮೆನ್ಷನ್ ಅನ್ನುವಂತ ಪದನ ಬಳಸ್ತೇವೆ. ಆಗ್ತದಾ? ಈಗ ಇನ್ನೊಂದು ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಮೊದಲು ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ, ಹೇಳ್ತೇನೆ, ಒಂದ್ ಕಡೆ ಬರ್ಕೊಳ್ಳಿ. ಎ. ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್, ಪಿ ಎ ಆರ್ ಡಿ ಒ ಎನ್, ಮೀ ಮ್ಯಾಡಮ್. ಕಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್. ಮತ್ತೆ ರಿಪೀಟ್ ಮಾಡ್ತೇನೆ. ಎ ಕೊಲನ್. ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್. ಬಿ ಕೊಲನ್. ಶೋರ್, ಎಸ್ ಯು ಆರ್ ಇ, ಶೋರ್. ಮಿಸ್ ಪದ್ಮ. ಈ ಎಂ ಎಸ್, ಎಂ ನ ಕ್ಯಾಪಿಟಲ್ ಅಲ್ಲಿ ಬರೆದು ಅದರ ಪಕ್ಕ ಎಸ್ ಅಕ್ಷರನ ಬರೆದು ಫುಲ್ ಸ್ಟಾಪ್ ಇಡಬೇಕು. ಮಿಸ್ ಪದ್ಮಿ. ಎ ಥ್ಯಾಂಕ್ ಯು ಮ್ಯಾಡಮ್. ಬಿ ಕೊಲನ್ ಹಾಕಿ. ಯು ಆರ್ ವೆಲ್ಕಮ್. ಯು ಆರ್ ವೆಲ್ಕಮ್. ಇಲ್ಲಿ ಯು ಆ ಅನ್ನುವಂಥ ಉಚ್ಚಾರಣೆ ಬರಬೇಕಾದ್ರೆ, ಬರೀಬೇಕಾದ್ರೆ ವೈ ಒ ಯು ಅಪಾಸ್ಟ್ರಫೆ ಆರ್ ಇ. ವೈ ಒ ಯು, ವೈ ಅಂದ್ರೆ ವೈ ಅಕ್ಷರ, ವೈ ಒ ಯು ಅಪಾಸ್ಟ್ರಫೆ ಆರ್ ಇ. ಯು ಆ ವೆಲ್ಕಮ್. ಇದನ್ನ ವೈ ಒ ಯು ಎ ಆರ್ ಇ ಅಂತ ಎರಡು ಪದಗಳಾಗಿ ಬರೆದ್ರೆ ಯು ಆರ್ ಅಂತ ಉಚ್ಚರಿಸಬೇಕು. ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಯು ಆ ಅಂತ ಬಳಸ್ತೇವೆ. ಇದನ್ನ ಶಾರ್ಟ್ ಫಾರ್ಮ್ಸ್ ಅಂತ ಕೂಡ ಕರೀತಾರೆ. ಮಾತಾಡಬೇಕಾದ್ರೆ ಯು ಆರ್ ಅಂತ ನಾವು ಮಾತಾಡೋದಿಲ್ಲ, ಯು ಆ ಅಂತ ಮಾತಾಡ್ತೇವೆ. ಈಗ ನಾ, ನೀ ಅಂತೆಲ್ಲ ನಾವು ಬಳಸ್ತೀವಲ್ಲ, ಹಾಗೆ ಇದು ಶಾರ್ಟ್ ಫಾರ್ಮ್, ಸಂಕ್ಷಿಪ್ತ ರೂಪ. ಇದನ್ನ ಮರ್ಕೊಂಡ್ರಿ ಅಲ್ವಾ? ನೋಡಿ, ಇದು ಒಂದು ಔಪಚಾರಿಕ ಸನ್ನಿವೇಶದಲ್ಲಿ ನಮಗಿಂತ ವಯಸ್ಸಿನಲ್ಲಿ, ಸ್ಥಾನಮಾನದಲ್ಲಿ ದೊಡ್ಡವರಿದ್ದಾಗ ಅವರ ಜೊತೆ ನಾವು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿ. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಯುವರ್ ನೇಮ್ ಪ್ಲೀಸ್. ಪಾರ್ಡನ್ ಅಂದ್ರೆ ಕ್ಷಮೆ ಇರಲಿ. ಆಗ್ಲೇ ನಾವೇನ್ ಬಳಸಿದ್ವಿ, ಎಕ್ಸ್ಕ್ಯೂಸ್ ಅಂತ ಪದ ಬಳಸಿದ್ವಲ್ಲ, ಅದೇ ತರದ ಪ್ರಯೋಗ ಪಾರ್ಡನ್ ಮೀ. ಪದ ರೈಟ್. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್. ಬಿ ಶೋರ್, ಮಿಸ್ ಪದ್ಮ. ಎ ಥ್ಯಾಂಕ್ ಯು ಮ್ಯಾಡಮ್. ಬಿ ಯು ಆರ್ ವೆಲ್ಕಮ್. ಮತ್ತೊಮ್ಮೆ ಅಭ್ಯಾಸಕ್ಕೆ. ಎ ಪಾರ್ಡನ್ ಮೀ ಮ್ಯಾಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್. ಬಿ ಶೋರ್,

Ms. Padma. A. Thank you, madam. B. You are welcome. ಅಭ್ಯಾಸ ಮಾಡ್ತೀರಿ ತಾನೆ. ಇಲ್ಲಿ ಯು ಆರ್ ವೆಲ್ಕಮ್, ವೆಲ್ಕಮ್ ಅನ್ನುವಂತಹ ಪದ ಒಂದನ್ನೇ ಹೇಳಿದ್ರೆ ಸಾಕಾಗತ್ತೆ. ಆದರೆ ಔಪಚಾರಿಕ ಸನ್ನಿವೇಶಗಳು ಬಂದಾಗ ಯು ಆರ್ ವೆಲ್ಕಮ್ ಅಂತ ಕೂಡ ನಾವು ಹೇಳಬಹುದು. ಸೊ ಇವತ್ತಿನ ಈ ತರಗತಿನಲ್ಲಿ ಒಟ್ಟು 5 ಸಂಭಾಷಣೆಗಳನ್ನು ನಾವು ಅಭ್ಯಾಸಕ್ಕೆ ತೆಗೆದುಕೊಂಡ್ವಿ. 5 ನಾನು ಮೊದಲು ವಿವರವಾಗಿ ನಿಮಗೆ ಡಿಕ್ಟೇಟ್ ಮಾಡಿದ್ದೇನೆ, ನಂತರ ಅಭ್ಯಾಸವನ್ನು ಮಾಡಲಿಕ್ಕೆ ಅದನ್ನು ಪ್ರಯೋಗ ಮಾಡಿ ನಿಮಗೆ ಆಲಿಸುವಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ, ಲಿಸನಿಂಗಿಗೆ ನಾನು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇದನ್ನು ಪೂರ್ತಿಯಾಗಿ ಬರ್ಕೊಂಡು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಈ ಕಾರ್ಯಕ್ರಮ ಮತ್ತೆ ಮರುಪ್ರಸಾರ ಆಗತ್ತಲ್ಲ, ಅದನ್ನು ಕೂಡ ಮತ್ತೊಮ್ಮೆ ಕೇಳಿ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ತರಗತಿನಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ನಿಮ್ಮ ಇಂಗ್ಲಿಷ್ ಕಲಿಕೆ ಹೀಗೆ ಮುಂದುವರಿಲಿ. ಅಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ರವರು ನಡೆಸಿಕೊಟ್ಟ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತು.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ಮೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
3: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
5: ಹೌದಾ? ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
5: ರಿವ್ಯೂ ನೋಡಿದೀಯಾ?
4: ಇಲ್ಲ.
5: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.

0: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವೆಫಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ

0: ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿ

0: ಇರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ. ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
1: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಂತ ಜ್ಞಾನೇಶ್ವರರ ಕುರಿತು ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪಂಢರೀಪುರದ ಸಮೀಪ ಅಪ್ಪು ಗ್ರಾಮ. ನಾರಾಯಣ ಪಂಡಿತ ತನ್ನ ಹೆಂಡತಿಯಿಂದೊಡಗೂಡಿ ಜೀವನದಲ್ಲಿ ಯಾವ ಕೊರತೆಯಿಲ್ಲದೆ ಕಾಲ ಕಳೆಯುತ್ತಿದ್ದಾನೆ. ಆತನಿಗೊಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಈ ಮಕ್ಕಳಿಲ್ಲ ಅನ್ನುವ ಚಿಂತೆಯಿಂದ ಬಹು ದಿವಸಗಳ ಕಾಲ ತಾನು ಯಾತನೆಯನ್ನನುಭವಿಸಿ ಪರಮಾತ್ಮನಲ್ಲಿ ಮೊರೆಯಿಟ್ಟ ಕಾರಣ ಆತನಿಗೊಂದು ಗಂಡು ಮಗುವಾಯಿತು. ಆ ಗಂಡು ಮಗುವಿಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ವಿಠೋಬಾ, ವಿಠೋಬಾ. ಈ ವಿಠೋಬಾ ಅನ್ನೋ ಶಬ್ದ ಇಠೋಬಾ ಅಂತ ಬರುತ್ತೆ. ಇಠೋಬಾ ಅಂದ್ರೆ ಏನು ಅಂದ್ರೆ, ಕುಂಡಲೀಕ ತಾಯಿ ತಂದೆಗಳ ಸೇವೆ ಮಾಡ್ತಾ ಇದ್ದ, ಧ್ಯಾನ ಮಾಡಿಕೊಂಡೇ ಅವರ ಪಾದ ಸೇವೆ ಮಾಡುತ್ತಿದ್ದರೆ ಪಂಢರೀನಾಥ ಪಾಂಡುರಂಗ ಸ್ವಾಮಿ ಬಂದ್ಬಿಟ್ಟ. ಬಾ ಪುಂಡಲೀಕ, ಇದು ಬಂದಿತ್ತಿ ನೋಡು. ನಮ್ಮ ಗೃಹಸ್ಥ ಧರ್ಮ ಏನ್ ಹೇಳುತ್ತೆ ಅಂದ್ರೆ, ಮನೆಗೆ ಯಾರಾದ್ರೂ ಬಂದ್ರೆ ಅವರನ್ನ ನೆಲದ ಮೇಲೆ ಕೂರಿಸಬಾರದು. ಅಪ್ಪ ನನ್ ತೀರ ಬಡವ, ಮನೆ ಚಾಪೇನು ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಕೇಳಿದಕ್ಕೆ ಶಾಸ್ತ್ರ ಹೇಳುತ್ತಂತೆ, ಅಪ್ಪ ನಿನಗೆ ಅಷ್ಟೊಂದು ಬಡತನ ಇದ್ರೆ ನೀನು ಉಟ್ಟಿರುವ ವಸ್ತ್ರದಲ್ಲಿ ಒಂದೇ ಒಂದು ಎಳೆಯ ದಾರವನ್ನು ಹೇಗಾದ್ರೂ ಮಾಡಿ ಕಿತ್ತು ಅದನ್ನ ಹಾಸಿ ಅದ್ರ ಮೇಲೆ ಕೂರಿಸಯ್ಯ, ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ ನೋಡಿ ನಮ್ಮ ಶಾಸ್ತ್ರ. ಇಲ್ಲಿ ಪುಂಡಲೀಕ ಪಾದ ಒತ್ತಾ ಇದ್ರೆ ಪಾಂಡುರಂಗ ಬಂದ, ಪಾಂಡುರಂಗನ ನೆಲದ ಮೇಲೆ ನಿಲ್ಲಿಸಬಾರದಲ್ಲ ಅಂತ ಆ ಕಡೆ ಈ ಕಡೆ ನೋಡಿದ, ಅಲ್ಲೊಂದು ಇಟ್ಟಿಗೆ ಬಿದ್ದಿತ್ತು. ಆ ಇಟ್ಟಿಗೆ ತೆಗೆದು ಬಿಸಾಡದ, ಸ್ವಾಮಿ ಅದ್ರ ಮೇಲೆ ನಿಂತ್ಕೋ. ಆ ಒಂದು ಇಟ್ಟಿಗೆ ಬಿದ್ದಿದ್ರೆ ಪರಮಾತ್ಮ ತನ್ನೆರಡು ಪಾದಗಳನ್ನು ಸೇರಿಸಿ ಆ ಇಟ್ಟಿಗೆ ಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಂತೆ. ಈಗಲೂ ಪಂಢರೀಪುರದಲ್ಲಿ ಪಾಂಡುರಂಗ ಸ್ವಾಮಿ ನಿಂತಿರೋದು ಇಟ್ಟಿಗೆ ಮೇಲೆ. ಆ ಇಟ್ಟಿಗೆಯ ಮೇಲೆ ನಿಂತಹ ಪರಮಾತ್ಮನಿಗೆ ಇಠೋಬಾ ಇಠೋಬಾ ಅಂತ ಹೆಸರಿತ್ತು. ಆ ಇಠೋಬಾ ಇಠೋಬಾ ಎಂಬ ಹೆಸರು ಬರುತ್ತಾ ಬರುತ್ತಾ ಬರ್ತಾ ವಿಠೋಬಾ ಅಂದರೆ ವಿಠಲ ಅಂತ, ವಿಠಲ ಅನ್ನುವುದನ್ನು ವಿಠೋಬಾ. ಆ ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಬಾಯಿ ಬಾಯಿ ಅಂತ ಹೇಳೋದು ಏನು ಅಂದರೆ ಸಕ್ಕು.

ಬಾಯಿ, ಆ ಸಕ್ಕು ಅನ್ನೋ ಹೆಸರು ಜೊತೆಲಿ ಬಾಯಿ. ನಮ್ಮ ಕನ್ನಡ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ಬಾಯಿ ಅಂತ ಇಟ್ರು ಅಂದ್ರೆ ಆ ಯಮನಿಗೆ ಬಾಯಿ ಜಾಸ್ತಿ ಇತ್ತು ಅಂತ ಕಾಣುತ್ತೆ, ಅದಕ್ಕೆ ಬಾಯಿ ಅಂತ ಇಟ್ರು ಅಂತಾರೆ. ಅಲ್ಲ, ಆ ಹೆಣ್ಣು ಮಕ್ಕಳನ್ನೆಲ್ಲ ಬಾಯಿ ಬಾಯಿ ಅಂತ ಕರೆಯೋದುಂಟು. ಆ ಕಡೆಗಳಲ್ಲಿ ಆಯಿ ಅಂದ್ರೆ ತಾಯಿ ಅಂತ. ಆ ವಿಠೋಬನ ಹೆಸರನ್ನೇ ಈತನಿಗಿಟ್ಟರಂತೆ ನಾರಾಯಣ ಪಂಡಿತನ ಮಗನಿಗೆ. ಅವನು ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಷದವನಾದ, ಪಕ್ಕದಲ್ಲೇ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ. ಆ ವಿದ್ಯಾಭ್ಯಾಸ ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ತಿಳಿದಂತ ಮಹಾಪಂಡಿತರು, ಒಬ್ಬ ಮುನಿಗಳು ಶಿಷ್ಯರನ್ನ ಕೂರಿಸಿಕೊಂಡು ಪಾಠ ಹೇಳೋ ಅಭ್ಯಾಸ. ಇವರು ಕೂತಿದ್ದಾರೆ, ಪಾಠ ಹೇಳುತ್ತಿದ್ದಾರೆ. ಪಾಠ ಹೇಳುವಾಗ ಓಂದ್ರು. ಈ ವಿಠೋಬ ಗುರುಗಳನ್ನೇ ನೋಡ್ತಿದ್ದ. ಗುರುಗಳು ಕೇಳಿದ್ರು, ಯಾಕೋ ವಿಠೋಬ ಹಾಗೆ ನೋಡ್ತಿದ್ದೀಯ? ಗುರುಗಳೇ, ನೀವು ಓಂ ಅಂತಿದ್ದೀರಾ, ನಾನು ಓಂ ಅಂದ್ಬಿಟ್ರೆ ಅದು ಏನು ಅಂತ ಗೊತ್ತಿಲ್ವಲ್ಲ ಗುರುಗಳೇ ನನಗೆ. ಆಗ ಇವರು ಹೇಳಿದ್ರಪ್ಪ, ಓಂಕಾರ ಪ್ರಣವಾಕ್ಷರ ಕಾಣೋ, ಅಕಾರ ಪುಕಾರ ಮಕಾರಗಳ ಸಂಯೋಗವೇ ಓಂಕಾರ. ಅಕಾರ ಉಕಾರ ಮಕಾರಗಳೆಂಬ ಮೂರಕ್ಷರಗಳು ಸೇರಿದ್ದೇ ಓಂಕಾರ. ಸೃಷ್ಟಿ ಸ್ಥಿತಿ ಲಯ ಎಂಬ ಕಾರಣಕರ್ತರ ಅಡಕವಾಗಿರಬಹುದಾದ ಶಕ್ತಿಯೇ ಈ ಓಂಕಾರ. ಅಪ್ಪ, ಓಂಕಾರಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಜ್ಯೋತಿಮಯ ರೂಪಂ. ಆ ಓಂಕಾರವು ಜ್ಯೋತಿ ಸ್ವರೂಪ ಅಂತ. ಜ್ಯೋತಿ ಎಂದರೆ ಬೆಳಕು, ಬೆಳಕು ಎಂದರೆ ಜ್ಞಾನ, ಜ್ಞಾನ ಎಂದರೆ ಜ್ಞಾನಾತೀತನಾದ ಪರಮಾತ್ಮ ಕಣ. ಇಲ್ಲಿ ಯಾಕೆ ಬಂತು ಈ ಮಾತು ಅಂದ್ರೆ, ಜ್ಞಾನ ಅಂದಾಗ ಈ ಹುಡುಗ ಕೇಳಿದ, ಗುರುಗಳೇ ಜ್ಞಾನ ಪರಮಾತ್ಮ ದೇವರು ಅಂತಿರಲ್ಲ, ಏನವನ್ನ ಸ್ಮರಣೆ ಮಾಡಿದ್ರೆ ಬರೋದು? ಆಗ ಗುರುಗಳೇನ್ ಮಾಡಿದ್ರು, ವಿಠೋಬ ಜಗವೆಲ್ಲ ಮಿಥ್ಯಾ ಅವನೇ ಸತ್ಯ. ಏನು ಗುರುಗಳೇ, ಜಗವೆಲ್ಲ ಮಿಥ್ಯಾ ಅವನೇ

lube kwenye. Jaga bella mithya avane satya. Kwenye gadi si hurukalu yenil na jagade. Kolaluve ನೋಡಲು ನೀನಿ ಜಗದಿಬ್ಬರಿದೆ. ಅಪ್ಪ ಏನಿಲ್ಲ ಕಣ ಈ ಪ್ರಪಂಚದಲ್ಲಿ, ಎಲ್ಲ ಸುಳ್ಳು, ಎಲ್ಲ ನಾಟಕ. ಯಾರಿಗೆ ಯಾರಿಲ್ಲ, ಅವನ ಧ್ಯಾನದಲ್ಲಿ ಕಾಲ ಕಳೆಯುವುದು ಒಂದೇ ಸತ್ಯ. ಆ ವಿಠೋಬನ ಮನಸ್ಸಿನಲ್ಲಿ ಅದು ಕೂತು ಬಿಡುತ್ತೆ. ಅವನಿಗೆ ಚಿಕ್ಕಂದಿನಲ್ಲೇ ವೈರಾಗ್ಯ ಬಂದ್ಬಿಡುತ್ತೆ. ಬೇಡ ಈ ಸಂಸಾರ, ಈ ಮನೆ, ಮಠ, ಹೆಂಡತಿ, ಮಕ್ಕಳು, ಯಾವುದು ಬೇಡ, ನಾನು ಸನ್ಯಾಸಿ ಆಗ್ಬೇಕು, ಸನ್ಯಾಸಿ ಆಗ್ಬೇಕು, ಸನ್ಯಾಸಿ ಆಗ್ಬೇಕು ಅನ್ನೋ ಹುಚ್ಚ. ವಿದ್ಯಾವಂತನಾದ, ಕೆಲಸ ಕಾರ್ಯ ಇಲ್ಲ, ಎಲ್ಲಂದ್ರಲ್ಲಿ ಸುಮ್ಮನೆ ಕೂತರು. ತಂದೆ ತಾಯಿಗಳು ನೋಡಿದ್ರು, ಯಾಕೋ ಹಿಂಗಾಗೋದೆ ಮಗನೇ, ಅಮ್ಮ ಏನ್ ಮಾಡಿ ಏನ್ ಮಾಡ್ಬೇಕಮ್ಮ, ಎಲ್ಲ ಒಂದ್ ದಿವಸ ಇಲ್ಲಿ ಬಿಟ್ಟು ಹೋಗೋದಲ್ವೇ. ನಮ್ಮ ತಾಯಿ ನೋಡಿದ್ಲು, ಓ ನನ್ನ ಮಗ ಹುಟ್ಟತಾಲೆ ಸನ್ಯಾಸಿ ಹುಟ್ಟುಬಿಟ್ಟ, ಇಂಥ ಮಕ್ಕಳು ಹುಟ್ಟೋಕಿತ್ತು, ಹುಟ್ಟದೆ ಇಟ್ಟಿದ್ರು ಚೆನ್ನಾಗಿತ್ತು. ಒಂದು ದಿನ ಈ ವಿದ್ಯಾವಂತರಾದಂತಹ ವಿಠೋಬ ಗುರುಗಳಿಗೆ ನಮಸ್ಕಾರ ಮಾಡಿದ. ಗುರುಗಳೇ ನಾನು ಮುಂದಕ್ಕೆ ಏನ್ ಮಾಡ್ಬೇಕು? ಆ ಗುರುಗಳಂದ್ರಪ್ಪ, ಇರೋದು ಒಂದೇ ಒಂದು ಕಾರ್ಯ. ಏನ್ ಗುರುಗಳೇ? ಏನಿಲ್ಲ, ದೇಶಾಟನಂ ಪಂಡಿತ ಭಾಷಣಂಚ. ಈ ಮಾತು ಎಲ್ರಿಗೂ ಅನ್ವಯಿಸುತ್ತೆ. ದೇಶಾಟನಂ ಪಂಡಿತ ಭಾಷಣಂಚ. ಒಬ್ಬ ವಿದ್ಯಾವಂತ ಅನಿಸ್ಕೊಂಡ್ರೆ ಅವನು ಹಲವಾರು ದೇಶಗಳನ್ನು ಸುತ್ತಾಡಿದ್ರೇನೆ ಆ ವಿದ್ಯಾವಂತನಿಗೆ ಗೌರವ ಮತ್ತು ಆ ವಿದ್ಯೆಯ ಪ್ರತಿಭೆಯ ಪ್ರಚಾರ. ವಿದ್ಯಾವಂತನಾಗಿ ಒಂದೇ ಕಡೆ ಕೂತು ಬಿಟ್ರೆ ಅವ್ರ ವಿದ್ಯೆ ಯಾರಿಗೂ ಗೊತ್ತಾಗುತ್ತೆ? ಇಲ್ಲಿ ವಿಠೋಬ ತಂದೆ ತಾಯಿಗಳನ್ನೆಲ್ಲರನ್ನು ಸ್ಮರಣೆ ಮಾಡಿದ್ದೆ, ನೇರವಾಗಿ ಹೊರಟಂತೆ. ಆಹಾ ಪಾಂಡುರಂಗ, ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ವಿಠೋಬ ಅನೇಕ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ತಾ ಬರ್ತಿದ್ದಾನೆ. ಹಾಗೆ ಸಂದರ್ಶನ ಮಾಡ್ತಾ ಬರ್ತಾ ಬರ್ತಾ ಎಲ್ಲಿಗೆ ಬಂದಿದ್ದಾನೆ? ಚಕ್ರತೀರ್ಥಕ್ಕೆ ಬಂದಿದ್ದಾನೆ. ಚಕ್ರತೀರ್ಥ ಎಂಬ ಕ್ಷೇತ್ರಕ್ಕೆ ಬಂದಿದ್ದಾನೆ. ಆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡ್ತಾ ಕಣ್ಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ದೇವರ ಧ್ಯಾನದಲ್ಲಿದ್ದರೆ ಪಕ್ಕದಲ್ಲೇ ಒಬ್ಬ ಗೃಹಸ್ಥ, ಆತನ ಹೆಸರು ಸಿದ್ಧ ಪಂಡಿತ. ಆ ಸಿದ್ಧ ಪಂಡಿತ ಎನ್ನುವನು ಸ್ನಾನ ಮಾಡುತ್ತಿದ್ದವನು ತಿರುಗಿ ಈ ವಿಠೋಬನನ್ನೇ ನೋಡಿದ. ಆ ವಿಠೋಬನ ತೇಜಸ್ಸು, ಆ ಬ್ರಹ್ಮಚರ್ಯದ ಖಳೆ, ಆ ಮುಖದಲ್ಲಿ ಆ ವರ್ಚಸ್ಸು ಹಾಗೆಲ್ಲ ಇರುತ್ತಿತ್ತು. ಈಗಲೂ ಇರುತ್ತವೆ, ಇರಲ್ಲ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತವೆ ಅಷ್ಟೇ. ಇಲ್ಲಿ ತಿರುಗಿ ನೋಡಿದರೆ ವಿಠೋಬ ಓಂ ಅಂತ ನಿಂತಿದ್ದ. ಆತನ ತೇಜಸ್ಸನ್ನು ನೋಡಿ ಆ ಸಿದ್ಧ ಪಂಡಿತ ಏನು ಮಾಡಿದ? ಅಯ್ಯ ಸ್ವಾಮಿ, ವಿಠೋಬ ಕಣ್ಣು ಬಿಟ್ಟ. ಏನು, ನೀವು ನಮ್ಮೂರಿನವರಲ್ಲ? ಹೌದು, ನಾನು ಪರಸ್ಪರದವನು. ಹಾಗಾದರೆ ದಯಮಾಡಿ ನನ್ನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ. ನಮ್ಮ ಮನೆಯಲ್ಲೇ ಉಳಿದಿದ್ದು, ನಾಳೆ ಹೋಗಬಹುದು, ಆಗಬಹುದು. ಮನೆಗೆ ಬಂದು

ದಿನ ರಾತ್ರಿ ಸಿದ್ಧ ಪಂಡಿತ ನಿದ್ರೆಯಲ್ಲಿದ್ದಾಗ ಪರಮಾತ್ಮ ಬಂದು ಸ್ವಪ್ನದಲ್ಲಿ ಹೇಳಿದರಂತೆ, ಸಿದ್ಧ ಪಂಡಿತ ನಿರ್ಮಾಬಾಯಿ ಇದ್ದಾಳಲ್ಲ ಆಕೆಯನ್ನ ಇದನ್ನು ಕೊಟ್ಟು ಮದುವೆ ಮಾಡು, ಇವರ ಗರ್ಭದಲ್ಲಿ ಲೋಕವನ್ನು ಧಾರ ಮಾಡುವ ಮಕ್ಕಳ ಅವತಾರ ಮಾಡ್ತಾರೆ. ಈತ ಏನು ಮಾಡಿದ, ಕೈಗಳನ್ನು ಜೋಡಿಸಿ ಪರಮಾತ್ಮ ನಿನ್ನಿಚ್ಛೆ. ಬೆಳಗಾಯಿತು, ಬೆಳಗಾದರೆ ವಿಠೋಬನ ಹತ್ರಕ್ಕೆ ಬಂದು ಸಿದ್ಧ ಪಂಡಿತ ಹೇಳ್ತಾನೆ, ಸ್ವಾಮಿ ನನಗೊಂದು ಸ್ವಪ್ನವಾಯಿತು, ನನ್ನ ಮಗಳು ನಿಮಗಾಗಿ ಹುಟ್ಟಿದವಳಂತೆ, ನಾನು ಆಕೆಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕಂತೆ, ದಯಮಾಡಿ ಮದುವೆ ಮಾಡ್ಕೊಳ್ಳಿ. ಅವನಕ್ಕ ಮದುವೆ ಅಲ್ಲ, ಮಗಳನ್ನು ಕೊಟ್ಟು ಮದುವೆ ಮಾಡೋಕೆ ಉಪಾಯ ಮಾಡ್ತಾ ಇದೀಯ ನೀನು, ನಾನು ಮದುವೆ ಬೇಡ ಸಂಸಾರ ಬೇಡ ಅಂತ ನಾನಂತಿದ್ರೆ ಮದುವೆ ಅಂತೆ. ನೋಡ್ರಿ, ಅದ್ಯಾವ ದೇವರು ನಿಮಗೆ ಸ್ವಪ್ನದಲ್ಲಿ ಬಂದು ಹೇಳದ್ನೋ ಆ ದೇವರು ಬಂದು ನನಗೂ ಹೇಳಿ ಮದುವೆ ಆಗ್ತೀನಿ ಹೋಗ್ರಿ. ಎಂತ ವಿಚಿತ್ರ ಪ್ರಪಂಚ, ಬಂದು ಹೇಳಿ ಹೋಗ್ರಿ ಅಂದ್ರೆ. ಆ ದಿನ ರಾತ್ರಿ ಮಲಗಿದ್ರೆ ವಿಠೋಬನ ಸ್ವಪ್ನಕ್ಕೂ ಪರಮಾತ್ಮ ಬಂದ, ಅಪ್ಪ ಆಕೆಯನ್ನು ಮದುವೆಯಾಗು, ನೀನು ಗೃಹಸ್ಥನಾಗು, ಲೋಕದಲ್ಲಿ ಆದರ್ಶ ಪುರುಷರು. ಅಷ್ಟು ಮಾತ್ರವಲ್ಲದೆ ನನ್ನ ಅಂಶವೂ ನಿಮ್ಮ ಗರ್ಭದಲ್ಲಿ ಜನನವಾಗುತ್ತೆ. ಎದ್ದು ಈತ ಅನುಮಾನ ಪಟ್ಟ, ಯಾಕೇಳಪ್ಪ ನಾನು ಈ ಮಾತನ್ನ, ಏನೇನೋ ಅಂದ್ಬಿಟ್ನಲ್ಲ. ಬಂದ ಆತನ ಕೈ ಜೋಡಿಸಿ ಕೇಳ್ತಾನೆ, ಸ್ವಾಮಿ ನನ್ನ ತಪ್ಪಾಯಿತು, ನಿನ್ನೆ ರಾತ್ರಿ ನನ್ನ ಸ್ವಪ್ನದಲ್ಲೂ ಪರಮಾತ್ಮ ಬಂದು ಹೇಳಿದ. ಆಗಬಹುದು ಆಗಬಹುದು ಎಂದರೆ ಸಿದ್ಧ ಪಂಡಿತ ಅಪ್ಪು ಗ್ರಾಮಕ್ಕೆ ಬಂದು ಅವರ ತಂದೆ ತಾಯಿಗಳನ್ನು ಕರ್ಕೊಂಡು ಬಂದಿದ್ದೆ, ತನ್ನ ಮನೆಯಲ್ಲೇ ವಿಜೃಂಭಣೆಯಿಂದ ಮದುವೆ ಮಾಡಿಬಿಟ್ಟ. ಆ ಎಮ್ಮ ಎಂಥವಳು ಅಂದ್ರೆ, ಗಂಡನ ಎದುರಿನಲ್ಲಿ ಚರಗನ್ನು ಕೈಯಲ್ಲಿ ಹಿಡಿದು ತಲೆ ತಗ್ಗಿಸಿ ಗಂಡನ ಪಾದವನ್ನೇ ನೋಡಿ ಮಾತನಾಡುತ್ತಿದ್ದಳು. ತಲೆಯದ್ದೇ ಗಂಡನ ಮುಖವನ್ನು ನೋಡಿದವಳು ಅಲ್ಲ ಆ ಎಮ್ಮ, ಅಂಥ ಮಹಾಸಾಕ್ಷಿ. ನಮ್ಮ ದೇಶದಲ್ಲಿ ಈಗಲೂ ಇದ್ದಾರಂಥವರೆಲ್ಲ, ಗಂಡನಿಗೆ ಒಂದು ಮಾತಾಡಿದ್ರೆ ಆತನ ಮನಸ್ಸಲ್ಲಿ ನೊಂದು ಹೋಗುತ್ತೋ ಅಂತ ಆತನ ಮನಸ್ಸು ನೋಯದಂತೆ ಮಾತನಾಡೋರು ಬಹುಜನ ಇದ್ದಾರೆ. ಸಿದ್ಧ ಪಂಡಿತನ ಮಗಳಿಗೂ ವಿಠೋಬನಿಗೂ ವಿವಾಹವಾಗಿದೆ, ಕಾಲ ಕಳೀತಾ ಇದೆ. ಮಾಸ ಒಂದು, ವರುಷ ಒಂದು, ಎರಡು ಮೂರ್ನಾಲ್ಕು ಕಳೆಯೇ, ಒಂದು ತಿಂಗಳಾಯಿತು, ಒಂದು ವರ್ಷವಾಯಿತು, ಎರಡು ವರ್ಷವಾಯಿತು, ಮೂರು ನಾಲ್ಕು ವರ್ಷವಾಯಿತು, ಮಕ್ಕಳಾಗಲೇ ಇಲ್ಲ. ಈ ವಿಠೋಬನ ಮನಸ್ಸಿನಲ್ಲಿ ಏನು ಬಂದ್ಬಿಡ್ತು, ಅಯ್ಯೋ ಮೋಸವಾಯಿತು ನನಗೆ, ನಾನು ಸನ್ಯಾಸಿ ಆಗಬೇಕು ಅಂತಿದ್ರೆ ಎಲ್ಲ ಸೇರ್ಕೊಂಡು ನನ್ನ ಸಂಸಾರದಲ್ಲಿ ತಂದು ನಿಲ್ಲಿಸ್ಬಿಟ್ರು, ಮತ್ತೆ ನನಗೆ ಸ್ವಪ್ನವಾಯ್ತಲ್ಲ. ಆಹಾ, ನನಗೆ ಅರಿವಿಲ್ಲದೆ ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲೆಲ್ಲೋ ಒಂಚೂರು ಆಸೆ ಕೂತಿತ್ತೋ ಏನೋ, ಹೆಣ್ಣಿನ ಮೇಲಿನ ವ್ಯಾಮೋಹ, ಆ ವ್ಯಾಮೋಹ ನನಗೆ ಸ್ವಪ್ನವಾಗಿ ಬಂದು ಕಾಡ್ಬಿಡ್ತು. ನಾನು ಈ ಸಂಸಾರದಲ್ಲೇ ಬಿದ್ದೊದ್ದಾಡ್ಬೇಕಲ್ಲ, ನನಗೆ ಇಚ್ಛೆಗಿಲ್ವಲ್ಲ ಈ ಸಂಸಾರ. ನೇರವಾಗಿ ಹೆಂಡತಿ ಹತ್ರ ಬಂದಿದ್ದಾಳೆ ದೇವಿ. ಆ ಅಮ್ಮ ಗಂಡನ ಮುಂದೆ ತಲೆದು, ಏನ್ ಸ್ವಾಮಿ ನನಗೆ ಸಾಕಾಗಿದೆ ಕಣೆ ಈ ಸಂಸಾರ, ನನಗೆ ನೀನು ಅನುಮತಿ ಕೊಟ್ರೆ ನಾನು ಸನ್ಯಾಸಿ ಆಗ್ತೇನೆ. ಗಂಡ ಬಂದು ಹೆಂಡತಿ ಹತ್ರ ಸನ್ಯಾಸಿ ಆಗ್ತೇನೆ ಅಂದ್ರೆ ಆ ಹೆಂಡತಿ ಗತಿ ಏನಾಗಿರ್ಬೇಕು? ಅಮ್ಮ ನಿಂತುಕೊಂಡವಳು ಹಾಗೇ ಕಣ್ಣಲ್ಲಿ ನೀರು ದಳದಳದನ್ನೇ ಬಂದು ಬಿಡ್ತು. ಆ ಕಣ್ಣೀರನ್ನು ಸುರಿಸ್ತಾ ಗಂಡನಿಗೆ ಕೇಳ್ತಾಳೆ, ಏಕ್ ಸ್ವಾಮಿ ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ತರದಲ್ಲಿ ನಡ್ಕೊಂಡೆ, ಅಥವಾ ನನ್ನ ಆಚಾರ ವಿಚಾರಗಳಲ್ಲಿ ನಿಮಗೇನಾದರೂ ಬೇಸರವಾಯಿತೆ? ನನ್ನ ದೇವರು ಎಂದು ತಿಳಿದು ಪೂಜೆ ಮಾಡಬೇಕು ಅಂದ್ರೆ ನನ್ನ ದೇವರೇ ನನ್ನನ್ನು ಬಿಟ್ಟು ಹೋದ್ರೆ ನಾನೇನು ಮಾಡಿದೆ? ಆದರೂ ನಿಮ್ಮ ಆಜ್ಞೆ ಏನು ಮೀರಲ್ಲ, ತಾವು ಸನ್ಯಾಸಿ ಆಗಬೇಕು ಅಂತಿರಲ್ವೇ? ಸನ್ಯಾಸಾಶ್ರಮ ಸ್ವೀಕರಿಸಬೇಕಾದ್ರೆ ನಮ್ಮ ತಂದೆ ದೊಡ್ಡ ಪಂಡಿತರಾದ್ರಿಂದ ಅವರನ್ನು ಕೇಳ್ತೇನೆ. ತಂದೆ ಹತ್ರ ಬಂದಪ್ಪ, ಏನಮ್ಮ ನಮ್ಮ ಯಜಮಾನರು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರಂತಪ್ಪ, ಏನ್ ಹೇಳೋ? ತಂದೆ ನಕ್ಕ, ಅಮ್ಮ ಸನ್ಯಾಸಾಶ್ರಮ ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ ಕಣಮ್ಮ. ಅವನು ಬ್ರಹ್ಮಚಾರಿಯಾಗೇ ಇದ್ದು ಸನ್ಯಾಸಿ ಆಗಿದ್ರೆ ಆ ಕಥೆ ಬೇರೆಯಾಗ್ತಿತ್ತು. ಈಗ ಗೃಹಸ್ಥನಾಗಿದ್ದಾನೆ, ಗೃಹಸ್ಥನಾದವನು ಸಂಸಾರಿ ಆಗಬೇಕಾದ್ರೆ ಆ ಸಂಸಾರದ ಹೊಣೆಗಾರಿಕೆಯನ್ನು ಹೊರತಕ್ಕಂತ ಅವರಿಂದ ಮತ್ತು ಆ ವಂಶಕ್ಕೆ ಒಬ್ಬ ಕುಮಾರನನ್ನು ಅವತರಿಸಿದ ಮೇಲೆ ಎಲ್ಲರ ಅನುಮತಿಯನ್ನು ಪಡೆದವನು ಸನ್ಯಾಸಿ ಆಗಬೇಕು. ಹಾಗೆ ಸನ್ಯಾಸತ್ವವನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಹೋಗಿ ಹೇಳು ನಿನ್ನ ಗಂಡನಿಗೆ. ಈ ಅಮ್ಮ ತಲೆ ತಗ್ಗಿಸಿ ನಿಂತು ವಿಠೋಬ ಕೇಳದ, ಏನಂದ್ರು ನಿಮ್ಮಪ್ಪ? ಸ್ವಾಮಿ ಶಾಸ್ತ್ರ ನಿಮಗೆ ಅನುಮತಿ ಕೊಡೋದಿಲ್ಲವಂತೆ, ಗೃಹಸ್ಥರಾಗಿದ್ದೀರಾದ್ದರಿಂದ ವಂಶಕ್ಕೆ ಒಬ್ಬ ಮಗನಾಗುವೋ ಅಥವಾ ಮಗಳೋ ಹುಟ್ಟೋ ಪರ್ಯಂತರವೂ ಅಥವಾ ಮನೆಯವರ ಅನುಮತಿಯನ್ನು ಪಡೆದೇ ನೀವು ಸನ್ಯಾಸಿಗಳಾಗೋಂಗಿಲ್ವಂತೆ. ಅಯ್ಯೋ ಓಡೋಗೋಣ ಅಂದ್ರೂ ಇಡ್ಕೊಳ್ತಿರಲ್ಲ ನೀವೆಲ್ಲ, ಈ ಹಾಳು ಸಂಸಾರದಲ್ಲಿ ನಾನು ಎಷ್ಟು ದಿವಸ ಬಿದ್ದು ಅಂತ ಪುನಃ ಪ್ರಾರಂಭವಾಯಿತು. ಇದು ಬೇಡವಾದ ಸಂಸಾರ ನೋಡಿ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಒಂದು ಗಾದೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಯಾರಿಗೆ

ಬಿಟ್ಟೋ ಅದನ್ನು ನೀವು ಬಲವಂತ ಮಾಡಿದರೆ ಬಲವಂತ ಮಾಡಿದಷ್ಟು ಬೇಸರವೇ ವಿನಃ ಅದು ಸರಿ ಹೋಗಲ್ಲ. ಈ ಹರಿಕಥೆ ಕೇಳಕ್ಕೆ ಇಷ್ಟು ಬಿರಲ್ಲ ಅನ್ನಿ, ಅವ್ರನ್ನ ಹೇಳ್ಕೊಂಬಂದು ನೀವು ಕೂರಿಸಿ. ಅವರೊಂದು 5 ನಿಮಿಷಕ್ಕೆ ಬರಲ್ಲ, ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳಯ್ಯ. ಸರಿ, ಒಂದು ಅರ್ಜೆಂಟ್ ಕೆಲಸ ಮರ್ತೋಗ್ಬಿಟ್ಟಿದ್ದೀನಿ, ಲೇ ಸುಮ್ಮನೆ ಕೂತ್ಕೊಳ್ಳಯ್ಯ. ಅಯ್ಯಯ್ಯಪ್ಪ, ಹೊಟ್ಟೆ ನೋವು ಬಂದ್ಬಿಡ್ತಲ್ಲಪ್ಪ. ಕಾರಣ ಏನು ಅಂದರೆ, ಅವ್ರಿಗೆ ಇಷ್ಟವಿಲ್ಲದೇ ಇದ್ರೆ ನೀವು ಎಷ್ಟು ಬಲವಂತ ಮಾಡಿದ್ರೂ ಇರೋಕ್ಕಾಗಲ್ಲ. ಒಬ್ಬ ಮನುಷ್ಯ ಒಂದು ಕುದುರೆಯನ್ನ ನೀರು ಕುಡಿಸಬಹುದು, ಅದಕ್ಕೆ ದಾಹವಿದ್ದರೆ, ದಾಹವಿಲ್ಲದ ಕುದುರೆಯನ್ನ 1000 ಜನ ಕರ್ಕೊಂಡೋಗಿ ನೀರು ಹತ್ರ ಬಿಟ್ಟರೂ ನೀರು ಕುಡಿಯಲ್ಲ. ಅದು ಒಂದು ಗಾದೆ ಇದ್ದಂತೆ. ಸ್ವಲ್ಪ ಹೊತ್ತಾಯಿತು, ಒಂದು ದಿನ ರಾತ್ರಿ ಮಲಗಿದ್ದಾನೆ, ಇವನಿಗೆ ಬೇಸರ ಹೆಚ್ಚಾಗ್ಬಿಡ್ತು. ಹೆಂಡತಿ ಮಲಗಿದ್ದಾಳೆ ಪಕ್ಕದಲ್ಲಿ, ಬೆಳಕಿನ ಜಾವದಲ್ಲಿ ಎದ್ದು ಮ್ಯಾತ್ಗೆ ಹೆಂಡತಿನ ಕೇಳಿದ, ದೇವಿ ಗಂಗಾ ತೀರಕ್ಕೆ ಹೋಗ್ಲಾ ಅಂದ. ಇವನೇನ್ ಅನ್ಕೊಂಡ ಅಂದ್ರೆ ಅನುಮತಿ ಸಿಕ್ತು ಅಂತ. ದೇವಿ ಗಂಗಾ ತೀರಕ್ಕೆ ಹೋಗ್ಲಾ ಆ ಎಂಬ ಏನರ್ಥ ಮಾಡಿಕೊಂಡ್ಲು ಅಂದ್ರೆ, ನನ್ನ ಗಂಡ ಎಲ್ಲೋ ಈ ನದಿ ತೀರಕ್ಕೆ ಹೋಗ್ಬಿಟ್ಟು ಬರ್ತಾನೆ ಅಂತ. ಹೋಗ್ರಿ ಅಂದ್ಲು. ಇವನಂದ ಸಾಕು, ಇಷ್ಟೇ ಸಾಕು, ಅವಳೆ ತಾನೇ ಹೋಗುವಂದು ಅಂತ ಎದ್ದಿದ್ದೆ. ಇವ್ ನದಿ ತೀರಕ್ಕೆ ಬರಲಿಲ್ಲ, ಕಾಶಿ ಕ್ಷೇತ್ರಕ್ಕೆ ಬಂದ್ಬಿಟ್ಟ. ಕಾಶಿಯಲ್ಲಿರುವ ಗಂಗಾ ತೀರಕ್ಕೆ ಬಂದ. ಆ ಕಾಶಿಗೆ ಬಹುದೂರ ನಡ್ಕೊ ಬಂದ್ರೆ ಅಲ್ಲಿ ರಾಮಾನಂದ ಸ್ವಾಮಿಗಳವರ ಆಶ್ರಮ, ಅವರೇ ಕಬೀರ್ ದಾಸರ ಗುರುಗಳು ರಾಮಾನಂದರು ಅಂತ. ಈ ವಿಠೋಬ ಬಂದು ಕೈ ಜೋಡಿಸ್ತ, ಜಯ ಗುರುದೇವ. ಯಾರಪ್ಪ ನೀನು? ಸ್ವಾಮಿ ವಿಠೋಬ. ವಿಠೋಬ ಎಲ್ಲಿಯವನಪ್ಪ ನೀನು? ನಾನು ಅಪ್ಪು ಗ್ರಾಮದವನು ಸ್ವಾಮಿ. ಇಲ್ಲೇಗೆ ಬಂದೆ? ಸ್ವಾಮಿ, ಸಂಸಾರದಿಂದ ನಾನು ಬಹಳವಾಗಿ ನೊಂದು ಹೋಗಿದ್ದೇನೆ, ಆದ್ದರಿಂದ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಲು ಬಂದಿದ್ದೇನೆ. ರಾಮಾನಂದರ ನಕ್ಕರು, ಸನ್ಯಾಸಾಶ್ರಮ ಆಗಲಯ್ಯ, ಸನ್ಯಾಸಾಶ್ರಮವನ್ನು ಕೊಡೋಣ, ಆದರೆ ನೀನು ನಿನ್ನ ಮನೆಯವರ ಎಲ್ಲರ ಅನುಮತಿ ಪಡೆದು ಬಂದಿದ್ದೀಯ. ಓ, ಸನ್ಯಾಸಿಯಾಗಬೇಕಾದ ಯೋಗ್ಯತೆಗಳನ್ನೆಲ್ಲವನ್ನು ಹೊಂದಿರುವೆಯ? ಗುರುಗಳು ಪರೀಕ್ಷೆ ಮಾಡಿ ನೋಡಿ, ಸ್ವಲ್ಪ ಕಾಲ ಇರು ಅಂದರೆ ವಿಠೋಬ ರಾಮಾನಂದರ ಆಶ್ರಮದಲ್ಲಿ ಉಳಿದು ಹೋದ. ಕಾಶಿ ಕ್ಷೇತ್ರದಲ್ಲಿ ಬೆಳಗಾಯಿತು, ಈ ತಾಯಿ ಕಣ್ಬಿಟ್ಟಳು, ಗಂಡನಿಗಾಗಿ ಎದುರು ನೋಡ್ತಾಳೆ. ಗಂಡ ಬರದಿರುವುದನ್ನು ಕಂಡು ಈ ತಾಯಿ ನಿಲ್ಲಬಾರದು ಅಂತ ಹೇಳಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಹೊರಟಿದ್ದಾಳಂತೆ. ಆ ಚಕ್ರತೀರ್ಥ ಇತ್ತಲ್ಲ, ಚಕ್ರತೀರ್ಥದಲ್ಲಿ ಬಿದ್ದು ಸತ್ತೋಗಬೇಕು ಅಂತ ಹೊರಟುಬಿಟ್ಟಿದ್ದಾಳೆ ಈ ಅಮ್ಮ. ಯಾರು ತಡೆದರೂ ನಿಲ್ತಾ ಇಲ್ಲ ಈ ಅಮ್ಮನ, ಯಾರ ಮಾತಿಗೂ ಒಳಗಾಗದೆ ನೇರವಾಗಿ ಬರ್ತಿದ್ದಾಳೆ. ಅಲ್ಲಿ ಬಿದ್ದು ಸಾಯ್ಬೇಕು ಅಂತ ಒಬ್ಬ ಅಜ್ಜಮ್ಮನವರು ಎದುರಾದ್ರು, ವಯಸ್ಸಾದ್ರು. ಆ ವಯಸ್ಸಾದ ಅಜ್ಜಮ್ಮನವ್ರು ಎದುರಾಗ ಒಂದ್ ಮಾತಂದ್ರಂತೆ, ಅಮ್ಮ ನೀನೋಗ್ ಪ್ರಾಣ ಬಿಡ್ತೀಯ ಅಂದ್ರೆ ನಾನೇನ್ ಬೇಡ ಅನ್ನಲ್ಲಮ್ಮ ನಿನ್ನ. ನೀನು ಸಾಯೋದ್ರ ಬಗ್ಗೆ ನನಗೆ ಆಕ್ಷೇಪಣೆ ಇಲ್ಲ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋದ ಅನ್ನೋ ದುಃಖಕ್ಕೆ ನೀನು ಸಾಯ್ತೀಯ. ಆದ್ರೆ ಒಂದು ಮಾತಮ್ಮ, ಏನಜ್ಜಿ ನೋಡಿ, ಇಲ್ಲೊಂದು ಅಶ್ವಥ ವೃಕ್ಷ ಇದೆ, ಈ ಅಶ್ವಥ ವೃಕ್ಷಕ್ಕೆ ಇಷ್ಟಾರ್ಥವನ್ನು ಸಲ್ಲಿಸತಕ್ಕಂತ ವೃಕ್ಷ ಅಂತ ಹೆಸರು. ಇದರ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಮಂಡಲದ ಕಾರ್ಯ ಯಾರು ಸೇವೆ ಮಾಡ್ತಾರೋ ಅವರಿಗೆ ಕೇಳಿ ಇಷ್ಟಾರ್ಥಗಳೆಲ್ಲ ಸಿಗುತ್ತೆ ಅಂತಾರಮ್ಮ. ಇದು ನಮ್ಮ ತಾತನ ಕಾಲದಿಂದ ಹೇಳ್ಕೊಂಬಂದಿರೋ ಕತೆ. ನೀನು ಹೇಗೂ ಸಾಯ್ತಿಯಲ್ಲ, ಸಾಯೋಕ್ ಬದಲು ಒಂದು 48 ದಿವಸ ಇದಕ್ಕೆ ಪ್ರದಕ್ಷಿಣೆ ಮಾಡು. ಆ 48 ದಿವಸದಲ್ಲಿ ನೀನು ಕೋರಿದ ಫಲ ನಿನಗೆ ಸಿಕ್ಕದೆ ಹೋದ್ರೆ ನದಿಲಿ ಹಾರ್ಬಿಡು, ನಿನ್ನನ್ನು ಯಾರು ಬೇಡ ಅನ್ನಲ್ಲ. ಆ ವಯಸ್ಸಾದವರ ಆ ಮಾತಂದದ್ದಕ್ಕಾಗಿ ಈಕೆ ಏನ್ ಮಾಡಿದ್ಲು? ಒಪ್ಕೊಂಬಿಟ್ಟು ಮುದುಕಮ್ಮ ಹೇಳಿದಳು ಎಂದು ಹೇಳಿ ವಿಠೋಬನ ಹೆಂಡತಿ 48 ದಿವಸ ಅಶ್ವಥ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ರಾಮಾನಂದರು ವಿಠೋಬನಿಗೆ ಸನ್ಯಾಸವನ್ನು ಕೊಟ್ಟುಬಿಟ್ರು. ಸ್ವಲ್ಪ ದಿನದಲ್ಲಿ ಅವನ ನಡತೆ ಅವರ ಮನಸ್ಸಿಗೆ ಹಿಡಿಸ್ತು ಕೊಟ್ಟುಬಿಟ್ರು. ಕೊಟ್ಟುಬಿಟ್ಟಪ್ಪ, ನಾನು ರಾಮೇಶ್ವರಕ್ಕೆ ಯಾತ್ರೆ ಹೋಗ್ಬಿಟ್ಟು ಬರ್ತೀನಿ, ಆಶ್ರಮ ನೋಡ್ಕೊಂತ ಆಶ್ರಮವನ್ನು ವಿಠೋಬನಿಗೆ ಒಪ್ಪಿಸಿಬಿಟ್ಟಿದ್ದೆ. ಅವರು ರಾಮೇಶ್ವರ ಯಾತ್ರೆಗೆ ಬರ್ತಾ ಬರ್ತಾ ಯಾವ ಕಡೆ ಬಂದರು? ಚಕ್ರತೀರ್ಥದ ಕಡೆನೆ ಬಂದರು. ನಡಿ, ಇದು ಹೇಗಿದೆ ಕಥೆ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ. 48 ದಿವಸ ಸೇವೆ ಮಾಡಮ್ಮ, ನಿನಗೆ ಒಳ್ಳೇದಾಗುತ್ತೆ ಅಂತ ಆಯಮ್ಮ ಹೇಳಿದ್ದಕ್ಕೂ ರಾಮಾನಂದರು ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಾರೆ.

ಸರಿಯಾಗಿ 48ನೇ ದಿನ ಈ ಅಮ್ಮ ತಂದೆ ತಾಯಿಗಳಿಗೆಲ್ಲ ನಮಸ್ಕಾರ ಮಾಡಿದ್ಲು. ಅಪ್ಪ ಇನ್ನು ನನ್ನ ತಡಿಬೇಡಿಯಪ್ಪ, ಎಲ್ಲರೂ ನನ್ನನ್ನು ಆಡ್ಕೊಳ್ತಾರಪ್ಪ, ಯಾವ ಕಾರಣಕ್ಕೋ ಗಂಡ ಸನ್ಯಾಸಿ ಆದ ಅಂದ್ರೆ ಇವಳೇ ಇರಬಹುದು ಕಾರಣ ಅಂತಾರಪ್ಪ, ನನ್ನನ್ನು ತಡಿಬೇಡಿ, ನಿಮ್ಮೆಲ್ಲರ ಮಾತು ಕೇಳಿದ್ನಲ್ಲ ನಾನು. 48ನೇ ದಿವಸ ಈ ದಿನ

0: ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ನದಿಯಲ್ಲಿ ಹಾರಿಬಿಡ್ತೇನೆ. ನಾರಾಯಣ ಅಂತ ನಮಸ್ಕಾರ ಮಾಡಿಕೊಂಡು ಹೊರಟು ಬರ್ತಾ ಇದ್ದಾಳೆ. ಈ ರಾಮಾನಂದ್ರಿ ಎದುರಿಗೆ ಬಂದರು. ಈಗೇನು ಮಾಡಿದ್ಲು, ಹೇಗೂ ಸಾಯ್ತಾ ಇದ್ದೀನಲ್ಲ, ದೊಡ್ಡವ್ರ ಕಾಲಿಗೆ ಬಿದ್ದು ಸ್ವಲ್ಪ ಹೋಗೋಣ ಅಂತ
1: ಅಶ್ವತ್ಥ ಪ್ರದಕ್ಷಿಣೆ ಮುಗಿಸಿದವಳು ಆ ರಾಮಾನಂದ ಸ್ವಾಮಿಗಳ ಕಾಲಿಗೆ ನಮಸ್ಕಾರ ಮಾಡಿದ್ರು.
0: ನಮಸ್ಕಾರ ಮಾಡಿದ್ರೆ ಆ ಸ್ವಾಮಿಗಳೇನು ಮಾಡಿದ್ರು, ಸುಪುತ್ರೋಭವ. ಸುಪುತ್ರೋಭವ ಅಂದ್ರೆ ಒಳ್ಳೆ ಉತ್ತಮರಾದ ಮಕ್ಕಳಾಗಲಿ. ಅಯ್ಯಮ್ಮ ನಕ್ಬಿಟ್ಲು. ರಾಮಾನಂದ್ರು ಕೇಳಿದ್ರು, ಯಾಕಮ್ಮ ನಗ್ತೀಯ? ಗುರುಗಳೇ, ನಾನು ಪಾಪಿ, ಪಾಪಿಯಾದ್ದರಿಂದ ನಿಮ್ಮನ್ನು ಮುಟ್ಟಿದ್ರೆ ನನ್ನ ಪಾಪ ಸ್ಪರ್ಶದಿಂದ ನಿಮಗೂ ಪಾಪ ಬಂದ್ಬಿಡ್ತು. ಏನ್ ಹಾಗಂದ್ರೆ? ಏನಿಲ್ಲ ಗುರುಗಳೇ, ನಿಮ್ ಮಾತು ಸುಳ್ಳಾಯ್ತು ಗುರುಗಳೇ. ಯಾಕಮ್ಮ? ಗುರುಗಳೇ, ನನ್ನ ಗಂಡ ಸನ್ಯಾಸಿಯಾಗಿದ್ದಾನೆ, ನನಗಿನ್ನು ಮಕ್ಕಳಾಗೋದು ಹೇಗೆ ಗುರುಗಳೇ? ಹಾ ಅಮ್ಮ, ನಿನಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಮಕ್ಕಳಿಲ್ಲ ಗುರುಗಳೇ.
1: ಹಾ,
0: ನಿನಗೆ ಮಕ್ಕಳಿಲ್ಲ, ನಿನ್ನ ಗಂಡನಿಗೆ ಸನ್ಯಾಸ ಕೊಟ್ಟವನು ಯಾರು? ಇವರೇ ಕೊಟ್ಟಿರೋದಲ್ಲಿ ಗುರುಗಳೇ, ಗೊತ್ತಿಲ್ಲ. ನನ್ನ ಗಂಡ ಕಾಶಿ.
1: ಹಾ, ಕಾಶಿ?
0: ಅಯ್ಯೋಗರಾಚಾರ್ವೆ, ಯಾರಮ್ಮ ಕಾಶಿಯಲ್ಲಿ? ನಿನ್ನ ಗಂಡನ ಹೆಸರೇನಮ್ಮ? ಬಂದಾಗ ಈ ತಾಯಿ ಗಂಡನ ಹೆಸರು ಹೇಳಿದ್ರೆ ತಲೆ ತಗ್ಗಿಸ್ಬಿಟ್ಟು ಪಕ್ಕದಲ್ಲಿದ್ದವರೆಂದ್ರು, ಸ್ವಾಮಿ, ಈ ಅಮ್ಮನ ಗಂಡನ ಹೆಸರು ವಿಠೋಬಾ.
1: ವಿಠೋಬಾ
0: ಯಾರಂತೆ ಸನ್ಯಾಸ ಕೊಟ್ಟಿದ್ದು? ವರ್ತಮಾನ ಬಂತು ಸ್ವಾಮಿ, ಅಲ್ಲಿ ಯಾರೋ ರಾಮಾನಂದರಂತೆ ಸನ್ಯಾಸ ಕೊಟ್ಟರಂತೆ. ರಾಮಾನಂದರು, ರಾಮ ರಾಮ, ನೀನೇ ಕೊಟ್ಟಲ್ಲಪ್ಪ ನನ್ನ ಕೆಲಸನ. ಹಾ, ವಿಠೋಬಾ ಮೋಸ ಮಾಡಿದನೆ, ನಿಮಗೆಲ್ಲರಿಗೂ ಅನುಮತಿಯನ್ನು ಪಡೆಯದೆ ವಂಶಾಭಿವೃದ್ಧಿಯನ್ನು ಕಾಣದೆ ಹೀಗೆ ಮಾಡಿದರೆ. ಅಮ್ಮ, ನಿನ್ನ ಗಂಡನಿಗೆ ಸನ್ಯಾಸ ಕೊಟ್ಟವನು ನಾನೇ ಅಮ್ಮ. ಬಾ ತಾಯಿ ನನ್ನ ಸಂಗಡ. ಆ ಸಿದ್ಧಪಂಡಿತನನ್ನ, ಈಕೆಯನ್ನ ಕರ್ಕೊಂಡಿದ್ದೆ, ನೇರವಾಗಿ ಬಂದಿದ್ದಾರೆ ಕಾಶಿ ಕ್ಷೇತ್ರಕ್ಕೆ ಬಂದು. ವಿಠೋಬಾ, ವಿಠೋಬಾ ಅಂದ್ರೆ ವಿಠೋಬಾ ಗುರುಗಳು ಬಂದ್ರಲ್ಲ ಅಂತ ಓಡಿ ಬಂದೆ, ಜಯ ಗುರುದೇವ್ ಅಂತ ಬಂದ. ಈ ಗುರುಗಳಂದ್ರು, ಮೋಸ ಮಾಡಿದೆ ಎಲ್ಲೋ, ಎನ್ನೊಡನೆ ಮೋಸ ಮಾಡಿದೆ ಎಲ್ಲೋ, ನನ್ನ ಹತ್ರಲ್ಲೇ ಮೋಸ ಮಾಡಿಬಿಟ್ಟಲ್ಲೋ. ಏನು ಗುರುಗಳೇ, ಎಲ್ಲರಲ್ಲೂ ಅನುಮತಿಯನ್ನು ಪಡೆದೆ ಎಂದೆ. ಹುಚ್ಚ, ಅನುಮತಿ ಎಂದರೆ ವ್ಯಕ್ತಿಗಿಂತಲ್ಲ ಸಂಸಾರ ಧರ್ಮದಿಂದ ಅನುಮತಿ ಪಡೆದೇನೋ. ಅಂದರೆ ಗುರುಗಳೇ, ತಪ್ಪಪ್ಪ ತಪ್ಪು. ಒಬ್ಬ ಸಾಧ್ವಿಯ ಹೃದಯವನ್ನು ನೋಯಿಸಲಿಕ್ಕೆ ಬಿಟ್ಟು ನೀನು 100 ಯಾಗಗಳನ್ನು ಮಾಡಿದ್ರು ವ್ಯರ್ಥ ಕಾಣೋ. ಮನೆಯೊಳಗಿರುವ ಗೃಹಲಕ್ಷ್ಮಿ ಕಣ್ಣೀರ ಸುರಿಸುತ್ತಿದ್ದರೆ ನೀನು ರಾಧನಂತೆ ಮೆರೆದರೂ ಸಹ ಅದೆಲ್ಲ ಕರಗಿ ಹೋಗುತ್ತೆ. ಯಾಕೆ ಕರಗುತ್ತೆ? ಬೆಂಕಿಯನ್ನಂಟಿಸಿ ಆ ಚೀಲದಲ್ಲಿ ಗಾಳಿಯನ್ನು ಒತ್ತಿ ಒತ್ತಿ ಒತ್ತಿ ಆ ಚೀಲದ ಗಾಳಿಯಿಂದ ಬಂಗಾರವನ್ನೇ ಕರಗಿಸ್ತಾರ ಆಚಾರ್ಯರು, ಕಬ್ಬಿಣವನ್ನೇ ಕರಗಿಸ್ತಾರ ಆಚಾರ್ಯರು. ಅಂದ್ರೆ ಈ ಚೀಲದಿಂದ ಅಯ್ಯೋ ಅಂದ ಹೊಟ್ಟ ಉಸುರು, ಆ ಕೆಟ್ಟ ಉಸುರು ದುಃಖ ನಿನ್ನನ್ನು ಕರಗಿಸಿಬಿಡುತ್ತೆ. ಕಡಪ್ಪ, ನನ್ನ ಮಾತು ಕೇಳು, ಹೋಗು ನಿನ್ನ ಹೆಂಡತಿ ಜೊತೆಯಲ್ಲಿ ಸಂಸಾರವನ್ನು ಮಾಡ್ಕೊಂಡು ಸುಖವಾಗಿರು. ಗುರುಗಳೇ, ಇದೇನ ಅನ್ಯಾಯ ಗುರುಗಳೇ? ನಾನೀಗ ಸಂಸಾರಿ ಆಗಿದ್ದವನು ಸನ್ಯಾಸಿ ಆಗಿತ್ತಿರ್ಗ ಸಂಸಾರಿ ಆಗಲೇ ಆಗಬೇಕು. ಅಯ್ಯೋ ಗುರುಗಳೇ, ಅಪ್ಪ ನೀನು ಸಂಸಾರಿ ಆಗದಿದ್ರೆ ನಿನಗೆ ಮುಕ್ತಿ ಇಲ್ಲ ಕಣೋ.
1: ವಿಠಲ ಪಂಡು, ನನ್ನ ಜೀವನ ಎಷ್ಟು ವಿಚಿತ್ರವಾಗಿತ್ತು ಗುರುಗಳಿಗೆ.
0: ಅಲ್ಲ, ಸಂಸಾರಿ ಸಂಸಾರಿಯಾಗಿ ಇರಬಾರ್ದಾಗಿತ್ತ, ಸನ್ಯಾಸಿ ಆಗಬೇಕು ಅನ್ನೋ ಚಪಲ ಬರಬೇಕೆ? ಹೋಗ್ಲಿ, ಸನ್ಯಾಸಿ ಆದವನು ಹಾಗಾದರೂ ಶ್ರೇಷ್ಠವಾದನ. ಈಗ ಪುನಃ ಸಂಸಾರ. ಪಾಂಡುರಂಗ ನಗುರೋ ರಧಿಕಂ, ಗುರುವಿಗಿಂತಲೂ ಹಿರಿಯರಿಲ್ಲ ಅಂತ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ. ಹೆಂಡತಿಯನ್ನು ಕೇಳಿಕೊಂಡ, ದೇವಿ ನನ್ನನ್ನು ಕ್ಷಮಿಸು, ನಾನು ಗಂಗಾ ತೀರಕ್ಕೆ ಹೋಗಲ ಅಂದ್ರೆ ನೀವು ಹೋಗ್ರಿ ಅಂದಲ್ಲ, ನೀನು ಅನುಮತಿ ಕೊಟ್ಟೆ ಅಂತ ಬಂದುಬಿಟ್ಟೆ ಕಣೆ. ಹಿಂತಿರುಗಿ ಊರಿಗೆ ಬಂದರೆ ಸ್ವಲ್ಪ ಕಾಲ ಮಾವನ ಮನೆಯಲ್ಲಿದ್ದರೆ ಮಾವ ತೀರಿ ಹೋಗಿದ್ದಾನೆ, ಇನ್ನಲ್ಲಿರಲು ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಹುಟ್ಟು ಊರಾಗಿರ್ತಕ್ಕಂಥ ಅಪ್ಪು ಗ್ರಾಮಕ್ಕೆ ಬಂದಿದ್ದಾನೆ. ಅಪ್ಪು ಗ್ರಾಮಕ್ಕೆ ಬಂದ್ರೆ ಬ್ರಾಹ್ಮಣರಲ್ಲೂ ಸೇರಿದ್ರು ಗುಂಪಾದ್ರು. ಊರೊಳಗೆ ಬರಬೇಡ ನೀನು, ಏಕೆ? ಸಂಸಾರಿಯೂ ಅಲ್ಲ ಸನ್ಯಾಸಿನೂ ಅಲ್ಲ, ನೀನು ಸನ್ಯಾಸ ಸಂಸಾರಿ. ಮ್ಯಾಲೆಲ್ಲ ಕಾವಿ, ಒಳಗೆಲ್ಲ ಕಾಮ, ಹೋಗೋ ಊರಿಂದ ಹೊರಗೋಗು. ಇವನಂದ, ಅಯ್ಯ ನಾನು ಸಂಸಾರಿಯಾಗಿರೋದು ನಿಮ್ಮನ್ನು ಮೆಚ್ಚಕ್ಕಲ್ಲ, ನಾನು ಸನ್ಯಾಸಿ ಆದದ್ದು ಯಾರಾದರೂ ಮೆಚ್ಚಿಕೊಳ್ಳಲಿ ಅಂತ ಅಲ್ಲ, ಎಲ್ಲ ಪರಮಾತ್ಮನ ಚಿತ್ತ. ಈಗ ಗುರುವಿಗೋಸ್ಕರವಾಗಿ ನಾನು ಸಂಸಾರಿಯಾಗಿದ್ದೇನೆ ಅಂತ ಬಂದ. ಊರ ಹೊರಗಡೆ ಕಾಡಿನಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ಆ ಗುಡಿಸಲಿನಲ್ಲಿ ಗಂಡ ಹೆಂಡರು ವಾಸ ಮಾಡುತ್ತಿದ್ದಾರೆ. ವಿಚಿತ್ರ ಅಂದ್ರೆ ಆ ಕಾಡಿನಲ್ಲಿ ವಾಸ ಮಾಡಿದ ಸ್ವಲ್ಪ ಕಾಲದೊಳಗಾಗ ಅಯ್ಯಮ್ಮ ಗರ್ಭಿಣಿಯಾದ್ರು. ನಗುತ್ತಾನೆ ವಿಠೋಬಾ, ಇದೇನು ಅಲ್ಲ, ನೀನು ನಾನು ಸಂಸಾರಿ ಆಗಿದ್ದಾಗಲೇ ಆಗಬಾರ್ದಾಗಿತ್ತ ಈ ಕೆಲಸ. ಪಾಂಡುರಂಗ ಪಾಂಡುರಂಗ, 9 ತಿಂಗಳು ಬಂತು, ಆ ಎಮ್ಮ ಗರ್ಭವೇದನೆಯಲ್ಲಿ ನರ

ತಾಯಿದ್ದಾಳೆ. ಓಡು ಬಂದ ಊರೊಳಗೆ ಯಾರಾದ್ರೂ ಬನ್ನಿಯಪ್ಪ, ಎಲ್ಲ ಕೈ ಬಿಟ್ರಿ, ಬೆಂಕಿಯನ್ನು ಕೊಡುತ್ತಿಲ್ಲ, ನೀವು ನೀರು ಕೊಡುತ್ತಿಲ್ಲ, ನನಗೆ ಅನ್ನ ಆಹಾರಗಳು ಕೊಡುತ್ತಿಲ್ಲ, ನಾನೆಲ್ಲೋ ಕಾಡಿನಲ್ಲಿ ಜೀವನ ಮಾಡಿಕೊಂಡಿದ್ದೀನಿ, ಆದ್ರೆ ನೀವು ಏನು ಕೊಡದಿದ್ರು ಬೇಡ, ಮನುಷ್ಯತ್ವವಾದರೂ ನಿಮಗಿಲ್ಲವೇ, ನನ್ನ ಹೆಂಡತಿ ಸಾವು ನೋವಿನಲ್ಲಿದ್ದಾಳೆ, ಯಾರಾದ್ರೂ ಬನ್ನಿಯಪ್ಪ. ಆ ಕಠಿಣರು ಅವರು ಅಂದ್ರೆ ಸಾಧ್ಯವಿಲ್ಲ, ನಿನ್ನ ನೆರಳು ನಮ್ಮೊಳಗೆ ಬಿಡಬಾರದು, ಹಾಗು ಪಾಂಡುರಂಗ ನೀನೇ ಕಾಪಾಡು ತಂದೆ. ನೇರವಾಗಿ ವಿಠೋಬ ಬಂದು ಹೆಂಡತಿಗೆ ಹೇಳಿದ, ನೋಡು ನಿನಗೆ ನಾನು ನನಗೆ ನೀನು, ನಾವಿಬ್ಬರಲ್ಲದೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ತಾನೇ ಹೆಂಡತಿಯ ಶುಶ್ರೂಷದಲ್ಲಿ ನಿಂತನಂತೆ. ದೈವಾನುಗ್ರಹ ವಿಶೇಷದ ಒಂದು ಗಂಡು ಮಗುವಾಯಿತು. ಗಂಡು ಮಗುವಾದ್ರೆ ಆ 12ನೇ ದಿನ ನಾಮಕರಣ ಮಾಡಬೇಕಲ್ಲ, ಅದಕ್ಕೂ ಯಾರು ಬರಲಿಲ್ಲ. ತಂದೇನೆ ಹೆಸರಿಟ್ಟು ಬಿಟ್ಟ, ನಿವೃತ್ತಿ ದೇವ. ಆ ಮಗು ಬೆಳೆದು ಸ್ವಲ್ಪ ದೊಡ್ಡವನಾಗೋದ್ರೊಳಗಾಗ ಎಂಬ ತಿರ್ಗಾ ಗರ್ಭವತಿ ಆದ್ಲು. ಆ ಗರ್ಭವತಿಯಾದಾಗ ವೈಕುಂಠನಾಥ ಶ್ರೀಮನ್ ನಾರಾಯಣನನ್ನು ಲಕ್ಷ್ಮೀದೇವಿ ಕೇಳಿದ್ರು, ಸ್ವಾಮಿ ಈಗ ಅವತಾರವಾಗುವ ಮಗು ಯಾರ್ರಿ? ದೇವಿ, ಮೊದಲು ಅವತಾರವಾದ ಆ ನಿವೃತ್ತಿ ದೇವನೇ ಈಶ್ವರನ ಅಂಶದಿಂದ ಹುಟ್ಟಿರೋ, ಈಗ ಈಕೆಯ ಗರ್ಭದಲ್ಲಿ ಎರಡನೇ ಮಗುವಾಗಿ ಹುಟ್ಟೋದು ನನ್ನ ಅಂಶ, ಮೂರನೇ ಗಂಡು ಮಗುವಾಗಿ ಹುಟ್ಟುತ್ತಾನೆ ಬ್ರಹ್ಮದೇವನ ಅಂಶ, ನಾಲ್ಕನೇ ಹೆಣ್ಣಾಗುತ್ತೆ ಅದು ಯೋಗ ಮಾಯಾ ಎಂಬತಕ್ಕಂಥ ಅವಳ ಅಂಶ. ಎರಡನೇ ಮಗುವಾಯಿತು, ಆ ಎರಡನೇ ಮಗುವಾದರೆ ಕಾಡಲ್ಲ ಬೆಳಕಾಯಿತಂತೆ, ಅಲ್ಲಲ್ಲಿ ಪಕ್ಷಿಗಳು ತಾವಾಗಿ ಇಂಚರವನ್ನು ಹಾಡಲಾರಂಭಿಸಿವೆಯಂತೆ, ಬತ್ತಿ ಹೋಗಿದ್ದ ನದಿಯ ತೀರದಲ್ಲಿ ನೀರು ಚಿಮ್ಮನೆ ಚಿಲ್ಲಿ ಜಳ ಜಳ ಜಳದಲ್ಲಿ ಹರಿಯಲಾರಂಭಿಸಿದೆಯಂತೆ. ಕಾರಣ ಇವೆಲ್ಲ ಅವಗೆ ಸ್ವಾಗತವನ್ನು ಬಯಸುತ್ತಿದೆ ಪರಮಾತ್ಮ ಅವತಾರ ಮಾಡಿದ್ದಕ್ಕೆ. ಹುಡುಗ ಎದ್ದು ಅಪ್ಪನ ಕೇಳಿದ, ಅಪ್ಪ ಇವನಿಗೆ ಏನು ಹೆಸರು ಇಡ್ತೀಯೋ? ದೊಡ್ಡವನು. ಅದಕ್ಕೆ ತಂದೆ ಹೇಳಿದ, ಅಪ್ಪ ಇವನು ಜ್ಞಾನ ದೇವ, ಮೊದಲನೆಯವನು ನಿವೃತ್ತಿ ದೇವ, ಎರಡನೆಯವನು ಜ್ಞಾನ ದೇವ, ಮೂರನೇ ಗಂಡು ಮಗುವಾಯಿತು ಬ್ರಹ್ಮದೇವನ ಅಂಶದಿಂದ, ಅವನಿಗೆ ಸೋಪಾನ ದೇವ, ಕೊನೆಗೊಂದು ಮಗುವಾಯಿತು ಹೆಣ್ಣು ಮಗು. ಆ ಹೆಣ್ಣು ಮಗುವಿಗೆ ಏನಂತ ಹೆಸರಿಟ್ಟು ಬಿಟ್ಟ, ಮುಕ್ತಾಬಾಯಿ. ಸೋಪಾನ ಅಂದ್ರೆ ಏನರ್ಥ? ಮುಕ್ತಿ, ಅದೇ ಮುಕ್ತಿ. ಈ ಅರ್ಥವನ್ನೇ ಇಟ್ಟು ನಿವೃತ್ತಿ ದೇವ, ಜ್ಞಾನ ದೇವ, ಸೋಪಾನ ದೇವ, ಮುಕ್ತಾಬಾಯಿ. ಇದೇ ಶಂಕರಾಚಾರ್ಯ ಹೇಳಿದ್ರು, ಸತ್ಸಂಗತ್ವೇ ನಿತ್ಸಂಗತ್ವಂ, ನಿತ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನಿಜವಾದ ತತ್ವಕ್ಕೆ ನಾವು ಸಿಕ್ಕಾಕೊಂಡ್ರೆ ಆಗ ನಮಗೆ ಸಿಕ್ಕೋದೇ ಮುಕ್ತಿ. ಈ ಮಕ್ಕಳು ಬೆಳೆದು ಸ್ವಲ್ಪ ದೊಡ್ಡವರಾಗಿದ್ದಾರೆ. ತಂದೆ ತಾಯಿಗಳಿಗೆ ದುಃಖ ಬಂತು. ವಿಠೋಬ ಬಂದು ಊರಿನವರನ್ನು ಕೇಳಿದ, ಪಂಡಿತರೇ, ಸಾಧುಗಳೇ, ಶರಣರೇ, ಅಪರಾಧ ಮಾಡಿದವನು ನಾನು, ನನ್ನ ಹೆಂಡತಿನೂ ಅಲ್ಲ, ನಾನೇ ಕಣಪ್ಪ ಅಪರಾಧಿ. ಸಂಸಾರಿಯಾಗಿರದೆ ಸನ್ಯಾಸಿಯಾದೆ, ಸನ್ಯಾಸಿ ಆಗಿರದೆ ಸಂಸಾರಿಯಾದೆ, ಈಗ ಮಕ್ಕಳೊಂದಿಗೆ ನಾಗೋದೆ. ಅಯ್ಯಾ ಅಯ್ಯಾ, ನಿಮ್ಮನ್ನು ಕೇಳಿಕೊಡ್ತೇನೆ, ಅಪರಾಧಕ್ಕೆ ಶಿಕ್ಷೆ ನನಗೆ ಕೊಡಿ, ನನ್ನ ಮಕ್ಕಳಿಗೆ ನೀವೆಲ್ಲರೂ ಬಂದು ಜ್ಞಾನೋಪದೇಶವನ್ನು ಮಾಡಿ, ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಿ, ಉಪನಯನವನ್ನು ಮಾಡಿ, ನಿಮ್ಮ ಕುಲಕ್ಕೆ ಸೇರಿಸಿಕೊಳ್ಳಿ. ಹಾಗೊಬ್ಬ ತಂದ, ಏನಂತ ಸೇರಿಸ್ಕೊಳ್ಳದ ಅಯ್ಯ? ಸಂಸಾರಿ ಮಗ ಅಂತ ಸೇರಿಸ್ಕೊಳ್ಳದ? ಸನ್ಯಾಸಿ ಮಗ ಅಂತ ಸೇರಿಸ್ಕೊಳ್ಳದ? ಸಾಧ್ಯವೇ ಇಲ್ಲ. ಅಯ್ಯ, ಅಪರಾಧ ನಾನು ಮಾಡಿದ್ದು, ನನಗೇನು ಶಿಕ್ಷೆ ಅಂದ್ರೆ? ಒಬ್ಬ ಹೊರಟಾಗಂದ್ರಂತೆ, ವಿಠೋಬ ಇನ್ನೇನು ಪ್ರಾಯಶ್ಚಿತ್ತನಯ್ಯ, ಮಾಡಬಾರದ ಮಾಡದ ನೀವಿಬ್ಬರು ಯಾವುದಾದ್ರೂ ನದಿ ಸಂಗಮ ಇದ್ರೆ ಬಿದ್ದು ಸಾಯಿರಿ, ಅದಕ್ಕಿಂತ ಇನ್ನೇನು ಪ್ರಾಯಶ್ಚಿತ್ತ? ಹಾಕಿ ಈತ ಕಣ್ಣೊರೆಸ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಬಂದ. ಯೋಚನೆ ಮಾಡಿದ, ಇನ್ಯಾಕಿರ್ಬೇಕು ಈ ಪ್ರಪಂಚದಲ್ಲಿ, ಇನ್ನಿರೋದು ಬೇಡ. ಆ ದಿನ ರಾತ್ರಿ ಎಲ್ಲ ನಿದ್ದೆ ಮಾಡುತ್ತಿದ್ರೆ ಎದ್ದ ಆ ಮಲಗಿರುವ ಮಕ್ಕಳನ್ನೇ ನೋಡಿ ಹೇಳ್ತಾನೆ, ಯಾರಪ್ಪ ನಿಮ್ಮಲ್ಲಿ, ಯಾರಪ್ಪ ನನಗಂದು ಸ್ವಪ್ನದಲ್ಲಿ ಬಂದು ಧರ್ಮವನ್ನು ಉದ್ಧಾರ ಮಾಡಲು ನಾನು ಅವತರಿಸ್ತೇನೆ ಅಂತ ಹೇಳಿದ ಪುಣ್ಯಾತ್ಮ ಯಾರಪ್ಪ? ಯಾ ಬಡವಾರದ ಕಷ್ಟಗಳನ್ನು ಪಟ್ಟೆ, ಜೀವನವನ್ನೆಲ್ಲ ಸಂಸಿದೆ, ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟೇನೆ ಅಂತ ಹೇಳಿದ ಪುಣ್ಯಾತ್ಮ ಯಾರಪ್ಪ? ಹಾಗಂದ್ರೆ ಆ ಮಧ್ಯದಲ್ಲಿ ಮಲಗಿದ್ದರಲ್ಲ ಜ್ಞಾನದೇವರು, ಆ ಜ್ಞಾನದೇವರ ಮುಖದಲ್ಲೂ ಒಂದು ಬೆಳಕು ಹೊರಟಿದೆ, ತಲೆಯ ಹಿಂದಗಡೆ ಒಂದು ಪ್ರಭೆ ಹೊರಟಿದೆ. ಓಂಕಾರ ಕೇಳಿಸಿದೆ. ಈ ಜ್ಞಾನದೇವರ ಹಸ್ತ ತನಗೆ ತಾನೆ ಮೇಲೆ ಕೇದ್ದಿದೆ. ಪಕ್ಕದಲ್ಲೇ ಭಗವದ್ಗೀತೆ ಇತ್ತು. ಓಂತ ತಂದು ಆ ಗೀತೆಯ ಮೇಲೆ ಕೈಯಿಟ್ಟು ಈತ ನಮಸ್ಕಾರ ಮಾಡಿದ, ಧನ್ಯವಾದ.
ಜಗತ್ತನ್ನೇ ಉದ್ಧಾರ ಮಾಡುತ್ತ

ಅದೇ ನೀನು ಹುಟ್ಟಿರುವಾಗ ನಾನೇ ನಿನ್ನ ಉತ್ತರ ಮಾಡೋದಪ್ಪ. ಆದರೂ ಈ ಹಾಳು ಮನಸ್ಸು ಅವ್ರನ್ನೆಲ್ಲ ಹೋಗಿ ಕೇಳಿಕೊಂಡೆ, ಅವ್ರು ನನಗೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ ಸಾಕು. ಇನ್ನ ನೀನೇ ಈ ಜಗತ್ತನ್ನು ನೋಡ್ಕೋ, ನೀನೇ ಉದ್ಧಾರ ಮಾಡ್ಕೋ, ನನ್ನ ಅವತಾರ ಕೊನೆ ಮಾಡ್ತೇನೆ. ನಾರಾಯಣ ಎದ್ದ, ಎದ್ದು ಬಾಗಿಲತ್ರಕ್ಕೆ ಬರ್ತಾ ಇದ್ದಾನೆ. ಹಿಂದ್ಗಡೆ ಯಾರೋ ಬಂದಂಗಾಯಿತು. ಯಾರು ಯಾರು ಅಂತ ತಿರುಗಿ ನೋಡ್ತಾನೆ, ಹೆಂಡತಿ ನಿಂತಿದ್ದಾಳೆ. ಎಲ್ಲಿಗೆ ಹೊರಟಿದ್ದೀಗೆ? ಆ ಹೆಮ್ಮ ಒಂದು ಮಾತಂದ್ಲು, ಸ್ವಾಮಿ ನಾನು ನಿದ್ದೆ ಮಾಡ್ತಿದ್ದೀನಿ ಅಂದ್ಕೊಂಡ್ರ, ನಾನು ಯಾವತ್ತೋ ನಿದ್ದೆ ಬಿಟ್ಟುಬಿಟ್ಟೆ ಕಣ್ರಿ. ಯಾವತ್ತು ಬಿಟ್ಟೆ ಅಂದ್ರೆ, ನಾನು ನದಿ ತೀರಕ್ಕೆ ಹೋಗಲ್ಲ ಅಂತ ಹೇಳಿ ನೀವು ನನ್ನನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಅಂತೂ ಮೈ ಬರೆದು ನಿದ್ದೆ ಮಾಡಿದ್ದು, ಇನ್ನು ಜೀವನದಲ್ಲಿ ನಿದ್ದೆ ಮಾಡಬಾರದು ಅಂತ ನನಗೆ ಗೊತ್ತು. ನೀವು ನನ್ನ ಬಿಟ್ಟು ಹೋಗ್ತೀರ ಅಂತ ಅದಕ್ಕೆ ಎದ್ದೆ. ಇವರಿಬ್ಬರು ಬಂದರು, ಬಹುದೂರಕ್ಕೆ ಬಂದರೆ ಅಲ್ಲಿ ನದಿಯ ಸಂಗಮ. ಆ ಸಂಗಮದ ಕೈ ಜೋಡಿಸಿ ವಿಠೋಬ ಹೇಳ್ತಾನೆ, ಪಾಂಡುರಂಗ ನಾನಾಗಿ ನಾನೇ ಏನೇನೋ ಮಾಡ್ಕೊಂಬಿಟ್ಟಪ್ಪ ನನ್ನ ಜೀವಿತವನ್ನ, ಇದ ಕೊನೆ ಮಾಡ್ತಿದ್ದೇನೆ. ನಾವು ಬರ್ತಿದ್ದೇವೆ, ಇನ್ನು ನಿನ್ನ ಅವತಾರವಾಗಿದೆ ಜಗತ್ತನ್ನು.

ಬೆಳಗ್ಗೆ ಎದ್ದ ಮಕ್ಕಳು ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ. ಆಗ ಸುತ್ತಾಡುತ್ತಾ ಸುತ್ತಾಡುತ್ತಾ ನಿವೃತ್ತಿ ದೇವನು ತಾನೊಂದು ಪರ್ವತದ ಎಡೆಗೆ ಬರುವಾಗ ಮಹಾನುಭಾವನಾಗಿರ್ತಕ್ಕಂಥ ಶಿವನಂಶದಿಂದ ಅವತರಿಸಿದ ಮತ್ಸೇಂದ್ರನಾಥ ಜಾಲೇಂದ್ರನಾಥರ ಪಂಥದವರು ಆ ಮಹಾನುಭಾವನಾಥ ನಿವೃತ್ತಿ ದೇವನಿಗೆ ಉಪದೇಶವನ್ನು ಮಾಡಿ ಜ್ಞಾನೋಪದೇಶ ಮಾಡಿದ್ದಾರೆ. ಆ ಜ್ಞಾನವನ್ನು ಪಡೆದು ಬಂದಿರತಕ್ಕಂಥ ನಿವೃತ್ತಿ ದೇವ ತಮ್ಮನಾಗಿರ್ತಕ್ಕಂಥ ಜ್ಞಾನದೇವನಿಗೆ ತಾನು ಉಪದೇಶ ಮಾಡಿ, ತಮ್ಮ ನಿನ್ನ ಅವತಾರ ಕಾಲದ ಮಹಿಮೆಯನ್ನು ತೋರಬೇಕಾಗಿದೆ, ಆದ್ದರಿಂದ ತಾಯಿ ತಂದೆಗಳು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ. ತಡೆ. ಆಗ ಸೋಪಾನದೇವ ಓಡಿ ಬಂದು ಅಣ್ಣನನ್ನು ದೊಡ್ಡವನ ಅಣ್ಣನನ್ನು ತಪ್ಪಿಕೊಂಡ. ಮುತ್ತಾಬಾಯಿ ಬಂದು ಜ್ಞಾನದೇವನ ಹತ್ರ ನಿಂತರೆ ಈ ನಾಲ್ಕು ಜನ ಮಕ್ಕಳು ಸಹ ಆ ಅಪ್ಪು ಗ್ರಾಮದ ಹಿರಿಯ ಬ್ರಾಹ್ಮಣರ ಸಮೂಹಕ್ಕೆ ಬಂದು ಕೇಳಿಕೊಂಡರು, ಸ್ವಾಮಿ ನಮ್ಮ ತಂದೆ ತಾಯಿಗಳು ನಿಮ್ಮ ಮಾತಿನಂತೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ, ನಮಗೆ ಈಗ ಬ್ರಾಹ್ಮಣ ಕುಲದಲ್ಲಿ ಸೇರಲು ಅನುಮತಿಯನ್ನು ಕೊಡಿ. ಅದರಲ್ಲೊಬ್ಬರು ಅಂದ್ರಪ್ಪ ನಿಮ್ಮ ತಂದೆ ತಾಯಿಗಳು ಸಾಯೋ ಕಾರಣ ಆ ಪಾಪಿ ಕಣಮ್ಮ ಏನೇನೋ ಅಂದ್ಬಿಟ್ಟ. ಆದರೆ ಒಂದು ವಿಚಾರ ಹೇಳೋಣವೇ, ಏನು? ನಿಮ್ಮನ್ನ ನಮ್ಮ ಕುಲಕ್ಕೆ ಸೇರಿಸಿಕೊಳ್ಳುವ ಅಧಿಕಾರ ನಮಗಿಲ್ಲಪ್ಪ. ಪೈಠಣಪುರ ಅಂತಿದೆ, ಆ ಪೈಠಣಪುರದಲ್ಲಿ ಬ್ರಹ್ಮಪುರಿ ಅಂತ ಇದೆ, ಆ ಬ್ರಹ್ಮಪುರಿಯಲ್ಲಿ ಗಂಗಾಧರ ಶಾಸ್ತ್ರಿಗಳು ಅಂತ ನಮಗೆಲ್ಲ ಹಿರಿಯರಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಆಜ್ಞಾಪತ್ರ ತಗೊಂಬನ್ನಿ, ಆಜ್ಞಾಪತ್ರ ತೆಗೆದುಕೊಂಬನ್ನಿ ಎಂದಾಗ ನಿವೃತ್ತಿ ದೇವ ಜ್ಞಾನದೇವ ಹೊರಟಿದ್ದಾರೆ. ನಿವೃತ್ತಿ ದೇವ ಸೋಪಾನ ದೇವನನ್ನ ತನ್ನ ಭುಜದ ಮೇಲೆ ಕೂರಿಸಿಕೊಂಡಿದ್ದಾನೆ, ಆ ಜ್ಞಾನದೇವನು ಮುಕ್ತಾಬಾಯಿಯನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡಿದ್ದಾರೆ, ಮರಳು ಕಾಡಿನಲ್ಲಿ ಕಾಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದೇನೆ. ಆ ಬ್ರಾಹ್ಮಣ ಸಮುದಾಯ ಸೇರಿರುವಾಗ ಈ ನಿವೃತ್ತಿ ದೇವರು ಜ್ಞಾನದೇವರು ಬಂದು ಕೇಳಿಕೊಂಡಂತೆ, ಅಯ್ಯ ಮಹನೀಯರೇ ಹಿರಿಯರೇ ದಯಮಾಡಿ ನಮ್ಮನ್ನು ಬ್ರಾಹ್ಮಣ ಕುಲಕ್ಕೆ ಸೇರಿಸಿಕೊಳ್ಳಬೇಕು ಸೇರಿಸಿಕೊಳ್ಳಬೇಕು ಅಂದಾಗ ಆ ಸೇರಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಒಬ್ಬರು ಕೇಳಿದ್ರು, ಯಾರಪ್ಪ ನೀವು? ಸ್ವಾಮಿ ನಾವು ಹೀಗೆ ಬಂದಿರುವ ಅಪ್ಪು ಗ್ರಾಮದವರು, ನನ್ನ ತಂದೆ ವಿಠೋಬ ಎಂಬಾತ ಸಂಸಾರಿಯಾಗಿದ್ದು ಸನ್ಯಾಸವನ್ನು ಸ್ವೀಕರಿಸಿ ಗುರುವಿನಾಜ್ಞೆಯಿಂದ ಪುನಃ ತಾನು ಸಂಸಾರಿಯಾಗಿದ್ದಕ್ಕಾಗಿ ಅವರ ಬಗ್ಗೆ ಅನೇಕ ವಿಶೇಷ ವಿಚಾರಗಳಿಂದ ನಮ್ಮನ್ನ ಜಾತಿಯಿಂದ ದೂರು ಮಾಡಿದ್ದಾರೆ, ದಯಮಾಡಿ ದಯಮಾಡಿ ಎಂದ ಕೂಡಲೇ ಅಲ್ಲೊಬ್ಬಾತ ಏನ್ ಮಾಡ್ದ, ಓಹೋ ನೀನು ಸನ್ಯಾಸ ಸಂಸಾರಿ ಮಗನೋ, ಇನ್ನೊಬ್ಬಂದ ಸಂಸಾರ ಸನ್ಯಾಸಿ ಮಗನೋ ಅಂದ. ಆಗ ಈ ಜ್ಞಾನದೇವರು ಹೇಳ್ತಾನೆ, ಸ್ವಾಮಿ ನಮ್ಮನ್ನು ಬೇರೆ ಅಂತ ಭಾವಿಸಬೇಡಿ, ಸಬ ಹೇ ಏಕ ಸಮಾನ ಸಬ ಮೇ ಹೈ ಪ್ರಾಣ ಏ ಜಾನತೆ ಜ್ಞಾನ ನ ಜಾನತೆ ಅಜ್ಞಾನ. ಎಲ್ಲರಲ್ಲಿಯೂ ಇರೋನ ಆ ಪರಮಾತ್ಮನೇ ಅಲ್ವೇ ಸ್ವಾಮಿ, ಎಲ್ಲರಲ್ಲೂ ಆ ಪರಮಾತ್ಮನೇ ಇದ್ದಾನೆ ಅನ್ನುವಾಗ ಒಬ್ಬ ಆತ ಹಾಸ್ಯ ಮಾಡಿದ, ಎಲ್ಲರಲ್ಲೂ ದೇವರಿದ್ದಾನಾ? ಯಾಕೆ ಸ್ವಾಮಿ ಅನುಮಾನವೇ? ಹೀಗೆ ನೋಡಿದ ಅಲ್ಲೊಬ್ಬ ತುರುಷ್ಕರವನು ಮಹಮದೀಯ ಮತಸ್ಥ ಚರ್ಮದ ಚೀಲದಲ್ಲಿ ಕುಡಿಯುವ ನೀರನ್ನು ತುಂಬಿಕೊಂಡು ಒಂದು ಎಮ್ಮೆ ಮೇಲೆ ಇಟ್ಕೊಂಡು ಹೋಗ್ತಿದ್ದ. ಆಗ ಇವನೇನು ಮಾಡಿದಪ್ಪ ಹಾಸ್ಯ ಮಾಡೋನು, ಏನಪ್ಪ ಜ್ಞಾನದೇವ ಪರಿಪೂರ್ಣ ದೇವ ಏನ್ ಬಹಳವಾಗಿ ಹೇಳಿಬಿಟ್ಟಿಯಲ್ಲ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ. ಹಾಗಾದ್ರೆ ಎಲ್ಲರಲ್ಲೂ ದೇವರಿರೋದಾದ್ರೆ ಈ ಎಮ್ಮೆ ಕೋಣನ ದೇವರಿದ್ದಾನ? ಹೇಳಿಸುವ ಆ ಕೋಣನ ಕೈನಲ್ಲಿ ವೇದವನ್ನು ನೋಡೋಣ. ಕೋಣ ವೇದ ಹೇಳೋಕ್ ಸಾಧ್ಯವೇ? ಈ ಜ್ಞಾನದೇವರು ಏನ್ ಮಾಡಿದ್ರು ಅಷ್ಟೇ ತಾನೇ. ಪ್ರಾಣಿ, ಆ ಪ್ರಾಣಿ ಹತ್ರಕ್ಕೆ ಬಂತು, ತಮ್ಮ ಕೈಯನ್ನು ತೆಗೆದಿದ್ದೆ, ಅಣ್ಣನ ಮುಖ ನೋಡಿದ್ರು, ನಡೆಯಲಿ ನಿನ್ನ ಪ್ರಭಾವ, ಅದರ ತಲೆ ಮೇಲಿಟ್ಟಿದ್ದೇನೆ. ಓ

0: ಅಂತಾನೆ ಅವನಂತಾನೆ. ಅಯ್ಯೋ ಇವೆಲ್ಲ ಎಲ್ಲ ಮಾಯಾ ಮಂತ್ರ ಅಲ್ಲ, ಇವನ್ ಹೇಳು ಅಂದ್ರೆ ಅದು ಹೇಳಿಬಿಡ್ತಪ್ಪ. ಎಲ್ಲಿ ಆ ಕ್ವಾಡನ್ ಹೊಡೆದ್ರ ಏಕ್ ನನಗ್ ಬೀಳುತ್ತ? ಅವನಾಗ ಅವನೇ ಕೇಳ್ಕೊಂಡ. ಈ ಜ್ಞಾನದೇವ ಏನು ಮಾಡಿದ್ರಂತೆ, ಹಾಗೆ ಆಗಬಹುದು. ಯಾರೋ ಕೋಲ್ ತೆಗೆದಿದ್ದೆ ಕ್ವಾಡನ್ ಥೇಡ ಹೊಡೆದು ಅಯ್ಯೋ ಇವನು ಬಿದ್ದು ಒದ್ದಾಡ. ಬಿದ್ದು ಒದ್ದಾಡುವಾಗ ಜ್ಞಾನದೇವರ ತಿರುಗಿ ಕೈ ಹೀಗೆಂದರಂತೆ, ಆ ಅಮೃತ ಹಸ್ತವನ್ನು ಕೂಡಿದ ಕೂಡಲೇ ಅವನಿಗೂ ಜ್ಞಾನ ಪ್ರಾಪ್ತವಾಯಿತು. ಎಲ್ಲರೂ ಕೈ ಜೋಡಿಸ್ಬಿಟ್ರಪ್ಪ, ನಮ್ಮ ಅಪರಾಧ ಕ್ಷಮಿಸಿ ಸ್ವಾಮಿ. ಅಲ್ಲ, ನಿಮ್ಮನ್ನ ನಾವು ಜಾತಿಯಲ್ಲಿ ಸೇರಿಸ್ಕೊಳ್ಳೋದಲ್ಲ, ನಾವು ನಿಮ್ಮ ಜಾತಿಗೆ ಸೇರ್ಕೊಂಡ್ರೆ ಸಾಕು, ದಯಮಾಡಿ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ಆಜ್ಞಾ ಪತ್ರವನ್ನು ಕೊಟ್ಟಿದ್ದಾರೆ. ಜ್ಞಾನದೇವರು ನಿವೃತ್ತಿ ದೇವರು ಅಲ್ಲೇ ವಾಸವಾಗಿದ್ದರು ಸ್ವಲ್ಪ ದಿವಸ. ಒಂದು ಸಲ ಏಕಾದಶಿ ಬಂತು. ಏಕಾದಶಿ ಬಂದ್ರೆ ಆ ತಂಗಿ ಹೇಳ್ತಾಳೆ, ಅಣ್ಣ ನಾಳೆ ದ್ವಾದಶಿ ಕಣ, ಏನ್ ಮಾಡ್ಬೇಕಮ್ಮ? ನಾನು ರೊಟ್ಟಿ ಹಂಚಬೇಕಣ್ಣ. ಬಕ್ರಿ, ಬಕ್ರಿ ಅಂದ್ರೆ ರೊಟ್ಟಿ ಅಂತ. ನಾನು ಎಲ್ರಿಗೂ ದಾನ ಮಾಡಬೇಕು. ಹೌದಮ್ಮ, ಹೋಗಮ್ಮ ಕುಂಬಾರರ ಬೀದಿಗೆ ಹೋಗಿ ಹೆಂಚು ತಗೊಂಡ್ಕೊಂಬ. ಆ ಬಕ್ರಿ ಮಾಡೋದಕ್ಕೆ ಹೆಂಚಿರ್ತದಲ್ಲ ಅದನ್ನು ತಗೊಂಬ. ತರ್ತೀನಿ ಅಂತ ಮುಕ್ತಾಬಾಯಿ ಬರ್ತಿದ್ದಾಳೆ. ಅಲ್ಲೊಬ್ಬ ವಿನೋಬಾ ಕೇಶವ ಅಂತಿದ್ದ, ಅವನ ಹೆಸರು ವಿನೋಬಾ ಕೇಶವ ಅಂತ. ಅವನಿವರನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅವನಂದ, ಓಹೋ ಬರ್ತಾ ಇದ್ದಾಳೆ ಸನ್ಯಾಸಿ ಮಗಳು, ಏನ್ ಬರ್ತಿದ್ದಾಳೆ ನೋಡೋಣ ಅಂದ್ರೆ, ಅಯ್ಯಮ್ಮ ನೇರವಾಗಿ ಬಂದು ಅಲ್ಲೊಬ್ಬನಿಗೆ ನಮಸ್ಕಾರ ಮಾಡಿ, ಅಣ್ಣ ಆ ಕುಮಾರರು ನೋಡಿ ಏನಪ್ಪ ದ್ವಾದಶಿ ಅಣ್ಣ, ನಾಳೆ ಇವತ್ತಾಗಲೇ ದ್ವಾದಶಿ ಹುಟ್ಟಿದೆ ಅಣ್ಣ, ಹೆಂಚಬೇಕು ರೊಟ್ಟಿಯನ್ನು ತಟ್ಟು ಬಕ್ರಿ ಮಾಡೋದಕ್ಕೆ ಹೆಂಚಬೇಕಾಗಿದೆಯ ಅಣ್ಣ. ಅಷ್ಟೇ ತಾನಿಮ್ಮ, ಇದು ಕೊಟ್ಟೆ ಅಂತ ಆತ ತಿರುಗಿದ. ಈ ವಿನೋಬಾ ಕೇಶವ ಬಂದಲೇ, ಅವರಿಗೇನಾದರೂ ನೀನು ಕೊಟ್ಟೆ ನಿನ್ನ ಊರಿನಿಂದಲೇ ಓಡಿಸ್ಬಿಡ್ತೀನಿ. ಆತ ಧನಿಕ, ಎಲ್ರಿಗೂ ಸಾಲ ಸಾಲ ಕೊಟ್ಟಿದ್ದ. ಒಂದ್ಸಲ ಹೇಳಿದ, ಈ ಸನ್ಯಾಸಿ ಮಕ್ಕಳಿಗೆ ಯಾರಾದರೂ ಸಹಾಯ ಮಾಡಿದರೆ ಎಲ್ಲರನ್ನು ಓಡಿಸ್ಬಿಡ್ತೀನಿ. ಆಗ ಈ ಮುಕ್ತಾಬಾಯಿ ಬಂದು ವಿನೋಬಾ ಕೇಶವನಿಗೆ ಹೇಳ್ತಾಳೆ, ಅಣ್ಣ ಯಾವಾಗಲೂ ತನ್ನ ಕೈಲಾದ ಉಪಕಾರ ಇನ್ನೊಬ್ಬರಿಗೆ ಮಾಡಬೇಕು, ತನ್ನ ಕೈಲಾದ ಉಪಕಾರ ಇನ್ನೊಬ್ಬರಿಗೆ ಮಾಡಬೇಕೇ ವಿನಃ ಒಬ್ಬರು ಉಪಕಾರ ಮಾಡುವಾಗ ಅಡ್ಡ ಹೋಗಬಾರದಣ್ಣ. ಏಯ್ ಇಷ್ಟಿದ್ಯಾ, ನನಗೆ ಉಪದೇಶ ಮಾಡಿದ್ಯಾ ಅಂತ ಕೈಯನ್ನು ತೆಗೆದು ಕೆನ್ನೆಗೆ ಹೇಳನು ಹೊಟ್ಟೆ. ಬಾಳ ಬಾಧಿಯಾಯಿತು ಎಂಬ ಪಾಂಡುರಣ್ಣ. ನನ್ನ ಹೊಡಿಬೇಕು ಅನ್ನಿಸ್ತಾಣ್ಣ ನಿಮಗೆ ಪಾಂಡುರಂಗ, ದೇವರು ನಿಮ್ಮನ್ನು ಕಾಪಾಡಲಿ ಅಂತ ಹೊರಟು ಬಿಟ್ಟು. ಅಣ್ಣ ಜ್ಞಾನದೇವರು ಕೂತಿದ್ರು, ತಂಗಿ ಮೇಲೆ ಬಹಳ ಪ್ರೇಮ. ಅಮ್ಮ ಅಮ್ಮ ಅಂದ್ರೆ ಅಣ್ಣ ಅಂತ ಬಂದಿದ್ದೆ. ಅಣ್ಣನ ಎದೆಯ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ತಲು, ಈ ಅಕ್ಕಳತಿಯ ತಂಗಿ ಅಣ್ಣ ಹೆಂಚು ತರ್ಲಿಕ್ಕೆ ಹೋದ್ರೆ ಅಲ್ಲೊಬ್ಬಣ್ಣ ನನಗೆ ಯಾರು ಕೊಡಬಾರದು ಅಂತ. ನಾನು ಅಣ್ಣ ಯಾವಾಗಲೂ ಉಪಕಾರ ಮಾಡೋರಿಗೆ ಅಡ್ಡ ಹೋಗಬಾರ್ದಣ್ಣ ಅಂದ್ರೆ ನನ್ನ ಕೆನ್ನೆಗೆ ಹೊಡೆದ ನೋಡೋ ಅಣ್ಣ.
1: ಈ ಜ್ಞಾನದೇವರು ತಂಗಿಯ ಕೆನ್ನೆಯನ್ನು ಸವರುತ್ತಾ ಹೇಳ್ತಾರೆ, ಅಮ್ಮ
0: ಮುಕ್ತಿಯನ್ನು ಹೊಡೆದೋಡಿಸೋ ಪಾಪಿಷ್ಟ ಒಬ್ಬಿದ್ದಾನ. ಎಲ್ಲರೂ ಮುಕ್ತಿ ಸಿಕ್ಕಿದ್ರು ಸಾಕು ಸಿಕ್ಕಿದ್ರು ಸಾಕು ಅಂತಾರೆ, ಅಂಥ ಮುಕ್ತಿಯನ್ನು ಹೊಡೆದೋಡಿಸಿದ್ದಾನೆ ಅಂದ್ರೆ ಅಮ್ಮ ಇದರ ದುಃಖ ಅವನು ಅನುಭವಿಸ್ತಾನೆ ಸುಮ್ಮನೆ ಇರು ಅಂದ್ಬಿಟ್ಟ. ಜ್ಞಾನದೇವ ಅನುಭವಿಸ್ತಾನೆ ಸುಮ್ಮನಿರು ಅಂದ್ರೆ ಅವಿನೋಬಾ ಕೇಶವ ಮನೆಗೆ ಬಂದ, ಏನಿವತ್ತು ಬಹಳ ಸೆಖೆಯಾಗಿದೆಯಲ್ಲ, ಏಯ್ ಯಾರಲ್ಲಿ ಗಾಳಿ ಬೀಸರೋ, ಅವ್ರ್ಯಾರೋ ಇಬ್ಬರು ಭೀಷಣಿಗೆ ತಗೊಂಬಂದಿಂಗ ಅಂದ್ರು. ಹೊಯ್ಯಪ್ಪ ಏ ಗಾಳಿ ಬೀಸರು ಅಂದ್ರೆ ಬೆಂಕಿ ಬೀಸ್ತಿರಲ್ಲ ಸ್ವಾಮಿ, ನಾವು ಗಾಳಿನೇ ಬೀಸ್ತಿರೋದು, ಉರಿ ಎದ್ದು ಬಿಡುತ್ತು ದೇಹದಲ್ಲಿ ಭಗ ಭಗ ಭಗ ಭಗನೆ, ಅಯ್ಯೋ ಉರಿ ಉರಿ, ಯಾರಾದ್ರೂ ಗಂಧ ಬಳಿಯೋ, ಏನು ಗಂಧ ಸರ ಸರ ಸಂತೆದ್ರು ತಂದು ಗಂಧ ಬಳದ್ರು, ಬಳದ್ರೆ ಬೆಂಕಿ ಬಳದಂಗಾಯ್ತು ಅವನಿಗೆ. ಅಯ್ಯಯ್ಯೋ ಅಂತ ಬಿದ್ದು ಹೊರಳಾಡಿದ, ಓಡಿ ಬಂದು ನದಿಯಲ್ಲಿ ಬಿದ್ದ, ಸಣ್ಣಗಾಗುತ್ತೇನು ಅಂತ ನದಿಯಲ್ಲಿ ಬಿದ್ದರೆ ಬೆಂಕಿ ಹೊಂಡದಲ್ಲಿ ಬಿದ್ದಂಗಾಗ ಎದ್ದು ಹೊರಳಾಡ್ತಾನೆ. ಹೊರಳಾಡ್ತಾ ಇದ್ರೆ ಅಲ್ಯಾರೋ ಬಂದ, ಆಗ್ಬೇಕು ನಿನಗೆ ಆ ಮಗು ಕೆನ್ನೆ ಪಟಾರ ಅಂತ ಹೊಡೆದಲ್ಲ ಅದೇ ಇದು, ಇದು ತಣ್ಣಗಾಗಬೇಕಾದ್ರೆ ಇನ್ನೆಲ್ಲೂ ತಣ್ಣಗಾಗಲ್ಲ, ಹೋಗಿ ಆಯಮ್ಮನ ಕಾಲಿಡ್ಕೋ. ಈ ವಿನೋಬ ಕೇಶವ ಒದ್ದಾಡಿ ಒದ್ದಾಡಿ ನೇರವಾಗಿ ಬಂದಿದ್ದೆ ಆ ಜ್ಞಾನದೇವರ ಕಾಣ್ಕೊಂಬಿಟ್ಟ. ಜ್ಞಾನದೇವರೇ ನನ್ನನ್ನು ಕಾಪಾಡ್ರಪ್ಪ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ.

ಉರುಳಾಡದಂತೆ. ಆಗ ಜ್ಞಾನದೇವರು ಹೇಳ್ತಾರೆ, ಮುಕ್ತ ಪಾಪ ನೋಡಮ್ಮ, ವಯಸ್ಸಾದವರು ಅಲ್ಲಾಡ್ತಾರಲ್ಲಮ್ಮ, ಅಯ್ಯಮ್ಮನಿಗೂ ಕಣ್ಣಲ್ಲಿ ನೀರು ಬಂದಿತ್ತು, ಆಕೆ ಏನ್ ಮಾಡಿದ್ಲು, ಪಾಂಡುರಂಗ ಕಣ್ಣು ಮುಚ್ಚಿದ್ಲು, ಅಯ್ಯಮ್ಮನ ಕಣ್ಣಲ್ಲಿ ಎರಡು ತೊಟ್ಟು ಕಣ್ಣೀರು ಅವನ ಮೇಲೆ ಬಿತ್ತು, ಬಿದ್ದ ಕೂಡ್ಲೇ ದೇಹ ಎಲ್ಲ ತಣ್ಣಗಾಗ ಎದ್ದು ಬಂದ್ಬಿಟ್ಟ. ಮಾರನೇ ದಿವಸ ದ್ವಾದಶಿ ಬಂತು. ಮುಕ್ತಾಬ ಯೋಚನೆ ಮಾಡ್ತಿದ್ದು, ಏನಮ್ಮ ಯೋಚನೆ ಮಾಡ್ತಿದ್ಯಾ, ಅಣ್ಣ ನಾನು ರೊಟ್ಟಿ ಸುಟ್ಟು ಎಲ್ರಿಗೂ ಕೊಡಬೇಕು ಅಂತಿದ್ನಲ್ಲ, ಹೆಂಚೇ ಇಲ್ವಲ್ಲೋ, ಹೆಂಚಿಲ್ಲ ತಾನೇ, ನೀನೇನು ಭಯ ಪಡಬೇಡ, ನಾನು ಎಲ್ಲ ಸಿದ್ಧ ಮಾಡಿದ್ದೀನಿ. ಸಿದ್ಧ ಮಾಡಿದ್ಯಾ, ಎಲ್ಲಿದೆಯಣ್ಣ ನೋಡಿ, ಇಲ್ಲೇ ಪಾಂಡುರಂಗ ಅಂತ ಜ್ಞಾನದೇವರು ಹೀಗೆ ಬಾಗಿದರು. ಅವ್ರ ಬೆನ್ನನ್ನು ಬಾಗಿಸಿದರೆ ಅವ್ರ ಬೆನ್ನಿನ ಮೇಲೆ ಹೊಗೆ ಬರ್ತಾ ಇದೆ. ಅಮ್ಮ ರೊಟ್ಟಿ ಸುಡೆ, ಒಂದಿಷ್ಟೇ ಇಷ್ಟು ಹಿಟ್ಟಿತ್ತು, ತಟ ತಟ ತಟ ತಟ ತಟ ತಟ ತಟ ಸುಟ್ಟಿದೆ, ಪಾಂಡುರಂಗ ಅಂತ ಹಾಕಿದ್ರು, ರೊಟ್ಟಿ ಸುಡೋಕ್ ಶುರುವಾಯ್ತು. ತಿರುಭಾಕಗಳು, ತಿರುಭಾಕದ ಮೇಲೆ ಮೆತ್ತಗೆ ರೊಟ್ಟಿ ತೆಗೆದು ಪಕ್ಕದಲ್ಲಿ ಇಟ್ಟರೆ ಇನ್ನೊಂದು ರೊಟ್ಟಿ ಬಂತು, ಅಣ್ಣ ಇನ್ನೊಂದು ಬಂತು, ಬಗೆಯಮ್ಮ ಅದನ್ನು ತೆಗೆದ್ರೆ ಇನ್ನೊಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಸಾವಿರಾರು ರೊಟ್ಟಿ ಒಂದೇ ಆಯಮ್ಮ ತಟ್ಟಿದ್ದು. ಅಣ್ಣ ರೊಟ್ಟಿಗಳು ಬರ್ತಾ ಇದೆ, ಕೊಡ್ತೀನೋ ಕೊಡಮ್ಮ, ಆ ಸಾವಿರಾರು ರೊಟ್ಟಿಗಳನ್ನ, ಅಣ್ಣ ಬನ್ನಿ, ಅಮ್ಮ ಬನ್ನಿ, ಅಯ್ಯ ಬನ್ನಿ, ಪಾಂಡುರಂಗ ಇಂದ ಧಾನ್ಯ.

ಮಾಡಿ ಎಲ್ಲರಿಗೂ ಕೊಡ್ತಿದ್ದಾಳೆ. ಎಲ್ಲ ಆದ ಮೇಲೆ ಒಂದೇ ಒಂದು ರೊಟ್ಟಿ ಉಳ್ಕೊಳ್ತು. ಜ್ಞಾನದೇವರು ಹೇಳಿದ್ರಮ್ಮ ನನಗೆ, ಅಣ್ಣ ಇದೊಂದು ರೊಟ್ಟಿ ಇದೆ ಕಣ, ಇದನ್ನ ಎರಡು ಭಾಗ ಮಾಡೋಣ, ಅರ್ಧ ನೀನು ತಿನ್ನು ಅರ್ಧ ನಾನು ತಿಂದ್ಬಿಡ್ತೀನಿ. ಹಾಗೆ ಮಾಡಮ್ಮ, ಸ್ವಲ್ಪ ಕೈಕಾಲು ತೊಳೆದು ಬರ್ತೇನೆ ಅಂತ ಹೇಳಿ ಕೈಕಾಲು ತೊಳೆದು ಬರುವುದಕ್ಕಾಗಿ ಅಷ್ಟು ದೂರ ಹೋಗಿದ್ದಾನೆ. ಅಷ್ಟೊಳಗೊಬ್ಬ ಮುದುಕ ಬಂದಿದ್ದಾನೆ. ಅಮ್ಮ ಮುಕ್ತ, ಎಲ್ರಿಗೂ ರೊಟ್ಟಿ ಕೊಟ್ಟೆ ನಾನು ಕೊಡೆ ಅಮ್ಮ ಅಂತಾಳೆ. ನಿನಗ ತಾತ? ಅಯ್ಯೋ ಅಯ್ಯೋ ನಿನಗೆ ನಾನು ಇಲ್ಲ ಅಂತೀನ ತಾತ, ಇದು ನನ್ನ ಭಾಗದ ಅರ್ಧ ರೊಟ್ಟಿ ಇದೆ ಅದು ಕೊಡ್ತೀನಪ್ಪ, ನಮ್ಮ ಅಣ್ಣನ ನಾನು ಕೊಡಲ್ಲ. ಬ್ಯಾಡಮ್ಮ ಅದೇ ಕೊಟ್ಟು ಬಿಡಮ್ಮ, ಆ ಅರ್ಧ ಭಾಗದ ರೊಟ್ಟಿ ತೆಗೆದಿದೆ ಪಾಂಡುರಂಗ ಕೊಟ್ಟು. ಆ ರೊಟ್ಟಿಯನ್ನು ಕೊಡುತ್ತಿರುವಾಗ ಜ್ಞಾನದೇವರು ಅಲ್ಲಿಂದ ನೋಡಿಬಿಟ್ರು. ಮುಕ್ತ ಬಿಡಬೇಡ ಮುದುಕನ್ನ, ರೊಟ್ಟಿಯನ್ನು ಕೊಟ್ಟೆಯಲ್ಲ ಬಿಡಬೇಡ ಬುದುಕನನ್ನ, ಹಿಡಿ ಅವನ ಕೈಯನ್ನ. ಈ ಅಣ್ಣ ಕರೆದಾಗ ಹೀಗ್ ತಿರುಗಿದ್ಲಲ್ಲ, ಹೀಗ್ ತಿರುಗಿ ನೋಡೋದ್ರೊಳಗ ಅದು ಬುದುಕ ಇಲ್ಲ. ಅಣ್ಣ ಯಾರು ಆ ಬುದುಕ? ಅಮ್ಮ ಅವನೇ ಕಾಣೆ ಅಮ್ಮ. ಅನಿತ ಭುವನ ಬ್ರಹ್ಮಾಂಡ ನಾಯಕನು, ಪಕ್ಷಿ ವಾಹನನು, ಕುಕ್ಷಿಯೊಳಗೆ ಹಿರೇಳು ಲೋಕವನ್ನು ರಕ್ಷಿಮಾ ಪಾಂಡುರಂಗನು. ಅಮ್ಮ ನೀನೆಲ್ರಿಗೂ ರೊಟ್ಟಿ ಕೊಟ್ಟಲ್ಲ, ನಿನ್ನ ಅಮೃತ ಹಸ್ತದಿಂದ ತಾನು ಪಡ್ಕೋಬೇಕು ಅಂತ ಬಂದಿದ್ದವನ ಅವನೇ ಕಟೆ ಅಮ್ಮ. ತಂಗಿಯಲ್ಲ ಅಣ್ಣ ನಾನು ಪಾಂಡುರಂಗನ್ ನೋಡ್ಬೇಕು. ಕಾಣ್ತಾನಮ್ಮ ಪಾಂಡುರಂಗ ಕಾಣ್ತಾನೆ ತಾಳು ಪಾಂಡುರಂಗ. ಇಂಥ ಪವಾಡಗಳು ಹತ್ತಾರು ನಡೆಯುತ್ತಿದೆ ಮಹಾನುಭಾವರಾದ ಜ್ಞಾನದೇವರಿಂದ. ಪಕ್ಕದಲ್ಲೇ ಭೀಮಾ ನದಿ ತೀರ, ಆ ಭೀಮಾ ನದಿ ತೀರದಲ್ಲಿ ಇದ್ದ ಮಹಾನುಭಾವನಾಗಿರತಕ್ಕಂಥ ಛಾಂಗದೇವ, ಅವನು ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಕಲಿತವನು ಛಾಂಗದೇವ. ಎಷ್ಟೋ ಸಲ ಯಮರಾಜ ಪ್ರಾಣ ತಗೊಂಡೋಗಕ್ ಬಂದ್ರೆ ಹೆಬ್ಬೆರಳಲ್ಲಿ ಪ್ರಾಣ ಸೇರಿಸಿಬಿಟ್ಟಿದ್ದ. ಅವನಿಗೆ 700 ಜನ ಶಿಷ್ಯರು. ಎಷ್ಟು ಜನ ನೋಡಿ? 700 ಜನ. ಒಂದು ದಿನ ಭೂಮಿಯಿಂದ ಮೇಲೆ ಹಾಗೆ ಎದ್ದ, ಎಲ್ಲರೂ ನಮಸ್ಕಾರ ಮಾಡುದು, ಜಯ ಗುರುದೇವ್, ಛಾಂಗದೇವ ಗುರು ಮಹಾರಾಜ್.

ಪಕ್ಕದಲ್ಲಿ ತಿರುಗಿ, ಏನ್ ಸಮಾಚಾರ ಗುರುಗಳೇ? ಏನು ಇಲ್ಲ, ತಪಸ್ಸು ತಪಸ್ವಿಗಳನ್ನೆಲ್ಲ ಬೈತಾ ಇದ್ದಾನೆ ಒಬ್ಬ, ಭಕ್ತಿನೇ ಮುಖ್ಯ ಅಂತಾನೆ. ಯಾರವನು? ಅವನೇ ಜ್ಞಾನದೇವ. ಹಾಗಾದರೆ ನಾನು ಅವನ್ ನೋಡಬೇಕು, ನಾನು ನೋಡೋದಕ್ಕೆ ಊರಿಗೆ ಬರ್ತೀನಿ ಅಂತ ಹೇಳಿ, ನನ್ನನ್ನು ನೋಡಬೇಕು ಅಂತ ಆಸೆ ಇರೋರೆಲ್ಲರೂ ಊರಿನಲ್ಲಿ ಸೇರ್ಲಿ, ಪತ್ರ ಬರೀರಿ. ಒಬ್ಬ ಪತ್ರ ಬರೆಯಕ್ಕೆ ಬಂದ, ಬರೀ ಜ್ಞಾನಿ ಆಗಿರ್ತಕ್ಕಂಥ ಜ್ಞಾನದೇವನಿಗೆ.

ಬರೆದ ಅವನು ಜ್ಞಾನಿಯಾದಂತಹ ಜ್ಞಾನದೇವನಿಗೆ. ಅವನಂದ ತಾಳ, ಅವನು ಜ್ಞಾನಿ ಅಂತ ಯಾರಿಗೆ ಗೊತ್ತು? ಅಜ್ಞಾನಿಯಾದ ಜ್ಞಾನದೇವನಿಗೆ ಬರಿ, ಅಜ್ಞಾನಿಯಾದ ಜ್ಞಾನದೇವನಿಗೆ ತಾಳ, ಅವನ ಅಜ್ಞಾನಿ ಅಂತ ನಿನಗೆ ಹೆಂಗ್ ಗೊತ್ತು? ವಿಷಾಡದನ್ನ ವಿಷಾಡದ ಸ್ವಾಮಿ ಏನಂತ ಬರೀಲಿ? ಅದು ನಿಜವೇ, ಅವನಿಗೇನಂತ ಕಾಗದ ಬರೆಯೋದು? ಏ ತಗೊಂಡೋಗಿ ಬರೀ ಕಾಗದ ಕೊಟ್ಬಿಡ. ಬರೀ ಪತ್ರ ಕೈ ಕೊಟ್ಟ ಏವನ ಹೊರಟ ಆ ಚಾಂಗದೇವರ ಶಿಷ್ಯ. ಯಾರ್ರಿ ಜ್ಞಾನದೇವ ಅನ್ನೋರು? ಆ ಜ್ಞಾನದೇವ ಕೈ ಜೋಡಿಸಿದೆ. ಯಾಕೆ ಸ್ವಾಮಿ? ತಾವು ಯಾರು? ನಾನೇ ಪರಿವಾದಿ. ಅಷ್ಟಸಿದ್ಧಿಗಳನ್ನು ಕರಗತವನ್ನಾಗಿ ಮಾಡಿಕೊಂಡು ದೇದೀಪ್ಯಮಾನ ಪ್ರಕಾಶದಂತೆ ಬೆಳೆಯುತ್ತಿರತಕ್ಕಂಥ ಚಾಂಗದೇವರ ಶಿಷ್ಯ. ಚಾಂಗದೇವರ ಶಿಷ್ಯ ಅಂದ ಕೂಡಲೇ ಈ ಜ್ಞಾನದೇವರು ನಮಸ್ಕಾರ, ಏನಾಗಬೇಕು? ನಮ್ಮ ಗುರುಗಳು ಪತ್ರ ಕಳಿಸಿದ್ದಾರೆ ಕೊಡಿ. ಪತ್ರ ಕೈ ತೆಗೆದುಕೊಂಡಿದ್ದೆ. ಒಂದ್ಸಲ ಪತ್ರವನ್ನು ನೋಡಿದ, ಹಿಂತಿರುಗಿಸಿ ನೋಡಿದ, ಹಿಂತಿರುಗಿಸಿ ನೋಡಿದ್ದೆ. ತನ್ನ ಅಣ್ಣನ ಕರೆದ, ನಿವೃತ್ತಿ ದೇವನ. ಅಣ್ಣ ನೋಡೋ, ನಿವೃತ್ತಿ ದೇವ ನೋಡ್ತಾನೆ, ಅದರಲ್ಲಿ ಏನು ಇಲ್ಲ. ಒಂದ್ಸಲ ಎರಡು ಸಲ ತಿರುಗಿಸಿ ನೋಡಿದ. ತನ್ನ ತಮ್ಮ ಇದ್ನಲ್ಲ ಸೋಪಾನ ದೇವ, ಅವನ ಕೈ ಕೊಟ್ಟ ನೋಡೋ. ಸೋಪಾನ ದೇವ ನೋಡಿದ, ಏನು ಇರಲಿಲ್ಲ. ಮುಕ್ತ ಬಾಯಿ ಕೈ ಕೊಟ್ಟ ನೋಡಮ್ಮ. ಮುಕ್ತ ಬಾಯಿ ಪತ್ರ ನೋಡಿದ್ಲು, ತಿರುಗಿಸಿ ನೋಡಿದ್ಲು, ಜ್ಞಾನದೇವರ ಹತ್ರ ಬಂದ್ಲು. ಅಣ್ಣ ಇದರಲ್ಲಿ ಏನು ಇಲ್ವಲ್ಲೋ. ಅದೇ ಕಣಮ್ಮ ಅವನು ಹೇಳಿ ಕಳಿಸಿರೋದು. ಏನಣ್ಣ ಹಂಗಂದ್ರೆ, ಈ ಪತ್ರದಲ್ಲಿ ಏನು ಇಲ್ಲ ಹೇಗೋ ಹಾಗೆ ಅವನಲ್ಲೂ ಏನು ಇಲ್ಲ. ಬರೀ ಪತ್ರ ಹೇಗೆ ಕಣ್ಣಿಗೆ ಕಾಣುತ್ತಿದೆಯೋ ಹಾಗೆ ಮಾನವನಂತೊಬ್ಬ ಇದ್ದಾನೆ, ಅವನ ಹೃದಯದಲ್ಲಿ ಯಾವ ಅಂಥಶಕ್ತಿಯೂ ಇಲ್ಲ. ಶಿಷ್ಯನ ಸಿಟ್ಟು ಬಂದ್ಬಿಡ್ತಾ, ಏನಂದೇ ನಮ್ಮ ಗುರುಗಳಲ್ಲಿ ಏನು ಶಕ್ತಿ ಇಲ್ಲ ಅಂತೀಯ? ಎಲ್ಲೋ ನೋಡಿಕೊಂಡ್ರೆ ಏನ್ ಮಾಡ್ತೀನಿ ನಿನ್ನ? ದಡ ದಡ ದಡ ದಂಡೆ ಬಂದ. ಗುರುಗಳೇ ಬಾಯಿ ಬಂದಂಗೆ ಬಂದು ಏನೇನು ಅಂದ. ಹಾಗಾದ್ರೆ ಈಗಲೇ ಹೊರಟಿದ್ದೇನೆ, ಎಲ್ಲಿ ನನ್ನ ವಾಹನ? ಆ ಚಾಂಗದೇವ ಹುಲಿ ಮೇಲೆ ಕೂತ್ಕೊಂಡ್ ಬರ್ರದು. ಬಂದು ನಿಂತಿದೆ ಹುಲಿ, ಎರಡು ಕೈಯಲ್ಲಿ ಎರಡು ಸರ್ಪ ಹಿಡ್ಕೊಂಡ. ಆ ಹುಲಿ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟ. ನಡೀರಿ. ಏನು ಆ ಜಾಗಟೆ, ಶಂಕು, ಢಮರುಗ, ಡಬಡ ಬಡ ಬಡ ಬಡ ಬಡ ಬಡ ಹೊಡೆಯುತ್ತಿದ್ದಾರೆ.

ಬಂದ್ನಲ್ಲ 700 ಜನ ಶಿಷ್ಯರು. ಆ ದಾರಿಯಲ್ಲಿ ಬರುವಾಗ ಯಾವುದಾದ್ರೂ ಮರ ಹೀಗೆ ಬಾಗಿ ಅಡ್ಡವಾಗಿದ್ರೆ ಕೈನಲ್ಲಿ ಹಿಂಗಂತಾನಂತೆ, ನಿಲ್ಲು ನಿಲ್ಲು ಅಂದ್ರೆ ಬಾಗಿರುವ ಮರಗಳೆಲ್ಲ ನೆಟ್ಟು ನಿಂತು. ನದಿ ಅಡ್ಡವಾಗಿತ್ತು, ಗಂಗಾ ನಾನು ನನ್ನ ಶಿಷ್ಯರು ಆ ಕಡೆಗೆ ಹೋಗಬೇಕಾಗಿದೆ, ಆದ್ರಿಂದ ಮಾತಾ ದಾರಿ ಬಿಡು ಅಂದ. ದಾರಿ ಬಿಡು ಅಂದ್ರೆ ನದಿ ಎರಡು ಭಾಗವಾಗಿ ದಾರಿ ಬಿಟ್ಟು ಬಿಡ್ತದೆ ನೋಡಿ. ಎಂಥ ತಪಸ್ವಿ, ಎಂಥ ಶಕ್ತಿ! ಹುಲಿಯೇ ವಾಹನ, ಹಾವೇ ಕೈಕೋಲು, ಅವನಿಚ್ಛಾ ಮಾತ್ರದಲ್ಲ ನಡೀತಾ ಇದೆ. ಚಾಂಗ್ರೇವ ಬರ್ತಾನಂತೆ, ಚಾಂಗ್ರೇವ ಬರ್ತಾನಂತೆ ಅಂತ ಲಕ್ಷೋಪಲಕ್ಷ ಜನ ಸೇರಿಬಿಟ್ಟಿದ್ದಾರೆ. ಆ ಲಕ್ಷೋಪಲಕ್ಷ ಜನ ಸೇರಿದ್ರೆ ಈ ಮುಕ್ತಾಬಾಯಿಗೆ ಆಸೆ, ಅಣ್ಣ ಅಣ್ಣ ಏನಮ್ಮ ಅಣ್ಣ, ಚಾಂಗ್ದೇವ ಹುಲಿ ಮೇಲೆ ಬರ್ತಾನಂತೆ ನೋಡ್ಬೇಕಲ್ಲೋ. ನೋಡಮ್ಮ ನೋಡಮ್ಮ ಅಂದ್ರೆ ಹೀಗಂತಾಳೆ, ಅಣ್ಣ ಎಲ್ಲ ದೊಡ್ಡ ದೊಡ್ಡವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕಾಣಲ್ಲ ಕಾಣು, ಊರು ತುಂಬಾ ಜನ ಇದ್ದಾರೆ, ಎಲ್ಲಿ ನೋಡೋದು. ಆ ಆಶ್ರಮದ ಎದುರುಗಡೆ ಒಂದು ಮೋಟು ಗೋಡೆ, ಬಿದ್ದೋದ್ ಗೋಡೆ ಇತ್ತು. ಅಮ್ಮ ನಿನಗೆ ನೋಡ್ಬೇಕು ಅಂತ ಆಸೆ, ಅದ್ರ ಗೋಡೆ ಮೇಲೆ ಹತ್ತು ಕೂತ್ಕೊಂಡು ನೋಡೆ, ತಟ್ರ ತಟ್ರ ತಟ್ರ ತಟ್ಟ ಬಂದಿದ್ದ ಗೋಡೆ ಮೇಲೆ ಕೂತ್ಕೊಂಡು. ನಿವೃತ್ತಿ ದೇವ ಅಂದ ಜ್ಞಾನದೇವ, ನಾವು ಕೂತ್ಕೊಂಡು ನೋಡೋಣ ನಡೆಯೋ. ಈ ನಾಲ್ಕು ಜನ ಒಬ್ಬಂದು ಗೋಡೆ ಮೇಲೆ ಕೂತ್ಕೊಂಡ್ರು, ಗೋಡೆ ಮೇಲೆ ಕೂತ್ಕೊಂಡು ಹೀಗೆ ನೋಡ್ತಾ ಇದ್ರು. ಚಾಂಗದೇವ ಹುಲಿಯಲ್ಲಿ ಮಧ್ಯ ಬರ್ತಿದ್ನಲ್ಲ, ಸಾವಿರಾರು ಜನ ಸೇರ್ಕೊಂಡ್ಬಿಟ್ರು ಕಾಣಿಸ್ಲಿಲ್ಲ. ಈ ಮುಕ್ತಾಬಾಯಿ ಎಂದು, ಅಣ್ಣ ಕಾಣಲ್ಲ ಕಾಣು, ಇಲ್ಲೂ ಕಾಣಲಿಲ್ವಮ್ಮ. ಅಣ್ಣ ನಿವೃತ್ತಿ ದೇವಣ್ಣ, ಏನಪ್ಪ ನಮ್ಮನ್ನೇ ನೋಡ್ಲಿಕ್ಕೆ ಬರ್ತಾ ಇದ್ದಾನೆ ಆ ಚಾಂಗದೇವ, ನಾವು ಹೋಗಿ ಆತನಿಗೆ ಎದುರುಗೊಂಡು ಕರ್ಕೊಂಬರ್ಬೇಕಲ್ಲೇನಣ್ಣ. ಹೌದಪ್ಪ ಹಾಗೆ ಮಾಡಬೇಕು, ನಾವು ಹೋಗಿ ಅವನ ಕೈ ಹಿಡಿದು ಕರ್ಕೊಂಬರ್ಬೇಕು. ಹಾಗಾದ್ರೆ ಅವನ ಹತ್ರಕ್ಕೆ ಹೋಗೋಣ, ಹೋಗೋಣ ಗೋಡೆ.

ಈ ಜ್ಞಾನದೇವರು ಗೋಡೆ ನಡೆ ಅಂದ್ರೆ ಆ ಮೋಟ್ ಗೋಡೆ ಇತ್ತಲ್ಲ ಬರ್ರ ಹೊರಟ್ಬಿಡ್ತು, ಒಳ್ಳೆ ರೈಲು ಗಾಡಿ ಹೊರಟಂಗ್ ಹೊರಟ್ಬಿಡ್ತು. ಹೋಗ್ತಾ ಹೋಗ್ತಾ ಚಕ್ಕನೆ ನಗೆ ನಮ್ಮ ಕ್ಷಣದಲ್ಲಿ ಸರಸರ

0: ಜನ ಎಲ್ಲ ಇದ್ದ ಕಡೆ ನೋಡ್ತಿದ್ರು, ನೋಡು ಹುಲಿ ಹುಲಿ ಹುಲಿ ಹುಲಿ ಹುಲಿ ಮೇಲೆ ಬರ್ತಾ ಇದ್ದಾನೆ, ಹುಲಿ ಮೇಲೆ ಬರ್ತಾ ಇದ್ದಾನೆ, ಹುಲಿ ಮೇಲೆ ಬರ್ತಾ ಇದ್ದಾನೆ ಅಂತಿದ್ದ. ಅವನೇ ಅವನೊಬ್ಬ ಲೋ ಇಲ್ಲಿ ನೋಡು ಗೋಡೆ ಆಕಾಶದ ಮೇಲೆ ಬಂತು ಅಂದ. ಚಾಂಗದೇವನ್ ಬಿಟ್ಬಿಟ್ರು, ಅಲ್ಲಿ ನೋಡು ಗೋಡೆ ಗೋಡೆ ಗೋಡೆ. ಆ ಮೇಲೆ ಕೂತಿದ್ದ ನಾವು ಆ ಜ್ಞಾನದೇವರು ಮುಕ್ತ.
1: ಅದ ನೋಡು ದೇಗುಲ, ಇದ ನೋಡು ಕಾನನ.
0: ಮೇಡಮ್ ಅದು ದೇವಸ್ಥಾನ, ಈ ಕಾಡು ಇಲ್ಲೇ ತಾನೇ ನಾವು ಬೆಳೀತಿದ್ದು, ಇಲ್ಲೇ ನಾವು ಓಡಾಡಿದ್ದು. ನೋಡು ಅದೇ ನದಿ ತೀರ, ನೋಡು ಇದೇ ಗುರುಕುಲಾಶ್ರಮ ಅಂತ ತೋರಿಸ್ತ. ನೋಡಮ್ಮ ಆತನೇ ಚಾಂಗದೇವ. ಗಗನ ಮಾರ್ಗದಿಂದ ಗೋಡೆ ಹಾಗೆ ಚಾಂಗದೇವನ ಹತ್ರಕ್ಕೆ ಬಂದಿಳಿಯಿತು. ಜ್ಞಾನದೇವರು ಕೈಗಳನ್ನು ಜೋಡಿಸಿ, ಚಾಂಗದೇವರೇ ಸ್ವಾಗತ, ದಯಮಾಡಿಸಿ. ಚಾಂಗದೇವನ ಕಣ್ಣಲ್ಲಿ ದಳದಳದನ್ನೇ ನೀರು ಬಂದು ಬಿಡುತ್ತೆ. ಅವನು ಹೇಳ್ತಾನೆ, ನಾನು ಪ್ರಾಣವುಳ್ಳ ಪ್ರಾಣಿಯನ್ನ ನನ್ನ ಕರಗತ ಮಾಡಿಕೊಂಡೆ, ಅದಕ್ಕೆ ಚೈತನ್ಯ ಇತ್ತು, ನನ್ನ ಶಕ್ತಿಯಿಂದ ಅಡಗಿಸಿಕೊಂಡೆ. ಶಕ್ತಿಯೇ ಇಲ್ಲದ ಒಂದು ಜಡವನ್ನ, ಆ ಗೋಡೆ ಜಡ ಮಣ್ಣು, ಅದರಲ್ಲಿ ಏನು ಚೈತನ್ಯವೇ ಇಲ್ಲ ಅಂತ ಜಡವಾದ ಗೋಡೆಯನ್ನ ಚೈತನ್ಯದಂತೆ ಓಡಾಡಿಸುವ ಶಕ್ತಿ ಇದೆ ಎಂದರೆ ನೀನು ಪರಮಾತ್ಮನೇ ಕಡಪ. ನಾನು ಯಾವುದೋ ಒಂದು ಪ್ರಭಾವದಿಂದ ಈ ಪ್ರಾಣಿಗಳನ್ನು ನನ್ನ ಕರಗತ ಮಾಡಿಕೊಂಡೆ, ಆದರೆ ನೀನು ನಿನ್ನ ಶಕ್ತಿಯಿಂದ ಈ ಜಗತ್ತನ್ನೇ ಅಡಗಿಸಿದೀಯ. ಏ ಜ್ಞಾನದೇವ ಅಂತ ಕಾಲಿಗೆ ನಮಸ್ಕಾರ ಮಾಡಿ. ಜ್ಞಾನದೇವರೇ ಬರೆಸಿ, ಚಾಂಗದೇವರೇ ಏನು ನಿಮ್ಮ ಮನಸ್ಸಿನಲ್ಲಿ ವ್ಯಥೆ? ಸ್ವಾಮಿ ನಾನೆಲ್ಲ ವಿದ್ಯೆ ಕಲ್ತಿದ್ದೀನಿ, ಇಚ್ಛೆ ಬಂದರೆ ಏನು ಬೇಕಾದರೂ ಮಾಡ್ತೀನಿ ಈ ಲೋಕದಲ್ಲಿ, ಆದರೆ ಒಂದು ಭಯವಿದೆ. ಏನು? ಎಂದಾದರೂ ಒಂದು ದಿನ ಈ ದೇಹದಿಂದ ಪ್ರಾಣ ಹೋಗುವುದಂತೂ ನಿಜ. ಈ ಹೋಗುವುದಾದರೆ ಈ ಪ್ರಾಣ ಎಲ್ಲಿಗೆ ಹೋಗುತ್ತೋ? ಮಾಡಿದ ಪಾಪದೋಷಕ್ಕಾಗಿ ನರಕಕ್ಕೆ ಹೋಗುತ್ತೋ? ಮುಕ್ತಿಯನ್ನೇ ಪಡೆಯುತ್ತೋ ತಿಳಿಯದು. ಆ ಮುಕ್ತಿಯನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಗುರುವೇ ನನಗೆ ಉಪದೇಶ ಮಾಡಿ. ಎಂಥ ದೊಡ್ಡ ವಿಚಾರ ಇದು ಅಂದ್ರೆ, ನಮಗೇನೇ ಗೊತ್ತಿರಲಿ, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಸಂಪಾದನೆ ಮಾಡೋ ಯೋಗ್ಯತೆ ಇರಲಿ, ಆ ಲೋಕದಲ್ಲಿ ನಾವು ಪಡಿಬೇಕಾದ್ರೆ ನಮಗೆ ಸಿಕ್ಕಬೇಕಾದ್ರೆ ಏನಾದರೂ ಒಂದು ದಾರಿ ಬೇಕಲ್ಲ, ಆ ದಾರಿಯನ್ನು ಗುರುವೇ ಹೇಳಿಕೊಡ್ಬೇಕು. ಪಾದವನ್ನು ಹಿಡಿದು ಕಾಪಾಡಿ. ಆಗ ಜ್ಞಾನದೇವರು ಹೇಳ್ತಾರೆ, ಮುಕ್ತ ಈ ಚಾಂಗದೇವನಿಗೆ ಉಪದೇಶವನ್ನು ಮಾಡು. ಆಗ ಮಹಾನುಭಾವಳಾದ ಮುಕ್ತಾಬಾಯಿ ಚಾಂಗದೇವನಿಗೆ ಉಪದೇಶ ಮಾಡುತ್ತಾಳೆ. ಆ ಉಪದೇಶವನ್ನು ಮಾಡಿದಾಗ ಅದೇ ಅಶ್ವಥ ವೃಕ್ಷದಡಿಯಲ್ಲಿ ಚಾಂಗದೇವ ತಪಸ್ಸು ಕೊಡುತ್ತ ಬಿಟ್ಟ. ಓ ನಾಮದೇವರು ಹೊರಟರು ದೇಶ ಸಂಚಾರಕ್ಕೆ. ತುಕಾರಾಮರು, ಜ್ಞಾನದೇವರು ಆ ಹೆಸರಿಗೆ ಹೇಳ್ತಾರೆ, ನಿವೃತ್ತ

ಈಗಲೂ ಪಂಡರೀಪುರದಲ್ಲಿ ಈ ಹೆಸರನ್ನು ಹೇಳಿಕೊಂಡು ಧ್ಯಾನ ಮಾಡುತ್ತಾರೆ. ಜ್ಞಾನದೇವರು ಇಡೀ ವಿಶ್ವವನ್ನೇ ಸುತ್ತಾಡಿದ್ದಾರೆ, ಇನ್ನೂ ಬಹುಜನಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಕೊನೆಗೆ ತನ್ನ ಅಣ್ಣನ ಹತ್ರ ನಮಸ್ಕಾರ ಮಾಡಿದರು. ಅಣ್ಣ, ನನ್ನ ಅವತಾರದ ದಿನ ಮುಗಿಯಿತು ಕಣ. ನಾನು ಜೀವಸಹಿತನಾಗಿ ಬೃಂದಾವನಸ್ಥನಾಗ್ತೇನೆ, ಆಶೀರ್ವಾದ ಮಾಡು. ಅಣ್ಣನಾದ ನಿವೃತ್ತಿ ದೇವ ಹೇಳಿದ, ಕಂದ, ನೀನು ಬಂದಿರುವ ವಿಚಾರ ಲೋಕಕ್ಕೆಲ್ಲ ವೇದ್ಯವಾಯಿತು, ಹೋಗಿ ಬಾ ಎಂದಾಗ ತಮ್ಮ 32ನೇ ವಯಸ್ಸಿನಲ್ಲಿ ಆಳಂದಿ ಎಂಬತಕ್ಕಂಥ ಗ್ರಾಮದಲ್ಲಿ ಅವರಿಗಾಗಿ ಒಂದು ಬೃಂದಾವನ ನಿರ್ಮಾಣವಾಯಿತಂತೆ. ಅವರಿಗಾಗಿ ನಿರ್ಮಾಣವಾದ ಬೃಂದಾವನದಲ್ಲಿ ಜ್ಞಾನದೇವರು ತನ್ನ ಅಣ್ಣನ ಕಾಲಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರ ಅನುಮತಿಯನ್ನು ಪಡೆದು ಕೈಗಳನ್ನು ಜೋಡಿಸಿ ಹೋಗ್ತಾ ಇದ್ರೆ ಈ ಜಗತ್ತಿನ ಜನಗಳೆಲ್ಲ ಕಣ್ಣೀರು ಸುರಿಸ್ತಾರೆ.

ಸಿಕ್ಕ ಅಂತ ತಾವು ಪ್ರವೇಶ ಮಾಡಿ, ಪ್ರವೇಶ ಮಾಡಿ ಹಳ್ಳದಲ್ಲಿ ಇಳಿದು ತಮಗಾಗಿ ನಿರ್ಮಿತ ಮಾಡಿದ ಪೀಠದಲ್ಲಿ ಕೂತು ಒಂದು ಸಲ ಯೋಗ ಮುದ್ರೆಯಲ್ಲಿ ಕಣ್ಣನ್ನು ಮುಚ್ಚಿದ್ದೆ. ಓಂದ್ರಂತೆ, ಓಂದ್ರೆ ಝಡಿರು ಝಡಿರು ಝಣಕಾರಗೊಡನೆ ಪಾಂಡುರಂಗ ತಾನಾಗ, ಪಂಡರೀನಾಥರಾದ ಪಾಂಡುರಂಗ ಅಲ್ಲಿಗೆ ಬಂದಿದ್ದೆ. ಆ ಜ್ಞಾನದೇವರ ದೇಹದಲ್ಲಿದ್ದ ತನ್ನ ಅಂಶವನ್ನು ಹೀಗಂದರಂತೆ, ಆ ಪರಮಾತ್ಮನ ಅಂಶ ಪರಮಾತ್ಮನಲ್ಲಿ ಐಕ್ಯವಾಗಿ ಹೋಗಿದೆ. ಮಹಾನುಭಾವರಾದ ಜ್ಞಾನದೇವರ ಸಮಾಧಿಯನ್ನು ಆಳಂದಿಯಲ್ಲಿ ಮಾಡಿದ್ದಾರೆ. ಈಗಲೂ ಸಹ ಪಂಡರೀಪುರದಲ್ಲಿ ಅವರ ಸಂದರ್ಶನಾರ್ಥವಾಗಿ ಹೋಗತಕ್ಕಂಥ ಬಹುಜನಗಳು ಆ ಮಾರ್ಗವಾಗಿ ಹೋದಾಗ ಆಳಂದಿಯಲ್ಲಿ ಜ್ಞಾನದೇವರ ಸಮಾಧಿಗೂ ಹೋಗಿ ಬರತಕ್ಕಂಥದ್ದು ಪದ್ಧತಿ ಉಂಟು. ಭಕ್ತಿ ವಿಜಯದಲ್ಲಿ ಈ ಜ್ಞಾನದೇವರ ಕಥೆಯು ಪ್ರಣೀತವಾಗಿ ಬಹುಜನಗಳಿಗೆ ಇದು ಸಾಧಕವಾಗಿದೆ ಅಂದಕ್ಕಂಥ ಕಥಾಭಾಗ ಸಮಾಪ್ತಿ ಮಾಡಿ ಮಂಗಳವನ್ನು ಪಡೆದಿದ್ದೇನೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸಂತ ಜ್ಞಾನೇಶ್ವರರ ಕುರಿತು ಹರಿಕತೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾಜಿಕ ಸವಲತ್ತು. ಜಿ ತ್ರಿಬಲೆಸ್ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಹಾಗೂ ಸಹಾಯಧನ ಸೌಲಭ್ಯಗಳ ಕುರಿತು ಮೈಸೂರಿನ ಡಿಎಸ್ಟಿ ಐಟಿಬಿಐ ಜಿ ತ್ರಿಬಲೆಸ್ ಟಿಬಿಐಎಫ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಯಶಸ್ವಿ ನಾಗ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮೈಸೂರಿನ ಡಿಎಸ್ಟಿ ಐಟಿಬಿಐ ಜಿ ತ್ರಿಬಲೆಸ್ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜಿ ತ್ರಿಬಲೆಸ್ ಟೆಕ್ನಾಲಜಿ ಇನ್ಕ್ಯುಬೇಟರ್ನ ಮುಖ್ಯ

0: ನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಯಶಸ್ವಿ ನಾಗರ್ ಅವರು, ಹಾಗೆಯೇ ಇಂಕ್ಯುಬೇಷನ್ ಮ್ಯಾನೇಜರ್ ಆದಂಥ ಶ್ರೀಯುತ ಅಶೋಕ್ ಆನಂದರವರು ಮತ್ತು ಇಂಕ್ಯುಬೇಷನ್ ಅಸೋಸಿಯೇಟ್ ಆದಂಥ ಶ್ರೀಯುತ ಸಂಜಯ್ ಪಾಂಡೆರವರು ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ GSS ಟೆಕ್ನಾಲಜಿ ಇಂಕ್ಯುಬೇಟರ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಮತ್ತು ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಏನಿದು ಸರ್ GSS GSS ಟೆಕ್ನಾಲಜಿ ಬಿಸ್ನೆಸ್ ಇಂಕ್ಯುಬೇಟರ್, ಇದರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಎಲ್ಲ ಕೇಳಿದವರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. 2016 ನಮ್ಮ ದೇಶದಲ್ಲಿ ಸ್ಟಾರ್ಟ್ಅಪ್ ಕ್ರಾಂತಿ ಶುರುವಾಯಿತು. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ನ ಚಾಲನೆ ಮಾಡಿದ್ರು. ಸೊ ಈ ಸ್ಟಾರ್ಟ್ಅಪ್ ಅಂದರೆ ಏನು? ಮೊದಲಾಗಿ ಅಂದರೆ ಏನಾದ್ರು ವಿನೂತನವಾಗಿ ಹೊಸದಾಗಿ ಮಾರ್ಕೆಟಲ್ಲಿ ಇಲ್ಲದೇ ಇರೋವಂಥ ಪ್ರಾಡಕ್ಟ್ಗಳನ್ನ ನಾವು ಕಂಡುಹಿಡಿದು ಆವಿಷ್ಕಾರ ಮಾಡಿ ಅದನ್ನು ತಯಾರಿಸಿ ಅದನ್ನು ಮಾರ್ಕೆಟಿಗೆ ಬಿಡುವಂಥದ್ದಕ್ಕೆ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ. ಇದರಲ್ಲಿ 2-3 ಬಗೆಯಲ್ಲಿ ಬರುತ್ತೆ. ಒಂದು ಪ್ರಾಡಕ್ಟ್ ಅಂದರೆ ನಾವೊಂದು ಪದಾರ್ಥನ ತಯಾರಿಸಿ ಹೊಸದಾಗಿ ವಿನೂತನವಾಗಿ ತಯಾರಿಸಿ ಮಾರ್ಕೆಟಿಗೆ ಬಿಡುವಂಥದ್ದು. ಇಲ್ಲ, ಎರಡನೇದು ಸೇವೆ, ಏನಾದ್ರು ಹೊಸದಾಗಿ ವಿನೂತನವಾಗಿ ಏನಾದ್ರು ಒಂದು ಸೇವೆ ಕೊಡುವಂಥದ್ದು. ಈಗ ಉದಾಹರಣೆಗೆ ಪ್ರಾಡಕ್ಟ್ ಅಂತ ಹೇಳೋದಾದರೆ, ಉದಾಹರಣೆಗೆ ಈಗ ನಮ್ಮಲ್ಲೇ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಏನಂದರೆ ಈಗ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ಗೆ ಬರೋಕ್ಕೆ ಮುಂಚೆನೇ ಕಂಡುಹಿಡಿಯೋ ಥರ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ ನಮ್ಮಲ್ಲೇ ಒಬ್ಬರು ಸ್ಟಾರ್ಟಪ್. ಸೊ ಇದು ಒಂದು ರೀತಿಯಲ್ಲಿ ಒಂದು ವಿನೂತನವಾಗಿ ಹೊಸದಾಗಿ ತಯಾರು ಮಾಡ್ತಾ ಇದ್ದಾರೆ. ಇನ್ನೊಂದು ಕ್ಲೆಪ್ಸಿಲಿಯಾ ನಿಮೋನಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ಬೇಗ ಕಂಡುಹಿಡಿಯೋಕ್ಕಾಗಲ್ಲ. ಅದು ಕಂಡುಹಿಡಿಯೋಕ್ಕೆ 3 ದಿನ ಬೇಕಾಗುತ್ತೆ, ನಿಮೋನಿಯಾ ಬರುವಂಥ ಒಂದು ಬ್ಯಾಕ್ಟೀರಿಯಾ. ಅದನ್ನು 1 ಅವರಲ್ಲೇ ಕಂಡುಹಿಡಿಯೋ ಥರ ಡಯಾಗ್ನೋಸ್ಟಿಕ್ ಕಿಟ್ ಒಂದು ರೆಡಿ ಮಾಡ್ತಾ ಇದ್ದಾರೆ. ಇದು ಒಂಥರ ವಿನೂತನವಾದ ಒಂದು ಸ್ಟಾರ್ಟ್ಅಪ್. ಸೊ ಈ ರೀತಿ ಪ್ರಾಡಕ್ಟ್ ರಿಲೇಟೆಡ್ ಸ್ಟಾರ್ಟ್ಅಪ್ಗಳಿವು. ಇದೇ ನೀವು ಒಂದು 4-5 ವರ್ಷ ಅಥವಾ 5-6 ವರ್ಷ ಹಿಂದೆ ನೀವು ನೋಡೋದಾದರೆ, ಈಗ ಸ್ವಿಗ್ಗಿ ಜೊಮ್ಯಾಟೊ ಇದೆಲ್ಲ ಬಂದಿತ್ತು, ಇದು ಕೂಡ ಸ್ಟಾರ್ಟ್ಅಪ್ ಪರಿಗಣನೆಯಲ್ಲಿ ಬರ್ತಾ ಇತ್ತು ಆಗ. ಸೊ ಇದು ಸೇವಾ ಕ್ಷೇತ್ರದಲ್ಲಿ ಬರುತ್ತೆ, ಅದರಲ್ಲಿ ಪ್ರಾಡಕ್ಟ್ ಏನೂ ಬರಲ್ಲ, ಅಲ್ಲಿ ನಾವು ಅವರು ಸೇವೆ ಒದಗಿಸ್ತಾ ಇದ್ದಾರೆ. ಸೊ ಈ ರೀತಿ ಈ ಸ್ಟಾರ್ಟ್ಅಪ್ ಕ್ರಾಂತಿಯಲ್ಲಿ 2016 ಏನು ಪ್ರಾರಂಭ ಆಯಿತು, 10,000 ಕೋಟಿ ನಮ್ಮ ಭಾರತ ಸರ್ಕಾರ ಇದಕ್ಕಾಗಿ ಮೀಸಲಿಡ್ತು. ಸೊ ಈ 10,000 ಕೋಟಿ ದುಡ್ಡು ಏನಕ್ಕೆ ಬಳಸಲಾಗ್ತಾ ಇತ್ತು ಅಂದರೆ, ಈಗ ಈ ಸ್ಟಾರ್ಟ್ಅಪ್ಗಳೆಲ್ಲ ಏನು ಅಂದರೆ ಹೊಸದಾಗಿ ಅಂದರೆ ಮಾರ್ಕೆಟಲ್ಲಿ ಇಲ್ಲದೇ ಇರೋಂಥ ಪ್ರಾಡಕ್ಟು ಅಥವಾ ಸೇವೆ ಸಲ್ಲಿಸಬೇಕು ಅಂದರೆ ಅದನ್ನು ಮಾರ್ಕೆಟಿಗೆ ತರೋದಕ್ಕೆ ಹಲವಾರು ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ. ಈಗ ಮೊದಲನೇದಾಗಿ ಅದಕ್ಕೆ ಒಂದು ಪ್ರೋಟೋಟೈಪ್ ಅಂತ ಮಾಡ್ತಾರೆ, ಒಂದು ಅಂದರೆ ಒಂದು ಮಾಡೆಲ್ ಥರ ತಯಾರಿಸ್ತಾರೆ. ಆಮೇಲೆ ಅದನ್ನು ಕಸ್ಟಮರ್ಗಳು ಕೊಟ್ಟು ಟೆಸ್ಟ್ ಮಾಡ್ತಾರೆ, ಯಾವ ರೀತಿ ವರ್ಕ್ ಆಗುತ್ತೆ, ಕಸ್ಟಮರ್ ನೀಡ್ಸ್ ಅಂದರೆ ಅವರ ಏನು ಬೇಡಿಕೆಗಳಿದೆ ಅದು ಪೂರೈಸ್ತಾ ಇದೆಯೋ ಇಲ್ವೋ, ಅವ್ರ ಕಷ್ಟಗಳನ್ನ ತೀರಿಸ್ತಾ ಇದೆಯೋ ಇಲ್ವೋ ಆ ಪ್ರಾಡಕ್ಟು, ಅದನ್ನು ಟೆಸ್ಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅದನ್ನೇನಾದ್ರು ಸರಿಪಡಿಸೋದಿದ್ರೆ ಸರಿಪಡಿಸಬೇಕಾಗುತ್ತೆ. ಆಮೇಲೆ ಒಂದು ಟ್ರಯಲ್ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಒಂದು 15-20 ತಿಂಗಳು ಆಗುತ್ತೆ. ಸೊ ಈ 15-20 ತಿಂಗಳು ಇದೆಲ್ಲ ಮಾಡೋದಕ್ಕೆ ಸುಮಾರು ಖರ್ಚಾಗುತ್ತೆ. ಈ ಖರ್ಚುಗಳನ್ನ ಬ್ಯಾಂಕ್ ಯಾವುದೇ ಸಾಲ ಸೌಲಭ್ಯ ಆಗಲಿ ಅಥವಾ ಯಾವುದೇ ಟರ್ಮ್ ಲೋನು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಗಲಿ ಸಿಗಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಹೊಸ ಆವಿಷ್ಕಾರಗಳು ಹೊಸ ಇನೋವೇಷನ್ಗಳು ನಮ್ಮ ದೇಶದಲ್ಲಿ ಬರೋದಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಸೊ ಅದಕ್ಕೆ ಈ ಭಾರತ ಸರ್ಕಾರ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಪ್ರಾರಂಭ ಮಾಡಿದ್ದು. ಇದರಲ್ಲಿ ಈ ಸ್ಟಾರ್ಟ್ಅಪ್ ಮಾಡೋಂಥವ್ರಿಗೆ ಅನುದಾನಗಳು ಅಂದರೆ 5-10 ಲಕ್ಷ ಅದನ್ನು ಮರುಪಾವತಿ ಇಲ್ಲದೇನೆ ಅಥವಾ ಬಡ್ಡಿ ಇಲ್ಲದೇನೆ ಕೊಡುವಂಥದ್ದು, ಇನ್ನೂ ಮುಂದಕ್ಕೆ ತೊಗೊಂಡೋಗಿ 50 ಲಕ್ಷ 1 ಕೋಟಿವರೆಗೂ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಈ ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ಆಫೀಸ್ ಜಾಗ ಕೊಡುವಂಥದ್ದು ಭಾಳ ಕಮ್ಮಿ ಬಾಡಿಗೆಯಲ್ಲಿ. ಈಗ ಮೈಸೂರು ಅಥವಾ ಬೆಂಗಳೂರಲ್ಲಿ ಒಂದು 1,000 ಸ್ಕ್ವೇರ್ ಫೀಟ್ ಆಫೀಸ್ ಬಾಡಿಗೆ ಕಟ್ಟಬೇಕು ಅಂದರೆ ಮಿನಿಮಮ್ ಒಂದು 15,000-20,000 ಆಗುತ್ತೆ. ಅದೇ ಈ ಥರ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ಗಳಲ್ಲಿ ಅದೇ ಜಾಗ ಒಂದು 1,000-2,000 ಸಿಗೋ ಥರ. ಆಮೇಲೆ ಈಗ ಹೊಸದಾಗಿ ಒಂದು ಪ್ರಾಡಕ್ಟ್ ತಯಾರಿಸ್ಬೇಕು ಅಂದರೆ ಅದಕ್ಕೆ ಬೇಕಾಗಂಥ ಸಲಕರಣೆಗಳು ಎಕ್ವಿಪ್ಮೆಂಟ್ಗಳು ಅದಕ್ಕೆ ಈ ಉದ್ಯಮಿಗಳು ಅದಕ್ಕೇ ಬಂಡವಾಳ ಹಾಕ್ಬಿಟ್ರೆ ಇನ್ನು ಅವರು ಸ್ಟಾರ್ಟ್ಅಪ್ ಎಲ್ಲಿಂದ ಮಾಡ್ತಾರೆ? ಸೊ ಇನ್ಕ್ಯುಬೇಟರ್ಗಳಲ್ಲಿ ಎಕ್ವಿಪ್ಮೆಂಟ್ಗಳು ಸಿಗೋ ಥರ ಭಾಳ ಕಮ್ಮಿ ರೇಟಲ್ಲಿ ಅಥವಾ ಬಾಡಿಗೆಗೆ, ಒಂದು ದಿನಕ್ಕೆ 500 ರೂಪಾಯಿ ದಿನಕ್ಕೆ 1,000 ರೂಪಾಯಿ ಹಂಗೆ. ಸೊ ಈ ರೀತಿಯೆಲ್ಲ ಸೌಲಭ್ಯಗಳು ಒದಗೋ ಥರ ಈ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮಲ್ಲಿ ಪ್ರಾರಂಭ ಆಯಿತು. ಅದೇ ಒಂದು ಸ್ಟಾರ್ಟ್ಅಪ್ ಕ್ರಾಂತಿಯಲ್ಲೇ ಬಂದಂಥದ್ದು GSS ITBI ಅಂತ. ITBI ಅಂದರೆ ಇನ್ಕ್ಲೂಸಿವ್ TBI. ಅಂದರೆ ಈಗ ಈ ಸ್ಟಾರ್ಟ್ಅಪ್ಗಳು ಪ್ರಾರಂಭ ಆದಾಗ ಮೊದಲನೇ ಹಂತದಲ್ಲಿ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಅಂದರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಡೆಲ್ಲಿ ಇಂಥ ನಗರಗಳಲ್ಲಿ ಸ್ಟಾರ್ಟ್ಅಪ್ಗಳು ಭಾಳ ಪ್ರಚಲಿತ ಆಯಿತು. ಆದರೆ ಬೆಂಗಳೂರು ದಾಟಿ ಸುಮಾರು ಪ್ರದೇಶಗಳಿದೆ ನಮ್ಮ ಭಾರತ ಇರೋದೇ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸಲ್ಲಿ. ಸೊ ಈ ಬೇರೆ
2: ಟೈರ್ ಟು ಟೈರ್ ತ್ರೀ ಸಿಟೀಸು ರೂರಲ್ ಏರಿಯಾಸ್ಗೆ ಈ ಸ್ಟಾರ್ಟ್ಅಪ್ ಕ್ರಾಂತಿ ಮುಟ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಟಿ ಬಿ ಎ ಅನ್ನೋ ಒಂದು ಸ್ಕೀಮ್ ಪ್ರಾರಂಭ ಆಯಿತು. ಐ ಟಿ ಬಿ ಎ ಅಂದರೆ ಇನ್ಕ್ಲೂಸಿವ್ ಟಿ ಬಿ ಎ. ಸೊ ಇದ್ರ ಮುಖಾಂತರ ಟೈರ್ ಟು ಟೈರ್ ತ್ರೀ ಸಿಟೀಸು ರೂರಲ್ ಏರಿಯಾಸ್ಗೂ ಈ ಸೌಲಭ್ಯಗಳು ಒದಗಿಸಬೇಕು ಅನ್ನೋದನ್ನು ನಮ್ಮ ಸರ್ಕಾರ

0: ಅದನ್ನ ಯೋಜನೆ ರೂಪುಗೊಂಡಿತು. ಅದರ ಅಡಿಯಲ್ಲೇ ಡಿಎಸ್ಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಭಾರತ ಸರ್ಕಾರ, ಅವರ ಅಡಿಯಲ್ಲಿ ITBS ಸ್ಕೀಮ್ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಆ ಸ್ಕೀಮ್ನ ನಾವು G++ ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಮೈಸೂರಲ್ಲಿ ಕರ್ನಾಟಕದಲ್ಲೇ ಮೊದಲನೇ ವಿಮೆನ್ ಇಂಜಿನಿಯರಿಂಗ್ ಕಾಲೇಜು, ಸೊ G++ ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಸಂಸ್ಥೆ ಅಡಿಯಲ್ಲಿ ಏನಂದರೆ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಅಂದರೆ ಮೈಸೂರು, ಚಾಮರಾಜನಗರ, ಹಾಸನ್ನು, ಮಂಡ್ಯ, ಕೊಡಗು, ರಾಮನಗರ, ಈ ಎಲ್ಲ ಪ್ರದೇಶಗಳಲ್ಲಿ ಯಾರ್ಯಾರು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ದಾರೆ, ಹೊಸದಾಗಿ ಏನಾದ್ರು ಆವಿಷ್ಕಾರಗಳನ್ನ ಮಾಡಿ ಹೊಸ ಪ್ರಾಡಕ್ಟ್ ತಯಾರಿಸ್ಬೇಕು ಅಂತಿದ್ದಾರೆ, ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಸಹಾಯ ಮಾಡ್ತೀವಿ ಅಂದರೆ ನಾವು ಈ ಥರ ಹೊಸ ಸ್ಟಾರ್ಟ್ಅಪ್ ಮಾಡೋಂಥವ್ರಿಗೆ ಐಡಿಯಾ ಟು ಪ್ರೋಟೋಟೈಪ್ ಸ್ಟೇಜ್ಗೆ 10 ಲಕ್ಷ ಅನುದಾನ ಕೊಡ್ತೀವಿ. ಅನುದಾನ ಅಂದರೆ ಇದು ವಾಪಸ್ ಮರುಪಾವತಿ ಮಾಡುವಂಥ ಹಣ ಅಲ್ಲ, ಇದಕ್ಕೆ ಯಾವುದೇ ಬಡ್ಡಿ ಕೂಡ ಇರಲ್ಲ. ಸೊ ಆ ರೀತಿ ಒಂದು ಹಣದ ಸಹಾಯ ನಾವು ಮಾಡ್ತಾ ಇದ್ದೀವಿ ಸರ್.
1: ಸರ್ ಆಗಿದೆ, ಈ DST ITBI ಯೋಜನೆ ಅಡಿಯಲ್ಲಿ ಯಾವ್ಯಾವ ಪ್ರಮುಖ ಸ್ಟಾರ್ಟ್ಅಪ್ಗಳಿಗೆ ತಾವು ಸಹಾಯಧನವನ್ನು ಕೊಡಲಿಕ್ಕೆ ಶುರು ಮಾಡಿದ್ರೆ?
0: ನಮ್ಮಲ್ಲಿ ಮುಖ್ಯವಾಗಿ 3 ಸೆಕ್ಟರ್ಗಳಿಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. 1 ಅಗ್ರಿಟೆಕ್ ಅಂದರೆ ಕೃಷಿ, 2 ಫುಡ್ ಟೆಕ್ ಅಂದರೆ ಆಹಾರ ಸಂಸ್ಕರಣೆ, 3 ಹೆಲ್ತ್ ಕೇರ್ ಅಂದರೆ ಆರೋಗ್ಯ. ಈ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಸ್ಟಾರ್ಟ್ಅಪ್ ಮಾಡ್ತಾರೋ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಮ್ಮಲ್ಲಿ 12 ಸ್ಟಾರ್ಟ್ಅಪ್ಗಳಿದ್ದಾರೆ. ಸೊ ಅವ್ರಿಗೆಲ್ಲ 10 ಲಕ್ಷದವರೆಗೂ ಅನುದಾನ, ನಾನಾಗಲೇ ಏನು ಹೇಳಿದೆ ಅದನ್ನು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಇನ್ನು ನಾವು ಒಂದು 25 ಸ್ಟಾರ್ಟ್ಅಪ್ಗಳಿಗೆ ಕೊಡಬೇಕು ಅಂತಿದ್ದೀವಿ ಇನ್ನು ಬರೋ 1.5 ವರ್ಷದಲ್ಲಿ. ಇದೇ ರೀತಿ 10 ಲಕ್ಷ ಅನುದಾನ ಸಹಾಯ ಕೊಡಬೇಕು ಅಂತಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ ಜಾಗ ಕೂಡ ಕೊಡ್ತೀವಿ, ನಮ್ಮಲ್ಲೇ ಬಂದು ಅವರು ಆಫೀಸ್ ಓಪನ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾವು ಏನು ನಮ್ಮದೇ ಆದ ಒಂದು ಸ್ಪೆಸಿಫೈಡ್ ಸ್ಕ್ವೇರ್ ಫೀಟ್ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಏನು ಬೇಡಿಕೆ ಇದೆ ಅಂದರೆ ಈಗ ಕೆಲವ್ರಿಗೆ 1,000 ಸ್ಕ್ವೇರ್ ಫೀಟ್ ಬೇಕು, ಕೆಲವ್ರಿಗೆ 4,000 ಸ್ಕ್ವೇರ್ ಫೀಟ್ ಬೇಕು, ಆ ಥರನೂ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ ನಮ್ಮಲ್ಲಿ ಕಮ್ಮಿ ಬಾಡಿಗೆಗೆ. ಈಗ ಆಚೆ ಈಗ 1,000 ಸ್ಕ್ವೇರ್ ಫೀಟು ಮೈಸೂರಲ್ಲಿ ಸಿಟಿಯಲ್ಲಿ ಏನಾದ್ರು ಬೇಕು ಅಂದರೆ ಮಿನಿಮಮ್ 10,000 ಬಾಡಿಗೆ ಆಗುತ್ತೆ, ನಮ್ಮಲ್ಲಿ ಅಷ್ಟಾಗಲ್ಲ. ಈಗ ಉದಾಹರಣೆಗೆ ಈಗ ನಾವು ಕೊಡ್ತಾ ಇರೋದು ನಮ್ಮಲ್ಲಿ 12 ಸ್ಟಾರ್ಟ್ಅಪ್ ಇದೆಯಲ್ಲ, ತಿಂಗಳಿಗೆ 1,500 ಕೊಡ್ತಾ ಇದ್ದೀವಿ ಬಾಡಿಗೆಗೆ. ಅದೇ ರೀತಿ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ, ಈಗ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ಸುಮಾರು ಎಕ್ವಿಪ್ಮೆಂಟ್ಸ್ ಇದೆ, ರೋಸ್ಟರು, ಪಲ್ವರೈಸರು, ಮತ್ತು ಆಟೋಕ್ಲೇವ್ ಮಷೀನು, ಆಮೇಲೆ ಡ್ರೈಯರು, ಈ ಥರ ಸುಮಾರು ಎಕ್ವಿಪ್ಮೆಂಟ್ಸ್ಗಳಿದೆ. ಅದನ್ನೆಲ್ಲ ಸ್ವಂತವಾಗಿ ಯಾರು ಕೊಂಡ್ಕೋಬೇಕು ಅಂದರೆ ಮಿನಿಮಮ್ 15-20 ಲಕ್ಷ ಆಗುತ್ತೆ, ನಮ್ಮಲ್ಲಿ ಒಂದು 10-15 ಎಕ್ವಿಪ್ಮೆಂಟ್ಸ್ ಇದೆ. ನಮ್ಮಲ್ಲೇ ಬಂದು ಉಪಯೋಗಿಸ್ಕೋಬೋದು ಬಾಡಿಗೆಗೆ, ಒಂದು ದಿನಕ್ಕೆ ಇಷ್ಟು ಅಂತ ತಗೋತೀವಿ ಅಷ್ಟೆ, ಅಥವಾ ಗಂಟೆಗೆ 100 ರೂಪಾಯಿ ಆ ಥರ ಏನೋ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಬಾಡಿಗೆಗೆ ನಮ್ಮಲ್ಲಿ ಬಂದು ಎಕ್ವಿಪ್ಮೆಂಟ್ಗಳನ್ನ ಉಪಯೋಗಿಸ್ಕೋಬೋದು. ಸೊ ಅವ್ರಿಗೆ ಮೊದಲನೇದಾಗಿ ಅವರು ಮಷಿನ್ಗಳ ಮೇಲೆ ಬಂಡವಾಳ ಹಾಕೋದು ತಪ್ಪತ್ತೆ, ಅವ್ರ ತಲೆಭಾರ ಇಳಿಯುತ್ತೆ, ಅವರು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ಬೋದು, ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡ್ಬೋದು. ಇದಷ್ಟೇ ಅಲ್ಲದೇ ನಾವು ಮಾರ್ಕೆಟಿಂಗ್ ಸಹಾಯ ಕೂಡ ಮಾಡ್ತಾ ಇದ್ವಿ. ಸೊ ಇಷ್ಟು ನಮ್ಮಲ್ಲಿ ಸಹಾಯ ಸಿಗ್ತಾ ಇದೆ.
1: ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಏನು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಈ ಒಂದು ಚಟುವಟಿಕೆ ನಡೀತಾ ಇದೆ ಅಂತೆ. ಇದು ಮುಖ್ಯವಾಗಿ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಯೋಜನೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋದು. ಸೊ ತಮ್ಮ DST ITBI ಯೋಜನೆ ಅಡಿಯಲ್ಲಿ ಯಾವ್ಯಾವ ರೀತಿಯ ಉದ್ಯಮಗಳು ಪ್ರಸ್ತುತವಾಗಿ ತಮ್ಮ ಒಂದು ಕ್ಯಾಂಪಸ್ ನಲ್ಲಿ ಸೇವಾ ಸೌಲಭ್ಯಗಳನ್ನ ಅಥವಾ ತಮ್ಮಲ್ಲಿರುವಂತಹ ಸಲಕರಣೆಗಳನ್ನ ಪಡ್ಕೋತಾ ಇದ್ದಾರೆ?
0: ನಮ್ಮಲ್ಲಿ ಈಗ 12 ಸ್ಟಾರ್ಟ್ಅಪ್ಗಳಿದೆ. ಕೆಲವು ಉದಾಹರಣೆಗಳು ಹೇಳ್ತೀನಿ. 1 ಕಲ್ಪವೃಷ್ಟಿ ಕೋಕೋ ಫುಡ್ಸ್ ಅಂತ ಒಂದು ಕಂಪನಿ, ಅವರು ಕೊಬ್ಬರಿ ಎಣ್ಣೆ ತೆಗಿತಾರಲ್ಲ, ಎಣ್ಣೆ ತೆಗೆದಾದ್ಮೇಲೆ ಏನು ವೇಸ್ಟ್ ಆಗಿರುತ್ತಲ್ಲ ಕೊಬ್ಬರಿ, ಅದನ್ನ ಬಳಸ್ಕೊಂಡು ಕೆಲವು ಆಹಾರ ಪದಾರ್ಥಗಳನ್ನ ತಯಾರಿಸಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂಶ. ಈಗ ನಾವು ಏನಾದ್ರು ಒಂದು ನಾವು ಆಹಾರ ಸೇವನೆ ಮಾಡ್ತೀವಿ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇತ್ತು ಅಂದ್ರೆ ಶುಗರ್ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವೆಲ್ಲ ಏನು ಅನ್ನ ತಿಂತೀವಲ್ಲ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ 70-80 ಇದೆ. ಇವರು ತಯಾರಿಸಿರುವಂತಹ ಆಹಾರ ಪದಾರ್ಥದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ 40, ಅದನ್ನೆಲ್ಲ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಈಗ 5.5 ಲಕ್ಷ ಕೊಟ್ಟಿದ್ದೀವಿ. ನಾನಾಗಲೇ ಹೇಳಿದ್ನಲ್ಲ ಮರುಪಾವತಿ ಮಾಡದೇನೆ ಇರುವಂತ ಹಣದ ಸಹಾಯ ಅಂತ, ಆ ರೀತಿ ಹಣದ ಸಹಾಯ ಮಾಡಿದ್ದೀವಿ. ಅವರು ಅದರಲ್ಲಿ ಆ ವೇಸ್ಟ್ ಕೊಬ್ಬರಿ ವೇಸ್ಟ್ ಪದಾರ್ಥದಲ್ಲಿ ಸುಮಾರು ಬೇರೆ ಬೇರೆ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿದ್ದಾರೆ ಸ್ಪೆಷಲ್ ಆಗಿ, ಅದನ್ನ ಈಗ ಮಾರ್ಕೆಟ್ಗೂ ತರ್ತಾ ಇದ್ದಾರೆ. ನಾವು 5.5 ಲಕ್ಷ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಆಮೇಲೆ ನಾವು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಒಂದು ಸ್ಟಾರ್ಟ್ಅಪ್ ಕರ್ನಾಟಕ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅವ್ರಿಗೆ 23 ಲಕ್ಷ ಸಿಕ್ಕಿದೆ. ನಾವು ಅವ್ರಿಗೆ ಗೈಡ್ ಮಾಡಿ ಎಲ್ಲ ಅವ್ರಿಗೆ ಮೆಂಟರ್ ಮಾಡಿ ಸಹಾಯ ಮಾಡಿದ್ವಿ. ಸೊ ಅದರಲ್ಲೂ ಕೂಡ ಅವ್ರಿಗೆ 23 ಲಕ್ಷ ಸಿಕ್ಕಿದೆ. ಈಗ ನೆಕ್ಸ್ಟ್ ನಮ್ಮಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಸಹಾಯ ಮಾಡೋದಕ್ಕೆ ಅವ್ರಿಗೆ ಏನೋ ಸ್ವಂತವಾಗಿ ಅವ್ರದ್ದೊಂದು ವೆಬ್ಸೈಟ್ ಮಾಡಿಸ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ನಮ್ಮ G++ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಎಂಗೇಜ್ ಮಾಡಿ ಅವ್ರಿಗೆ ವೆಬ್ಸೈಟು ಡೆವಲಪ್ ಮಾಡಿಸ್ತಾ ಇದೀವಿ. ಮತ್ತು ಅವ್ರಿಗೆ ಬಿಸ್ನೆಸ್ ಆರ್ಡರ್ ಬರೋ ಥರ ನಾವು ಅವ್ರಿಗೆ ಸಹಾಯ ಕೂಡ ಮಾಡ್ತಾ ಇದೀವಿ. ಇದು ಒಂದು. ಈಗ ಅವರು ಈಗ ಸದ್ಯಕ್ಕೆ ಮಾಡಿರೋದು ಕಾಕರಾ ಅಂತ ಒಂದು ಆಹಾರ ಪದಾರ್ಥ, ಅದು ನಾರ್ತ್ ಇಂಡಿಯಾದಲ್ಲಿ ತುಂಬ ಪ್ರಚಲಿತ ಆಗಿದೆ. ಈಗ ಇದೇ ವೇಸ್ಟ್ ಕೋಕೋನಟ್ ಪೌಡರ್ನ ಬಳಸಿ ರೈಸ್ ರೈಸ್ ಪೆಲೆಟ್ ಮಾಡ್ತಾ ಇದಾರೆ. ಅಂದ್ರೆ ನಾವೇನೀಗ ಭತ್ತದಿಂದ ಅಕ್ಕಿ

0: ಹಾಕೊಂಡು ಅನ್ನ ತಿಂದಿವಲ್ಲ ಅದೇ ತರ ಅಕ್ಕಿ ಪೆಲೆಟ್ ಗಳನ್ನ ಮಾಡಿದ್ದಾರೆ ಈ ಪದಾರ್ಥದಲ್ಲೇ, ಇದ್ರಲ್ಲೂ ಅನ್ನ ಅದನ್ನ ಬೇಯಿಸ್ಕೊಂಡು ಅನ್ನ ತರ ತಿನ್ಬೋದು.
1: ಸೊ ಡಯಾಬಿಟಿಕ್ಸ್ ಇರೋರಿಗೆ, ಶುಗರ್ ಕಾಯಿಲೆ ಇರೋರಿಗೆ ಈಗ ಅಕ್ಕಿ ಬದಲು ಇದನ್ನೇ ತಿನ್ಬೋದು, ಆ ತರ ಈಗ ಮಾರ್ಕೆಟಿಗೆ ತರ್ತಾ ಇದಾರೆ. ಇದು ಒಂದು ಆವಿಷ್ಕಾರ. ಎರಡನೇದು ನಮ್ಮಲ್ಲಿ ಆರೋಗ್ಯ ಬುತ್ತಿ ಅಂತ ಒಂದು ಕಂಪನಿ, ಅವರೇನು ಅಂದ್ರೆ ನೀರನ್ನ ಬೇಸ್ ಮೆಟೀರಿಯಲ್ ಆಗಿ ಬಳಸ್ಕೊಂಡು ಡಯೋರಿಯಾಗೆ ಒಂದು ಕ್ಯೂರ್ ಕಂಡುಹಿಡಿದಿದ್ದಾರೆ. ಸೊ ಡಯೋರಿಯಾ ಅನ್ನೋ ಒಂದು ಏನು ವ್ಯಾಧಿ ಇದೆ, ಅದಕ್ಕೆ ಈಗ ಅಲೋಪತಿ ಮೆಡಿಸಿನ್ ಅಲ್ಲಿ ಕ್ಯೂರ್ ಅನ್ನೋದಿಲ್ಲ, ಅದನ್ನ ಕಮ್ಮಿ ಮಾಡುವಂತದ್ದು ಮಾಡುತ್ತೆ. ಈಗ ರೋಟೋ ವೈರಸ್ ಅಂತ ಒಂದು ವೈರಸ್ ಇದೆ, ಅದರಿಂದ ಡಯೋರಿಯಾ ಬರುತ್ತೆ, ಅದಕ್ಕೆ ಯಾವುದೇ ಕ್ಯೂರ್ ಇಲ್ಲ. ಆಮೇಲೆ ಕಿಮೋಥೆರಪಿ ಮತ್ತೆ ರೇಡಿಯೋಥೆರಪಿ ತಗೋತಾರೆ ಕ್ಯಾನ್ಸರ್ ಪೇಷಂಟ್ಸ್, ಅದರಿಂದನೂ ಡಯೋರಿಯಾ ಬರುತ್ತೆ, ಅದಕ್ಕೆ ಕ್ಯೂರ್ ಅನ್ನೋದಿಲ್ಲ. ಆದ್ರೆ ಇವರು ಈ ಕಂಪನಿಯವರು ಈ ನೀರನ್ನ ಬಳಸ್ಕೊಂಡು ಬೇರೆ ಅದಕ್ಕೆ ಬೇರೆ ಇನ್ನೂ ಪದಾರ್ಥಗಳನ್ನ ಹಾಕಿ ಈ ಡಯೋರಿಯಾ ಬರದೇ ಇರೋಂಗೆ ತಡೆಗಟ್ಟೋಂಗೆ ಮಾಡ್ತಾ ಇದ್ದಾರೆ. ಈಗ ಅದು ಕ್ಲಿನಿಕಲ್ ಟ್ರಯಲ್ಸ್ ಲ್ಯಾಬ್ ಟೆಸ್ಟಿಂಗ್ ಹೋಗ್ತಾ ಇದೆ, ಅವ್ರಿಗೂ ನಾವು ಒಂದು 600,000 ಕೊಟ್ಟಿದ್ದೀವಿ ಆ ಕಂಪನಿಗೆ. ಇನ್ನೊಂದು ಕಂಪನಿ ಆಂಕ್ಸಾಫ್ಟ್ ಅಂತ ಒಂದು ಕಂಪನಿ, ನಾನಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಮೊದಲನೇ ಸ್ಟೇಜಿಗೆ ಬರೋ ಮುಂಚೆನೆ ಅಥವಾ ಮೊದಲ ಸ್ಟೇಜ್ನಲ್ಲಿ ಬಂದಷ್ಟು ಆ ಟೈಮ್ಗೆ ಕಂಡುಹಿಡಿಯೋ ಥರ ಒಂದು ಪ್ರಾಡಕ್ಟ್ ತಯಾರಿಸ್ತಾ ಇದಾರೆ, ಅವ್ರಿಗೂ ನಾವು ಒಂದು 500,000 ಕೊಟ್ಟಿದೀವಿ. ಇನ್ನೊಂದು ಹೇಳಬೇಕು ಅಂದ್ರೆ ಒಂದು ಆಕ್ಟೆಕ್ ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ, ಮುಂಚೆನೆ ಒಂದು ಆವಿಷ್ಕಾರ ಮಾಡಿದ್ದಾರೆ, ಈಗ ಎರಡನೇ ಪ್ರಾಡಕ್ಟ್ಗೆ ನಾವು ಸಹಾಯ ಮಾಡಿದೀವಿ. ಮೊದಲನೇದು ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ಯಾಟಲೈಟ್ ಇಸ್ರೋ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಕೃಷಿ ಏನು ರೈತರಿದ್ದಾರೆ ಅವರು ಕೃಷಿ ಭೂಮಿನ ಸ್ಕ್ಯಾನ್ ಮಾಡುತ್ತೆ ಸ್ಯಾಟಲೈಟ್ ಇಂದಾನೆ, ಸ್ಕ್ಯಾನ್ ಮಾಡಿ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕಮ್ಮಿ ನೀರು ಹೋಗ್ತಾ ಇದೆ, ಯಾವ ಜಾಗದಲ್ಲಿ ನ್ಯೂಟ್ರಿಯಂಟ್ ಅಂಶಗಳು ಕಮ್ಮಿ ಇದೆ ಅಂತ ಕಂಡಿಡಿದು ರೈತರಿಗೆ ಹೇಳುತ್ತೆ ಇಂಥ ಜಾಗದ ಮೇಲೆ ಫೋಕಸ್ ಮಾಡಿ, ಈ ಕಡೆ ನಿಮ್ಮ ಏನು ಸರಿಯಾಗಿ ಬೆಳೆಗಳಿಗೆ ನ್ಯೂಟ್ರಿಯಂಟ್ ಸಿಕ್ಕಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಒಂದೊಂದು ಆ್ಯಪ್ ತರ ಮಾಡಿದ್ದಾರೆ, ರೈತರು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಬಳಸ್ಕೋಬಹುದು. ತಿಂಗಳಿಗೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ, ಆಗ್ಲೇ ಪ್ರಾಡಕ್ಟ್ ಇದೆ ಅವ್ರ ಮಾರ್ಕೆಟ್ ಅಲ್ಲಿ. ಈಗ ಎರಡನೇ ಪ್ರಾಡಕ್ಟ್ ಏನಂದ್ರೆ ಪಾಲಿ ಹೌಸ್ ಗಳಿದೆಯಲ್ಲ ಅಲ್ಲಿ ಏನು ಬೆಳೆ ಅಲ್ಲಿ ಬೆಳೀತಾರೆ ಅದು ಅದಕ್ಕೆ ಏನ್ ರೋಗ ಬರುತ್ತೆ, ರೋಗಗಳು ಬರುತ್ತೆ ಅದು ಮುಂಚೆನೆ ಆ ರೋಗಗಳು ಬರಕ್ ಮುಂಚೆನೆ ಕಂಡುಹಿಡಿಯೋ ತರ ಒಂದು ಡಿವೈಸ್ ಒಂದು ಪ್ರಾಡಕ್ಟ್ ತಯಾರಿಸ್ತಾ ಇದಾರೆ, ಅದಕ್ಕೆ ಅವ್ರಿಗೆ 500,000 ಕೊಟ್ಟಿದೀವಿ. ಸೊ ಈ ತರ 12 ಸ್ಟಾರ್ಟ್ಅಪ್ಗಳು ನಮ್ಮಲ್ಲಿದೆ.
2: ಸರಿ, ಕಥಾ ಹೇಳಿದ್ರಿ. ಈಗ ಪ್ರಸ್ತುತವಾಗಿ 12 ರೀತಿಯ ಸ್ಟಾರ್ಟ್ಅಪ್ಗಳು ತಮ್ಮ ಒಂದು ಈ ಯೋಜನೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಅದಕ್ಕೆ ಯೋಜನೆಯಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದೆ ಸರ್. ಸರ್, ಅದೇ ರೀತಿ ಈ ತಮ್ಮ DST ITBI ಈ ಯೋಜನೆಯಲ್ಲಿ ಈ ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಚಟುವಟಿಕೆಗಳು ಅಥವಾ ತಮ್ಮಲ್ಲಿರುವಂಥ ಸೌಲಭ್ಯಗಳನ್ನ ಪಡ್ಕೊಂಡು ನಿಟ್ಟಿನಲ್ಲಿ ಇಂತಿಷ್ಟು ಮಾನದಂಡಗಳು ಅಥವಾ ನಿಯಮಗಳು ಅಂತ ಏನಾದರೂ ಇದೆಯಾ?
0: ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಸ್ಟಾರ್ಟ್ಅಪ್ಗಳು ನಮ್ಮಲ್ಲಿ ಸಹಾಯ ಪಡ್ಕೋಬೇಕು ಅಂದರೆ ಈ ನಾನಾಗಲೇ ಹೇಳ್ದಂಗೆ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇರಬೇಕು. ಮೊದಲನೇದು ಅಗ್ರಿಟೆಕ್ ಕೃಷಿ ಸಂಬಂಧಪಟ್ಟಂಗೆ ಏನಾದ್ರು ಮಾಡ್ತಾ ಇರಬೇಕು ಅವರು, ಇಲ್ಲ ಎರಡನೇದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಫುಡ್ ಟೆಕ್ ಸಂಬಂಧಪಟ್ಟಂಗೆ, ಇಲ್ಲ ಮೂರನೇದು ಹೆಲ್ತ್ ಕೇರ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅವರು ಪದಾರ್ಥನ ಹೊಸದಾಗಿ ಆವಿಷ್ಕಾರ ಮಾಡೋಂಥ ಇದ್ರೆ ನಾವು ಸಹಾಯ ಮಾಡ್ತೀವಿ ಮೊದಲನೇದು. ಎರಡನೇದು ಯಾರೇ ಆಗಲಿ ಸ್ಟಾರ್ಟ್ಅಪ್ ಅಂತ ನಮ್ಮ ಹತ್ರ ಬಂದಾಗ ಅದು ಹೊಸದಾಗಿ ಇದೆಯಾ ಏನಾದರೂ ಅಂತ ನೋಡ್ತೀವಿ ನಾವು. ಇನ್ನೋವೇಷನ್ ಇರಬೇಕು. ಈಗ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ, ಮಸಾಲೆ ಪೌಡರ್ ತಯಾರಿಸ್ತೀನಿ, ಸಾಂಬಾರು ಪೌಡರ್ ಮಾಡ್ತೀನಿ ಅನ್ನೋದ್ರೆ ಆಗಲ್ಲ. ಹೊಸದಾಗಿ ಏನಾದ್ರು ಇರಬೇಕು, ಅದರಲ್ಲಿ ಹೊಸ ಅಂಶ ಇರಬೇಕು ಅದರಲ್ಲಿ, ಅದು ಎರಡನೇ ಮಾನದಂಡ. ಮೂರನೇ ಮಾನದಂಡ ಏನು ಅಂದ್ರೆ ಅದು ಐಡಿಯಾ ಸ್ಟೇಜ್ ಅಲ್ಲಿ ಇರಬೇಕು, ಆಗ್ಲೇ ಅದು ಪ್ರಾಡಕ್ಟ್ ಆಗಿ ರೆಡಿ ಆಗಿರಬಾರ್ದು, ಐಡಿಯಾ ಸ್ಟೇಜ್ ಅಲ್ಲಿ ಇದ್ರೆ ನಾವು ಸಹಾಯ ಕೊಡ್ತೀವಿ. ನಾಲ್ಕನೇದು ಅವರು ಈ ನಾನಾಗ್ಲೇ ತಿಳಿಸ್ದಂಗೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ್ನು ರಾಮನಗರ ಈ ಜಾಗಗಳಿಂದ ಬಂದ್ರೆ ನಾವು ಮೊದಲನೇ ಆದ್ಯತೆ ಕೊಡ್ತಾ ಇದೀವಿ. ಆಮೇಲೆ ಐದನೇದು ವಿಮೆನ್ ಲೆಡ್ ಸ್ಟಾರ್ಟ್ಅಪ್ಸ್, ಮಹಿಳೆ ಉದ್ಯಮಿಗಳಿದ್ರೆ ಅವ್ರಿಗೂ ಆದ್ಯತೆ ಕೊಡ್ತಾ ಇದೀವಿ. ಸೊ ಇಷ್ಟು ಮಾನದಂಡಗಳಿದೆ.
2: ಸರಿ, ಕಥಾ ಹೇಳಿದ್ರಿ. 3 ರೀತಿಯ ಅಂಶಗಳನ್ನ ಹೇಳಿದ್ರಿ ಸರ್, ಅಗ್ರಿಟೆಕ್ ಆಗಿರ್ಬೋದು, ಫುಡ್ ಟೆಕ್ ಮತ್ತೆ ಹೆಲ್ತ್ ಟೆಕ್. ಈ 3 ರೀತಿಯ ವಿಷಯಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಹೊಸತನವನ್ನ ಮಾಡಲಿಕ್ಕೆ ಬಂದಂತ ಸ್ಟಾರ್ಟ್ಅಪ್ಗಳಿಗೆ ಅಥವಾ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ರಿ ಸರ್. ತಮ್ಮ ಒಂದು ಕ್ಯಾಂಪಸ್ನಲ್ಲೇ ಇಷ್ಟು ಸ್ಟಾರ್ಟ್ಅಪ್ಗಳಿಗೆ ಅಥವಾ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಾ ಪ್ರಸ್ತುತವಾಗಿ?
0: ಹೌದು ಹೌದು, ನಮ್ಮ ಕ್ಯಾಂಪಸ್ ಅಲ್ಲಿ ಈಗ 10,000 ಸ್ಕ್ವೇರ್ ಫೀಟ್ ಇದಕ್ಕಾಗಿಯೇ ಮೀಸಲಿಟ್ಟಿದ್ದೀವಿ, ಬರೀ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ಗೆ. ಅಲ್ಲಿ ಬೇರೆ ಕ್ಲಾಸ್ಗಳು ಲ್ಯಾಬ್ಗಳು ಏನು ಇರಲ್ಲ. ಅಲ್ಲಿ ಏನಂದ್ರೆ ಮೊದಲನೇದಾಗಿ ನಾನು ಆಗ್ಲೇ ತಿಳಿಸ್ದಂಗೆ ಆಫೀಸ್ ಸ್ಪೇಸ್ ಕೊಡ್ತಾ ಇದೀವಿ. ಈಗ ಈ 12 ಸ್ಟಾರ್ಟ್ಅಪ್ಗಳಿಗೂ ಆಫೀಸ್ ಸ್ಪೇಸ್ ಕೊಟ್ಟಿದ್ದೀವಿ, ಅಲ್ಲೇ ಬಂದು ಅವರು ಚಟುವಟಿಕೆಗಳನ್ನ ನಡೆಸ್ಕೋಬಹುದು. ಈಗ ಎಲ್ಲೋ ಮೈಸೂರಲ್ಲೋ ಬೆಂಗಳೂರಲ್ಲೋ ಬಾಡಿಗೆ ತಗೊಂಡು 15,000-20,000 ಬಾಡಿಗೆ ಕಟ್ಕೊಂಡು ಬೇಕಾಗಿಲ್ಲ, ನಮ್ಮಲ್ಲೇ ಜಾಗ ಕೊಟ್ಟಿದ್ದೀವಿ. ಸೊ ಅವ್ರ ಡೈಲಿ ಆಫೀಸ್ ಚಟುವಟಿಕೆಗಳು ಇಲ್ಲಿ ನಡೆಸ್ಕೋಬಹುದು. ಎರಡನೇದು ಎಕ್ವಿಪ್ಮೆಂಟ್ಸ್, ನಾನು ತಿಳಿಸಿದ್ನಲ್ಲ ಫುಡ್ ಪ್ರೊಸೆಸಿಂಗ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್, 3D ಪ್ರಿಂಟರ್ ಇದೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದೆ, ಅದೆಲ್ಲ ಬಂದು ಬಳಸ್ಕೋಬಹುದು. ಈಗಾಗಲೇ 3 ಕಂಪನಿಗಳು ಬಳಸ್ಕೊಳ್ತಾ ಇದಾರೆ ಆ ಎಕ್ವಿಪ್ಮೆಂಟ್ಗಳನ್ನ ಅವ್ರ ಪ್ರಾಡಕ್ಟ್ ಮಾಡೋದಕ್ಕೆ, ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ. ಒಂದು ಕಂಪನಿ ಅಂತೂ ಯಾವುದೇ ಮಷಿನ್ ಕೊಂಡ್ಕೊಂಡೆಲ್ಲ ನಮ್ಮಲ್ಲೇ ಬಂದು ಪ್ರೊಡಕ್ಷನ್ನೇ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್

0: ಮಾಡಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದಾರೆ. ಆ ತರನು ನಡೀತಾ ಇದೆ. ಆಮೇಲೆ ಮಾರ್ಕೆಟಿಂಗ್ ಸಹಾಯ ಇರ್ಬೋದು, ಆಮೇಲೆ ಗೈಡೆನ್ಸ್ ಇರ್ಬೋದು, ಸುಮಾರು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಮತ್ತೆ ಬೇರೆ ಬೇರೆ ಸೈಂಟಿಸ್ಟ್ ಗಳೆಲ್ಲ ನಮ್ಮಲ್ಲಿ ನಮ್ಮ ಜೊತೆ ಇದಾರೆ, ನಮ್ಮ ಪ್ಯಾನಲ್ ಅಲ್ಲಿ ಇದಾರೆ. ಅವರಿಂದ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರ್ಬೋದು, ಆ ತರದೆಲ್ಲ ಕೊಡಿಸ್ತಾ ಇದೀವಿ. ಆಮೇಲೆ ಈ ಕೆಲವು ಸ್ಟಾರ್ಟ್ಅಪ್ ಕಂಪನಿಗಳು ಯಾರು ನಮ್ಮಲ್ಲಿದ್ದಾರೆ ಅವರು ಕೆಲವು ಅವ್ರಿಗೆ ಕೆಲವು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಈಗ ಉದಾಹರಣೆಗೆ ಆರೋಗ್ಯ ಬುತ್ತಿ ಅಂತ ಒಂದು ಕಂಪನಿ ಹೇಳದ್ನಲ್ಲ, ಅವರು ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಈಗ ಮರ ಹತ್ತಿ ಅದನ್ನೆಲ್ಲ ತೆಗೆಯೋದು ಎಲ್ಲ ನಿಮಗೆ ಗೊತ್ತು ಅದು ಎಷ್ಟು ಕಷ್ಟ ಅಂತ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ರೋಬೋಟಿಕ್ ಆರ್ಮ್ಸ್ ತಯಾರಿಸೋಕ್ಕೆ. ನಮ್ಮ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ರೋಬೋಟಿಕ್ ಆರ್ಮ್ಸ್ ತಯಾರಿಸಿ ಅದು ಮನುಷ್ಯ ಬೇಕಾಗ್ದೇನೆ, ಯಾರು ಮನುಷ್ಯ ಬೇಕಾಗಿಲ್ಲ, ಒಂದು ರೋಬೋಟ್ ತರ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸೇನೆ. ಅದೇ ಮರ ಹತ್ತಿ ನೀರನ್ನು ತೆಗೆದು ಬರುತ್ತೆ. ಈ ರೀತಿಯೆಲ್ಲ ನಮ್ಮ ಸ್ಟೂಡೆಂಟ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ಟಾರ್ಟ್ಅಪ್ಗಳಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದೆ.
1: ಈಗ ಪ್ರಸ್ತುತವಾಗಿ 12 ರೀತಿಯ ಸ್ಟಾರ್ಟ್ಅಪ್ಗಳು ತಮ್ಮ ಒಂದು ಕ್ಯಾಂಪಸ್ನಲ್ಲಿ ಉತ್ಪನ್ನವನ್ನು ಮಾಡಿ ಮಾರುಕಟ್ಟೆಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರಿ ಸರ್. ಇದಕ್ಕೆ ತಾವು ಆಫೀಸ್ ಕ್ಯಾಂಪಸ್ಗೆ ಮತ್ತು ಉಪಕರಣಗಳಿಗೆ ಬಾಡಿಗೆಯನ್ನು ವಿಧಿಸೋದಾಗಿರ್ಬೋದು, ಅದು ಯಾವ ಮಾನದಂಡಗಳ ಮೇಲೆ ಬಾಡಿಗೆಯನ್ನು ವಿಧಿಸ್ತಾ ಇದ್ದೀರಾ?
0: ನಮ್ಮಲ್ಲಿ ಬಹಳ ನಾಮಿನಲ್ಲು ಅಂದರೆ ನೀವು ಕಂಪೇರೇ ಮಾಡೋಕ್ಕಾಗಲ್ಲ ಮಾರ್ಕೆಟ್ ರೇಟ್ಗೆ. ಸೊ ಈಗ ನೀವು ಏನು ಆಚೆ ಅವರು ಹೊಸದಾಗಿ ಏನು ಮಾರ್ಕೆಟಲ್ಲಿ ಅವರು ಯಾವುದೋ ಒಂದು ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ತೊಗೋಬೇಕು ಅಥವಾ ಅವರೇ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಒಂದು ಜಾಗನ ತೊಗೋಬೇಕು ಅಂದರೆ ಅಜಗಜಾಂತರ ಇದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ನಾವು ಬಾಡಿಗೆ ಕೊಡ್ತಾ ಇದೀವಲ್ಲ ಈ ಕಂಪನಿಗಳಿಗೆ, ತಿಂಗಳಿಗೆ 1,500 ಹಂಗೆ ಚಾರ್ಜ್ ಮಾಡ್ತಾ ಇದೀವಿ ಅಷ್ಟೇ. ಈಗ ನೀವು ಆಚೆ ಅಂತ ಜಾಗ ಸಿಗಬೇಕು ಅಂದರೆ ಮಿನಿಮಮ್ 7,000-10,000 ಆಗುತ್ತೆ. ಆಮೇಲೆ ಈ ಎಕ್ವಿಪ್ಮೆಂಟ್ಗಳು ನಮ್ಮಲ್ಲಿ ಏನು ಎಕ್ವಿಪ್ಮೆಂಟ್ಗಳು ಹೇಳಿದೆ ಅದೆಲ್ಲ ಗಂಟೆಗೆ 100 ರೂಪಾಯಿ ಆ ಥರ ಏನೋ ಚಾರ್ಜ್ ಮಾಡ್ತಾ ಇದೀವಿ. ಈಗ ಅವರೇ ಸ್ವಂತವಾಗಿ ಆ ಎಕ್ವಿಪ್ಮೆಂಟ್ಗಳೆಲ್ಲ ಕೊಂಡ್ಕೋಬೇಕು ಅಂದರೆ 15-20 ಲಕ್ಷ ಖರ್ಚಾಗುತ್ತೆ. ಈಗ ಅವರು ಸ್ಟಾರ್ಟಿಂಗಲ್ಲ 20 ಲಕ್ಷ ಮಷಿನ್ ಮೇಲೆ ಹಾಕ್ಬಿಟ್ರೆ ಇನ್ನು ಅವರು ಪ್ರೊಡಕ್ಷನ್ ಹೆಂಗೆ ಮಾಡ್ತಾರೆ, ಮಾರ್ಕೆಟಿಂಗ್ ಹೆಂಗೆ ತರ್ತಾರೆ, ಮತ್ತೆ ಅವರು ಇನೋವೇಷನ್ ರಿಸರ್ಚ್ R&D ಹೆಂಗ್ ಮಾಡ್ತಾರೆ, ಹೊಸ ಪ್ರಾಡಕ್ಟ್ ತಯಾರಿಸೋದಕ್ಕೆ ಅದಕ್ಕೆ ಹೆಂಗೆ ಹಣ ಒದಗಿಸ್ತಾರೆ, ಸಂಬಳಗಳು ಇಲ್ಲಿಂದ ಕೊಡ್ತಾರೆ. ಸೊ ಅದೆಲ್ಲ ಉಳಿಯತ್ತೆ ನಮ್ಮಲ್ಲಿ ಬಂದ್ರೆ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಈ ಹಣದ ಸಹಾಯ ಕೊಡ್ತಾ ಇದೀವಿ ನಾವು, 10 ಲಕ್ಷದವರೆಗೂ ಅನುದಾನ ಅಂದ್ರೆ ಇದು ಮರುಪಾವತಿ ಇಲ್ಲದೇನ ಅಂತ ಒಂದು ಸಹಾಯ. ಸೊ ಈ ರೀತಿ ಅವರು ವಿನೂತನವಾಗಿ ಆವಿಷ್ಕಾರಯುತವಾಗಿ ಏನಾದ್ರು ಪದಾರ್ಥಗಳು ತಯಾರಿಸ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಈ 10 ಲಕ್ಷದ ಅನುದಾನ ಕೂಡ ಸಿಗ್ತಾ ಇದೆ. ಸೊ ಇಷ್ಟು ಸೌಲಭ್ಯಗಳು ನಮ್ಮಲ್ಲಿ ಸಿಗುತ್ತೆ.
1: ಸರ್, ಹಾಗಾದರೆ ಒಟ್ಟಾರೆ ಈಗ ತಮ್ಮ DST-8BI ನ ಯೋಜನೆಯ ಸಂಪೂರ್ಣ ರೂಪುರೇಷೆ ಆಗಿರ್ಬೋದು, ಕಾರ್ಯಚಟುವಟಿಕೆಗಳಾಗಿರ್ಬೋದು, ಇದನ್ನೆಲ್ಲ ಯಾವ ಕೇಂದ್ರ ಸರ್ಕಾರದ ಇಲಾಖೆ ಇದನ್ನು ನಿಯಂತ್ರಣ ಮಾಡ್ತಾ ಇದೆ ಸರ್?
0: ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂತ ಇದೆ ಭಾರತ ಸರ್ಕಾರದಲ್ಲಿ, ಅವರ ಒಂದು ಇಲಾಖೆ ವತಿಯಿಂದ ಈ ಒಂದು ಸ್ಕೀಮ್ ನಡೀತಾ ಇರೋದು.
1: ಅಂದ್ರೆ ಯಾವ ರೀತಿಯಾದಂತಹ ಚಟುವಟಿಕೆಗಳು ಜರುಗಬೇಕು ಮತ್ತು ಏನೆಲ್ಲ ಸೌಲಭ್ಯಗಳು ತಲುಪಬೇಕು ಅನ್ನೋದು ಇಲಾಖೆ ವತಿಯಿಂದನೇ,
0: ಇಲಾಖೆ ವತಿಯಿಂದ ಅವ್ರದ ಒಂದು ಮಾನದಂಡ ಗೈಡ್ ಲೈನ್ಸ್ ಇರುತ್ತೆ, ಅದರ ಪ್ರಕಾರನೇ ಇದೆಲ್ಲ ನಡೆಸ್ತಾ ಇರೋದು. ಸೊ ಈ ನಾನು ಮೊದಲನೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ 2016 ಸ್ಟಾರ್ಟ್ಅಪ್ ಕ್ರಾಂತಿ ಅಂತ ಪ್ರಾರಂಭ ಆಗಿದ್ದು. ಸೊ ಇದೆಲ್ಲ ಈ ಸ್ಕೀಮ್ಗಳು, ಈ ಗೌರ್ಮೆಂಟ್ ಭಾರತ ಸರ್ಕಾರದ ಸ್ಕೀಮ್ಗಳೆಲ್ಲ ಏನಿದೆಯೋ ಇದೆಲ್ಲ ಇನ್ಕ್ಯುಬೇಟರ್ ಮುಖಾಂತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಇದು ನಮ್ಮಲ್ಲಿ 10 ಲಕ್ಷ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಇದೇ ತರ ನಮ್ಮ ಇಡೀ ದೇಶದಲ್ಲಿ 600 ಕಡೆ ಸಿಗ್ತಾ ಇದೆ. ಇದೆಲ್ಲ ಹೆಂಗೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಬೇರೆ ಬೇರೆ ಮಾನದಂಡಗಳ ಆಧಾರವಾಗಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಉದ್ಯಮಶೀಲತೆ ಅಂದ್ರೆ ಆಂಟರ್ಪ್ರಿನರ್ಶಿಪ್ ರಿಲೇಟೆಡ್ ಯಾವ ರೀತಿ ಆಕ್ಟಿವಿಟೀಸ್ ನಡೀತಾ ಇದೆ, ಆ ಉದ್ಯಮಶೀಲತೆಗೆ ಆ ಕಾಲೇಜಲ್ಲಿ ಉತ್ತೇಜನೆ ಕೊಡ್ತಾ ಇದಾರ, ಅಲ್ಲಿ ಇರೋ ಮ್ಯಾನೇಜ್ಮೆಂಟ್ ಈ ಉದ್ಯಮಶೀಲತೆಗೆ ಸಂಬಂಧಪಟ್ಟಂಗೆ ಏನಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದಾರ, ಮತ್ತೆ ಸ್ಟೂಡೆಂಟ್ಗಳನ್ನ ಉದ್ಯಮಶೀಲರಾಗಿ ಬೆಳೆಸ್ತಾ ಇದಾರ, ಮತ್ತೆ ಏನೇನು ಆಕ್ಟಿವಿಟೀಸ್ ಮಾಡಿದಾರೆ, ಏನೇನು ಯಾವ್ಯಾವ ತರ ಪ್ರೋಗ್ರಾಮ್ಸ್ ಮಾಡಿದಾರೆ, ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಎಷ್ಟು ಹಣ ಇದಕ್ಕೆ ಒದಗಿಸ್ತಾ ಇದಾರೆ ಈ ಉದ್ಯಮಶೀಲತೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ, ಇದನ್ನೆಲ್ಲ ಮಾನದಂಡವಾಗಿ ಇಟ್ಕೊಂಡು ಭಾರತ ಸರ್ಕಾರ ಒಂದು 600 ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಿದೆ ಇಡೀ ದೇಶದಲ್ಲಿ. ಆ ಕಾಲೇಜುಗಳಲ್ಲಿ ಇನ್ಕ್ಯುಬೇಟರ್ ಅಂತ ಸೆಟಪ್ ಮಾಡಿರ್ತಾರೆ. ಈಗ ನಮ್ಮ G++ ಇಂಜಿನಿಯರಿಂಗ್ ಕಾಲೇಜ್, ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹೇಗೆ ಈ ಇನ್ಕ್ಯುಬೇಟರ್ನ ಸೆಟಪ್ ಮಾಡಿದ್ದಾರೆ, ಇದೇ ತರ 600 ಕಾಲೇಜುಗಳಲ್ಲಿ ಸೆಟಪ್ ಮಾಡಿದ್ದಾರೆ ಇಡೀ ದೇಶದಲ್ಲಿ. ಈ ಇನ್ಕ್ಯುಬೇಟರ್ಗಳ ಮುಖಾಂತರ ಈ ಎಲ್ಲ ಸ್ಕೀಮ್ಗಳು ಇಂಪ್ಲಿಮೆಂಟ್ ಆಗ್ತದೆ. ಈಗ ಈ ITBI ಸ್ಕೀಮ್, ಈ 10 ಲಕ್ಷದ ಏನು ಅನುದಾನ ಕೊಡ್ತಾ ಇದೀವಿ, ಇದು ಒಂದು ಸ್ಕೀಮ್. ಇದೇ ತರ ಸುಮಾರು ಸ್ಕೀಮ್ ಇದೆ ಸ್ಟಾರ್ಟ್ಅಪ್ ಇಂಡಿಯಾಲ್ಲಿ, ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡಿಂಗ್ ಅಂತ ಒಂದು ಸ್ಕೀಮ್ ಇದೆ, ಅದು 25 ಲಕ್ಷದಿಂದ 50 ಲಕ್ಷದವರೆಗೂ ಸಿಗ್ತಾ ಇದೆ ಸ್ಟಾರ್ಟ್ಅಪ್ಗಳಿಗೆ. ಅದು ಕೂಡ ಇದೇ ತರ ಮರುಪಾವತಿ ಇಲ್ಲದಿರುವಂತಹ ಒಂದು ಸಹಾಯ ಸೌಲಭ್ಯ. ಇನ್ನೊಂದು ನಿಧಿ ಪ್ರಯಾಸ್ ಅಂತ, ಅದು DST ಇಲಾಖೆಯಿಂದ ಬರ್ತಾ ಇರೋದು, DST ನಿಧಿ ಪ್ರಯಾಸ್ ಅಂತ, ಅದು ಕೂಡ 10 ಲಕ್ಷದ ಅನುದಾನದ ಸ್ಕೀಮ್. ಇನ್ನೊಂದು DST ನಿಧಿ ಸೀಡ್ ಸಪೋರ್ಟ್ ಅಂತ ಒಂದು ಸ್ಕೀಮ್ ಇದೆ, ಅದು 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ. ಇನ್ನೊಂದು DST ನಿಧಿ ಆಕ್ಸಲರೇಟರ್ ಅಂತ ಇದೆ, ಅದು 5 ಕೋಟಿವರೆಗೂ ಕೊಡ್ತಾ ಇದ್ದಾರೆ. ಇದೆಲ್ಲ ಕೂಡ ಇನ್ಕ್ಯುಬೇಟರ್ ಮುಖಾಂತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ನಮ್ದು ಒಂದು ಇನ್ಕ್ಯುಬೇಟರ್ ಈ GSS ಇಂಜಿನಿಯರಿಂಗ್ ಕಾಲೇಜ್, ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಿದೆ ನಮ್ದು ಇನ್ಕ್ಯುಬೇಟರ್ ಇದೆಯಲ್ಲ,

0: ಇದು ಕೂಡ ಇದೇ ರೀತಿಯ ಒಂದು ಇನ್ಕ್ಯುಬೇಟರ್, ಭಾರತ ಸರ್ಕಾರದಿಂದ ರೆಕಗ್ನೈಸ್ ಆದಂತ ಒಂದು ಇನ್ಕ್ಯುಬೇಟರ್.
1: ಸರ್, ಹಾಗೇನೆ ಮತ್ತೊಂದು ಪ್ರಶ್ನೆ ಏನಂದ್ರೆ, ನೇರವಾಗಿಯೂ ಕೂಡ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ತಮ್ಮ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನು ಕೂಡ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇದನ್ನ ಪ್ರತ್ಯೇಕ ಹೊರತುಪಡಿಸಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತಹ ಅಗತ್ಯತೆಗಳನ್ನು ಪಡ್ಕೋಬಹುದು.
0: ಆನ್ಲೈನ್ ನಮ್ಮ ವೆಬ್ಸೈಟ್ ಇದೆ, GEEPLUS TBIF ವೆಬ್ಸೈಟ್ ಇದೆ. ಯಾರಾದರೂ ಗೂಗಲ್ ಅಲ್ಲಿ GEEPLUS TBIF ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಲಾಗಿನ್ ಆಗಿ ಅಲ್ಲಿ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅದನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸರಿಯಾದ ರೀತಿ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ GEEPLUS ಇಂಜಿನಿಯರಿಂಗ್ ಕಾಲೇಜ್ ಇದೆ KRS ರೋಡಲ್ಲಿ ಮೈಸೂರಲ್ಲಿ, ಅಲ್ಲೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಬಹುದು. ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ದು D Block ಅಂತ ಇದೆ, D Block 4ನೇ ಮಹಡಿಯಲ್ಲಿ ನಾವು ನಮ್ಮ ಆಫೀಸ್ ಇರೋದು. ಅಲ್ಲಿ ಬಂದು ಯಾರು ಯಾವಾಗಾರು ಬರ್ಬೋದು. ಮೊದಲನೇ ಶನಿವಾರ, ಮೂರನೇ ಶನಿವಾರ ಮಾತ್ರ ನಾವಿರಲ್ಲ, ಬಾಕಿ ಎಲ್ಲಾ ದಿವಸಗಳು ನಾವು ವರ್ಕ್ ಮಾಡ್ತೀವಿ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ನಾವಿರ್ತೀವಿ, ಯಾವಾಗಾದ್ರೂ ಬರ್ಬೋದು.
1: ಸರ್, ಹಾಗೇನೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತು ಅಂದ್ರೆ ನಮ್ಮ ಈ ಎಚ್ಡಿಕೋಟೆ ಸರಗೂರು ಭಾಗದಲ್ಲಿ ಹೆಚ್ಚಿನದಾಗಿ ಆದಿವಾಸಿಗಳು ಕಂಡು ಬರ್ತಾರೆ. ಸರ್, ಅವರು ಒಂದಷ್ಟು ಕಾಡಿನಿಂದ ಕಿರು ಉತ್ಪನ್ನಗಳನ್ನ ತರೋದಾಗಿರ್ಬೋದು, ಮತ್ತೆ ಆಹಾರದಲ್ಲಿ ಒಂದಷ್ಟು ಅವ್ರದೇ ಆದಂತಹ ವಿಶೇಷ ಆಹಾರ ಪದಾರ್ಥಗಳನ್ನ ತಯಾರಿಸೋದಾಗಿರ್ಬೋದು, ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಇಂಥ ಆದಿವಾಸಿಗಳಿಗೆ ತಮ್ಮ ಈ ಯೋಜನೆ ಅಡಿಯಲ್ಲಿ ಏನಾದರೂ ವಿಶೇಷವಾಗಿ ಏನಾದರೂ ಸಹಾಯಧನಗಳು ಸಿಗ್ತಾ ಇದೆ? ಸರ್,
0: ಖಂಡಿತವಾಗ್ಲೂ ಸಿಗುತ್ತೆ. ಈ ITBI ಯೋಜನೆ ಪ್ರಾರಂಭ ಆಗಿದ್ದೆ ಇಂಥವ್ರಿಗೋಸ್ಕರ, ಇನ್ಕ್ಲೂಸಿವ್ TBI ಅಂದ್ರೆ ಈ ತರ ರೂರಲ್ ಏರಿಯಾಸು, ರಿಮೋಟ್ ಏರಿಯಾಸು, ತುಂಬಾ ದೂರದ ಪ್ರದೇಶಗಳಲ್ಲಿ ಇರುವಂತಹ ಆವಿಷ್ಕಾರಿಗಳು, ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ಸಹಾಯ ಮಾಡಬೇಕು ಅಂತಾನೆ ಇದು ಪ್ರಾರಂಭ ಆಗಿರೋದು. ಈಗ ಆದಿವಾಸಿಗಳಿರ್ಬೋದು, ಕಾಡು ಪ್ರದೇಶಗಳಲ್ಲಿ ವಾಸ ಮಾಡುವಂಥವ್ರು ಇರ್ಬೋದು, ಅವ್ರಿಗೆ ಗೊತ್ತಿರುವಂತ ಕೆಲವು ಸುಮಾರು ಹೊಸ ಹೊಸ ವಿಷಯಗಳಿರ್ಬೋದು ಅಥವಾ ಹಳೆ ವಿಷಯಗಳೇ ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರುವಂತದ್ದು ಇರ್ಬೋದು. ಈಗ ಕೆಲವು ಅವ್ರಿಗೆ ಗಿಡ ಮೂಲಿಕೆಗಳಿಂದ ಕೆಲವು ಮೆಡಿಸಿನ್ ಔಷಧ ಪದಾರ್ಥಗಳನ್ನ ಮಾಡುವಂಥದ್ದು ಗೊತ್ತಿರುತ್ತೆ, ಆದ್ರೆ ಮಾರ್ಕೆಟ್ ಅಲ್ಲಿ ಆ ತರದ ಪ್ರಾಡಕ್ಟ್ ಗಳು ಇರಲ್ಲ. ಖಂಡಿತವಾಗ್ಲೂ ನಮ್ಮ ಹತ್ರ ಬರ್ಬೋದು, ನಾವು ಸಹಾಯ ಮಾಡ್ತೀವಿ. ಈಗ ನಾವು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಬಂದ ತಕ್ಷಣನೇ ಈಗ ಅವ್ರಿಗೆ ಸೈಂಟಿಫಿಕ್ ಟರ್ಮ್ಸ್ ಆಗಿರ್ಬೋದು, ಆ ಒಂದು ಪದ ಬಳಕೆ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ನಮ್ಮಲ್ಲಿ ನಾನು ಆಗ್ಲೇ ತಿಳಿಸ್ದಂಗೆ ನಮ್ಮ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ನಮ್ಮ ಸೈಂಟಿಸ್ಟ್ ಗಳಿರ್ಬೋದು, ಅವರ ಮುಖಾಂತರ ಅವ್ರಿಗೆ ಮಾರ್ಗದರ್ಶನ ಕೊಡಿಸಿ ಅದನ್ನ ನಮ್ಮ ಪ್ಯಾನಲ್ಗೆ, ನಮ್ಮ ಸೆಲೆಕ್ಷನ್ ಕಮಿಟಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡೋದು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವರು ಒಂದು ಅವ್ರ ಐಡಿಯಾನ ಒಂದು ಆಕಾರಕ್ಕೆ ತಗೊಂಬಂದು ಅದನ್ನ ಪ್ರೆಸೆಂಟ್ ಮಾಡಿಸಿ ನೆಕ್ಸ್ಟ್ ಅವ್ರಿಗೆ ನಮ್ಮ ಪ್ರೊಸೆಸ್ ಮುಖಾಂತರ ಅವ್ರು ಯಾವ ರೀತಿ ಹಣ ಸಹಾಯ ಮಾಡ್ಬೋದು ಅದನ್ನು ಮಾಡಿಸ್ಕೊಡ್ತೀವಿ. ಉದಾಹರಣೆಗೆ ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೀನಿ, ಇದೇ ತರ ನಾವು ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಒಬ್ರು ವ್ಯಕ್ತಿ ಅಂದ್ರೆ ಅವರು ಕಂಪನಿ ನಡೆಸ್ತಾ ಇದ್ದಾರೆ, ಸಿರಿ ನ್ಯೂಟ್ರಿ ಮಿಲ್ ಅಂತ ಕಂಪನಿ ಹೆಸರು, ಅವ್ರಿಗೆ ತಿಳಿದಂತ ಒಂದು ಯೋಜನೆಯಲ್ಲಿ ಅವರು ಸುಮಾರು ಬೇರೆ ಬೇರೆ ಔಷಧ ಪದಾರ್ಥಗಳು ಮತ್ತೆ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ನ ತಯಾರು ಮಾಡಿ ಮಾರ್ತಾ ಇದ್ದಾರೆ ಆಗ್ಲೇ ಮಾರ್ಕೆಟ್ ಅಲ್ಲಿ. ಅವರು ಒಂದು ಇದೇ ತರ ಒಂದು ಹೊಸ ಒಂದು ಪ್ರಾಡಕ್ಟ್ ನ ತಯಾರಿಸಬೇಕು ಅಂತಿದ್ದಾರೆ, ಅದು ಐಡಿಯಾ ಸ್ಟೇಜ್ ಅಲ್ಲಿ ಇದೆ, ಅವ್ರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ. ಸೊ ಈಗ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಿ ನೆಕ್ಸ್ಟ್ ನಾವು ಏನು ಇದು ಈ 10 ಲಕ್ಷದ ಅನುದಾನ ನಾವು ಕೊಡ್ತೀವಿ, ಅದಕ್ಕೆ ಕೊಹರ್ಟ್ ಅಂತ ಕರಿತೀವಿ, ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋಕ್ಕೆ ನಾವು ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಈ ರೀತಿ ಯಾವುದೇ ಒಂದು ಆಹಾರ ಪದಾರ್ಥ ಇರ್ಬೋದು ಅಥವಾ ಔಷಧ ಪದಾರ್ಥ ಇರ್ಬೋದು ಅಥವಾ ಬೇರೆ ಏನೇ ಒಂದು ಐಡಿಯಾ ಇರ್ಬೋದು, ಅದು ಮಾರ್ಕೆಟ್ ಅಲ್ಲಿ ಇಲ್ದೆ ಇರೋಂಥದ್ದು ಇರುತ್ತೆ, ಅದು ಸುಮಾರು ಇರುತ್ತೆ ಈ ಆದಿವಾಸಿಗಳ ಹತ್ರ ಇರುತ್ತೆ, ಅದು ಖಂಡಿತವಾಗ್ಲೂ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ನಾವು ಅವ್ರಿಗೆ ಯಾವ ರೀತಿ ಅದನ್ನ ಐಡಿಯಾ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿ ಯಾವ ರೀತಿ ಮಾರ್ಕೆಟ್ಗೆ ತರ್ಬೋದು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಯಾವ ರೀತಿ ಅದಕ್ಕೆ ಹಣದ ಸಹಾಯ ಮಾಡ್ಬೋದು ಅದನ್ನ ಮಾಡಕ್ ನಾವು ಸಿದ್ಧರಿದ್ದೀವಿ.
1: ಸರ್, ಹಾಗಿದೆ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಉನ್ನತವಾದ ಶಿಕ್ಷಣವನ್ನು ಪಡೆದಂತ ಯುವ ಪೀಳಿಗೆ ಸಮಾಜದಲ್ಲಿ ಕಂಡುಬಂದ್ರು ಒಂದು ಉನ್ನತವಾದ ಹುದ್ದೆಯನ್ನ ಅಥವಾ ಉದ್ಯೋಗವನ್ನು ಆರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಹಳಷ್ಟು ಇಡುತ್ತಾ ಇದ್ದಾರೆ. ಅದರಲ್ಲಿ ಪ್ರಸ್ತುತ ನೋಡ್ತು ಅಂದ್ರೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈಗ ನಾವು ಬಾಳ್ತಾ ಇದ್ದೀವಿ. ಆ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಯೋಜನೆ ಮುಖಾಂತರ ನಾವು ಮುಂದೆ ಬರಲಿಕ್ಕೆ ಒಂದು ಉದ್ಯಮಶೀಲತೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆ ಬಹಳಷ್ಟು ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಾ ಇರೋವಂಥ ಯುವ ಪೀಳಿಗೆಗಾಗಿರ್ಬೋದು ಅಥವಾ ಯುವ ಉದ್ಯಮಿ ಆಗಬೇಕು ಅಂತ ಕನಸನ್ನು ಹೊತ್ಕೊಂಡಿರೋಂಥವ್ರಿಗಾಗಿರ್ಬೋದು ಈ ಒಂದು ಯೋಜನೆ ಮುಖಾಂತರ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಒಬ್ಬ ಉದ್ಯಮಿಯಾಗಿ ಒಂದು ಒಂದಷ್ಟು ಜನಗಳಿಗೆ ಒಂದು ಉದ್ಯೋಗ ನೀಡೋ ನಿಟ್ಟಿನಲ್ಲಿ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನು ಒಂದು ಸಫಲತೆಯನ್ನು ಕಾಣೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಅಂತ ಯುವ ಪೀಳಿಗೆಗೆ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ, ನೀವು ಹೇಳದಂಗೆ ನೀವು ಹೇಳಿದ್ದು ಸರಿಯಾದ ಮಾತು. ನಮ್ಮ ದೇಶದ ಯುವ ಪೀಳಿಗೆಗೆ ಅಂತಾನೆ ಮಾಡಿರುವಂಥ ಸ್ಕೀಮ್ ಇದು. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಾರಂಭ ಮಾಡಿದ್ದೆ ನಮ್ಮ ಯುವ ಪೀಳಿಗೆಗೋಸ್ಕರ ಮತ್ತು ನಮ್ಮ ದೇಶದಲ್ಲಿರುವಂಥ ಮಹಿಳೆಯರಿಗೋಸ್ಕರ. ಸೊ ಈಗ ನೀವು ಹೇಳದಂಗೆ ಈಗ ಜಾಬ್ ಅನ್ನೋದು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದೆ, ಜಾಬ್ ಮಾರ್ಕೆಟು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾವುದೇ ಕಂಪ್ನಿ ನೋಡಿದ್ರು

0: ಲೇ ಆಫ್ಗಳು, ಇಷ್ಟು ಜನ ತೆಗೆದಾಕಿದ್ರು, ಇದೆಲ್ಲ ನೋಡ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ. ಆಮೇಲೆ ಈಗ ಹೊಸದಾಗಿ ಕೆಲಸ ಸಿಗಬೇಕು ಅನ್ನೋದು ಅದು ಅಷ್ಟು ಈಸಿ ಅಲ್ಲ. ಸೊ ಇದೇ ಒಂದು 10-15 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಸ್ವಂತ ಉದ್ಯಮೆ ಮಾಡ್ತೀನಿ ಅಂತ ಯಾರು ಒಬ್ಬ ಯುವಕ ಹೇಳ್ತು ಅಂದರೆ ಅವನು ಹುಚ್ಚ ಅಂತ ಕರಿತಾ ಇದ್ರು. ಅದೇ ಈಗಿನ ಕಾಲದಲ್ಲಿ ಏನಂದ್ರೆ ಯಾರು ನಾನು ಸ್ವಂತ ಉದ್ಯಮೆ ಮಾಡಲ್ಲ ಅಂದ್ರೆ ಅವ್ನು ಹುಚ್ಚ ಅಂತ ಕರೀತಾರೆ. ಅಂತ ಒಂದು ಒಂದು ಸಮಯ ಕ್ರಿಯೇಟ್ ಆಗಿದೆ ನಮ್ಮ ದೇಶದಲ್ಲಿ, ಅಂದ್ರೆ ಅಷ್ಟು ಬೆಳವಣಿಗೆ ಆಗಿದೆ ನಮ್ಮ ದೇಶ. ಸೊ ಈ ಸ್ಟಾರ್ಟ್ಅಪ್ ಇಂಡಿಯಾ ಇಂಥ ಸ್ಕೀಮ್ಗಳೆಲ್ಲ ಬಂದಿದ್ರಿಂದ ಇವತ್ತು ನಮ್ಮ ದೇಶ ಸ್ಟಾರ್ಟ್ಅಪ್ ಅಲ್ಲೇ 3ನೇ ಸ್ಥಾನದಲ್ಲಿದೆ ಇಡೀ ವಿಶ್ವದಲ್ಲಿ. ಆ ರೀತಿಯಲ್ಲಿ ನಾವು ಮುಂದಕ್ಕೆ ಬಂದಿದ್ದೀವಿ. ಇಂಥ ಅಗಾಧವಾದ ಆಪರ್ಚುನಿಟಿ, ಇಂಥ ಅಗಾಧವಾದ ಅವಕಾಶಗಳು ಮುಂಚೆ ಇರಲಿಲ್ಲ. 10-15 ವರ್ಷದ ಮುಂಚೆ ಯಾವುದು ಅವಕಾಶಗಳು ಇರಲಿಲ್ಲ. ಇಂಥ ಒಂದು ಸಮಯದಲ್ಲಿ ಈ ಅವಕಾಶಗಳನ್ನ ಬಳಸ್ಕೋಬೇಕು ಅಂತ ನಾನು ನಮ್ಮ ಯುವಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಎರಡನೇದಾಗಿ, ಈಗ ನೀವು ಸ್ಟಾರ್ಟ್ಅಪ್ ಮಾಡ್ತೀರಾ ಅನ್ನೋ ತಕ್ಷಣನೇ, ನೀವು ಬಂದಿದ ತಕ್ಷಣನೇ ನಾವು ತಗೊಳ್ಳಿ ಅಂತ 10 ಲಕ್ಷ ಕೊಟ್ಬಿಡಲ್ಲ. ಅದರಲ್ಲಿ ನಾವು ಸುಮಾರು ಅಂಶಗಳನ್ನ ಪರಿಶೀಲನೆ ಮಾಡ್ತೀವಿ. ಈಗ ಯಾರು ಒಬ್ರು ಯುವಪಿಳಿಗೆ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೋದ್ರೆ ಮೊದಲನೇದಾಗಿ ನಾನು ಅವ್ರಿಗೆ ಹೇಳುವಂತ ವಿಷಯ ಏನು ಅಂದ್ರೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅದಕ್ಕೆ ಕಸ್ಟಮರ್ಸ್ ಇದಾರಾ ಅನ್ನೋದನ್ನು ಮೊದಲು ಅವ್ರು ನೋಡ್ಕೋಬೇಕು.
1: ಡಿಮ್ಯಾಂಡ್
0: ಇದೆಯಾ, ಮತ್ತೆ ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ. ಈಗ ನಾವು ಇಂಥ ಪ್ರಾಡಕ್ಟ್ ಮಾಡೋದ್ರಿಂದ ಕಸ್ಟಮರ್ಗಳಿಗೆ ಹೆಲ್ಪ್ ಆಗುತ್ತಾ, ಅವರ ಏನು ಬೇಕು ಬೇಡಗಳಿಗೆ ಅದು ಉಪಯುಕ್ತವಾಗಿರುತ್ತಾ, ಆಮೇಲೆ ಅದೇನಾರು ಹೊಸ ರೀತಿಯಲ್ಲಿ ಏನಾರು ಮಾಡ್ಬೋದಾ. ಈಗ ಎಲ್ಲರೂ ಮಾಡೋ ತರನೇ ನಾನು ಕಾಪಿ ಮಾಡಿದ್ರೆ ಅದು ಸೇಲ್ ಆಗಲ್ಲ, ಆಮೇಲೆ ಪ್ರಾಡಕ್ಟ್ ಕಾಂಪಿಟೇಷನ್ ಬಂದ್ಬಿಡುತ್ತೆ, ಆಮೇಲೆ ಅವ್ರ ರೇಟ್ ಕಮ್ಮಿ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಆಮೇಲೆ ಆ ಒಂದು ಪದಾರ್ಥ ಅವ್ರು ಏನು ಆವಿಷ್ಕಾರ ಮಾಡ್ತಾ ಇದಾರೆ ಅಥವಾ ಹೊಸದಾಗಿ ಏನು ತಯಾರು ಮಾಡ್ಬೇಕು ಅಂತಿದ್ದಾರೆ, ಅದು ಡೆವಲಪ್ ಮಾಡಕ್ಕೆ ಎಷ್ಟು ಹಣ ಬೇಕಾಗತ್ತೆ, ಅದೆಲ್ಲ ಅವರು ಕ್ಲೀನಾಗಿ ಒಂದು ಪರಿಶೀಲನೆ ಮಾಡಿ ಅದಕ್ಕೊಂದು ಯೋಜನೆ ತಯಾರಿಸ್ಕೊಂಡು ಬಂದ್ರೆ ಒಳ್ಳೇದು ಅಂತ ನನ್ನ ಒಂದು ಸಲಹೆ.
1: ಸರ್, ಹಾಗಿದ್ರೆ ತಮ್ಮ ಈ ಒಂದು DST ATB ನ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ತಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ತಮ್ಮನ್ನು ದೂರವಾಣಿ ಮುಖಾಂತರ ಅಥವಾ ಇನ್ಯಾವುದರ ಮುಖಾಂತರ ತಮ್ಮನ್ನ ಸಂಪರ್ಕಿಸಬಹುದು ಸರ್? ಅದರ ಕುರಿತು
0: ದೂರವಾಣಿ ಮುಖಾಂತರ ಕೂಡ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9901526736 9901526736 ಈ ನಂಬರ್ಗೆ ಸಂಪರ್ಕ ಮಾಡಬಹುದು.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ DST ಅಂದರೆ ಡಿಪಾರ್ಟ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗದ ಮುಖಾಂತರ ITBI GSSS ಸಂಸ್ಥೆ ವತಿಯಿಂದ ಸ್ಟಾರ್ಟ್ಅಪ್ ಯೋಜನೆಗಳಿಗೆ ತಾವು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಿಸ್ತಾ, ಹಾಗೆ ಅವರಿಗೆ ಧನ ಸಹಾಯ ಆಗಿರ್ಬೋದು, ಇತರ ಯಂತ್ರೋಪಕರಣಗಳನ್ನು ಸಹಾಯ ಮಾಡ್ತಾ ಇದ್ರ ಕುರಿತು, ಈ ಯೋಜನೆಗೆ ಒಳಪಡುವಂಥ ಮಾನದಂಡಗಳಾಗಿರ್ಬೋದು, ಈ ಯೋಜನೆಗೆ ಒಳಪಡುವಂಥ ವಿವಿಧ ರೀತಿಯ ಕ್ಷೇತ್ರಗಳಾಗಿರ್ಬೋದು, ಹಾಗೆ ಪ್ರಸ್ತುತವಾಗಿ ಯಾವ್ಯಾವ ರೀತಿಯಾದಂಥ ಸ್ಟಾರ್ಟ್ಅಪ್ಗಳು ಯೋಜನೆ ಅಡಿಯಲ್ಲಿ ತಮ್ಮ ಕ್ಯಾಂಪಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಒಂದು ಉದ್ಯಮಶೀಲತೆಯನ್ನು ಕಾಣ್ತಾ ಇದೆ, ಮತ್ತು ಒಂದು ಉದ್ಯಮಶೀಲತೆಯಲ್ಲಿ ಒಂದಷ್ಟು ಪ್ರಗತಿಯನ್ನು ಕಂಡರೂ, ಜೊತೆಗೆ ದೇಶಕ್ಕೆ ಇದು ಯಾವ ರೀತಿಯಾದಂಥ ಒಂದು ಕೊಡುಗೆಯನ್ನು ನೀಡ್ತಾ ಇದೆ, ಮತ್ತು ಮುಂಬರುವಂಥ ಯುವ ಉದ್ಯಮಿಗಳಾಗಿರ್ಬೋದು ಈ ಒಂದು ಉದ್ಯಮಶೀಲತೆಯನ್ನು ತೊಡಸ್ಕೊಂಡು ಒಂದು ಸ್ಟಾರ್ಟಪ್ಪನ್ನು ಮಾಡೋ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ಯೋಜನೆ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಯೋಜನೆ ಕುರಿತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬೃತೆಯ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮಗೂ ಕೂಡ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ಇದ್ರ ಮುಖಾಂತರ ಈ ನಿಮ್ಮ ಕೇಳುಗರು ಇದನ್ನ ಈ ಮಾಹಿತಿನ ತಲುಪಿಸಿ ಆದಷ್ಟು ಈ ನಿಮ್ಮ ಕೇಳುಗರಲ್ಲಿ ಯಾರು ಯುವ ಪೀಳಿಗೆ ಇದ್ದಾರೆ, ಮಹಿಳೆಯರಿದ್ದಾರೆ, ಮತ್ತು ಯಾರು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ದಾರೆ, ಖಂಡಿತವಾಗ್ಲೂ ಅವ್ರು ನಮ್ಮನ್ನು ಸಂಪರ್ಕಿಸ್ಬೋದು. ಮುಖ್ಯವಾಗಿ ನಮ್ಮಲ್ಲಿ 10 ಲಕ್ಷದ ಅನುದಾನ ಸಹಾಯ ಇರ್ಬೋದು, ಆಮೇಲೆ ನಮ್ಮಲ್ಲಿ ಆಫೀಸ್ ಸ್ಪೇಸ್ ತೊಗೊಳೋದಿರ್ಬೋದು, ಆಮೇಲೆ ಮಾರ್ಕೆಟಿಂಗ್ ಸಹಾಯ, ನಾವು ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋಕ್ಕೂ ಸಹಾಯ ಮಾಡ್ತೀವಿ, ಆಮೇಲೆ ನಮ್ಮಲ್ಲಿ ಸುಮಾರು ಸೈಂಟಿಸ್ಟ್ಗಳು, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ಗಳು, ಅವರು ಮಾರ್ಗದರ್ಶನ ಇದೆಲ್ಲ ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತು ಇಂಥ ಒಂದು ಅವಕಾಶ ನಿಮಗೆ ಈ ನಿಮ್ಮ ಊರು ಹತ್ತಿರ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಎಲ್ಲೂ ಈ ಥರ ಸಹಾಯಗಳು ಸಿಗಲ್ಲ. ಆಮೇಲೆ ನಿಮ್ಮ ಪ್ರಾಡಕ್ಟು ಒಂದು ಹಂತಕ್ಕೆ ಬಂದ ತಕ್ಷಣ ಇನ್ನೂ ಹೆಚ್ಚಿನ ಅನುದಾನ ಅಥವಾ ಇನ್ನೂ ಹೆಚ್ಚಿನ ಹಣದ ಸಹಾಯ ಬೇಕಂದ್ರೂ ಅದನ್ನು ನಾವು ಒದಗಿಸ್ಕೊಡ್ತೀವಿ. ಸೊ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು, ನಾವು ನಿಮ್ಮ ಸಹಾಯಕ್ಕಾಗಿಯೇ ನಾವು ಕೂತಿದ್ದೀವಿ, ಖಂಡಿತವಾಗ್ಲೂ ಬನ್ನಿ.
1: ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ DST ITBI GSSS ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯೂಬೇಟರ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಮತ್ತು ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀಯುತ ಯಶಸ್ವಿ ನಾಗರವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು GSSS ಟೆಕ್ನಾಲಜಿ ಇನ್ಕ್ಯೂಬೇಟರ್, ಹಾಗೂ ಅಶೋಕಾನಂದರವರು ಇನ್ಕ್ಯೂಬೇಟರ್ ಮ್ಯಾನೇಜರ್, ಮತ್ತು ಸಂಜಯ್ ಪಾಂಡೆ ಇನ್ಕ್ಯೂಬೇಷನ್ ಅಸೋಸಿಯೇಟ್. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.

0: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
0: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇದುವರೆಗೂ G3SS ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ನ ಸ್ಟಾರ್ಟ್ಅಪ್ ಚಟುವಟಿಕೆಗಳು ಹಾಗೂ ಸಹಾಯಧನ ಸೌಲಭ್ಯಗಳ ಕುರಿತು ಮೈಸೂರಿನ DST ITBI G3SS TBIF ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಯಶಸ್ವಿ ನಾಗ್ರವರ ಜೊತೆಗಿನ ಸಾಮಾಜಿಕ ಸವಲತ್ತು ಸಂದರ್ಶನಾ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಜೆಗೆ 18:00 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಮಗೆ ಕಣ್ಣಿಗೆ ಕಂಡದ್ದನ್ನೆಲ್ಲ ನಾವು ಎಷ್ಟೋ ಸರ್ತಿ ನಂಬ್ಕೊಂಬಿಡ್ತೀವಿ. ನಂಬ್ಕೊಂಬಿಟ್ಟು ಅದರ ಆಧಾರದ ಮೇಲೆ ನಮ್ಮ ತೋರಿಕೆಯ ಜೀವನವನ್ನು ನಾವು ನಡೆಸೋಕ್ಕೂ ಶುರು ಮಾಡಿಬಿಡ್ತೀವಿ. ಹೊರಗಿನವ್ರು ಹೇಗೆ ತೋರಿಕೆಯ ಜೀವನ ಅಂತ ನಡೆಸ್ತಾರೋ ಹಾಗೆ ನಮ್ಮಲ್ಲೂ ಕೂಡ ಎಷ್ಟೋ ಸರ್ತಿ ಆ ಕಪಟತೆಗಳು ತುಂಬಿಕೊಂಡ್ಬಿಡ್ತವೆ. ಹೀಗೆ ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಜೀವನ ನಡೆಸಬಹುದಾಗಿದ್ದರೂ ಕೂಡ ಅನೇಕ ಸಂಕೀರ್ಣತೆಗಳನ್ನು, ಕಾಂಪ್ಲೆಕ್ಸಸ್ನ ನಾವು ಇದರಲ್ಲಿ ತರಿಸೋದಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಈ ಕೃತ್ರಿಮವನ್ನು ನಾವು ತುಂಬಿಕೊಳ್ತಾ ಜೀವನವನ್ನು ನಡೆಸೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕದಲ್ಲಿ DVG ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನು ನೋಡೋಣ, ನಮ್ಮ ಜೀವನ ಹೇಗಿರುತ್ತೆ ಈಗಿನ ದಿನಗಳಲ್ಲಿ ಅಂತ. ತಿರುಗಿ ತೊಳಲುವುದು ತಿರಿದ ಅನ್ನ ಉಣ್ಣುವುದು
6: ಮೆರೆದು ಮೈ ಮರೆಯುವುದು
5: ಹಲ್ಲ ಕಿರಿಯುವುದು
6: ಮರಳಿ ಕೊರಗಾಡುವುದು
5: ಕೆರಳುವುದು ನರಳುವುದು ಇರವಿದೇನ್ ಒಣರಗಳೆ
6: ಮಂಕುತಿಮ್ಮ.
5: ಸೊ ಈಗ ನಮ್ಮ ಜೀವನ ಹೇಗಾಗುತ್ತೆ, ಹೇಗಾಗಿದೆ ಅನ್ನೋದಕ್ಕೆ ಒಂದು ರೀತಿಯ ಚಿತ್ರಣವನ್ನು ಹೇಳ್ಕೊಡ್ತಾರೆ. ನಮ್ಮ ಜೀವನಗಳನ್ನು ನಾವು ನೋಡ್ಕೊಂಡಾಗಲೂ ಇದೆಷ್ಟೋ ಸತಿ ಹೌದೇನೋ ಅಂತ ನಮಗೂ ಕೂಡ ಪ್ರತಿಫಲನವಾಗುವಂಥದ್ದೇ ಇದು. ಹೇಳ್ತಾರೆ ತಿರುಗಿ ತೊಳಲುವುದು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡಿಕೊಂಡು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಸುಮ್ಮನೆ ಸುತ್ತಾಡ್ತಾ ಇರೋದು. ತಿರಿದು ಅನ್ನ ಉಣ್ಣುವುದು, ತಿರಿದು ಅಂದರೆ ಅವರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಅಂಥೇಳಿ, ನಮ್ಮ ಅನ್ನಕ್ಕೋಸ್ಕರ ನಾವು ಅವರಿವ್ರನ್ನ ಕೇಳಿ ಭಿಕ್ಷೆ ಬೇಡಿ ಆಹಾರ ತಗೊಳ್ತೀವಿ ಅಂತ. ಬೇಸಿಕಲಿ ನಮಗೆ ಅವರಿವ್ರ ಜೊತೆಗಿನ ಒಂದು ಸಂಪರ್ಕ, ಅವರಿವ್ರ ಜೊತೆಗಿನ ಒಂದು ಒಡನಾಟ, ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ, ಅಲ್ಲೆಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ನಮ್ಮ ಹತ್ರ ಯಾವುದು ಇದೆಯೋ ಅದಕ್ಕೆ ತೃಪ್ತಿ ಪಟ್ಕೊಳ್ಳದೆ ಇನ್ನಷ್ಟು ಬೇಕು ಅನ್ನೋ ರೀತಿಯಲ್ಲಿ ಅವರಿವ್ರನ್ನ ನಾವು ಕೇಳಿ ಆದರೂ ಸರಿ, ನನಗೆ ದೊಡ್ಡ ಮನೆ ಬೇಕು ಅಂತಲೋ, ನನಗೆ ದೊಡ್ಡ ಕಾರ್ ಬೇಕು ಅಂತಲೋ, ಅಥವಾ ಇನ್ನೇನಿಲ್ಲ, ನನ್ನ ಮೂಲಭೂತವಾಗಿ ನನಗೆ ಅನ್ನ ಇದ್ದರೆ ಪಾಯಸ ಬೇಕು ಅನ್ಸ್ಬೋದು. ಸೊ ಹೀಗೆ ಒಂದು ಸ್ವಲ್ಪ ಹೆಚ್ಚಿಂದು ಬೇಕು, ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಬೇರೆಯವರನ್ನ ಕೇಳೋಕ್ಕೆ ಶುರು ಮಾಡ್ತೀನಿ. ತಿರಿದು ಅನ್ನ ಉಣ್ಣುವುದು, ಅದು ನನಗೆ ಸಿಕ್ಬಿಡ್ತು ಅಂದಾಗ ನನಗೆ ಭಾಳ ಹೆಮ್ಮೆ, ನನಗೆ ಗರ್ವ ಬಂದ್ಬಿಡುತ್ತೆ, ಓ ನನ್ನ ಹತ್ರ ಅದಿದೆ ಅಂತ. ಸೊ ಆ ಮೆರೆಯುವಿಕೆಯಲ್ಲಿ ನನ್ನ ಮೈ ಮರೆತು ಬಿಡ್ತೀನಿ, ಅದು ಆ್ಯಕ್ಚುಲಿ ನನ್ನದ

ಜೀವನವೇ ಈ ತರದ ಒಂದು ತಾಪತ್ರಯವಾಗಿ ಹೋಯ್ತಾ, ಈ ತರದ ಒಂದು ಗೋಳಾಟ ಆಗೋಯ್ತಾ ಅಂತ. ನಾವು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ರಸ ಇರಬೇಕು, ಅದರಲ್ಲಿ ಒಂದು ರೀತಿಯ ಉತ್ಸಾಹ ಇರಬೇಕು. ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು, ಅದು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ, ಅದರಿಂದ ನಮ್ಮಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ನಮಗೆ ಸಿಕ್ಕೋ ಹಂಗೆ ಆಗಬೇಕು. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ರೀತಿಯ ಸುಖ, ಆ ರೀತಿಯ ತೃಪ್ತಿಯನ್ನು ನಮ್ಮ ಕೆಲಸಗಳಲ್ಲಿ ನಾವು ಪಡ್ಕೋತಾ ಇದ್ದೀವ ಅಂತಂದರೆ ಅದು ಪ್ರಶ್ನಾರ್ಹ. ಡಿ ವಿ ಜಿಯವರು ಹೇಳ್ತಾರೆ, ಆ ಥರದ ರಸ ಇದ್ದ ಹಾಗಿಲ್ಲ, ಎಲ್ಲ ಒಣಗೋದಂಗಿದೆ ಅಂತ. ಬರೀ ಒಣಗೋಗಿರೋದು ಮಾತ್ರ ಅಲ್ಲ, ಈ ರಗಳೆ, ಅಯ್ಯೋ ನನಗೆ ಯಾಕಪ್ಪ ಈ ರಗಳೆ, ನಾನು ಯಾಕಾದರೂ ಇದನ್ನು ಮಾಡಿಕೊಂಡು ಅನ್ನೋ ರೀತಿಯ ಪದ ಅದು ರಗಳೆ, ಯಾಕೆ ಸುಮ್ಮನೆ ಬೇಕು ಅಂತ. ಸೊ ಹಾಗೆ ಇಡೀ ಜೀವನ, ಇರುವು, ನಮ್ಮ ಅಸ್ತಿತ್ವವೇ ಒಂದು ರಗಳೆ. ಯಾಕಾದರೂ ಬಂದ್ವೋ ಈ ಪ್ರಪಂಚಕ್ಕೆ, ಯಾಕಾದರೂ ಈ ಜೀವ ಬಂತೋ. ಆ ಸೃಷ್ಟಿಕರ್ತ ಕಳೆದ ಸತಿ ಹೇಳಿದ್ನಲ್ಲ, ಕರ್ತೃ ಅನ್ಸ್ಕೊಂಡವನೇ ಅವನು ಇಲ್ವೇ ಇಲ್ಲ, ದೇವರೇ ಕಾಣಿಸಲ್ಲ. ಸೊ ಹಾಗೆ ನನ್ನನ್ನು ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋದ, ನನ್ನ ತಲೆ ಕಟ್ಬಿಟ್ಟು ದೇವರೇ ಮಾಯ ಆಗ್ಬಿಟ್ನಲ್ಲ, ನನಗೆ ಯಾಕೆ ಈ ರಗಳೆ, ಅದರಲ್ಲಿ ರಸವೇ ಇಲ್ಲ ಅನ್ನೋ ರೀತಿಯ ಹತಾಶೆಯ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೆರಳುವಂಥದ್ದು ಸ್ವಾಭಾವಿಕ. ಸೊ ಇದು ನಿತ್ಯದ ಜಂಜಾಟದಲ್ಲಿಯೇ ಬಿದ್ದು ಅದನ್ನು ದಾಟಿ ಏನೋ ಒಂದು ಸಕಾರಾತ್ಮಕವಾಗಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋವರೆಗೂ ನಾವು ಮಾಡೋವಂಥ, ನಾವು ಪಡೋವಂಥ ಒದ್ದಾಟಗಳು. ಸೊ ಇದನ್ನು ನಾವು ಯಾಕೆ ಪದೇ ಪದೇ ಇದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಂದರೆ, ಡಿ ವಿ ಜಿ ಅವರು ಈ ಪ್ರಶ್ನೆಗಳನ್ನು ಕೇಳೋದರಲ್ಲಿ ಯಾವ ಹಿಂದೇಟು ಹಾಕಿಲ್ಲ, ಯಾವ ಸಂಕೋಚನೂ ಮಾಡಿಕೊಂಡಿಲ್ಲ. ನಿಜಕ್ಕೂ ಜೀವನದ ಬಗ್ಗೆ, ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡಬಲ್ಲಂತಹ ಶಕ್ತಿ ಇರುವ ಒಬ್ಬ ಮೇಧಾವಿ ತನಗೆ ಬಂದಂಥ ಪ್ರಶ್ನೆಗಳನ್ನು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮುಂದಿಡೋವಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವ ಮಡಿವಂತಿಕೆಯನ್ನು ಡಿ ವಿ ಜಿ ಅವರು ಮಾಡಿಲ್ಲ. ನಾವು ಈಗಲೇ ನೋಡಿದ್ವಲ್ಲ, ದೇವ್ರನ್ನೇ ಬೈತಾ ಇರೋಂಗಿದೆ, ಏನಪ್ಪ ದೇವ್ರನ್ನೇ ಬೈತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬಹುದು. ಜೀವನ ಇಷ್ಟು ಹಾಳಾಗೋಗಿದೆ ಅಂತ ಹೇಳ್ತಿದಾರಲ್ಲ ಅಂತ ಅಂದ್ಕೊಳ್ಬಹುದು. ಸೊ ಇಲ್ಲಿ ಇದು ನಿಜಕ್ಕೂ ಒಂದು ಡೌಟ್ ನಮಗೆ ಬಂದಾಗ ಆ ಡೌಟನ್ನು ಸುಮ್ಮನೆ ತಳ್ಳಿ ಹಾಕೋದಲ್ಲ, ಅದನ್ನು ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡಾಗ ಉತ್ತರ ನಮಗೆ ಸಿಕ್ಕತ್ತೆ. ನಾವು ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದನ್ನು ನಾವು ಬಹಳ ಒಂದು ದೊಡ್ಡ ಗುಣ ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳಲ್ಲಿ ಆ ಪ್ರಶ್ನೆ ಕೇಳುವಂಥದ್ದು ಒಂದು ಬಹಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಇದು ಯಾಕೆ ಹೀಗೆ ಅಂತ, ಯಾವುದೋ ಒಂದು ಎಲೆ, ಎಲೆ ಯಾಕೆ ಹಸಿರು ಅಂತ ಕೇಳ್ತಾರೆ ಅಂದ್ಕೊಳ್ಳೋಣ. ಅದಕ್ಕೇನೋ ಒಂದು ಉತ್ತರ ಮೇಷ್ಟ್ರು ಕೊಟ್ಟರೆ ಆ ಉತ್ತರಕ್ಕೆ ತಿರ್ಗಾ ಅದು ಯಾಕೆ ಹಾಗೆ ಅಂತ ಕೇಳ್ತಾರೆ, ತಿರ್ಗಿ ಅದು ಯಾಕೆ ಹಾಗೆ. ಸೊ ಹೀಗೆ ಆ ಪ್ರಶ್ನೆಗಳನ್ನು ನಾವು ಕೇಳಿದಷ್ಟು ಸ್ಪಷ್ಟತೆ ನಮಗೆ ಮೂಡ್ತಾ ಹೋಗುತ್ತೆ. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿಂದ ಮಕ್ಕಳಲ್ಲಿರೋಂಥ ಈ ಕುತೂಹಲವನ್ನು ಅದುಮಿಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಏಯ್ ಕೇಳಬೇಡ ಸುಮ್ಮನಿರೋ ಅಲ್ವಾ, ಪ್ರಶ್ನೆಗೆ ಏಯ್ ಕ್ವೆಶ್ಚನ್ ಕೇಳಂಗಿಲ್ಲ, ಹೇಳಿದಷ್ಟು ಕೇಳ್ಕೊ, ನೋಟ್ಸ್ ಬರ್ಕೊ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆದರೆ ಜೀವನದಲ್ಲೂ ಕೂಡ ಜೀವನದ ಬಗ್ಗೆ ನಮಗೆ ಬಂದಂಥ ಪ್ರಶ್ನೆಗಳನ್ನು ನಾವು ಯಾರನ್ನು ಕೇಳೋದಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಯಾರನ್ನಾದರೂ ಕೇಳಿದರೆ ನಮಗೆ ಸಿಕ್ಕೋ ಉತ್ತರ ಹೀಗೆ, ಅದು ಹಾಗೆ ರೀ ಸುಮ್ಮನಿರ್ರಿ ಅದು ಹಾಗೆ. ಸರ್ಕಾರದ ಬಗ್ಗೆ ನಾವೇನಾದರೂ ಕೇಳಿದ್ರೆ ಏನು ಹೇಳ್ತಾರೆ, ಸರ್ಕಾರ ಹಾಗೆ, ದೇವಸ್ಥಾನದಲ್ಲಿ ಏನೋ ಒಂದು ಕ್ರಮ ನಡೀತಾ ಇದೆ, ಪೂಜೆ ಹೀಗೆ ಯಾಕೆ ಮಾಡಬೇಕು, ಇನ್ನೊಂದು ಥರ ಯಾಕೆ ಮಾಡಬಾರ್ದು ಅಂತ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಮ್ಗೆ ಸಿಕ್ಕೋ ಉತ್ತರ ಏನು, ಅದು ಹಾಗೆ ಮೊದಲಿನವ್ರು ಮಾಡ್ಕೊಂಡು ಬಂದಿದ್ದಾರೆ, ನೀನೇನು ಅಧಿಕ ಪ್ರಸಂಗ, ನಿಂದೇನು ಅಧಿಕ ಪ್ರಸಂಗ, ಪ್ರಶ್ನೆ ಕೇಳಬೇಡ ಸುಮ್ಮನೆ ಮಾಡು. ಸೊ ಹೀಗೆ ಆ ಉತ್ತರಗಳನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಎಷ್ಟು ಪ್ರಖರವಾಗಿ ಜಾಗೃತವಾಗುತ್ತೋ ಅಷ್ಟಕ್ಕಷ್ಟು ಪ್ರಖರವಾದಂಥ ಉತ್ತರಗಳು ನಮಗೆ ಸಿಕ್ಕತ್ತೆ. ಅದು ಡಿ ವಿ ಜಿ ಅವರು ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೇಳೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ಉತ್ತರಗಳನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಿಸ್ಸಂಕೋಚವಾಗಿ ನಮ್ಮ ಸಂದೇಹಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಾಗ ಬಹುಶಃ ಉತ್ತರಗಳು ನಮಗೆ ಸಿಕ್ಕಬಹುದು ಅಂತ. ಅದಕ್ಕೆ ಇಲ್ಲಿ ನಾವು ಪ್ರಶ್ನೆಗಳ ಒಂದು
ಆಳವನ್ನು ನಾವು ನೋಡಿದಾಗ ಎಷ್ಟೋ ಸರ್ತಿ ನಮಗೇನಪ್ಪ ಇಂಥ ಪ್ರಶ್ನೆ ಎಲ್ಲ ಇದೆಯಾ

0: ಇಷ್ಟು ಸ್ಪಷ್ಟವಾಗಿ ಇಷ್ಟಿದಾಗಿ ಕೇಳಿದಾರಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಹುದು. ಆ ಅನ್ವೇಷಣೆ ನಮ್ಮೆಲ್ಲರ ಒಂದು ಗುರಿಯಾಗಬೇಕು, ಆವಾಗ ಉತ್ತರವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 18 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ ಶಾ ಎಂಬ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ರಮೇಶ್ ರವರು.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಸ್ಯಾಮ್ ಮಾಣಿಕ್ ಶಾ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಾವಿರದ 1942 ಎರಡನೇ ಮಹಾಯುದ್ಧದ ಜ್ವಾಲೆ ಇಡೀ ಜಗತ್ತನ್ನು ಆವರಿಸಿತ್ತು. ಬರ್ಮಾದ, ಅಂದರೆ ಈಗಿನ ಮಯನ್ಮಾರ್ ದಟ್ಟ ಕಾಡುಗಳಲ್ಲಿ ಜಪಾನಿ ಸೈನಿಕರ ಅಬ್ಬರ ಜೋರಾಗಿತ್ತು. ಅಲ್ಲಿನ ಸಿಟ್ಟಂಗ್ ಸೇತುವೆಯ ಬಳಿ ನಡೆದ ಆ ಭೀಕರ ಯುದ್ಧ ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಸ್ಮರಣೆಯಾಗಿ ಉಳಿದಿದೆ. ಆ ಯುದ್ಧ ಭೂಮಿಯಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿಯು 4 ಹಾಗೂ 12 ಫ್ರಾಂಟಿಯರ್ ಫೋರ್ಸ್ ರೆಜಿಮೆಂಟ್ನ ಯುವ ಕ್ಯಾಪ್ಟನ್ ಒಬ್ಬರು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದರು. ಅವರೇ ಸ್ಯಾಮ್ ಮಾಣಿಕ್ ಶಾ. ಜಪಾನಿ ಪಡೆಗಳು ಮುನ್ನುಗ್ಗುತ್ತಿದ್ದಂತೆ ಸ್ಯಾಮ್ ಅವರ ತುಕಡಿಯ ಮೇಲೆ ಗುಂಡಿನ ಮಳೆ ಸುರಿಯಲಾರಂಭಿಸಿತು. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡ ಸ್ಯಾಮ್ ಮಾಣಿಕ್ ಶಾ ಸೈನಿಕರಲ್ಲಿ ಧೈರ್ಯ ತುಂಬಲು ಸ್ವತಃ ರಣರಂಗದ ಮುಂಚೂಣಿಗೆ ಬಂದರು. ತಮ್ಮ ಸಹೋದ್ಯೋಗಿಗಳು ಸುರಕ್ಷಿತವಾಗಿ ಹಿಂದೆ ಸರಿಯಲು ದಾರಿ ಮಾಡಿಕೊಡುವ ಸಲುವಾಗಿ ಅವರು ಪ್ರತಿ ದಾಳಿಯನ್ನ ನಡೆಸಿದರು. ಆದರೆ ಆ ಭೀಕರ ಹೋರಾಟದ ಮಧ್ಯೆ ಶತ್ರುಗಳ ಮಿಷಿನ್ ಗನ್ನಿಂದ ಸಿಡಿದ ಸರಣಿ ಗುಂಡುಗಳು ನೇರವಾಗಿ ಸ್ಯಾಮ್ ಅವರ ದೇಹವನ್ನು ತೂರಿ ಹೋದವು. 9 ಗುಂಡುಗಳು ಅವರ ಹೊಟ್ಟೆ, ಶ್ವಾಸಕೋಶ ಮತ್ತು ಯಕೃತನ್ನು ಛಿದ್ರಗೊಳಿಸಿದ್ದವು. ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ಸ್ಯಾಮ್ ಅವರನ್ನು ನೋಡಿ ಜೊತೆಗಿದ್ದವರು ಅವರು ಬದುಕುವುದು ಅಸಾಧ್ಯವೆಂದೇ ಭಾವಿಸಿದ್ದರು. ಅವರ ಅದಮ್ಯ ಶೌರ್ಯವನ್ನು ಕಣ್ಣಾರೆ ಕಂಡಿದ್ದ ಕಮಾಂಡಿಂಗ್ ಆಫೀಸರ್ ಮೇಜರ್ ಜನರಲ್ ಡೇವಿಡ್ ಕೋವನ್ ಓಡಿಬಂದು ಸ್ಯಾಮ್ ಅವರ ಸ್ಥಿತಿಯನ್ನು ಕಂಡರು. ಸತ್ತ ನಂತರ ಯಾರಿಗೂ ಮಿಲಿಟರಿ ಕ್ರಾಸ್ ಪದಕ ನೀಡುವುದಿಲ್ಲ ಎಂದು ಭಾವಿಸಿದ ಕೋವನ್ ಅವರು ತಕ್ಷಣ ತಮ್ಮ ಎದೆಯ ಮೇಲಿದ್ದ ಮಿಲಿಟರಿ ಕ್ರಾಸ್ ಪದಕವನ್ನು ತೆಗೆದು ಸ್ಯಾಮ್ ಅವರ ಎದೆಯ ಮೇಲೆ ತೊಡಿಸಿದರು. ಅದು ಒಬ್ಬ ವೀರನಿಗೆ ಯುದ್ಧ ಭೂಮಿಯಲ್ಲಿ ಸಿಕ್ಕ ಅತ್ಯುನ್ನತ ಗೌರವವಾಗಿತ್ತು. ಅರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿದ್ದ ಸ್ಯಾಮ್ ಅವರನ್ನು ಹೇಗೋ ಮಾಡಿ ಫೀಲ್ಡ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿನ ಆಸ್ಟ್ರೇಲಿಯನ್ ಸರ್ಜನ್ ಸ್ಯಾಮ್ ಇವರ ದಾರುಣ ಸ್ಥಿತಿಯನ್ನು ನೋಡಿದಾಗ ಸಾವಿನ ಅಂಚಿನಲ್ಲಿದ್ದರು. ಸ್ಯಾಮ್ ಅವರಲ್ಲಿನ ಹಾಸ್ಯ ಪ್ರಜ್ಞೆ ಬತ್ತಿರಲಿಲ್ಲ. ಅವರು ನಿಧಾನವಾಗಿ, ನನ್ನನ್ನು ಒಂದು ಕತ್ತೆ ಒದೆಯಿತು ಎಂದು ಪಿಸುಗುಟ್ಟಿದ್ದರಂತೆ. ಅಷ್ಟು ನೋವಿನಲ್ಲೂ ತಮಾಷೆ ಮಾಡುತ್ತಿದ್ದ ಆ ಮನುಷ್ಯನು ಬದುಕುವ ಛಲವನ್ನು ಕಂಡ ವೈದ್ಯರು ಆಶ್ಚರ್ಯಚಕಿತರಾದರು. ಯಾವ ಮನುಷ್ಯ ಸಾವು ಹತ್ತಿರವಿದ್ದಾಗಲೂ ಇಷ್ಟು ಧೈರ್ಯದಿಂದ ನಗಬಲ್ಲ?

ಅವನು ಅವನು ಖಂಡಿತ ಬದುಕುತ್ತಾನೆ ಎಂದು ಹೇಳಿ ಅತ್ಯಂತ ಅಪಾಯಕಾರಿ ಶಸ್ತ್ರಚಿಕಿತ್ಸೆ ನಡೆಸಿ ಸ್ಯಾಮ್ ಅವರನ್ನು ಬದುಕಿಸಿದರು. ಆದರೆ ಈ ಘಟನೆ ಅವರ ವೃತ್ತಿ ಜೀವನದ ಅಂತ್ಯವಾಗಲಿಲ್ಲ. ಬದಲಾಗಿ ಅದೊಂದು ಹೊಸ ಯುಗದ ಆರಂಭವಾಗಿತ್ತು. ಮುಂದೆ ಅವರು ಭಾರತೀಯ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾ ಹೋದರು. ಸುಮಾರು 3 ದಶಕಗಳ ನಂತರ 1971 ಇಂಡೋಪಾಕ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಅವರು ತೋರಿದ ಚಾಣಾಕ್ಷತನ ಮತ್ತು ನಾಯಕತ್ವ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿತು. ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ಐತಿಹಾಸಿಕ ಜಯದ ರುವಾರಿ ಸ್ಯಾಮ್ ಮಾಣಿಕ್ ಷಾ ಅವರೇ ಆಗಿದ್ದರು. 1973 ಅವರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ಗೌರವಿಸಲ್ಪಟ್ಟರು. ಬರ್ಮಾದ ಕಾಡಿನಲ್ಲಿ ಯಣವಾಗಿ ಬೀಳಬೇಕಿದ್ದ ಒಬ್ಬ ಯುವ ಅಧಿಕಾರಿ ತನ್ನ ಅಪ್ರತಿಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ದಕ್ಷಿಣ ಏಷ್ಯಾದ ಇತಿಹಾಸವನ್ನೇ ಬದಲಿಸಿದರು. ಬದುಕುವ ಛಲ ಮತ್ತು ಪರಿಸ್ಥಿತಿಯನ್ನು ಎದುರಿಸುವ ಸಮಯಪ್ರಜ್ಞೆ ಇದ್ದರೆ ಸಾವಿನ ವಸ್ತಿನಿಂದಲೂ ಮರಳಿ ಬಂದು ಬದುಕಲ್ಲಿ ಗೆದ್ದು ತೋರಿಸಬಹುದು. ಇಂತಹ 100 ಉದಾಹರಣೆ ನಮ್ಮ ಸುತ್ತಲೂ ಸಿಗುತ್ತದೆ. ಜೀವನ ಸಹ ನಮ್ಮೊಳಗೆ ಹುಟ್ಟಬೇಕು ಅಷ್ಟೇ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಸ್ಯಾಮ್ ಮಾಣಿಕ್ ಷಾ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ಷ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ನಮ್ಗೆ
1: ಜಾಗ ಖಂಡಿತ ಸಿಗುತ್ತೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
5: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
5: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
5: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
5: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
5: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
4: ಧನ್ಯವಾದಗಳು.

ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ.

ಸಮಾಗಮ ಸಮೀಪಿಸುತ್ತಿತ್ತು. ಗಾಡಿಯಲ್ಲಿದ್ದ ಇಬ್ಬರ ಎದೆಯ ಡವಗುಡುವಿಕೆ ಬಿರುಸಾಗಿ ಮುಂದೇನು ಎಂಬರಿವಿಲ್ಲದೆ ಮೂಕರಾಗಿದ್ದರು. ಸಂಗಮವನ್ನು ಪ್ರವೇಶಿಸಿದಂತೆ ಗಾಡಿ ಓಡಿಸುವವ ದೇಗುಲದ ಮುಂಭಾಗಕ್ಕೆ ಬಂದಂತೆ ಜಾಗಟೆ ಮೊಳಗಿ ಗಾಡಿಯಲ್ಲಿದ್ದವರಿಗೆ ಕಣ್ತುಂಬ ಪರಶಿವನನ್ನು ವೀಕ್ಷಿಸುವ ಅವಕಾಶ ದೊರೆತ ಆನಂದ. ಬೆಳಕು ಬೆಳಗಿತು, ಬೆಳಗಾಯಿತು. ಗುರುಗಳು ಪೂಜೆ ಮುಗಿಸಿ ಹೊರಬಂದರು. ನಿಂತಿದ್ದ ಕುದುರೆ ಗಾಡಿಯನ್ನು ನೋಡಿ ಸನಿಹಕ್ಕೆ ನಡೆದರು. ಬಸವ ದಡಕ್ಕನೆ ಕೆಳಗಿಳಿದ. ನಾಗಮ್ಮನು ಕೆಳಗಿಳಿದು ತಲೆ ತಗ್ಗಿಸಿ ನಿಂತಳು. ಗುರುಗಳು ಒಳಗೆ ಬನ್ನಿ ನುಡಿದು ನೋಟದಿಂದಲೇ ಹರಸಿ ಮಠದೆಡೆಗೆ ನಡೆದರು. ಅಕ್ಕ ತಮ್ಮ ಮಠಕ್ಕೆ ಬಂದವರು ಶುಚಿರ್ಭೂತರಾದರು. ಅಳು ಇದ್ದರೂ ಆತಂಕವಿರಲಿಲ್ಲ. ಬಸವ ಗುರುಗಳಲ್ಲಿ ನಡೆದ ಎಲ್ಲವನ್ನು ವಿವರಿಸಿದನು. ಆಲಿಸುತ್ತಿದ್ದ ಗುರುಗಳ ಕಂಗಳಲ್ಲಿ ನೀರಾಡಿತು. ಬಸವ ಮತ್ತೆ ನಾನು ಮಾಡಿದ್ದು ತಪ್ಪು ಎಂದಾದರೆ ಕ್ಷಮಿಸಿರೆನ್ನನ್ನು ಎಂದಂತೆ ಗುರುಗಳು ಪ್ರೇಮ ನೋಟದಲ್ಲಿ ದಿಟ್ಟಿಸಿದರು. ಮೈ ದಡವಿ ಸಂತೈಸಿದರು. ನಿಧಾನವಾಗಿ, ಬಸವ ದುಃಖಿಸದಿರು, ಈ ಜಗದ ಮಾನವರೆಲ್ಲರೂ ನಿಜಾರ್ಥದಲ್ಲಿ ಬಂಧುಗಳು. ತಾಯಿ ಧಾತ್ರಿಯ ಮಕ್ಕಳಿಗೆ ಧರಿತ್ರಿಯ ಗಾಳಿ ಬೆಳಕು ನೀರು ನೆಲದಲ್ಲಿ ಸಮಪಾಲಿದೆ. ತಮವನ್ನು ಕಳೆಯಲು ಬೆಳಕು ಬೇಕಿರುವಂತೆ ಹೊಸ ದಾರಿಯನ್ನು ಸಮಾಜಕ್ಕೆ ತೋರಲು ನಿನ್ನಂತವರು ಬೇಕೇ ಬೇಕು. ನೀನು ತೋರಿರುವ ಪ್ರೀತಿಯನ್ನು ಪರಶಿವನು ನಿಶ್ಚಿತವಾಗಿ ಮೆಚ್ಚುತ್ತಾನೆ ಎಂದರು. ಬಸವನಾಗ, ಗುರುವರಿಯ, ನನ್ನ ಮನಕ್ಕೀಗ ನೆಮ್ಮದಿ. ನಿಮ್ಮ ರಕ್ಷಣೆಯ ಬಯಸಿ ಬಂದಿರುವೆ. ಸಂಗಮವೆನ್ನ ತವರು ಮನೆ, ಸಂಗಮೇಶ್ವರನೆನ್ನ ಹೆತ್ತಮ್ಮ. ನನ್ನೊಡನಿರುವ ನನ್ನಕ್ಕ ನನ್ನನ್ನು ಅನುದಿನವೂ ಪೊರೆದು ಹೊಸ ಮೆರುಗು ತುಂಬಿದ ಪ್ರಭಾವಲಯ. ನಾನು ನನ್ನಕ್ಕನ ಅನುಜನಲ್ಲ, ಅವಳ ಜೊತೆಯಲ್ಲಿರುವ ಪಡಿನೆರಳು. ಸಂಗಮ ಸಂಗಮ ಎನ್ನುತ್ತ ನನ್ನ ಮನೆ ಮೊರೆಯಿಡುತ್ತಿರಲು ಇಂಬು ನೋಡಿ ಸಹಕರಿಸಿ ಸಹಿದವಳು ನನ್ನಿ ಅಕ್ಕ. ಇವಳೇ ನನ್ನುಸಿರು, ಇವಳೇ ನನ್ನಾತ್ಮ ಎಂದಂತೆ ಗುರು ಸಂಗಮೇಶ್ವರರ ಮನ ಮೂಕವಾಯಿತು. ಆನಂದ ಮೈದುಂಬಿತು. ಮೆಲ್ಲುಡಿಯಲ್ಲಿ, ಮಕ್ಕಳೇ, ನಾನು ಸನ್ಯಾಸಿ, ಆದರೆ ಇಂದು ಬಂದಿರುವ ನೀವಿಬ್ಬರು ಇಂದಿನ ದಿನದಿಂದಲೇ ನನ್ನ ಮಕ್ಕಳು ಎಂದಂತೆ ನಾಗಕ್ಕ ಬಸವರ ಆನಂದಕ್ಕೆ ಮೇರೆ ಇಲ್ಲವಾಯಿತು. ಹಿಗ್ಗಿನಲ್ಲಿ ಮೇಲೆದ್ದು ಗುರುಗಳಿಗೆ ಪೊಡಮಡಲು ಅವರ ಪಾದ ಪದ್ಮಗಳಿಗೆ ಕಣ್ಣೀರಾಭಿಷೇಕ. ಮುಂದೆ ನಾಗಮ್ಮ ಪತಿಗ್ರಹಕ್ಕೆ, ಬಸವ ಗುರುಕುಲದಲ್ಲಿ. ದಿನ ದಿನಕ್ಕೆ ಅರಳುತ್ತಾ ಬಸವ ಗುರುಕುಲದ ಎಲ್ಲರ ಅಚ್ಚುಮೆಚ್ಚಿನವನಾದ, ತನ್ನ ಹೊಸ ಹೊಸ ಮಾನವೀಯ ಚಿಂತನೆಗಳಿಂದ ಎಲ್ಲರ ಮನಗೆಲ್ಲುತ್ತಿದ್ದ. ಒಮ್ಮೆ ಗುರುಗಳು, ಬಸವ, ನಮ್ಮೆದೆಯ ಕಮಲದಲ ವರಳಿಸಲು ಸುರಿಸಿದ ಬಾಲಾರ್ಕ ಕಿರಣವರ್ಷ ನೀನು. ಕೇಳಿದಷ್ಟು ತಣಿಯದ ನಿನ್ನ ಮಾತುಗಳ ಆಲಿಸುತ್ತ ನಾನು ಸಂಭ್ರಮಿಸಿರುವೆ. ಚಂದ್ರೋದಯಕ್ಕೆ ಹೊಸ ಮೆರುಗು ಬರುವಂತೆ ನೀ ನನಗೆ ನವ ಮುತ್ತುಗಳ ಮಾಲೆಯಂತೆ ತೋರಿರುವಿ. ನೀನು ನಮ್ಮಿ ಗುರುಕುಲವನ್ನು ಹೊಸ ಹೊಸ ಚಿಂತನೆಯ ಕುಲುಮೆಯಲ್ಲಿ ಇರಿಸಿ ಬೆಳಗಿರುವಿ. ನಿನ್ನ ಚಿಂತನೆಗಳ ಫಲವನ್ನು ಗುಂಡು ಜಗದಗಲ ಹರಡಿ

ಬೆಳಗಲೆನ್ನುವ ಆಸೆ ನನ್ನದು ಎಂದರು. ದಿನವು ಉರುಳುತ್ತಿರುವಂತೆ ಬಸವ ತಾನಾಗಿಯೇ ಕರದಿಷ್ಟಲಿಂಗ ಪೂಜಾಕ್ರಮವನ್ನು ಅಳವಡಿಸಿಕೊಂಡನು. ಇದರ ಹೊರತಾಗಿ ಬೇರೇನು ಬೇಡ ಎಂಬಂತಿದ್ದನು. ಗುರುಗಳಲ್ಲಿ ತಾಯಿಯ ಉದರದಿಂದ ಹೊರಬಂದು ಬೆಳಕ ಕಾಣುವ ಸಮಯದಲ್ಲಿ ತಾವು ತನಗಿ ದಿವ್ಯತೆಯ ಕರುಣಿಸಿರಲು ಅಂದಿನಿಂದ ಇಂದಿನವರೆಗಿದು ನನ್ನೆದೆಯ ದೀಪವಾಗಿದೆ ಎಂದನು. ಗುರುಗಳು ಬಸವನಿಗೆ ಲಿಂಗ ದೀಕ್ಷಾ ಸಮಾರಂಭವನ್ನು ಗುರುಮಠದಲ್ಲಿ ಆಯೋಜಿಸಿದರು. ಗುರುವಿಯ ಆಣತಿಯ ಅನುಸಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿತು. ಬಸವನ ಮನ ಹೂವಾಯಿತು, ತನು ಹಗುರಾಯಿತು, ಎದೆ ಕಡಲಾಯಿತು. ಗುರೂಪದೇಶ ಬಸವನ ಅಂತರಂಗದಲ್ಲಿ ಅಚ್ಚಾಯಿತು. ಹುಟ್ಟುದುದನ್ನು ಕಳೆದೊಗೆದು ಹೊಸ ಉಡುಪು ಸಿಕ್ಕ ಸಂಭ್ರಮಕ್ಕೆ ಸರಿಯಾದುದಿದು ಎಂದರಿತು ಬಸವ. ಗುರು ಚರಣಕ್ಕೆ ಬಾಗಿ ನಮಿಸಿದನು. ಬಸವ ಕಲಿಕೆಯಲ್ಲಿ ತಲ್ಲೀನನಾಗಿ ಅನುದಿನವೂ ದಿವ್ಯಾನುಭೂತಿಯನ್ನು ಹೊಸ ಹೊಸ ಭಾವದಲ್ಲಿ ಅನುಭವಿಸುತ್ತಿದ್ದನು. ದಿನ ದಿನಕ್ಕೆ ದಿಗಂತದ ಪರಿಧಿ ವಿಸ್ತರಿಸತೊಡಗಿತು. ಮನದಲ್ಲಿ ತನ್ನೆದೆ ಎಂಬ ಋಷಿವನ ಸದೃಶ ಕಾನನದಲ್ಲಿ ಹಾಡುತ್ತಿವೆ ಹಕ್ಕಿಗಳು, ನಲಿದಾಡುತ್ತಿದೆ ಮಿಗಗಳು, ಬೀಸುತ್ತಿದೆ ತಂಗಾಳಿ, ಕಂಪ ಸೂಸುತ್ತಿವೆ ಮಲರು, ಚಿಗುರು ತೊನೆದಿದೆ ಹುಲ್ಲು. ಕಾನನದ ನಡುವಿನ ಬಟ್ಟ ಬಯಲಲ್ಲಿ ನಿಂತೆಹೆನು ನಾನು ಪ್ರಕೃತಿಯ ಶಿಶುವಾಗಿ ಆಸ್ವಾದಿಸುತ್ತ ಎಲ್ಲವನ್ನು ಎಂದು ಸಂಭ್ರಮಿಸತೊಡಗಿದನು. ಒಮ್ಮೆ ಗುರು ಸಂಗಮೇಶ್ವರರು ಬಹು ಅಪರೂಪದಲ್ಲಿ ಎಂಬಂತೆ ಒಂದು ಇರುಳಿನ ಸಮಯದಲ್ಲಿ ಬಸವನನ್ನು ತಮ್ಮೆದುರು ಕೂರಿಸಿಕೊಂಡಿದ್ದರು. ಬಸವನ ಮುಗ್ಧ ನಗೆ ಅವರ ಅಂತರಂಗದಲ್ಲಿ ಅಚ್ಚಾಗಿತ್ತು. ಮೈದಡವಿದರು, ಮುತ್ತಿಸಿದರು. ಬಸವ ಗುರುಪಾದ ಪದ್ಮಕ್ಕೆ ಮಣಿದು ಮುದ್ದು ಮುದ್ದಾದ ಒಲವ ನುಡಿಗಳಲ್ಲಿ, ಗುರುವರರೇ ತಾವೆನ್ನ ಬದುಕಿನಯಿಸಿರಿ, ತಮ್ಮೊಲವ ಹರಕೆ ನನ್ನೊಡನಿರಲು ನಾನು ಬೇರೇನನ್ನು ಬಯಸಲಾರೆನು. ನೆರಳ ಆಶ್ರಯವಿದೆ ಭಾವದಲ್ಲಿ ವಿಹರಿಸುವೆ ನುಡಿದವನು ದಯವಿಟ್ಟು ಕರೆಸಿಕೊಂಡ ಕಾರಣವನ್ನು ಅರುಹಿ ಎಂದನು. ಬಸವನ ಮನದಾತುರ ಕುತೂಹಲವನ್ನು ಅರಿತ ಸಂಗಮೇಶ್ವರ ಗುರುಗಳು ಒಲವ ನುಡಿಗಳ ಹಿತೋಪದೇಶ ಮಾಡಿ, ಬಸವ ಮರೆಯದಿರು, ಧರ್ಮ ಎಂದರದು ಮನುಕುಲಕ್ಕೆ ನಡೆವ ದಾರಿಯನ್ನು ತೋರುವ ನೀತಿ ಮಾರ್ಗ. ಈ ಮಾರ್ಗದಲ್ಲಿ ನಡೆದರೆ ನಾಳೆಗೆ ಬೆಳಕಾಗುತ್ತೇವೆ ಎಂದು ಕಲಿಯುವಿಕೆಯ ಅಂತರಂಗವನ್ನು ಅರುಹಿದರು. ಬಾಲ ಸೂರ್ಯನು ಬೆಳೆ ಬೆಳೆದು ದಿನಮಣಿಯಾಗಿ ಜಗಕತ್ತಲೆಗೆ ಹೊಸ ಬೆಳಕನ್ನು ನೀಡಿ ಬೆಳಗುತ್ತಿರುವಂತೆ ಬಸವ ಮೈ ಮನವ ಹೊಸ ಸಂಸ್ಕಾರ ಮಾರ್ಗದಲ್ಲಿ ನಡೆಸಲು ನಿರ್ಧರಿಸಿದರು. ವೇದ ಪಾಠ, ಕಾವ್ಯಗಾಯನ, ಪ್ರಕೃತಿಯೊಡನಾಟ, ಪರಿಸರ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಎಲ್ಲದರಲ್ಲೂ ಸಮಾನಾಸಕ್ತಿ ತೋರಿದನು. ಬೆಳದಿಂಗಳ ಚಂದಿರನಂತೆ ಬೆಳಗುತ್ತಾ ಎಲ್ಲರ ಆತ್ಮೀಯ ಒಡನಾಡಿಯಾದನು. ಬಸವನ ಗೆಳೆಯರೆಲ್ಲರ ಮನದ ಬಸವ ಧ್ಯಾನವಿದು. ಇವನೆಮಗೆ ಹೂಬನದ ಸಿರಿ ಹಸಿರು ಕುಸುರಿ, ಒಡಗೂಡಿರುವ ಚಿಗುರು, ಚೆಲು ಮೊಗದ ಹೂವು, ಸಿರಿ ಸೊಗದ ತಳಿರು, ಪರಿಮಳದ ಅಲರು, ಮಧು ತರುವ ಅಲರುಣಿ, ಮೈ ಮರೆಸುವ ನದಿಯು, ಅಲೆಗಳೇಳುವ ಶರದಿ, ಸಮ್ಮೋಹ ಗಾಯನ, ಜೇನಸಿಹಿ ಹೊತ್ತ ಮಧುಕರ, ಹುಣ್ಣಿಮೆಯ ಬೆಳದಿಂಗಳು, ಎಲ್ಲರದೆ ತಣಿಸುವ ಸುಕೋಮಲ ಅನಂಗ. ಬಸವ ಪರುಷಮಣಿಯಾದ, ಪರುಷದಲವಾದ, ಸುಮಬೆಳಕ ಹನಿಸುವವನಾದ. ವರುಷ ಉರುಳಿದಂತೆ ಗುರುಕುಲದಲ್ಲೊಮ್ಮೆ 12 ವರ್ಷಗಳ ಕಲಿಕೆಯನ್ನು ಮುಗಿಸಿದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಬಸವನಿಗೆ ತನ್ನ ಮಾರ್ಗದರ್ಶಿಗಳಂತಿದ್ದ ಹಿರಿಯ ಸಹೋದರರು ದೂರ ಸಾಗುವ ನೋವು ಬೇಸರ ಕಾಡುತ್ತಿತ್ತು. ಕಾರ್ಯಕ್ರಮ ಪ್ರಾರಂಭವಾಗಿ ಸಾಂಗವಾಗಿ ಮುನ್ನಡೆದು ಇದೀಗ ಕಿರಿಯರ ಕಡೆಯಿಂದ ಹಿರಿಯರಿಗೆ ಅಭಿನಂದನೆ ಘೋಷಣೆಯಾಯಿತು. ಬಸವನಿಗೆ ಮಾತಿಗೆ ಅವಕಾಶ ನೀಡಿದರು. ಬಸವ ಕಸ್ತೂರಿ ಕನ್ನಡದಲ್ಲಿ ಶಿವನನ್ನು ಪ್ರಾರ್ಥಿಸಿ ಗುರು ವಂದನೆ ಸಲ್ಲಿಸಿ ಮಾತು ಪ್ರಾರಂಭಿಸಿದ. ಹಿರಿಯರಿಗೆ ವಿದಾಯದ ನುಡಿಗಳೊಡನೆ, ಬದುಕು ಕಳೆದಿದೆ ಇಲ್ಲಿ, ಬದುಕು ಅರಳಿದೆ ಇಲ್ಲಿ, ಮುಗಿಸಿ ಇಲ್ಲಿನ ಬದುಕನ್ನು ತೆರಳುವ ಸ್ನಾತಕರ ಬದುಕು
ಅರಳಲು

ಇನ್ನು ಬಾಳ ರಂಗದಲ್ಲಿ ತರಲವರು ಹೆಸರನ್ನು ಕಲಿತ ಗುರುಕುಲಕ್ಕೆ ಮುಂದಾರಿ ತೋರಲಿ ಮನುಕುಲಕ್ಕೆ. ಅದನ್ನರಿತು ಕಿರಿಯರಾಗಿರುವ ನಾವೆಲ್ಲ ನಾಳೆಗಳ ಕಂಡು ಮಾರ್ಗದರ್ಶಕವಾಗಿ ನಡೆಯುವಂತಾಗಲಿ ಎಂದ. ಬಸವನ ಮಾತು ಮುಗಿದಂತೆ ಸಭೆಯ ಕರತಾಡನ ಮುಗಿಲು ಮುಟ್ಟಿತು. ಎಲ್ಲರ ಕಣ್ಣೆದುರು ಹೊಸ ಬೆಳಕೊಂದು ಕಂಡು ಬಂದಂತಾಯಿತು. ಸಭೆ ಮುಗ್ಧವಾಯಿತು. ಬಸವನ ಮಾತು ಮುಗಿದಂತೆ ಹಗಲಿನಂತಿದ್ದ ಇರುಳಿಗೆ ಮತ್ತೆ ಕಾರಿರುಳು ಆವರಿಸಿದಂತಾಯಿತು. ಗುರುಗಳು ಮನದಲ್ಲಿ ನನ್ನೆಣಿಕೆ ಹುಸಿಯಾಗಿಲ್ಲ. ಪರುಷ ಮುನಿಯುವನು ಇನ್ನು ಮುಂದಿದೆ ಉರುಳುವ ಗಾಲಿಯ ವೈಭವವನ್ನು ಕಾಣುವ ಸುಯೋಗ ಎಂದು ಹರಸಿದರು. ವರುಷ ವರುಷವು ಸುರಿದು ಮಧುರ ಗಂಧವು ದಾರಿ ಇದೆ ಆವರಿಸಿದ ತೋಷದಲ್ಲಿ ನಿಧಾನವಾಗಿ ತಾಣ ಸೇರಿದರು. ಮುಂಜಾನೆಯಾಯಿತು. ಅಂದು ತಿಂಗಳ ಅನಧ್ಯಯನದ ದಿನ. ಬಸವ ಎಂದಿನ ಪರಿಪಾಠದಂತೆ ಅಂದೂ ಊರೊಳಗೆ ಹೋಗಿದ್ದ. ಕಪ್ಪಡಿ ಸಂಗಮವು ಅವನಿಗೆ ಇರುಳುಗಳ ಮಾಯೆ ಅಡಗಿ ಇಬ್ಬನಿಯು ಹಾಲಾಗಿ ಹಾಲು ಬೆಳಕಾಗಿ ಸಂಗಮದ ಸಲಿಲ ನಾದವನ್ನು ಒಡಲಲ್ಲಿ ಇರಿಸಿಕೊಂಡಂತಿತ್ತು. ಸುಪ್ರಭಾತದ ಶುಭೋದಯ ಹೇಳಲು ಮುಂಜಾನೆಯ ಸೂರ್ಯ ಓಡೋಡಿ ಬಂದಿದ್ದ. ಬಂದವನು ಮೇಲೇರತೊಡಗಿದ. ಬಸವ ಸುತ್ತಲಿನ ದೃಶ್ಯ ವೀಕ್ಷಕನಾಗಿದ್ದ. ಮನದಲ್ಲಿ ನಾನಾವುದು ಅರಿವಿದದ ಲೋಕದಲ್ಲಿ ತೆರ್ರನೆ ತಿರುಗುತ್ತಿರುವವ ಎಂಬ ಭಾವ. ಚಡಪಡಿಕೆ ಕಣ್ಣೆದುರ 100,000 ವ್ಯಾಪಾರಗಳ ಮರ್ಮವನ್ನು ಅರ್ಥೈಸಿಕೊಳ್ಳಲಾಗದ ಅಸಹಾಯಕತೆ. ವರುಷದ ಮೇಲೆ ವರುಷ ಉರುಳಿತು. ನಾಗಮ್ಮನಿಗೆ ಸುತಜನನ, ಮಗನಿಗೆ ಇಟ್ಟ ಹೆಸರು ಚನ್ನಬಸವ. ಚನ್ನಬಸವ ಮೊದಲಾಡಿದ ಪದವೇ ಬಸವ. ಮನದಲ್ಲಿ ಇವನೇಳಿಗೆಯ ಸಂಗಾತಿ ನಾನು, ಕಲಿಸುವೆ ನಾನಿನ್ನು ಇವನಿಗೆ ನನ್ನ ಕಲಿಕೆಯೊಡನೆ ನಿರ್ಧರಿಸಿದನು. ನಾಗವ್ವೇ ಮಾವನಂತೆ ಅಳಿಯ ಎಂದು ಛೇಡಿಸಿದಳು. ಮಗುವಿಗೆ ಇನ್ನೊಂದು ಸಿಹಿಮುತ್ತು ಉಡುಗೊರೆಯಾಗಿ ದೊರೆಯಿತು. ಬಸವ, ನನ್ನೀ ಸೋದರಳಿಯನನ್ನು ನನ್ನ ದಾರಿಯಲ್ಲೇ ಕರೆತರಬೇಕು ಎಂಬ ಸಂಕಲ್ಪ ಸೂರ್ಯನನ್ನು ಎದೆಯಲ್ಲಿ ಬೆಳಗಿಸಿದ. ಏನೋ ಯೋಚನೆಯಲ್ಲಿ ಮೌನಿಯಾಗಿದ್ದಾಗ ಬಸವ ಮಾಮ, ಬಸವ ಮಾಮ ಕೂಗು ಅವನನ್ನು ಎಚ್ಚರಿಸಿತು. ಮರೆತು ಚಿಂತಾಲೋಕವನ್ನು ಹೊರಬಂದ, ಚೈತನ್ಯವನ್ನು ಚಿಗುರಿಸಿದ. ಊರ ಜಾತ್ರೆಯ ಸಮಯ ಸನಿಹವಾಗುತ್ತಿದೆ ಸುದ್ದಿಯೂ ಬಂತು. ಗುರುಗಳ ಮಾರ್ಗದರ್ಶನದಲ್ಲಿ ಬಸವ ಜಾತ್ರಾ ವಿಶೇಷವಾಗಿ ವಿನೂತನ ಕಾರ್ಯಕ್ರಮ ನೀಡಲು ಸಿದ್ಧನಾಗತೊಡಗಿದ. ಮನರಂಜನೆಗೆ ಮಾತ್ರ ಕಾರ್ಯಕ್ರಮವನ್ನು ಮೀಸಲಾಗಿರಿಸದೆ ಅರಿವಿನ ದೀಪ್ತಿಯಾಗಿಯೂ ಸಾದರ ಪಡಿಸುವಲ್ಲಿ ಕಾರ್ಯನಿರತನಾದ. ಭಾವಕ ಭಾವತಿಯರು ಕಂಡಂತೆ ಭಾವಜನನು ಬಸವನಲ್ಲಿ ಭಾವುಕರೆಲ್ಲರೂ ಬದುಕ ಭಾಗ್ಯವಿದು. ಭಾನುವಿನ ಭಾತಿ ಭವ್ಯತೆ ಭಾಜನವಾಗಿಸಿತು ಭವಿಯ ಭವಿತವ್ಯಕ್ಕೆ. ಭಾಗ್ಯತೆಯ ಭಾಸುರತೆಗೆ ಭಾಷ್ಯಕಾರರೆನಿಸಿ ಭುವಿಯಲ್ಲಿರುವುದು ಎಂಬಂತೆ ಭವರೂಪಿಯಾದ ಭಾಸ್ಕರನೆನಿಸಿದನು. ಬಸವನಿಗೆ ಗುರುಗಳ ಎದುರಿನಲ್ಲಿ ಏನೋ ಹೇಳಬೇಕೆನ್ನುವ ಆಸೆ. ಹೇಳಲಾರದೆ ಸೋತಿದ್ದ. ಗುರು ಮಗ ದಿಟ್ಟಿಸಿದ, ಹೇಳು ಎಂದನೆನಿಸಿತು. ಮೌನ ಗರ್ಭವನ್ನು ಒಡೆದ ಕರಿಮುಗಿಲ ಆಗಸದಲ್ಲಿ ಗುಡುಗು ಸಿಡಿಲುಗಳ ಬಳಿಕ ಹೊರಹೊಮ್ಮುವ ಆಗಸದ ಪನ್ನೀರ ಸಿಂಪಡಿಸುವಂತೆ ಈ ಸಮಾಜದಲ್ಲಿ ಪುರುಷರು ಮಹಿಳೆಯರು ಸಮಾನರೆಂದಾಗಬೇಕು, ಅದಕ್ಕಾಗಿ ಮಹಿಳೆಯರಿಗೂ ಲಿಂಗ ಧಾರಣೆ ಆಗಬೇಕು ಎಂದನು. ಬಸವನೆದ ನುಡಿಗಳನ್ನು ಆಲಿಸಿದ ಗುರುಗಳು ಆನಂದದೊಡನೆ ಆತಂಕವನ್ನೂ ಅನುಭವಿಸಿದರು. ಇದು ಸಮಾಜದ ಶಾಂತ ಪರಿಸರಕ್ಕೆ ಕಲ್ಲನ್ನು ಎಸೆದಂತೆ ಆದೀತೇನು ಎಂದು ಅಂಜಿದರು. ಅಗ್ನಿಯ ಒಡಲಲ್ಲಿ ಬಿಸಿ ಬೆಂಕಿ ಇರುವಂತೆ ಈ ಬಸವ ತನ್ನೆಳೆಯ ಒಡಲಿನಲ್ಲಿ ಲಿಂಗ ಭೇದ ನಗಣ್ಯ, ನಾವೆಲ್ಲರೂ ಒಂದೇ ಎಂಬ ಸಮಾಜೋದ್ಧಾರು ಎನ್ನುವ ಸುಡುಸುಡು ಬೆಂಕಿಯನ್ನು ತನ್ನ ಒಡಲಿನಲ್ಲಿ ಕಟ್ಟಿಕೊಂಡಿರುವನೆಂಬ ಆತಂಕವೂ ಮೂಡಿತು. ಮೌನಧಾರಿಗಳಾದರು. ಬಸವನು ತನ್ನೆದುರು ರಾಜ ತೇಜದ ಗುರುವು ಏನನ್ನೂ ನುಡಿಯದೆ ಮೌನ ವ್ರತವನ್ನು ಆಚರಿಸುತ್ತಿರುವ ವಿಗ್ರಹದಂತೆ ಇರುವುದನ್ನು ಕಂಡನು. ಕುಗ್ಗಿದನು. ಮನದಲ್ಲಿ ಉರಿಯುವ ಸೂರ್ಯನೊಡಲ ಬೆಳಕನ್ನು ಆರಿಸುವ ದೌರ್ಭಾಗ್ಯ ನನ್ನದಾಯಿತೆ ಚಿಂತಿಸಿ ಭಯಭೀತನಾದನು.
ಕಂಬ

ಜಾರಿಯಾಯಿತು. ಸನಿಹಕ್ಕೆ ಬಂದ ಗುರುಗಳು ಅವನ ಮಗವ ಮುಟ್ಟಿ ಮೇಲೆತ್ತಿದಂತೆ ಸುರಿವ ಕಂಬನಿಯಲ್ಲಿ ಮಳೆಬಿಲ್ಲು ಹೊಳೆಯಿತು ಎಂದು ಅನ್ನಿಸಿತು. ಗುರುಗಳೆದುರು ಮಾತ ಮುಂದುವರಿಸಿದ ಬಸವ ತನ್ನ ಅಂತರಂಗದ ಆಸೆಯನ್ನು ತೆರೆದು ತೋರಿಸಿದ. ಎದೆ ಭಾವವನ್ನು ಇಳಿಸಿ ಹಗುರಾದ, ನಿರ್ಮಲ ಚಿತ್ತದಲ್ಲಿ ಗುರುವರರ ದಿಟ್ಟಿಸಿದ. ಮಾತಾಗಿ ಹೊರಬರುವುದು ಗುರುಪ್ರಸಾದ ಎನಗೆಂದು ಭಾವಿಸಿದ. ಬೆಂದಿರುವ ಮನಕ್ಕೆ ತಣ್ಣನೆಯ ನೆರಳ ಸುಖವನ್ನು ಕರುಣಿಸುವ ಆಸೆಯಲ್ಲಿ ಗುರುವರರು ತಮ್ಮ ಅಂತರಂಗದ ಅಭಿಪ್ಸೆಯನ್ನು ಮನೋಜ್ಞವಾಗಿ ಅರುಹಿದರು. ಕೊನೆಗೆ, ನಿನ್ನಾಸೆಯನ್ನು ಈಡೇರಿಸುವ ಬದ್ಧತೆ ತೋರು, ನಾನು ನಿನ್ನೊಡನಿರುವೆ ಎಂದರು. ಬಸವನಾಗ, ಗುರುಗಳೇ, ನಡೆಯುವ ದಾರಿ ಸರಿ ಇದ್ದರೆ ನಾನಾವುದಕ್ಕೂ ಹೆದರೇನು? ಇಂದಲ್ಲ ನಾಳೆ ಎಲ್ಲರೂ ನನ್ನೊಡನೆ ಬರುವುದು ಖಚಿತ ಎಂದನು. ಸೂರ್ಯ ಮುಳುಗಿದ್ದ, ಶಶಿ ಮೇಲ್ಬಂದು ಹಾಲು ಬೆಳದಿಂಗಳು ಹರಡಿದ್ದ, ಇಳೆಯ ಸೊಬಗು ಇಮ್ಮಡಿಸಿ ಮುಮ್ಮಡಿಸುತ್ತಿತ್ತು, ಕಲಕಲ ತುಮುಲ ಪಕ್ಷಿಗಾನ ಮೇಳೈಸಿತ್ತು. ಸಂಜೆಯ ಪೂಜೆ ಮುಗಿಸಿ ಗುರುಗಳು ಮೇಲೆದ್ದರು. ಹೊರಬಂದಾಗ ಬಾಗಿಲಲ್ಲಿ ಕಾಯುತ್ತ ನಿಂತಿದ್ದ ಒಂದಷ್ಟು ಜನರು ಕಾಣಿಸಿದರು. ಗುರುಗಳು ಎಲ್ಲರನ್ನೂ ಒಳಕರೆದು ಉಪಚರಿಸಿದರು. ಬಂದವರನ್ನು ಗುರುತಿಸಿ ಸವಿ ನುಡಿಗಳನ್ನು ಆಡಿ ಬಂದಿರುವ ಕಾರಣವನ್ನು ಕೇಳಿದರು. ಎಲ್ಲರೂ ಬಸವ ತನ್ನಕ್ಕನ ಲಿಂಗ ಧಾರಣೆಯಲ್ಲಿ ವಹಿಸಿದ ಪಾತ್ರವನ್ನು ಟೀಕಿಸಿದರು. ಅಷ್ಟರಲ್ಲಿ ಬಸವ ಕಾಣಿಸಿದ. ಬಂದವರ ಬೊಬ್ಬೆ ಜೋರಾಯಿತು. ಬಸವನ ಕುರಿತಾಗಿ ಹೇಯ ನುಡಿಗಳನ್ನು ಆಡಿ ಹುಂಕರಿಸಿ ತೆರಳಿದರು. ಗುರುಗಳು ಬಸವನ ಮುಖದ ಮೇಲ್ಮುಸುಕನ್ನು ಸರಿಸಿ ಹಿಂದೆಂದರು. ಅಣುಗ, ದುಮ್ಮಾನಬೇಕೆ? ಬದುಕ ಸಂತಸದ ಸವಿಯನ್ನು ಇಂಟುವ ಸಮಯದಲ್ಲಿ ಬೇಸರದ ಗಡಿಗೆಯನ್ನು ಹೊತ್ತಿರುವೆ. ನಿನ್ನ ಮನಬಿಚ್ಚಿ ಅಂತರಂಗದ ಅಳಲನ್ನು ಅರುಹು. ಸಮರವಲ್ಲದ ಸಮರವಿದು. ನಾನು ಗೆದ್ದಿದ್ದೇನೆಂಬ ಹಮ್ಮು ಬೇಡ. ಸೋತವಗೂ ಸೋತ ದುಃಖ ಸದಾ ಕಾಡಬಾರದು. ಇತರರ ಸೋಲಿನಲ್ಲಿ ನಮ್ಮ ಗೆಲುವನ್ನು ನಾವು ಕಾಣಬಾರದು. ಸೋತ ಚಿಂತೆಯು ಕಾಡುವ ಮೊದಲು ಒಲಿಸಿಕೋ ನೀನೆಲ್ಲರನ್ನು ನೀಡಿ ನಿನ್ನ ಗೆಲುವಿನಲ್ಲಿ ಅವರ ಪಾಲನ್ನು ಕೂಡ. ಅವರಾಗ ನಿನ್ನೊಡನೆಯೇ ಸದಾ ಇದ್ದು ನಿನ್ನವರು ದೇಹದಲ್ಲಿ ಅಂತರಂಗದಲ್ಲಿ ಅಡಗಿರುವರು. ಬಸವ, ನೆನಪಿರಲಿ, ಹವಿ ಆಗಬೇಕಾದೀತು ನೀನು ನಾಳಿನ ಬಾಳ ಸಮರದಲ್ಲಿ. ಎದೆಗುಂದದಿರು, ಹಿಂದಿನ ಜಯ ಯಶೋಗಾಥೆಗೆ ಹೊಸ ಮುನ್ನುಡಿಯನ್ನು ಬರೆಯಲಿ. ತೋರು ನೀನೆಲ್ಲರಿಗೆ ನಿನ್ನ ಜಯ ಮೊಗವನ್ನು. ದೇಸಿಗರ ನಾಡಿನಲ್ಲಿ ನೆಲೆಸಿ ಮುಂದುವರಿಯುವಲ್ಲಿ ಇಂದಿನಿಂದಲೇ ಸಿದ್ಧನಾಗು. ಎಲ್ಲರನ್ನು ಅನುಸರಿಸಿ ತಂದೆ, ತಾಯಿ, ಗುರು, ಸೋದರರು, ನೀವೆನಗೆ ಎನ್ನುತ್ತ ಅಭಿಮಾನ ತೋರು. ಆಗ ಅವರೆಲ್ಲರೂ ಉಪಚರಿಸುತ್ತಾ ಲಲ್ಲೆಗೈಯುವರು, ಒಪ್ಪಿ ಒತ್ತಿ ಅಪ್ಪಿಕೊಳ್ಳುವರು, ತೊಡೆಯ ಹಾಸುಗೆಯಲ್ಲಿ ಮಲಗಿಸುವರು. ಭಾವ ಶಿವಸ್ವಾಮಿ, ಅಕ್ಕ ನಾಗಮ್ಮನ ಇಷ್ಟಲಿಂಗ ದೀಕ್ಷಾ ಕಾರ್ಯದ ಹಿನ್ನೆಲೆ ಹಾಗೂ ಬೆನ್ನುಲುಬು ಬಸವಣ್ಣನನ್ನು ಗುರುಗಳು ಹರಸಿದರು. ಬಸವನ ಕಂಗಳಲ್ಲಿ ಆನಂದ ಬಿಂದು. ತನ್ನಕ್ಕನ ಕೊರಳಲ್ಲಿ ಮಿನುಕುತ್ತಿದ್ದ ಲಿಂಗವನ್ನು ಕಂಡಂತೆ ತಾನು ಹಿಂದೊಮ್ಮೆ ನುಡಿದಿದ್ದ. ನನ್ನಕ್ಕನಿಗಿಲ್ಲದ ಯಜ್ಞೋಪವೀತ ಬೇಡವೆನಗೂ ಮಾತು ನೆನಪಾಯಿತು. ತನ್ನೊಳಗೆ ಸಂಭ್ರಮಿಸಿ ಕೋಟಿ ಕಿರಣ ಕಿರೀಟಿಯಾಗಿ ಬೆಳೆದನು. ಚನ್ನ ಬಸವನಿಗೆ ಒಂದರ ಹರೆಯ. ಆಗಸದಲ್ಲಿ ದ್ಯುಮಮಣಿ, ದೇದೀಪ್ಯಮಾನದಲ್ಲಿ ಮೈದುಂಬಿ ಹೊಸ ದ್ಯೂತಿಯಲ್ಲಿ ಇದ್ದು ಚನ್ನ ಬಸವನ ಪ್ರತಿರೂಪದಂತೆ ತೋರುತ್ತಿತ್ತು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಪುಟ್ಟ ಬಾಲ ನಡೆದಾಡತೊಡಗಿದ್ದನು. ಮನೆಯ ಎಲ್ಲರ ಎದೆಯಲ್ಲಿ ಆನಂದದ ಸವಿಯೂಟ. ಚನ್ನ ಬಸವನ ಕಿಲುಕುಲು ನಗು ಮನಮುದಕ್ಕೆ ನಿನಾರದಂತೆ. ಸೋದರಳಿಯನ ಕಾಣುವಾಸ ಎಂದ ಗುರು ಮಠದಿಂದ ಹೊರಟಿದ್ದ ಬಸವನಿಗೆ ಗುರುಗಳು ವಿಭೂತಿ ಗಟ್ಟಿಯೊಂದನ್ನು ನೀಡಿ ಮಗುವನ್ನು ಕಂಡಂತೆ ಅವನ ಲಲಾಟಕ್ಕೆ ಗುರು ಕಾಣಿಕೆ ಆಗಿಸಿ ಇದನ್ನು ಹಚ್ಚು. ನಾಗವ್ಯೆಯಲ್ಲಿ ಪ್ರತಿದಿನವೂ ಮಗುವಿನ ಲಲಾಟದಲ್ಲಿ ಇದನ್ನು ಹಚ್ಚಬೇಕೆಂದು ಗುರು ಆಣತೆ ಆಗಿದೆ ಎಂದು ನೀಡವಳಿಗೆ ನುಡಿದುಕೊಟ್ಟರು. ಚನ್ನಬಸವ ಹೆತ್ತವರ ಮುದ್ದಿನ ಕೂಸಾಗಿ ಮಡಿಲ ಹೂವಾಗಿ ಹಗಲ ಇನನಂತೆ ದಿನ ದಿನವೂ ಬೆಳೆಯುತ್ತಿದ್ದನು. ಬಸವಣ್ಣನ ಒಲವೆದೆಯ ಮಿಡಿತವಾಗಿದ್ದನು. ಬಸವ ತಾನು ಕಲಿಯುತ್ತಿರುವ ಪಾಠ ಪ್ರವಚನಗಳನ್ನು ಮನನಿಸುತ್ತಾ ಪ್ರೌಢಿಮೆಯನ್ನು ತನ್ನದಾಗಿಸಿಕೊಳ್ಳುತ್ತಿದ್ದ.

ಮನದಲ್ಲಿ ನಿಶೆಗೆ ರವಿಯಾಗಿರಲು ಶತ್ರು. ಅಜ್ಞಾನಕ್ಕೆ ಜ್ಞಾನವೇ ಶತ್ರು, ಸೋಮಾರಿತನಕ್ಕೆ ಸಾಧನೆಯೇ ಶತ್ರು ಭಾವ ಮೂಡಿತ್ತು. ಮರೆತರೆ ಕಲಿತಿದುದನ್ನು ನನಗೆ ನಾನೇ ಶತ್ರುವಾದೇನು ಭಾವಿಸುತ್ತ, ನಾನಿಂದು ಕಲಿಯುತ್ತಿರುವುದು ಪೂರ್ವ ಜನುಮದ ಸಂಸ್ಕಾರ ಬಲದಿಂದ. ಆದರೆ ಕಲಿತುದನ್ನು ಅರಗಿಸಿಕೊಳ್ಳುವುದು ಸತತ ಸಾಧನೆಯಿಂದ. ಆಸೆ ಇರುವವರಿಗೆ ಕಲಿತುದನ್ನು ಒಪ್ಪಿಸಲು ಸದಾ ಸಿದ್ಧನಾಗಿರಬೇಕು ಭಾವದಲ್ಲಿ ಕಲಿತುದುದ ಮತ್ತೆ ಮತ್ತೆ ನೆನಪಿನಲ್ಲಿ ಇರಿಸಿಕೊಳ್ಳುವುದರಲ್ಲಿ ಬಹು ಸಮಯ ಕಳೆಯುತ್ತಿದ್ದನು. ಅಂದೊಮ್ಮೆ ಗುರುಕುಲದಲ್ಲಿ ಪೂಜೆಯೊಂದು ನಡೆಯುತ್ತಿತ್ತು. ಅಗ್ರಹಾರದ ಮಹಾಜನರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದರು. ಊರ ಪರವೂರ ಸಾಮಂತ ಅರಸರು, ಸಿರಿವಂತರು, ಮಕ್ಕಳ ಹೆತ್ತವರು, ಪೋಷಕರು ಕಾತುರದಿಂದಿದ್ದರು. ಪೂಜೆ ಸಾಂಗವಾಗಿ ನೆರವೇರಿತು. ಮಂಗಳಾರತಿಯಾಯಿತು. ಭೋಜನಕ್ಕೆ ಕೆಲ ಸಮಯವಿತ್ತು. ಗುರುಗಳು ಬಂದಿರುವ ಹಿರಿಯರ ಸಿರಿ ಸಮಯ ವ್ಯರ್ಥವಾಗದಂತೆ ಯಾರಾದರೂ ತಾವು ಕಲಿತ ವಿದ್ಯೆಯಿಂದ ಮನೆ ತುಂಬಿರುವ ಸುಜ್ಞಾನ ನಿಪುಣತೆಯನ್ನು ಸಾದರಪಡಿಸಿ ಎಂದಂತೆ ಗುಂಪಿನ ಗುಜುಗುಜು ನಿಂತಿತು. ಯಾರು ಬಂದಾರು? ಕಾತುರದಲ್ಲಿ ಎಲ್ಲರೂ ಕಾಯುತ್ತಿದ್ದರು. ಸೂಜಿ ಬಿದ್ದರೂ ಕೇಳಿಸುವ ಮೌನ. ಯಾರೂ ಎದ್ದು ಬರದಿರಲು ಬಸವ ಮಂದಹಾಸದಲ್ಲಿ ಮೇಲೆದ್ದ. ವೀಕ್ಷಕರಿಗೆ ಬಕಗಳ ಮಧ್ಯದಲ್ಲಿ ರಾಜಹಂಸ ಮೇಲೆದ್ದು ಬಂದಂತೆ ಕಾಣಿಸಿತು. ಬಸವ ಮಗ ತೇಜಕ್ಕೆ ಎಲ್ಲರೂ ಮಾರು ಹೋದರು. ಭುವಿಗಿಳಿದು ಬಂದು ಮೇಲೆದ್ದಿರುವ ದೇವಲೋಕದ ಬಾಲ ಗಂಧರ್ವನಿವ ಸವಿಭಾವ ಬಸವ ಸಭೆಯನ್ನು ದಿಟ್ಟಿಸಿದನು. ನಾನು ಕಲಿತಿರುವ ವಿದ್ಯೆಯನ್ನು ಅರುಹಲು ಸುಸಮಯವಿದು. ನೆರೆದವರು ಬರಿಯ ಪ್ರೇಕ್ಷಕರಲ್ಲ, ಪಾಂಡಿತ್ಯವಿರುವವರು. ಇಂದೆನಗೆ ಮೌಖಿಕ ಪರೀಕ್ಷೆ. ನನ್ನ ಗೆಲುವೇ ಇವರೆಲ್ಲರ ನಲಿವು ಎಂದಾದರೆ ಬದುಕ ಸಾರ್ಥಕತೆ. ಯೋಚಿಸಿ, ನಂಬಿಕೆ ಇದೆ ಎನಗೆ, ಮಾಡಬಲ್ಲೆನು ಮೋಡಿಯನು ಈ ಸಭೆಯಲ್ಲಿ. ಸಿರಿಕಂಠದ ಉಲಿತದಲ್ಲಿ ಹಾಡುವೆನು, ಬರೆದ ವಚನಗಳ ಹೇಳುವೆನು ನಿರ್ಧರಿಸಿ ಸಂಗೀತ ಕಚೇರಿ ಪ್ರಾರಂಭಿಸಿದನು. ಕಲಿತ ಸಂಗೀತಗಳನ್ನು ಶುಶ್ರಾವ್ಯವಾಗಿ ಹಾಡುತ್ತಾ ನೆರೆದವರನ್ನು ತನ್ಮಯತೆಯಲ್ಲಿ ತನ್ನವರನ್ನಾಗಿಸಿ ಗುರುಗಳನ್ನು ದಿಟ್ಟಿಸಿ ಹಾಡಿದನು ವಚನವೊಂದನ್ನು. ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸಿರು ಎನಗಿಲ್ಲಯ್ಯ, ದೊಡ್ಡವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸಿರಯ್ಯ, ದೊಡ್ಡತನವೆನಗಿಲ್ಲಯ್ಯ, ಅಂಜುವೆ ನಂಜುವೆ ನಿಮ್ಮ ಪ್ರಮಥರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಬಸವನ ವಚನ ಗಾಯನ ಮುಗಿಯುತ್ತಿದ್ದಂತೆ ಗುರು ಸಂಗಮೇಶ್ವರರು ಕಣ್ತೆರೆದು ಬಸವನನ್ನು ದಿಟ್ಟಿಸಿದರು. ಯಾವ ವಚನವಿದು? ಯಾರ ವಚನವಿದು? ಕೂಡಲ ಸಂಗಮ ದೇವ ವಚನದಾಂಕಿತ ಯಾರದ್ದು? ಅಚ್ಚರಿಯಲ್ಲಿ ಮುಳುಗಿದರು. ಬಸವನ ವಚನ ಗಾಯನ ಮುಂದುವರಿಯಿತು. ಸಭೆಯಲ್ಲಿ ಚಪ್ಪಾಳೆ, ಇನ್ನೊಂದು ಮತ್ತೊಂದು ಮಗದೊಂದು ಬೇಡಿಕೆ ನಿರಂತರವಾಯಿತು. ಅಸಾಮಾನ್ಯನಿವನು, ಬಲು ನಿಪುಣ, ಪರಿಣಿತ, ಚತುರ, ಸರ್ವವಿದ್ಯಾಪಾರಂಗತ, ನಿಶಿತಮತಿ, ಕರುಣಾಳು, ಧೀಮಂತ, ಬಹು ಸುಂದರ, ನುರಿತ ಗಾಯಕ, ಸಾಹಿತ್ಯ ವಿಶಾರದ, ಮೋಡಿಗಾರ, ತಾಪಸಿ, ಶಿಸ್ತಿನ ಸಿಪಾಯಿ, ಒಲವನೇಹಿಗ, ಪರಿಸರ ಪ್ರೇಮಿ, ಬಡ ಜನರ ಬಂಧು, ಮಿತ್ರರ ಆಪ್ತ, ಗುಣಗಾನ ಒಬ್ಬೊಬ್ಬರಿಂದ ಒಂದೊಂದು ರೀತಿಯಲ್ಲಿ ಪ್ರಸರಕ್ಕೆ ಮುಂದಾಯಿತು. ಎಲ್ಲರೂ ಆನಂದದ ಉತ್ಸಾಹದ ಒಲವಿನಲ್ಲಿ, ಯುವ ಬಸವ, ನಮ್ಮ ಬಸವ, ನಮ್ಮೆಲ್ಲ ಒಲವುಸಿರು, ಆಪ್ತ ಸಂಗಾತಿ ಎಂದು ಗುಣುಗುತ್ತಿದ್ದರು. ಮೆಚ್ಚುಗೆಯ ಸುರಿಮಳೆ, ಹೊಗಳಿಕೆಯ ಬಿರುಮಳೆ ತೋಯಿಸಿದಂತೆ ಕೂಡಲ ಸಂಗಮವನ್ನು ಬಸವ ಕೊಚ್ಚಿ ಹೋಗದೆ ಹೊಗಳಿಕೆಯ ಪ್ರವಾಹದಲ್ಲಿ ತನ್ನತ ಅರಿಯುವಲ್ಲಿ ಮಗ್ನನಾಗಿ ಇಳೆಯ ಬೇರು ಕಡಿದು ಬಿದ್ದು ಹೋಗದಂತೆ ಅಚಲನಾಗಿದ್ದ, ಆಲಿಸುತ್ತಿದ್ದ, ಸೊಕ್ಕಿಗೆ ನಶೆ ಏರಿಸದಂತೆ ದೃಢ ನಿರ್ಧಾರದಲ್ಲಿದ್ದ. ಧ್ಯಾನಸ್ಥ ಗುರುಗಳ ಎದೆ ಬಡಿತ ಕೂಡಲ ಸಂಗಮ, ಕೂಡಲ ಸಂಗಮ ಎಂದು ಧ್ವನಿಸುತ್ತಿತ್ತು. ಕೇಳಿದ್ದ ವಚನವಾದ ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮ ನನುದಿನ ನೆನೆಯಲೀಯದು ಎನ್ನಡೆಯ ಕೂಡಲ ಸಂಗಮ ದೇವ. ತಮ್ಮೊಳಗೆ ಗುನುಗಿದರು. ಮತ್ತೆ ಧ್ಯಾನಸ್ಥ ಮೌನ. ಇದ್ದಕ್ಕಿದ್ದಂತೆ ಅಂತರಂಗದಾಲಾಪನೆ.

0: ಬಸವ ವಚನ ಎಂದು ಧನಿಸಿತು. ಗುರುಗಳು ತಲೆಯೆತ್ತಿ ಬಸವನನ್ನು ನೋಡಿದರು. ಅದೇ ಸಮಯದಲ್ಲಿ ಬಸವನು ತಲೆಯೆತ್ತಿ ಗುರುಗಳನ್ನು ದಿಟ್ಟಿಸಿದ. ಮೌನ ಸಂಪರ್ಕ ಅರಿವಿನ ಚೇತನವಾಯಿತು. ಗುರುಗಳು ಹರ್ಷಿಸಿದರು, ಹರಸಿದರು. ಬಸವನಲ್ಲಿ ಮತ್ತೆ ವಚನಗಳ ಹೇಳುವೆಯ ಕೇಳಿದರು. ಪಾಲಿಗೆ ಬಂದದ್ದು ಪಂಚಾಮೃತ ಭಾವದಲ್ಲಿ ಬಸವ ಒಂದರ ಮೇಲೊಂದು ಹಾಡತೊಡಗಿದ. ಗುರುಗಳು ಕೇಳುತ್ತಲೇ ಇದ್ದರು, ಬಸವ ಹಾಡುತ್ತಲೇ ಇದ್ದ. ಇಬ್ಬರು ಮನೋ ನೆಮ್ಮದಿಯ ಸಿಂಹಾಸನವನ್ನು ಏರಿದರು. ದಿನಗಳು ಉರುಳುತ್ತಿದ್ದಂತೆ ದಿನದುದ್ದದ ಹೊಂಬೆಳಕ ಸವಿಯ ಉಣ್ಣುತ್ತ ಬಸವ ಬೆಳೆಯುತ್ತಿದ್ದ. ದಾರಿ ಇದೆ ದೂರ, ಸೇರುವಲ್ಲಿ ತೀರ, ಸತ್ಯದರಿವನ್ನು ಹೊಂದಿದ್ದ. ಸಾಹಸವೇ ಸಾಧನೆಗೆ ಬೇರು ಎಂಬುದನ್ನು ಮನಗಾಣಿಸಿಕೊಂಡಿದ್ದ. ಎಲ್ಲರ ಮನಗೆದ್ದು ಚಿರ ನೆನಪಾಗಿ ಅವರೆದೆಯಲ್ಲಿ ನಿತ್ಯ ರಿಂಗಣಿಸುತ್ತಿರಬೇಕು ಎಂಬಾಸೆಯನ್ನು ತನ್ನೆದೆಯ ಉಸಿರಾಗಿಸಿಕೊಂಡಿದ್ದ. ಬಸವ ಮನದಲ್ಲಿ ಸದಾ ರಿಂಗಣಿಸುತ್ತಿದ್ದುದು, ಸಲ್ಲಬೇಕಿಲ್ಲ ನಾನು, ಸಂದಂತೆ ನಾನೆಲ್ಲಿ ಸಲ್ಲುವೆನು ಎಲ್ಲೆಲ್ಲು ಎಂಬುದಾಗಿತ್ತು. ನುಡಿದ, ಬರೆದಿಟ್ಟ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮದೇವ. ದಿನ ವಾರ ಮಾಸ ಉರುಳುತ್ತಿದ್ದಂತೆ ಬಸವ ಬೆಳೆದ. ಹೊಸ ಬೆಳಕ ಅಂದದಲ್ಲಿ ಸಂಭ್ರಮಿಸುತ್ತಾ ತಾನು ತಾನಾಗಿ ಬೆಳೆಯತೊಡಗಿದ. ಒಮ್ಮೆ ಬಸವನಲ್ಲಿ ಗುರುಗಳು ಇಂತೆಂದರು, ಬಸವ ಕಲಿಕೆಗೆಂದು ಕೊನೆಯಿಲ್ಲ. ಕಲಿತಷ್ಟು ಕಲಿಯಬೇಕು ಎಂಬ ಮನ ಇರುವವನಲ್ಲಿ ತಾಯಿ ಶಾರದೆಯು ಅವನಿಂದ ದೂರವಾಗದೆ ಸದಾ ಅವನೊಡನೆಯೇ ನಲಿಯುತ್ತಿರುತ್ತಾಳೆ. ಆದರೆ ಸಮಯ ಎಂಬುದು ನೀನೆಷ್ಟು ಕಲಿತಿರುವಿ, ನೀನೆಂತು ಕಲಿಯುತ್ತಿರುವಿ ಎಂಬುದರ ನಿಜದರಿವು ನನಗಿದೆ. ಶರದಿಯಲ್ಲಿ ಮುಳುಗಿದರೆ ಅದರಾಳಕ್ಕೆ ಎಳೆಯಲಾರೆವು. ಆದರೆ ಚಿಪ್ಪು ಶಂಖಗಳೊಡನೆ ಮುತ್ತು ರತ್ನಗಳನ್ನು ಹೊತ್ತು ತರಬಲ್ಲೆವು. ಅದರಂತೆ ವಿದ್ಯಾಸಾಗರದಲ್ಲಿ ಮುಳುಗಿ ನೀನು ಹೆಕ್ಕಿ ತಂದಿರುವೆ ಅನರ್ಘ್ಯ ರತ್ನಗಳನ್ನು. ಇವು ಇಂದು ಜ್ಞಾನಸೂರ್ಯನ ಪ್ರಖರ ರೂಪದಲ್ಲಿ ಹೊರಬಂದ ವಚನ ರತ್ನಗಳಾಗಿ ಹೊಳೆಯುತ್ತಿವೆ. ನಿಲ್ಲಿಸದಿರು, ಸದಾ ಮುಂದುವರಿಯುತ್ತಿರು. ದಿನ ದಿನವೂ ಅನರ್ಘ್ಯ ವಚನ ರತ್ನಗಳು ಬದುಕ ಬೆಳಗುತ್ತಿರಲಿ. ಮತ್ತೆ ಮೆಲು ಸ್ವರದಲ್ಲಿ ಮುಂದಿನ ಸಮಾವರ್ತನದಲ್ಲಿ ನೀನು ಸ್ನಾತಕನಾಗುವಿ. ಇನ್ನು ನಿನಗಿರುವುದು ಆಕಾಶವನ್ನು ಓದಿ ನಕ್ಷತ್ರಗಳನ್ನು ಎಣಿಸಿ ಜಗದಲ್ಲಿ ಆಡುವುದು ಮಾತ್ರ. ದಿನಗಳು ಉರುಳುತ್ತಿದ್ದಂತೆ ಬಸವನ ಮನದಲ್ಲಿ ಗುರುಗಳಾಡಿದ ಮಾತೇ ರಿಂಗಣಿಸುತ್ತಿತ್ತು. ನಾಳೆ ಏನು, ಎಂತೂ, ಎಲ್ಲಿ ಎಂಬುದು ಬಿಡದೆ ಕಾಡುತ್ತಿರುವ ಪ್ರಶ್ನೆಯಾಗಿತ್ತು. ಬಸವನನ್ನು ಗಮನಿಸುತ್ತಲೇ ಇದ್ದ ನಾಗಮ್ಮ ತನ್ನ ಆತ್ಮದ ಲಾಪವನ್ನು ಹಿಡಿದಿರಿಸಿಕೊಳ್ಳದೆ, ಬಸವನಲ್ಲಿ ಬಸವ, ನಿನ್ನ ಅನ್ಯ ಮನಸ್ಕತೆಯನ್ನು ಗಮನಿಸುತ್ತಿರುವೆ. ನಿನ್ನ ನದೆ ನುಡಿಗಳಲ್ಲಿ ಸಹಜತೆ ಗೋಚರಿಸುತ್ತಿಲ್ಲ. ಯಾವುದೋ ಕೊರಗಿನಲ್ಲಿ ದಿನ ಕಳೆಯುತ್ತಿರುವೆ ಎಂಬ ಅನುಮಾನ ನನ್ನನ್ನು ಕಾಡುತ್ತಿದೆ. ಹೇಳು ಬಸವ, ಅದಾವ ಶೂನ್ಯಭಾವ ಕಾಡುತ್ತಿದೆ ನಿನ್ನನ್ನು? ನನಗೆ ನಿನ್ನ ರೀತಿ ನೀತಿ ಮನದ ದುಮ್ಮಳ ಒರಿತು ಕಸಿವಿಸಿ ನನಗೆಲ್ಲವನ್ನು ಅರುಹಿ, ಪ್ರಶಾಂತ ಮನದವನಾಗಿರು ಎಂದಳು. ಬಸವ ನಿಧಾನವಾಗಿ ಇಂತೆಂದನು, ಅಕ್ಕ ಚಿಂತಿಸದಿರು, ಹತ್ತಾರು ಯೋಚನೆಗಳು ಬಂದು ಹೋಗುವ ರೀತಿಯಲ್ಲಿ ಕಾಡುತ್ತಿವೆ.
1: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕುಡಿಯುವ ನೀರನ್ನು ಸಂಪೂರ್ಣ ಶುದ್ಧ ಮಾಡುವ ಆಧುನಿಕ RO ಅಂದರೆ ರಿವರ್ಸ್ ಅಸ್ಪೋಸಿಸ್ ಯಂತ್ರಗಳಿಗೆ ಹಲವಾರು ಮೊರೆ ಹೋಗಿದ್ದೇವೆ. ಬಟನ್ ಒತ್ತಿದ ತಕ್ಷಣ ನೀರು ಸಿಗುತ್ತದೆ ನಿಜ, ಆದರೆ ಅತಿ ಶುದ್ಧವಾದ ನೀರು ಯಾವಾಗಲೂ ಆರೋಗ್ಯಕರ. ಶುದ್ಧತೆಯ ಬರದಲ್ಲಿ ನೀರಿನಲ್ಲಿರುವ ನೈಸರ್ಗಿಕ ಜೀವಸತ್ವಗಳನ್ನು ನಾವು ಕೊಲ್ಲುತ್ತಿದ್ದೇವೆ. ಬನ್ನಿ, ಸಾಮಾನ್ಯ ತಪ್ಪು ಕೆಲವು ಕಲ್ಪನೆಗಳನ್ನು ಬದಿಗೊತ್ತಿ ವೈದ್ಯಕೀಯ ಸತ್ಯಗಳನ್ನು ನಾವು ಇಂದು ಚರ್ಚೆ ಮಾಡೋಣ. TDS ಅಂದರೆ ನೀರಿನಲ್ಲಿ ಕರಗುವ ಖನಿಜಗಳು ಮತ್ತು ಲವಣಗಳನ್ನು ಒಟ್ಟು ಪ್ರಮಾಣವೇ TDS ಅಂದರೆ ಟೋಟಲ್ ಡಿಸಾಲ್ಡ್ ಸಾಲಿಡ್ ಎಂದರ್ಥ. ಸುಮಾರು 200 ರೂಪಾಯಿಗಳಿಗೆ ಸಿಗುವ ಒಂದು ಸಣ್ಣ TDS ಮೀಟರ್ ಸಹಾಯದಿಂದ ನಿಮ್ಮ ಮನೆ ನಲ್ಲಿಯಲ್ಲಿ ನೀರಿನ TDS ಎಷ್ಟಿದೆ ಎಂದು ನೀವೇ ಪರೀಕ್ಷಿಸಬಹುದು. ಈ ಸಂಖ್ಯೆ ನಿಮಗೆ ವಾಸ್ತವವಾಗಿ ಯಾವ ಯಂತ್ರ ಬೇಕು ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕಲ್ಮಶಗಳ ಜೊತೆಗೆ ಖನಿಜಗಳ ಕಳ್ಳ RO ತಂತ್ರಜ್ಞಾನ ನೀರನ್ನು ಅತ್ಯಂತ ಸೂಕ್ಷ್ಮವಾದ ಫಿಲ್ಟರ್ ಮೂಲಕ ಹಾಯಿಸಿ ಕಲ್ಮಶಗಳನ್ನು ತೆಗೆಯುತ್ತದೆ. ಇದು ಅಷ್ಟೊಂದು ಪ್ರಬಲವೆಂದರೆ ಕಲ್ಮಶಗಳ ಜೊತೆಗೆ ನಮ್ಮ ಹೃದಯ ಮತ್ತು ಮೂಳೆಗಳಿಗೆ ಅತ್ಯವಶ್ಯಕವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ನೈಸರ್ಗಿಕ ಖನಿಜಗಳನ್ನು ಇಂದು ತೆಗೆದುಹಾಕಲಾಗುತ್ತದೆ. ದೀರ್ಘಕಾಲದವರೆಗೆ ಇಂತಹ ಡಿ ಮಿನರಲ್ಸ್ ಖನಿಜ ರಹಿತ ನೀರನ್ನು ಕುಡಿಯುವುದರಿಂದ ಸುಸ್ತು, ಸ್ನಾಯು ಸೆಳೆತ ಅಥವಾ ಕ್ರ್ಯಾಂಪ್ ಉಂಟಾಗಬಹುದು. ನಿಮ್ಮ ಮನೆಯಲ್ಲಿ ಈಗಾಗಲೇ RO ಯಂತ್ರವಿದ್ದರೆ ಅದನ್ನು ಬಿಸಾಡಬೇಡಿ. ಯಂತ್ರದ ಒಳಗಿರುವ TDS ಅಡ್ವಾನ್ಸರನ್ನು 50-150ಕ್ಕೆ ಸೆಟ್ ಮಾಡಲು ನಿಮ್ಮ ಸರ್ವಿಸ್ ಟೆಕ್ನಿಷಿಯನ್ಗೆ ತಿಳಿಸಿ. ಅನೇಕರು ಇದು 0 ಇರಬೇಕು ಎಂದು ತಪ್ಪು ತಿಳಿದುಕೊಂಡಿರುತ್ತಾರೆ. ಹೀಗೆ ಮಾಡುವುದರಿಂದ RO ಯಂತ್ರವೇ ನೀರಿಗೆ ಸ್ವಲ್ಪ ಖನಿಜಗಳನ್ನು ವಾಪಸ್ ಸೇರಿಸುತ್ತದೆ. ನಿಜಕ್ಕೂ RO ಯಂತ್ರ ಅಗತ್ಯವಿದೆಯೇ? ಹೌದು, ನಿಮ್ಮ ಮನೆಯ ನಲ್ಲಿಯಲ್ಲಿ ನೀರಿನ TDS ಪರಿಶೀಲಿಸಿ ಆಮೇಲೆ ಈ ನಿರ್ಧಾರ ತೆಗೆದುಕೊಳ್ಳಿ. TDS 300ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ದುಬಾರಿ RO ಯಂತ್ರದ ಅಗತ್ಯ ಇಲ್ಲ. ಕೇವಲ ಅಲ್ಟ್ರಾ ವಯೊಲೆಟ್ ಅಂದರೆ UV ಫ್ಲೂರಿಫೈ ಇದ್ದರೆ ಸಾಕು. ಇದು ಕ್ರಿಮಿಗಳನ್ನು ಕೊಲ್ಲುತ್ತದೆ, ಆದರೆ ಖನಿಜಗಳನ್ನು ಹಾಗೆ ಉಳಿಸುತ್ತದೆ. ನಗರ ಪ್ರದೇಶದ ಮುನ್ಸಿಪಲ್ ನೀರಿಗೆ ಸಾಮಾನ್ಯವಾಗಿವೆ ಇದುವೇ ಸೂಕ್ತ. ಅಲ್ಟ್ರಾ ವಯೊಲೆಟ್ ಫ್ಯೂರಿಫೈಯರ್ ಜೊತೆಗೆ ಒಂದು ಸೆಡಿಮೆಲ್ಟ್ ಫಿಲ್ಟರ್ ಸಾಕು. ನೀರು ಉಪ್ಪಾಗಿದ್ದರೆ ಮಾತ್ರ RO ಬಗ್ಗೆ ಯೋಚಿಸಿ. TDS 500ಕ್ಕಿಂತ ಹೆಚ್ಚಿದ್ದರೆ RO ಯಂತ್ರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತದೆ. ಉದಾಹರಣೆಗೆ ಒಣ ಪ್ರದೇಶದ ಬೋರ್ವೆಲ್ ನೀರು, ನೀರಿನಲ್ಲಿ ಆರ್ಸೆನಿಕ್, ಫ್ಲೋರೈಡ್ ಅಥವಾ ಸೀಸದ ಅಂಶ ಇದ್ದರೆ TDS ಎಷ್ಟೇ ಇದ್ದರೂ OR ಯಂತ್ರ ಬಳಸಬೇಕಾಗುತ್ತದೆ. ಪ್ಲಾಸ್ಟಿಕ್ ಕ್ಯಾನ್ ನೀರಿನ ಅಪಾಯ. ನಗರಗಳಲ್ಲಿ ನೀಲಿ ಬಣ್ಣದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳ ಬಳಕೆ ಸಾಮಾನ್ಯವಾಗಿದೆ. ಇದು ಆರೋಗ್ಯಕರವಲ್ಲ, ಏಕೆಂದರೆ ಒಂದೇ ಕ್ಯಾನನ್ನು 1000 ಬಾರಿ ಬಳಸುತ್ತಾರೆ ಮತ್ತು ಇವುಗಳನ್ನು ಸುಡು ಬಿಸಿಲಿನಲ್ಲಿ ಸಾಗಿಸುತ್ತಾರೆ. ಬಿಸಿಲಿಗೆ ಪ್ಲಾಸ್ಟಿಕ್ ಕರಗಿ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕಗಳು ನೇರವಾಗಿ ನೀರಿಗೆ ಸೇರುತ್ತವೆ. ಕ್ರಿಮಿಗಳನ್ನು ನಾಶ ಮಾಡಲು ನೀರನ್ನು ಕುದಿಸುವುದೇ ಅತ್ಯುತ್ತಮ ವಿಧಾನ. ಕನಿಷ್ಠ ಪಕ್ಷ ನಿಮಿಷವಾದರೂ ನೀರನ್ನು ಚೆನ್ನಾಗಿ ಕುದಿಸಬೇಕು. ರಾತ್ರಿ 5-6 ಲೀಟರ್ ನೀರನ್ನು ಕುದಿಸಿ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿಟ್ಟರೆ ಬೆಳಗ್ಗೆ ಸುರಕ್ಷಿತ, ಸಂರಕ್ಷಿತ ಮತ್ತು ಖನಿಜಯುಕ್ತ ನೀರು ಸಿದ್ಧವಾಗಿರುತ್ತದೆ. ನೆನಪಿರಲಿ, ಕುದಿಸಿದ ನೀರನ್ನು ಜೀವಿತಾವಧಿ 24 ಗಂಟೆ ಮಾತ್ರ. ಪ್ರತಿದಿನ ಹೊಸ ನೀರು ಕಾಯಿಸುವುದು ಉತ್ತಮವಾದ ಅಭ್ಯಾಸ. ಆದರೆ ರಾಸಾಯನಿಕ ಬರ್ತಿದ್ದ ನೀರಿದ್ದರೆ ಬರೀ ಕುದಿಸುವುದು ಸಾಕಾಗುವುದಿಲ್ಲ. ತಾಮ್ರದ ಪಾತ್ರೆ ಕನಿಷ್ಠ 8 ಗಂಟೆ ನೀರಿಟ್ಟು ಪಾತ್ರೆ

0: ದಿನ ಪ್ರತಿದಿನ ನಿಂಬೆ ಅಥವಾ ಹುಣಸೆಯಿಂದ ಉಜ್ಜಿ ತೊಳೆದರೆ ಮಾತ್ರ ಬಳಸಿ, ಇಲ್ಲವಾದರೆ ತಾಮ್ರದ ಅಂಶವೇ ಅತಿಯಾಗಿ ಹೊಟ್ಟೆ ಸೇರಿ ವಿಷವಾಗಬಹುದು. ಹುಳಿ ಪದಾರ್ಥಗಳನ್ನು ಇದರಲ್ಲಿ ಹಾಕಿಡಲೇಬಾರದು. ನೀರನ್ನು ತಂಪಾಗಿಡಲು ಮಣ್ಣಿನ ಮಡಿಕೆ ಉತ್ತಮ, ಆದರೆ ಒಳಗೆ ಬ್ಯಾಕ್ಟೀರಿಯಾ ಅಥವಾ ಇತರೆ ಕ್ರಿಮಿಗಳು ಬೆಳೆಯದಂತೆ 1-2 ವಾರಗಳಿಗೊಮ್ಮೆ ಉಜ್ಜಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತದೆ. ಬಿಸಿಲಿನಲ್ಲಿ ಇಟ್ಟ ಗೀರು ಬಿದ್ದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳಿಂದ ಪ್ರತಿನಿತ್ಯ ನೀರು ಕುಡಿಯುವುದು ಅಪಾಯಕಾರಿಯಾಗಬಹುದು. ನೀರಿನಲ್ಲಿ ಅರ್ಸಿನಿಕ್ನಂತಹ ಕೆಮಿಕಲ್ಗಳಿದ್ದರೆ ಅದರಿಂದ ಅನ್ನ ಬೇಳೆಯನ್ನು ಬೇಯಿಸಬೇಡಿ. ಕುದಿಸಿದರೆ ರಾಸಾಯನಿಕಗಳು ಹೋಗುವುದಿಲ್ಲ, ಬದಲಿಗೆ ಇನ್ನಷ್ಟು ಸಾಂದ್ರವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅಡಿಗೆಗೂ RO ನೀರನ್ನೇ ಬಳಸಿ. ಆಧುನಿಕ ತಂತ್ರಜ್ಞಾನ ಎಂದು ಕೂಡಲೇ ಅದು ಆರೋಗ್ಯಕರ ಇರಲೇಬೇಕು ಎಂದು ಕಣ್ಮುಚ್ಚಿ ನಂಬಬೇಡಿ. ನಿಮ್ಮ ಮನೆಯ ನಲ್ಲಿಯ ನೀರಿನ TDS ಕಡಿಮೆ ಇದ್ದರೆ ದುಬಾರಿ RO ಯಂತ್ರಗಳಿಗಿಂತ ಹಳೆಯ ಶೈಲಿಯ ಕುದಿಸಿದ ಅಥವಾ ಅಲ್ಟ್ರಾವಯೊಲೆಟ್ ಫಿಲ್ಟರ್ 100 ಪಟ್ಟು ಶ್ರೇಷ್ಠ. ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ದೂರವಿಡಿ. ನೀರನ್ನು ಜವಾಬ್ದಾರಿಯಿಂದ ಸ್ಟೀಲ್ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿ ಇಟ್ಟುಕೊಂಡು ಕುಡಿಯಬೇಕಾಗುತ್ತದೆ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ನೀರಿನ ಅಗತ್ಯ ತುಂಬ ಹೆಚ್ಚಿರುವುದರಿಂದ ಸಾಮಾನ್ಯವಾಗಿ ನಿಗಾ ವಹಿಸಿ ನಾವು ನೀರನ್ನು ಕುಡಿಯಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾ ಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ.

0: ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ಸಲ ಗಾಂಧಿ ಊರಿಂದ ಊರಿಗೆ ಹೋಗ್ತಾ ಇದ್ದ, ಯಾವಾಗಲೂ ಹಾಗೆ ಕೆಲಸ ಅವ್ರದ್ದು, ನಡ್ಕೊಂಡೇ ಹೋಗ್ಬೇಕು. ಹತ್ತು ಮೈಲಿ, 15 ಮೈಲಿ, ವೇಷಭೂಷಣ ನಿಮ್ಗೆ ಗೊತ್ತು, ತುಂಡು ಪಂಚೆ, ಮೇಲೆ ಹೆಗಲ ಮೇಲೆ ಒಂದು ಖಾದಿ ಶಾಲು, ಕೈಯಲ್ಲೊಂದು ಕೋಲು, ಕಾಲಲ್ಲಿ ಚಪ್ಪಲಿ, ನಡ್ಕೊಂಡು ಹೋಗ್ತಾ ಇರೋದು ಹಾಗೇನೆ. ಅವ್ರ ಜೊತೆಗೆ ಒಂದಿಷ್ಟು ಜನ ಅನುಯಾಯಿಗಳು ಹೋಗ್ತಾ ಇರಬೇಕು, ಊರಿಂದ ಊರಿಗೆ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗ್ತಾ ಇದ್ರು. ಆಗ ಆದಂತ ಒಂದು ಘಟನೆ ಬಹಳ ಚೆನ್ನಾಗಿರೋ ಘಟನೆ ಇದು. ಒಂದು ಊರಿಗೆ ಹೋಗಿದ್ದಾರೆ ಬಾಪು, ಇಡೀ ದಿವಸ ನಡೆದಿರೋದ್ರಿಂದ ಕೈ ಮೇಲೆ ಮೈ ಮೇಲೆ ತುಂಬ ಧೂಳಿದೆ. ಧೂಳಿನ ನೆಲ, ಕಾಂಕ್ರೀಟ್ ನೆಲ ಕೂಡ ಅಲ್ಲ ಅವು, ಅದರಿಂದ ಕಾಲಿಗೆಲ್ಲ ಧೂಳು ಮೆತ್ಕೊಂಡ್ಬಿಟ್ಟಿದೆ. ಅವ್ರದೊಂದು ಪರಿಪಾಠ ಏನಿತ್ತು ಅಂದರೆ, ಯಾವ ಜಾಗದಲ್ಲಿ ಇರ್ತಾರೋ ಹೋದ್ಮೇಲೆ ಸಾಯಂಕಾಲ ಸ್ನಾನ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು. ಆ ಸ್ನಾನಕ್ಕೆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಅವ್ರ ಜೊತೆ ಮನು ಇದ್ಲು, ಮನು ಅಭ, ಇಬ್ಬರು ಅವರ ಸೋದರ ಸೊಸೆಯಂದಿರಿದ್ದ ಹಾಗೆ ಅವ್ರು ನೋಡ್ಕೊಳ್ಳೋರು. ಮನು ಆಕೆ ಕೆಲಸ, ಇವ್ರು ಸ್ನಾನಕ್ಕೆ ಬೇಕೋ ಒಂದು ಚೀಲ ಇರ್ತಿತ್ತು, ಆ ಚೀಲದಲ್ಲಿ ಸಾಮಗ್ರಿ ಇಡಬೇಕು, ಎಲ್ಲ ಇಟ್ಟು ನೀರಿಟ್ಟು ಸ್ನಾನ ಮಾಡ್ತಿದ್ರು ಗಾಂಧಿ. ಗಾಂಧೀಜಿಯವ್ರ ಚೀಲದಲ್ಲಿ ಒಂದು ಕಲ್ಲಿತ್ತು, ಒಂದು ನುಣುಪಾದ ಗುಂಡು ಕಲ್ಲಿತ್ತು, ಅದು ಸುಮಾರು 20 ವರ್ಷದಿಂದ ಇರಬೇಕು ಅವ್ರ ಚೀಲದಲ್ಲಿ ಕಲ್ಲು. ಎದಕ್ಕೆ, ತಿರುಗಾಡ್ ಬಂದಿದ್ದಾರಲ್ಲ, ಧೂಳಾಗಿರುತ್ತಲ್ಲ ಕಾಲೆಲ್ಲ, ಉಜ್ಜಿಕೊಳ್ಳೋದಕ್ಕೆ ಆ ಕಲ್ಲಿಂದ ಉಜ್ಜಿಕೊಳ್ಳೋರು ಕಾಲು. ಅದೊಂಥರ ಸೋಪ್ ಇದ್ದಂಗೆ ಉಜ್ಜಿಕೊಂಡು ಮೈ ಮೇಲೆ ಧೂಳೆಲ್ಲ ಕಿತ್ಕೋಬೇಕು. ಆ ಕಲ್ಲು ಇರಬೇಕಾಗಿತ್ತು. ಮನು ನೋಡ್ತಾಳೆ ಆ ಕಲ್ಲಿಲ್ಲ, ಅಯ್ಯೋ ಕಲ್ಲು ಮರ್ತುಬಿಟ್ಟೆ, ಎಲ್ಲಿ ಹೋಗಿರ್ಬೇಕು, ಹಿಂದಿನ ದಿವಸ ಯಾವುದೋ ಹಳ್ಳಿಲಿದ್ವಲ್ಲ, ನೇಕಾರ ಮನೆಯಲ್ಲಿದ್ವಿ, ಬಹುಶಃ ಕಲ್ಲು ಅಲ್ಲೇ ಬಿಟ್ಟಿರಬೇಕು. ಹೇಳೋದು ಹೇಗೆ ಗಾಂಧೀಜಿಗೆ, ಬಹಳ ಪರ್ಟಿಕ್ಯುಲರ್ ಅವ್ರು ಹಿಂಗೆ ಇರಬೇಕು ಅಂತ. ಈಕೆ ಹೋಗಿ ಹೇಳಿದಂತೆ, ಬಾಪು ಆ ಕಲ್ಲು ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ಹೋಯ್ತದು ಅಂತ ಕೇಳಿದ್ರಂತೆ ಇವರು. ಬಹುಶಃ ನೇಕಾರ ಮನೆಯಲ್ಲಿ ಬಿಟ್ಟು ಬಂದಿರಬೇಕು, ಒಂದು ಬೇರೆ ಕಲ್ಲು ಇಟ್ಟಿದ್ದೀನಿ ಕಾಲು ಉಜ್ಕೊಳ್ಳೋದಕ್ಕೆ. ಆಯ್ತು ಆಯ್ತು ಅಂದರು, ಸ್ನಾನ ಮಾಡಿದರು, ಪ್ರಾರ್ಥನೆ ಆದಮೇಲೆ ಆಕೆನ ಕರೆದ್ರು, ಮನುನ ಒಂದು ಕೆಲಸ ಮಾಡಿ ಮನು, ಬೆಳಗ್ಗೆ 4 ಗಂಟೆಗೆ ಎದ್ದು ನೀನು ವಾಪಸ್ ಆ ಊರಿಗೆ ಹೋಗು, 15 ಕಿಲೋಮೀಟರ್ ದೂರ ಊರಿಗೆ ಹೋಗು, ಆ ನೇಕಾರ ಮನೆಯಲ್ಲಿ ಕಲ್ಲು ಇರುತ್ತದೆ, ಅದನ್ನು ತೊಗೊಂಡು ಬಾ, ನನಗೆ ಬೇಕದು ಒಂದು. ಆಕೆ ಇದು ಕಲ್ಲು ಯಾಕೆ ಬೇಕು, ಬೇಕಾದಷ್ಟು ಕಲ್ಲು ಇದಾವಲ್ಲ ಕೊಡ್ತೀನಿ ಎಂದು. ನೀನು ಉದ್ದಟತನದ ಮಾತಾಡಬೇಡ, ನೀನು ಸೀದಾ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀಯ, ಅವ್ರ ಮನೆಗೆ ಹೋಗಿ ಕಲ್ಲು ಹುಡ್ಕೊಂಡು ಬರ್ತೀಯ, ಕಲ್ಲು ಹುಡ್ಕೊಂಡೇ ಬರ್ಬೇಕು ನೀನು ಅಂದರು. ಹಾಗೆ ಗಾಬರಿ ಪಾಪ ಸಣ್ಣ ಹುಡುಗಿ, ಕೇಳ್ದಂತೆ ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಲಾ ಅಂತ. ಬೇಡ ಬೇಡ, ತಪ್ಪು ಮಾಡಿದ ನೀನಲ್ವಾ, ಅವ್ರಿಗೆ ಯಾಕೆ ಶಿಕ್ಷೆ, ನೀನೊಬ್ಬಳೇ ಹೋಗ್ಬೇಕು, ಏನಾಗಲ್ಲ, ನಿನ್ನ ಜವಾಬ್ದಾರಿ ಏನೂ ಇಲ್ಲ, ಹೋಗ್ಬಾ ನೀನು. ಬೆಳಗ್ಗೆ ಹೋದ್ಲು, 4 ಗಂಟೆಗೆ ನಡ್ಕೊಂಡು ಹೋಗಿ ಆ ನೇಕಾರ ಮನೆ ಹುಟ್ಟೋತ್ತಿಗೆ ಆಕೆ ನೇಕಾರ ಹೆಂಡತಿಗೆ ಭಾಳ ಖುಷಿ ಆಯ್ತು, ಮತ್ತೆ ಬಂದರು ಇವರು ಅಂತ. ಬನ್ನಿ ಬನ್ನಿ, ಇಲ್ಲಮ್ಮ ನಿಮ್ಮ ಮನೆಗೆ ಇರೋಕೆ ಬಂದಿಲ್ಲ ನಾನು, ಒಂದು ಕಲ್ಲಿತ್ತು ಬಾಪೂಜಿ ಕಾಲು ಉಜ್ಜಿಕೊಳ್ಳೋದು, ಗುಂಡು ನಯವಾದಂಥ ಕಲ್ಲಿತ್ತು, ಅದೆಲ್ಲಿದೆ ಅಂತ. ನಾನು ನೋಡಲಿಲ್ಲ ಅಂದಕ್ಕೆ, ಮನೆಯೆಲ್ಲ ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಆಕೆ ಅಂದು, ಅಯ್ಯೋ ನಮ್ಮ ಮನೆಯವ್ರು ಹುಡುಗರೆಲ್ಲ ಸೇರಿ ಇವರೆಲ್ಲ ಹೋದ್ಮೇಲೆ ಸ್ವಚ್ಛ ಮಾಡಿ ಕಸದ ಗುಂಡಿಗೆ ಹಾಕಿರ್ತಾರೆ, ಅಲ್ಲೇನೋ ಬಿದ್ದಿದೆ ನೋಡೋಣ ಬಾ ಅಂದರು. ಮನು ಪಾಪ ಮನಸ್ಸಿಲ್ದೇನೆ ಹೋಗಿ ಆ ಕಸದ ಗುಂಡಿಯಲ್ಲಿ ಇಳಿದು ಕಸ ಎಲ್ಲ ಶೋಧಿಸಿ ಹೊಡೆದಾಗ ಇತ್ತಪ್ಪ ಕಲ್ಲಲ್ಲಿ ಕಲ್ಲಿತ್ತ. ಆಕೆಗೆ ಏನೋ ಒಂದು ಕೊಹಿನೂರ್ ವಜ್ರ ಸಿಕ್ಕಂಗೆ ಆಗಿರ್ಬೇಕು. ತಂದ ನಲೆ ನೀರಲ್ಲಿ ತೊಳ್ಕೊಂಡು ಸಿಟ್ಟು ಬಂದಿತ್ತಲ್ಲ, ಉಪವಾಸ

ಮೀರಾ ಬೆಹನ್, ಬೇರೆ ದೇಶದ ಮಣ್ಮಗಳು ನನ್ನ ಶಿಷ್ಯಳಾಗಿದ್ದಂಥವಳು, ನನ್ನ ಕಾಲು ಉಜ್ಜಬೇಕು ಅಂತ ಹೇಳಿ ಒಂದು ಕಲ್ಲು ಆರಿಸಿ 15 ದಿವಸ ಬೇರೆ ಕಲ್ಲಿಗೆ ಉಜ್ಜಿ ಉಜ್ಜಿ ಉಜ್ಜಿ ನಯವಾಗಿ ಮಾಡಿಕೊಟ್ಟಿದ್ದಾಳೆ ಆಕೆ. ಇದು ನನ್ನ ಕಲ್ಲಲ್ಲ, ಆಕೆ ಪ್ರೀತಿಯ ಸಂಕೇತ. ಅದು ಯಾರಾದರೂ ಪ್ರೀತಿಯಿಂದ ಕೊಟ್ಟದ್ದನ್ನು ಹಾಕಿ ಬಿಸಾಕ್ಬಾರ್ದಮ್ಮ ಅದನ್ನು. ಅದಕ್ಕೆ ನನ್ನ ಕಲ್ಲು ಮುಖ್ಯ. ಇದು ಕಲ್ಲು ಮುಖ್ಯ ಅಲ್ಲ, ಕಲ್ಲು ಲಕ್ಷ ಇದ್ದಾವೆ, ಆದರೆ ಆ ಹಿಂದೆ ಪ್ರೀತಿ ಇದೆಯಲ್ಲ, ಮೀರಾ ಬೆಹನ್ ಮಾಡಿದ್ದು, ಆಕೆ ಪರಿಶ್ರಮ ಇದೆ, ಅದಕ್ಕೆ ಅದು ಬೇಕಾಗಿದ್ದು ಅಂತ. ಆಗ ಮನು ಗೊತ್ತಾಯ್ತಂತೆ, ಇದು ಗಾಂಧೀಜಿ ಪ್ರೇಮಕ್ಕೆ ತೋರಿಸ್ತಿರುವಂಥ ಪ್ರತಿಯಾದ ಪ್ರೇಮ. ಮೀರಾ ಬೆಹನ್ ಕಲ್ಲನ್ನು ನಾಡಿಕೊಟ್ಟು ಉಜ್ಜಿ ಕೊಟ್ಟಲು, ಆಕೆ ಪರಿಶ್ರಮ ನನಗೆ ಒಳ್ಳೇದಾಗಲಿ ಅಂತ ಮಾಡಿಕೊಟ್ಟಿದ್ದಾಳೆ. ಅದು ಕಲ್ಲಲ್ಲ, ಅದು ಒಬ್ಬ ಅತ್ಯಂತ ಪ್ರೀತಿ ಪಾತ್ರರಾದಂಥ ಜನರ ಪ್ರೀತಿಯ ಸಂಕೇತ. ಆದ್ದರಿಂದ ಅದನ್ನು ಯಾವುದು ಉಡಾಫೆ ಮಾಡೋ ಹಾಗಿಲ್ಲ. ಗಾಂಧೀಜಿ ಕೊನೆವರೆಗೂ ಸಣ್ಣ ಸಣ್ಣ ವಸ್ತುಗಳು ಯಾರು ಕೊಟ್ಟದ್ದೋ ಅದು ನೆನಪಿಟ್ಟುಕೊಂಡು ಪ್ರೀತಿಯಿಂದ ಕಾಪಾಡಿಕೊಂಡ್ರು. ಹೀಗಾಗಿ ತಾವೇ ಒಂದು ಪ್ರೀತಿಯ ಸಮುದ್ರ ಆಗಿ ಹೋದರು. ಇದು ನೆನೆಸ್ಬೇಕು ಸ್ವಾಮಿ, ಒಂದು ಸಣ್ಣ ಕಲ್ಲು ಮತ್ತೊಬ್ಬರ ಪ್ರೀತಿಯ ದ್ಯೋತಕ್ಕಾಗಿ ಮಹಾತ್ಮರನ್ನು ಕಾಡಿತ್ತು, ಅವರನ್ನು ಬೇಡಿತ್ತು, ಅವರಿಂದ ಈ ಪ್ರತಿಫಲವನ್ನು ಅಪೇಕ್ಷಿಸಿತ್ತು, ಮನುವಿನಿಂದ ಕೆಲಸ ಮಾಡಿಸಿತ್ತು ಅಂದಾಗ, ನಾವು ಕೂಡ ನಮ್ಮ ಪ್ರೀತಿ ಪಾತ್ರರು ಏನಾದರೂ ಮಾಡಿದಾಗ ಅದನ್ನು ಎಷ್ಟು ಗೌರವದಿಂದ ಕಾಣಬೇಕು ಅನ್ನುವಂಥ ಪಾಠ ನಮಗೆ ದೊರೆತಿತ್ತು ಇದರಿಂದ.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರ್ ಅವರು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋತಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.

ಹೇ ಗಣಪ ಓ ಎನ್ನುಬ ಗಣಪ ಕರೆದಾಗ ಓ ಎನ್ನುಬ ಗಣಪ.

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿದ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ

0: ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರೂ ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ.

0: ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಬಿಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ, ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಭೀಮಟಕೆರೆ ಹಾಡಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರವರು. ಇವರು ಕಳೆದ 30 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು ವಿವಿಧ ರೀತಿಯ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಮಿಶ್ರ ಬೆಳೆಗಳ ಜೊತೆಗೆ ಸಿರಿಧಾನ್ಯ ಬೇಸಾಯವನ್ನು ಮಾಡ್ತಾ ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆಗಳು ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಅದರಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಮಿಶ್ರ ಬೆಳೆ ಬೇಸಾಯ ಹಾಗೂ ವಿವಿಧ ರೀತಿಯ ಬೇಸಾಯ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಬೊಮ್ಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ.
4: ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ರಿ?
5: ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಅವರು ತೀರೋದ್ರು, ಆದ್ರಿಂದ ನಾವು ಬೆಳೀತಾ ಇದ್ದೀವಿ. ಈಗ ರಾಗಿ, ಜೋಳ, ಹತ್ತಿ, ನವಣ, ಹುಳ್ಳಿ ಇವೆಲ್ಲ ನಾವು ಬೆಳೀತಾ ಇದ್ದೀವಿ. ಈತಿನ ದಿವಸಿಗ ಸಂಸ್ಥೆಯಿಂದ ನಮ್ಗೆ ಬಿತ್ತನೆ ಬೀಜ ಎಲ್ಲ ಕೊಟ್ರು. ಬಂದು ನಮ್ಮನ್ನ ಗುರುತಿಸಿದ್ರು, ಬಂದು ಹಿಂಗ ಹಿಂಗ ಫಸಲ್ ಹಾಕ್ತಾರೆ ಅಂದ್ಕೊಂಡು ನಾವು ಅನ್ನು ಅವ್ರು ಕೊಟ್ರು. ನಾವು ಸಿರಿಧಾನ್ಯ ಅಂತ ನೀವು ಬೆಳೆದಾರಿ ಅಂದ್ಕೊಂಡ ಸರಿ, ನಾವು ಹಿಂದೂ ಬೆಳೆತಿದ್ವಿ ಇದನ್ನ. ಅವ್ನು ಸ್ವಲ್ಪ ಕೈ ಬಿಟ್ಬಿಟ್ಟಿದ್ವು, ನಾವು ಬಿತ್ತನೆ ಇದ್ದೇನೆ ಇತ್ತಿಲ್ಲ, ಅದರಿಂದ ನಾವು ಕೈ ಬಿಟ್ಬಿಟ್ಟಿದ್ವು. ಇವಾಗ ನಮ್ಗೆ ಸಿಕ್ತು ಅಂದ್ಬಿಟ್ಟು ನಾವು ಒಂದ 3 ವರ್ಷದಿಂದ ನಾವು ಇದನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಗ ಕೋಳಿ ಸಾಕಾಣಿಕೆ ಎಲ್ಲ ಕೊಟ್ಟಾರ. ನಾವು ಇನ್ನೂ ಹೋಗಿ ಸಿರಿಧಾನ್ಯ ನಮ್ಮ ನಾವು ಹೋದ ವರ್ಷ ಬೆಳೆದಿದ್ದು ನಮ್ಮಲ್ಲಿ ಅದ ಬಿತ್ತನೆ ನಾವು ಮಡಿಕೊಂಡಿವಿ. ನಾವು ಹೋಗಿಲ್ಲ ಬಿತ್ತನೆ ಈಸ್ಕೊಂಬರಕ. ಈಗೇನಾದ್ರೂ ಜೋಳ ಇಲ್ಲ, ಹತ್ತಿ ಬೀಜ ಇಲ್ಲ, ನಾವು ಹೋಗಿ ಅವ್ರ ಹತ್ರ ಈಸ್ಕೊಂಡು ನಾವು ಬರ್ಬೇಕಾಯ್ತ.
4: ಎಷ್ಟೆಕರೆ ಭೂಮಿ ಹೊಂದಿದ್ದೀರಾ ತಾವು?
5: ನಾವೀಗ 2 ಎಕರೆಯಲ್ಲಿ ನಾವು ಜೀವನ ಮಾಡ್ತಾ
4: ಇದ್ದೀವಿ. ಸ್ವತಃ ತಾವೊಬ್ಬರೇ 2 ಎಕರೆನಲ್ಲಿ
5: ಮಾಡ್ತಾ ಇದ್ದೀವಿ?
4: 2 ಎಕರೆನಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ?
5: ನಾವು 2 ಎಕರೆನಲ್ಲಿ 1 ಎಕರೆ ಅರ್ಧ ಎಕರೆ ನಾವು ಒಂದ್ ಸ್ವಲ್ಪ ರಾಗಿ, ಜೋಳ, ಕೆಲವು ಹತ್ತಿ, ಮೆಣಸಿ ಎಲ್ಲ ಹಾಕೊಂಡು ನಾವು ಬರ್ತಾ ಇದ್ದೀವಿ.
4: ಒಂದೇ ಬೆಳೆ ಬೆಳೀತೀರ?
5: ಇಲ್ಲ ಇಲ್ಲ.
4: 2 ಎಕರೆಗೂ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ?
5: ನಾವೀಗ ಪೈಪ್ ಇದ್ರಲ್ಲಿ ನಾವು ಮಾಡ್ಕೊಂಡಿದ್ವಿ.
4: ಬೋರ್ ವ್ಯವಸ್ಥೆ ಇದೆಯಾ?
5: ಬೋರ್ ಅದ.
4: ಯಾವಾಗ ಮಾಡ್ತಿದ್ದು ಬೋರು?
5: ಬೋರು ನಮ್ಮ ಹುಡುಗ ಇದ್ದಾಗ ಅವ್ರು ಮಾಡ್ತಿದ್ದು ಅಂದ್ರೆ ಅದ 6 ವರ್ಷ ಆಗದ.
4: ಅದಕ್ಕಿಂತ ಮುಂಚೆ ಎಲ್ಲ
5: ಇತ್ತಿಲ್ಲ, ನೀರಾವರಿ ಇತ್ತಿಲ್ಲ. ನಾವು ಕೃಷಿ ಇದಿಲ್ಲಿ ಮಾಡ್ಕೋದು.
4: ಮಳೆಯಾಶ್ರಿತವಾಗಿ ಮಳೆಯಾಶ್ರಿತವಾಗಿ ಬೆಳೀತಿದ್ದಾಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ರಿ? ಈಗ ಎಷ್ಟು ಬೆಳೆ ತೆಗಿತಾರ?
5: ಇವಾಗ 3 ಫಸಲು ಅಂತ ನಾವು ತಗೊಳ್ತಾ ಇದ್ದೀವಿ. ಆವಾಗ 2 ಫಸಲು ಹತ್ತಿ ತಗದ ಮೇಲ ಈ ಹತ್ತಿ ಒಳಕಣ್ಣಿ ಇದು ಬಿಡ್ತಿದ್ವು, ಹುಳ್ಳಿ ಇದನ್ನ ಬಿಟ್ಬಿಡ್ತಿದ್ವು ಅವ್ರ ಹುಳ್ಳಿ. ಅದು ಮಳೆ ಇದಿಲ್ಲಿ, ಸ್ವಾನ ಮಳೆ ಬಂದಾಗ ಒಂದ್ ಸ್ವಲ್ಪ ಎಡಿಸ್ತಿತ್ತು. ಆಯ್ತಿನ ದಿವಸ ಉಗದಿ ಗೌರಿ ತಿಂಗಳಲ್ಲೆಲ್ಲ ಬಿತ್ತಬಿಡ್ತಿದ್ವು. ಆ ಟೈಮ್ನಲ್ಲಿ ನಮ್ಗ ಅದ ಮಳೆ ಎಡಿಸ್ತಿತ್ತು. ಪುಣ್ಯತ್ತಿನ ದಿವಸ ಮಳೆ ಕಮ್ಮಿ ಆದಾಗ ಅದನ್ನ ಹುಳ್ಳಿ ನಾವು ಕುಯ್ಕೊಂಡು ಅಷ್ಟೇ ಲಾಸ್ಟ್ ಸಿಕ್ಕಿ.

0: ಅದೇ ಲಾಸ್ಟು ನಮ್ಮ ಬೆಳೆ. ಇವಾಗಂತೂ ಕೃಷಿಯಿಂದ ಇದು ನೀರಾವರಿಯಿಂದ 3 ಫಸಲು ನಾವು ತಗೊಳ್ತಾ ಇದ್ದೀವಿ
1: ವರ್ಷಕ್ಕೆ
0: ವರ್ಷಕ್ಕೆ.
1: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ನಮ್ಮ ಹಿರಿಯರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಅದನ್ನ ಸೇವಿಸ್ತಾ ಇದ್ರು, ಅದರಿಂದ ಬಹಳಷ್ಟು ಆರೋಗ್ಯ ಸಿಗ್ತಾ ಇತ್ತು. ಹೇಗಿತ್ತು ಆಗಿನ ಜೀವನ, ಆಗಿನ ಕೃಷಿ?
0: ಆವಾಗ ನೋಡಿ, ನಾವು ನಿಜವಾಗ್ಲು ಒಂದು ಹೇಳ್ಕೊ ಹೋದ್ರ, ಮೊದಲು ನಾವು ದನ ತೊಪ್ಪ ಅದು ಎಲ್ಲ ಇಟ್ಕೊಂಡು ಆರೋಗ್ಯ ಚೆನ್ನಾಗಿತ್ತು. ಈಗ ಕೆಲವು ಆ ಗೌರ್ಮೆಂಟ್ ಗೊಬ್ಬರ ಆಗಿ ಈಗ ಕೆಲವು ಭೂಮಿ ಏನಾಗಿದೆ ಅಂತೂ ನಮಗೆ ಗೊತ್ತಿಲ್ಲ. ಮೊದಲಿನ ಶಕ್ತಿ ಈಗ ನಮ್ಮ ತಂದೆ ಶಕ್ತಿ ನಮಗಿಲ್ಲ, ನಮ್ಮ ಶಕ್ತಿ ನಮ್ಮ ಮಕ್ಕಳಿಗಿಲ್ಲ, ಹಂಗಾಗಿ ಹೋಗಿವಿ ನಾವೀಗ ಭೂಮಿ ಬಗ್ಗೆ. ಅದನ್ನ ಜಾಸ್ತಿ ನಾವು ಮಾಹಿತಿ ಹೇಳಕ್ಕ ನನಗೂ ಇದಾಯ್ತಿಲ್ಲ. ನಾವು ಪುನಃ ನಾವು ಹೆಂಗೆ ಅದನ್ನು ರೂಪಿಸ್ಬೇಕಂದ್ರೆ, ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ವೋ ದನ ಗೊಬ್ಬರ, ಈ ಗೌರ್ಮೆಂಟ್ ಗೊಬ್ಬರ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ದನ ಗೊಬ್ಬರ ಜಾಸ್ತಿ ಹಾಕೋ ಬಂದಾಗ ಆ ಭೂಮಿ ಫಲವತ್ತ ನಾವು ಹೆಚ್ಚಿಸ್ಬೋದು. ಅದರ ಆರೋಗ್ಯ ಬಗ್ಗೆನೂ ತಗೋಬೋದು, ಭೂಮಿ ಫಲವತ್ತನೂ ತಗೋಬೋದು.
1: ಭೂಮಿ ಫಲವತ್ತತೆ ಆಗಿದ್ರೆ ಬೆಳೆಯಂತ ಬೆಳೆನೂ ಚೆನ್ನಾಗಿ ಸೇವಿಸುವಂತ ನಮ್ಮ
0: ಚೆನ್ನಾಗಿರ್ತಂತ. ನಂಗೆ
1: ಈಗ ಬೆಳೆ ಚೆನ್ನಾಗಿ ಬಂಬುಳ್ಳಿ ಅಂತ ಎಲ್ಲದಕ್ಕೂ ನಾವು ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ
0: ಒನ್ ಟೈಮ್ ಅದು ಒಂದ್ ಸ್ವಲ್ಪ ಬೇಕು. ಇದು ಒಂದ ಇದನ್ನ ಹಾಕಿ ನಾವು ಹೋದಾಗ ಅದ್ ಹಿಂದೆ ಭೂಮಿ ಹೆಂಗಿತ್ತು ಅದನ್ನ ಫಲವಂತ ನಾವು ತರಬಹುದಂತ ನಮ್ಮ ಮನಸ್ಸಿನಲ್ಲಿ. ಎಲ್ಲಾರ್ಗು ಹೇಳಕ್ ಆಗಲ್ಲ.
1: ನೀವು ಮಾಡ್ತಾ ಇದ್ರೆ ಈಗ ತಾವು ಮಿಶ್ರ ಬೆಳೆಗಳನ್ನ ಬೆಳೀತಾ ಬಂದ್ರಿ, ಪ್ರಮುಖವಾಗಿ ಹತ್ತಿ ರಾಗಿ ಜೋಳ ಇವನ್ನೆಲ್ಲ ಬೆಳೀತಾ ಇದ್ರಿ, ವಿಶೇಷವಾಗಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಕೂಡ ಬೆಳೆಯಕ್ ಶುರು ಮಾಡಿದ್ರಿ. ಈಗ ಸಿರಿಧಾನ್ಯ ಬೆಳಿಲಿಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಸಂಸ್ಥೆಗಳಿಂದ ನಿಮ್ಗೆ ಬಿತ್ತನೆ ಬೀಜ ಕೊಟ್ರು ಬೆಳೆಸಿದ್ರು, ಇದ್ರ ವ್ಯವಸಾಯ ಪದ್ಧತಿ ಹೇಗಿತ್ತು, ಇದ್ರ ಫಲ ಹೇಗ್ ಸಿಕ್ತು ಸಿರಿಧಾನ್ಯದ್ದು?
0: ಸಿರಿಧಾನ್ಯದ್ದು ನಾವು ನೋಡಿ, ನಾವು ಬಿತ್ತನಿಲ್ಲ, ಕಡ ಬಿಟ್ಟಿದ್ದು. ಒಂದ್ 1 ಎಕರೆಯಲ್ಲಿ ನಾವು ಕಡ ಬಿಟ್ಟಿದ್ದು 48 ಸಾಲ ಬಿದ್ದಿತ್ತು. 48 ಸಾಲಲ್ಲಿ 45 ನಾವು ಕೆಲವು ಅಕ್ಕಿ ಈ ಎಲ್ಲ ತಿಂದ್ಕೊಂಡು ಹೋದದು. 45 ಕೆಜಿ ಸಿಕ್ತು ನಮ್ಗೆ. ನವಣ ಈ ಆರಂಭದಲ್ಲಿ ನಮಗ ಯಾವ್ದಂತೂ ಕಷ್ಟ ಅಂತೂ ನಮಗ ಇಲ್ಲ. ಈಗ ಹತ್ತಿ ಹಾಕ್ತೀವಿ, ಹುಳ ಮಾಡ್ಲೇಬೇಕು, ರಾಗಿ ಬಿತ್ತಬೇಕು, ಕಳೆ ಕೀಳ್ಬೇಕು, ಇದಂತೂ ನಮ್ಗ ಯಾವ್ದು ಕಷ್ಟ ಅಂತೂ ಇದಿಲ್ಲ. ಯಾವ್ದು ಮಾಡ್ದು ಹೋದ್ರ ನಮ್ಗ ವಿಧಿ ಇಲ್ಲ, ಮಾಡ್ಲೇಬೇಕು ಅದನ್ನ. ಅದ ಕಷ್ಟ ಬಿದ್ದು ಮಾಡ್ಲೇಬೇಕು. ಇನ್ನು ಕಷ್ಟ ಅಂದ್ಬಿಟ್ಟು ಬಿಟ್ಬಿಟ್ರೆ ಅದು ಫಸಲಾಗಲ್ಲ, ಅದು ರೈತನ ಕುಲೂ ಇಲ್ಲ ಅದು.
1: ಈಗ ಬೇರೆ ಬೇರೆ ರೀತಿಯ ಮಿಶ್ರ ಬೆಳೆಗಳನ್ನ ತಾವು ಬೆಳೀತಾ ಬರ್ತಾ ಇದ್ರ, ಆ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರೆ, ಎಲ್ಲಿ ಮಾರಾಟ ಮಾಡ್ತಾ ಇದ್ರ, ಇಲ್ಲ ಸ್ವತಃ ತಾವೇ ಉಪಯೋಗ ಬಳಸ್ಕೊಂಡಿರ?
0: ನಾವು ಕೆಲವು ಈ ರಾಗಿ ಹತ್ತಿ ಈ ತಂಡೋಗಿ ಕೆಲವು ಇದ್ರಲ್ಲಿ ಕೊಡ್ತಾ ಇದೀವಿ. ಮಳಿಗೆ ಈ ಮಳಿಗೆ ಕೊಟ್ಟು ನಾವು ಎಷ್ಟು ಬೇಕು ಅಷ್ಟು ನಾವು ಮಳಿಕೊಳ್ತೀವಿ. ಈತಿಂದ ನಾವು ಯಾರು ನಾವು ಮಾರ್ತಾ ಇಲ್ಲ, ನಮ್ಮ ಜೀವನಕ್ಕೆ ನಾವು ಮಡಿಕ್ತೀವಿ. ಮತ್ತೆ ಹತ್ತಿ ಕೊಟ್ಟು ಬಿಡ್ತೀವಿ, ಹತ್ತಿ ಜೋಳ ಇನ್ ಬಾಕಿ ಎಲ್ಲ ಕೊಟ್ಟು ಬಿಡ್ತೀವಿ. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಮಡಿಕೊಳ್ತೀವಿ, ಅವರ ಎಷ್ಟು ಬೇಕು ಅಷ್ಟು ನಾವು ಮಡಿ.
1: ಈಗ ಸಿರಿಧಾನ್ಯಗಳು ಬಹಳಷ್ಟು ಬೇಡಿಕೆಯಲ್ಲಿದೆ, ಅದರಿಂದ ಬಹಳಷ್ಟು ಆರೋಗ್ಯಕ್ಕೆ ಉಪಯೋಗನು ಕೂಡ ಇದೆ. ಈಗ ತಮ್ಗೆ ಸಂಸ್ಥೆ ಕಡೆಯಿಂದ ನಿಮ್ಗೆ ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಕೊಟ್ಟು ನಿಮ್ಮ ಹತ್ರ ಬೆಳೆಸಿ ಸಂಸ್ಥೆನೆ ನಿಮ್ಮ ಹತ್ರ ಸಿರಿಧಾನ್ಯಗಳನ್ನ ಪಡ್ಕೋತಾ ಇದೆ, ಇದೆಷ್ಟು ಅನುಕೂಲ ಆಗಿದೆ ತಮ್ಗೆ?
0: ನಿಜ, ಯಾಕಂದ್ರ ಇವತ್ತು ನಾನು ಸಂಸ್ಥೆಗೆ ನಾನು ಕೊಲ್ದು ಹೋದ್ರು ಕೂಡ ನನ್ನ ಜೀವನಕ್ಕೆ ನನ್ ಬೇಕಂತ ಮಡಿದ್ರು ಕೂಡ ಇನ್ನೂ ಕೆಲವು ಜನ ಕೊಡ್ತಾವ್ರ ಸಂಸ್ಥೆಗೆ, ನಾ ಇಲ್ದು ಹೋದ್ರು ಕೂಡ ಇನ್ನೊಬ್ರು ಕೊಡ್ತಾವ್ರ. ಅದು ಒಬ್ಬ ರೈತರಿಗೆ ನಾವು ಹಿಂಗೆ ಕೊಟ್ಟು ಪುನಃ ಬೆಳೆದು ನಮ್ಗೆ ಕೊಟ್ರಲ್ಲ ಅನ್ನೋದು ಒಂದು ಬರ್ತದ. ಇವರು ಇದಾಗಿಲ್ಲ, ಇವರು ಸಿರಿಧಾನ್ಯ ನಾವು ಕೊಟ್ಟಾಗ ಅವರು ಭೂಮಿ ಇರೋರು ಇವತ್ತು ಬೆಳೆದು ಪುನಃ ವಾಪಸ್ ಕೊಡ್ತಾರ ಅನ್ನೋದು ಒಂದು ಇದಿತ್ತ. ನಾನು ಆಗಲಿ ಕೂಡ ನಮ್ಮ ಸಿದ್ದವ್ರಿಗೂ ಕೂಡ ಒಂದತ್ತ 12 ಕೆಜಿ ಸಿರಿಧಾನ್ಯ ಬೆಳೆಯವ್ರು ಕೊಡಿ ಒಂದು ಊಟ ನಾನೇ ಕೊಟ್ಟು ನಾನು ಒಸಿ ಮಡಿಕೊಂಡಿದ್ದು. ನಾನು ಕೋಳಿ ಈಗ ನಮ್ಮ ಉಪಯೋಗಕ್ಕೆ ನಾ ಮಡಿಕೊಂಡು
1: ಬಳಸ್ಕೊಂಡೆ. ನಿಮ್ಮ ಹಿರಿಯರೆಲ್ಲ ಹೆಚ್ಚಾಗಿ ಸಿರಿಧಾನ್ಯಗಳನ್ನೇ
0: ಬೆಳೀತಿದ್ರು
1: ಕೂಡ ಆಹಾರ
0: ಬೆಳೆಸ್ತಿದ್ರು. ನಾವಣ್ಣ ಉಪ್ಪಿಟ್ಟು ಮಾಡಬಹುದು, ಕುಟ್ಟಿ ಅದನ್ನ ಗಂಜಿ ಕಾಯಿಸ್ತಿದ್ರು ನಮ್ಮ ತಾಯಿಯವರು. ಈಗ ಯಾರು ತಿನ್ನೋದು ಇಲ್ಲ, ಅವ್ರು ಕುಟ್ಟೋದು ಇಲ್ಲ. ಈಗ ನೆಂಗ್ಸರು
1: ತಿಂಡಿ ಮಾಡ್ಕೊಂಡು ತಿನ್ನೋದೇ
0: ಆಗೋಗದ. ನಾವು ಇವತ್ತು ನಿಜವಾಗ್ಲು ಅದನ್ನ ತಿಂದು ಆರೋಗ್ಯ ಇರೋವ್ರೇ ಚೆನ್ನಾಗಿರೋದು. ಇವತ್ತು ಆ ಕುಕ್ಕರು ಈ ಮಿಷಿನ್ ಎಲ್ಲ ಈಗ ನಮ್ಮನೆಯಲ್ಲಿಯೇ ಈ ನಮ್ಮನೆ

0: ತಿಂದಿರೋರು ಗಳಿಗೂ ಆಸ್ಪತ್ರೆ ಹೋಯ್ತವ್ರ. ನಾವು ಇನ್ನು ನಾವು ಆ ಫುಡ್ ತಿಂದಿರೋರು ನಾವು ಅವರು ಒಂದು ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಕರ್ಕೊಂಡು ಹೋಗ್ತಾ ಇದ್ದೀವಿ
1: ಆಸ್ಪತ್ರೆಗೆ.
0: ಆಸ್ಪತ್ರೆಗೆ ನಾನು ಆರು ವರ್ಷ ಆಯ್ತು
1: ಆಸ್ಪತ್ರೆಗೆ ಹೋಗಿ.
0: ಆಸ್ಪತ್ರೆಯಲ್ಲಿ ಒಂದು ನೋವು ಇತ್ತು ನನಗಂದ್ರೆ, ಈಗ ನಾನು ಒಂದು ಬಿ ಪಿ ಒಂದು ಬಿ ಪಿ ಮಾತ್ರ ಒಂದು ತಗೊಳ್ತೀನಿ ಅಷ್ಟೇ. ಇನ್ಯಾವುದು ಶುಗರ್ ಇಲ್ಲ ಏನಿಲ್ಲ.
1: ಹಾಗೆ ತಾವು ನಮ್ಮ ಈಗ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎರೆಹುಳು ಗೊಬ್ಬರ ತರಬೇತಿಯನ್ನು ಪಡ್ಕೊಂಡ್ರಿ, ಎರೆಹುಳು ಗೊಬ್ಬರ ತಯಾರಿ ಮಾಡ್ಕೊತಾ ಇದ್ರ, ಅದನ್ನೇ ಬಳಸ್ತಾ ಇದ್ರಾ?
0: ಬಳಸ್ತಾ ಇದ್ರಿ.
1: ಯಾವ ರೀತಿ ತಯಾರಿ ಮಾಡ್ಕೋತೀರ ಗೊಬ್ಬರ?
0: ಗೊಬ್ಬರ ನಾವು ದನ ಗೊಬ್ಬರ ತಗೊಂಡೋಗಿ ಈ ಹೊಲದಲ್ಲಿರದ ಕಳೆ ಗಿಳಕ್ಕೆ ಕಿತ್ತಾಗ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ತಗೊಂಡೋಗಿ ಸೊಪ್ಪು ತರದು ಅದರ ಮೇಲೆ ಸಗಣಿ ಇಟ್ಟು ಅದ್ರ ಮೇಲೆ ಪುನಃ ಸ್ಟೆಪ್ ಅಂಡ್ ಸ್ಟೆಪ್ ಹಾಕಿ ನಾವು ಅದನ್ನ ಮೇಕಪ್ ಅವು ಒಳಗಿಂದ ಮೇಕಪ್ ಬರ್ತವ ಹುಡು ಹುಡಿ ಹಚ್ಚ ನಾವು ಅದನ್ನ ಗೋರಿ ಒಂದ್ ಸೀಲ್ಕ ತುಂಬಿ ಮುಡಿಗಿದ್ದು ನಾವು ಗುಳ್ ಗೊಬ್ಬರ ನಾವು
1: ಹೊರಗಡೆಯಿಂದ ಎಲ್ಲೂ ಗೊಬ್ಬರ ತಂದು ಬಳಸ್ತಾ
0: ಇಲ್ಲ. ಇಲ್ಲ
1: ಎರೆಹುಳ ಗೊಬ್ಬರ ತಿಂಗಳಾಯ್ತು ತರಬೇತಿ ಪಡ್ಕೊಂಡು
0: ನಾವು ಎರಡು ವರ್ಷ
1: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ರ ಗೊಬ್ಬರ ಮಾಡಕ್ಕೆ?
0: ಒಂದ್ ತೊಟ್ಟಿ ಅದ, ಅದ್ರಲ್ಲಿ ನಾವು ನಾಲ್ಕು ತೊಟ್ಟಿ, ನಾಲ್ಕು ತೊಟ್ಟಿಲಿ ನಾವು ಅದನ್ನ ತುಂಬಿಲ್ಲ. ಈ ತೊಟ್ಟಿ ತುಂಬಿದ ಮೇಲೆ ನಾವು ಆ ನಾಲ್ಕು ತೊಟ್ಟಿಗ ಸ್ಟೆಪ್ ಅನ್ನ ನಾವು ಮಾಡ್ತೀವಿ.
1: ಈಗ ಅದೇ ಗೊಬ್ಬರನ ನೀವು ಹೊರಗಡೆ ಕೊಂಡ್ಕೊ ಬಂದು ಜಮೀನ್ಗೆ ಹಾಕ್ಬೇಕು ಅಂದ್ರೆ ಎಷ್ಟು ಆಗ್ತಿತ್ತು? ಅನುಕೂಲ
0: ಇವಾಗ ಒನ್ ಟ್ಯಾಟರ್ಗ 25,000 rupees ಈಗ ಕೊಡ್ತಾವ್ರ ಹೊರಗಡೆಯವ್ರು.
1: ಈಗ ಅದನ್ನ ನೀವು ನಿಮ್ಮಲ್ಲಿ
0: ತಿಪ್ಪೆ ನಾವು ಖರೀದಿ ಮಾಡ್ಕೊಂಡು ಹೋದಾಗ ಒಂದ್ ತಿಪ್ಪಗ 25,000 rupees 30,000 rupees ಒಂದ್ ತಿಪ್ಪ. ಅದ್ರಲ್ಲಿ ಎಷ್ಟು ಆಟರ್ ಆದ್ರೂ ನಮ್ಮ ಹುಡುಗ ಮೀಸಲಿ ಕಾಟೋಳಲ್ಲಿ 25,000 rupees ಕೊಟ್ಬಿಟ್ಟು ಊಡಿಸ್ನ ಏತರ್ ಟ್ಯಾಟ್ ಅವನು ಅದು ಐದು 25,000 rupees ಕೊಟ್ಬಿಟ್ಟು ಐದು ಟ್ಯಾಟ್ರು ನಮ್ಮ ಮಗ ಹುಡ್ಕ ಬಂದ
1: ತಿಪ್ಪೆ ಗೊಬ್ಬರ
0: ತಂದು
1: ಅಂದ್ರೆ ಈಗ ನೀವೇ ಸ್ವತಃ ನಿಮ್ಮ

0: ಈಗ ಒಂದು ತೊಟ್ಟಿನಲ್ಲಿ ಎರಡೊಳೆ ಗೊಬ್ಬರ ಮಾಡ್ಕೋತಿಲ್ಲ, ಅದು ಎಷ್ಟು ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ?
1: ಅದರಲ್ಲೂ ನಾವು ಈ ಸಂಸ್ಥೆಯಿಂದ ಕೊಡ್ತಾರ ನೋಡಿ, ಅದರಲ್ಲಿ ನಮ್ಗ ಒಂದು 12-15 ಗಂಟೆ ಸೀಲ ಬರ್ತದೆ. ನಾವು ಎಷ್ಟು ಗೊಬ್ಬರ ತುಂಬ್ತೀವಿ ಅಷ್ಟು ಗೊಬ್ಬರ ಸಿಗ್ತದೆ. ನಾವು ಕಡಿಮೆ ತುಂಬಿದಾಗ ಕಡಿಮೆ.
0: ಯಾವ ರೀತಿ ಅದನ್ನ ಬೆಳೆಗಳಿಗೆ ಬಳಸ್ತೀರಾ, ಯಾವ ತರ ಹಾಕ್ತೀರಾ?
1: ನಾವು ಏರಿಸ್ತಾ ಇಲ್ಲ, ಅದನ್ನ ಗುಳ್ ಗೊಬ್ಬರ ಹಾಕ್ತೀವಿ. ರಾಗಿಗಂತೂ ಏರಿಸ್ತೀವಿ, ಅದು ಗುಳ್ ಗೊಬ್ಬರ ಹಾಕಕ್ಕಾಗಲ್ಲ. ಈ ಹತ್ತಿ ಮೆಣಸಿ ಇವಕ್ಕ ಗುಳ್ ಗೊಬ್ಬರ ಹಾಕ್ತೀವಿ. ಜೋಳ ಬಿಟ್ರೆ ಕಡಿಮೆಲ್ ಬಿಟ್ಟು ಬಿಡ್ಬೋದು. ನಾವು ರಾಗಿದಲ್ಲಿ ಕಡೆ ಬಿಡ್ತೀವಿ ನೋಡಿ, ಹಂಗ್ ಕಡೆ ಬಿಟ್ಕೋಬಹುದು. ಬಾಳ ಬಾಳ ಜನ ಬಿಟ್ಕೊ ಹೋಗ್ಬೋದು. ಎರಡು ಗೊಬ್ಬರ ಚೀಲ ತುಂಬಿಕೊಂಡು ಕಡೆ ಬಿಟ್ಕೊ ಹೋಗ್ಬೋದು.
0: ಯಾವ್ದೇ ರಾಸಾಯನಿಕ ಗೊಬ್ಬರ ತಂದು ಬಳಸ್ತಾ ಇಲ್ಲ, ಸಂಪೂರ್ಣವಾಗಿ ಎರೆಹುಳ ಗೊಬ್ಬರವನ್ನ ಬಳಸ್ಕೊಂಡು ಸಾವಯವ ಕೃಷಿ ಮಾಡ್ತಾ. ಪ್ರಸ್ತುತವಾಗಿ ಈಗ ಏನ್ ಬೆಳೆ ಹಾಕಿದ್ರ ಜಮೀನಿಗೆ?
1: ಈಗ ನಾವು ಮೆಣಸಿ ಹಾಕಿವಿ, ಹತ್ತಿ ಹಾಕಿವಿ, ಇನ್ನು ಮಳವು ಅಂತ ನಾವು ಕೆಲವು ಕಾಯ್ಕೊಂಡು ಕೂತೀವಿ. ಬಾಳೆಲ್ಲ ಹೊಡೆದು ಬಿಟ್ಟು ಬೋರಲ್ಲಿ ನೀರು ಅಂದ್ಬಿಟ್ಟು ನಾವೀಗ ಸಣ್ಣ ಹಾಕ್ಬಿಟ್ರೆ ಭೂಮಿ ಕಾವಿತ್ತ ಎಷ್ಟಂತ ನೋಡಿ ನೋಡಿ ಅದನ್ನೇ ನೋಡಿ ನೋಡಿ ಆ ಪೈರಿಗೂ ಈ ಪೈರಿಗೂ ನೋಡಿ, ಅಲ್ಲಿ ಕೆಲವು ಮಧ್ಯೆ ಬಂದವು, ಕೆಲವು ಒಣಗ್ತಾವ. ಅವು ಏನಂದ್ರೆ ಭೂಮಿ ಕಾವು ಆಯ್ತ. ಅದ್ರ ಪುನಃ ಅದ್ರ ಮೇಲೆ ನಾವು ಈಗ ನೀರು ಬಿಟ್ಟಾಗ ಪುನಃ ಕಾವು ಕಾವಾಗ ಇದಾಗಿ ಕೆಲವು ಬಾಡ್ತಾವ. ಅದನ್ನು ಸಂಪೂರ್ಣ ಅದಕ್ಕೆ ನೀರು ಬಿಟ್ರೆ ಇನ್ ಮಿಕ್ಕಿನದು ಫಸಲ್ಗೆ ನೀರಿಲ್ಲ. ಅದರಿಂದ ಒಂದು ಮಳೆ ಬಿದ್ದಾಗ ನಾವು ಇದರಲ್ಲಿ ಜಾಸ್ತಿ ಫಸಲು ಹಾಕಕ್ಕ ಕಾಯ್ಕೊಂಡು ಕೂತೀವಿ. ಹತ್ತಿ ಮಾತ್ರ ಹಾಕಿದ್ರೆ ಇನ್ನು ರಾಗಿ ಬಿತ್ತಿಲ್ಲ. ಬಿತ್ತಿಲ್ಲ
0: ಮಳೆ ಆಗ್ಬೇಕು.
1: ಮಳೆ ಆದ್ರ ಅದು ಕುರ್ತಗ ಮಳೆನು ಬಿತ್ಕೋಬಹುದು ರಾಗಿ. ನಾವು ಈಗ ರಾಗಿ ಸಣ್ಣ ಬಿತ್ತು ಬಿಟ್ರ ಹಂದಿ ಕಾಟ ಜಾಸ್ತಿ. ಇನ್ನು ಈಗ ನಾನು ಒಬ್ಬನೇ ಬಿತ್ತು ಬಿಡ್ತೀನಿ, ಅಲ್ಲಿ ಪಕ್ಕದವರು ಯಾರೂ ಇಲ್ಲ. ಅವು ಏನಂದ್ರ ಹಂದಿ ಆನ ನಮ್ಮ ಹೊಲಕ್ಕೆ ಜಾಸ್ತಿ ಬಂದ್ಬಿಡ್ತವ. ಪಕ್ಕ ಸುತ್ತಮುತ್ತ ಅವರು ಬಿತ್ತಾಗ ನಾವು ಫಸಲು ಹಾಕಿದಾಗ ಎಲ್ಲರೂ ಹೊಲಕ್ಕೂ ಚೆಲ್ಲಾಡ್ತಾವ ಅವು. ಅದರಿಂದ ನಾವು ರಾಗಿ ಬಿತ್ತಿಲ್ಲ.
0: ಹಾಗೇನೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಕೂಡ
1: ಪಡ್ಕೊಂಡಿದ್ದೀರಾ?
0: ಯಾವಾಗ ಪಡ್ಕೊಂಡ್ರಿ? ಪ್ರಸ್ತುತ ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತಾ ಇದ್ದೀರಾ?
1: ನಾವೀಗ ನೋಡಿ ಅವರು ತಂದ್ರು.

ತಂದು ನಾವು ಹೋಗಿ ಒಂದು ತಿಂಗ ಟ್ರೈನಿಂಗ್ ಹೋದ್ವು, ಈಗ 6 ತಿಂಗಳಾಗದ. ನಾನು ತಂದು ಮನೆಯಲ್ಲಿ ಹೊಲದಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀನಿ. ಒಂದು 30 ಕೋಳಿ ಸಿಕ್ಕಿತ್ತು, ಕೊಟ್ಟರು. ಅದರಲ್ಲಿ ಒಂದು ಸ್ವಲ್ಪ ಕೀರ ಗೀರ ನಾವು ಒಂದು 5 ಹೋದ, ಇನ್ನೊಂದು 20 ರವ. ಅದರಲ್ಲಿ ನಮಗೂ ಒಂದು 60 ಮೊಟ್ಟೆ ಸಿಕ್ಕ.

0: ಆರು ತಿಂಗಳಿಂದ ಕೋಳಿ ಸಾಕಾಣಿಕೆ.
1: ಕೋಳಿ ಸಾಕೊಂಡಿನಿ ನಾನು ಅಲ್ಲಿ. ಅವ
0: ಈಗ ಈ ತರ ಕೃಷಿ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಈ ಗೊಬ್ಬರ ಎರೆಹುಳ ಗೊಬ್ಬರ ಕೂಡ ತಾವೇ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಕೋಳಿ ಸಾಕಾಣಿಕೆ ಒಂದು ಆದಾಯ ಆಗ್ತಿದೆ ನಮ್ಗೆ ಮುಂದೆ.
1: ನಮ್ಗೆ ಯಾಕಂದ್ರ ಇದು ನಮ್ಗ ನಮ್ಮ ಮೊದಲು ದನ ವ್ಯವಸಾಯ ಮಾತ್ರ ಹೋಗ್ತದೆ. ಈಗ ಒಂದಾಯ್ತು ಯಾವ್ದಾದ್ರು ಒಂದು ಹೋದ್ರೆ ಒಂದ್ರಲ್ಲಾದ್ರೂ ಆದಾಯಕ್ಕೆ ನಮ್ಗ ಸಿಕ್ಬೋದು ಅನ್ನೋದು ಒಂದು ನಾವಿನ್ನೂ ಕಾಪಾಡಿಲ್ಲ. ಜಾಸ್ತಿ ಸಿಕ್ಬೋದು ಅಂತ ನಮ್ಮದು ಒಂದು ಭರವಸೆ ಇದೆ.
0: ಕೃಷಿ ಅಂದ್ರೆ ಬೆಳೆನು ಬೆಳಕೋಬೇಕು, ಗೊಬ್ಬರ ನಾವೇ ಮಾಡ್ಕೋಬೇಕು, ಇನ್ ಜೊತೆಗೆ ಹಸು ಸಾಕದಾಗಿರ್ಬೋದು, ಕೋಳಿ ಸಾಕದಾಗಿರ್ಬೋದು, ಇದನ್ನು ಮಾಡಿದ್ರೆ ಒಂದಲ್ಲಿ ಆದಾಯ ಮಿಸ್ ಆಯ್ತದೆ, ಇನ್ನೊಂದಲ್ಲಿ ಕೈ ಹಿಡಿಬಹುದು.
1: ಒಂದು ಲಾಸ್ ಆದ್ರೆ ಇನ್ನೊಂದು ಬರ್ತದ. ಈಗ ನಾನು ಫಸಲಾದ್ರೂ ಅಷ್ಟೇ ಎರಡು ಬ್ಯಾಸ ಮಾಡಿದ್ರ ಒಂದ್ ಬ್ಯಾಸ ರೈಟ್ ಸಿಕ್ಕಿದ್ರೆ ಇನ್ನೊಂದ್ ಬ್ಯಾಸ ನಮ್ಗೆ ರೈಟ್ ಸಿಕ್ಬಹುದು. ಒಂದ್ ಇಲ್ಗ ಒಂದ್ 10 ರೂಪಾಯಿ ಆದ್ರ ಅಲ್ಲಿ ಒಂದ್ 15 ರೂಪಾಯಿ ನಮ್ಗ ಸಿಕ್ಬಹುದು ಅಂದ್ಬಿಟ್ಟು ಎರಡೆರಡು ಬ್ಯಾಸ. ಈಗ ಕೋಳಿ ಏನು ನಾವು ಇಲ್ಲಿ ನೀವು ಗಿವು ಹಾಕಿದ್ರ ಒಂದ್ ನೀರು ಅದ್ರ ಕಸ ಗುಡ್ಸೋದು ಇಷ್ಟೇ, ಅದೇನು ಒತ್ಕೊಂಡ್ ಮೆರ್ಕೊಂಡು ನಾವೇನು
0: ಅವ್
1: ಮೇಯ್ಕೊಂಡಿತ್ತು, ಅದೊಂದ್ ಆದಾಯ ನಮ್ಗ.
0: ಅಲ್ಲಿ ಸ್ವಲ್ಪ ಗೊಬ್ಬರ
1: ಎಲ್ಲಕ್ಕೂ ಅನುಕೂಲ ಆಯ್ತು. ಆಹಾರ ತಿನ್ಬಹುದು,
0: ಮೊಟ್ಟೆ
1: ಮಾರ್ಬೋದು, ಆರೋಗ್ಯ ಬಗೆಗೂ
0: ಸಹಾಯ ಆಗುತ್ತೆ. ಜೊತೆಗೆ ತಾವು ಇನ್ನೇನೆಲ್ಲ ಕೃಷಿ ಸಲಕರಣೆಗಳನ್ನ ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ರ?
1: ನಮ್ಗಿನ್ನ ಕೆಲವ್ರಿಗ

0: ಚೆನ್ನಾಗಿ ಮಾಡಬಹುದು.
1: ಈಗ
0: ತಾವು ಕಳೆದ 30 ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ಕೊ ಬಂದ್ರಿ, ಆಗ್ಲಿಲ್ಲ ಬೋರ್ವೆಲ್ ಇರ್ಲಿಲ್ಲ, ಮಳೆ ಸಿದ್ಧಾಗ ಮಾಡ್ಕೊ ಬಂದ್ರಿ, ಈಗೇನ ಬೋರ್ವೆಲ್ ವ್ಯವಸ್ಥೆ ಮಕ್ಕಳು ಈಗ ಇರೋ 2 ಎಕರೆನ ಸ್ವತಃ ಮಾಡ್ಕೊಂಡ್ ಮಕ್ಕಳು ಕೂಡ ಕೃಷಿಯನ್ನ
1: ಮಾಡ್ತಾರೆ.
0: ಮೊದ್ಲೆಲ್ಲ ಈ ತರ ಸಂಸ್ಥೆಗಳಿಂದ ಇಲಾಖೆಗಳ ಕಡೆಯಿಂದ ನಿಮ್ಗೆ ಬಿತ್ತನೆ ಬೀಜ ಸಲಕರಣೆಗಳು ಸೌಲಭ್ಯಗಳು ತರಬೇತಿಗಳು ಸಿಗ್ತಿರ್ಲಿಲ್ಲ. ಈಗ ಪ್ರತಿಯೊಂದು ನಿಮ್ಗೆ ಜಮೀನ್ ಹತ್ರಕ್ಕೆ ಬಂದ್ ಸಿಗ್ತಾ ಇದೆ, ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ. ಆಗಿನ ಒಂದು ಇದಕ್ಕೂ ಹೋಲಿಸ್ಕೊತು ಅಂದ್ರೆ ಈಗ ಎಷ್ಟೆಲ್ಲ ಬದಲಾವಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ.
1: ನಮ್ಮಲ್ಲಿ ಯಾಕಂದ್ರ ಇದು ಸುಮಾರು ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಯಾರು ಸರ್ಕಾರದವರು ನಿಜವ ನೋಡ್ತಿದ್ರು, ಆಗ ನೋಡಿದ್ರು ಇಂತ ಸೌಲಭ್ಯ ಅಷ್ಟು ಸಿಕ್ತಿತ್ತಿಲ್ಲ, ತಪ್ಪಿತ್ತಿಲ್ಲ. ಅದು ಒಂದು ಕಾಲೋನಿಯಲ್ಲಿ 7 ಜೊತೆ ಎಷ್ಟು ಸಿಕ್ತಾರ, ಇನ್ನೊಂದು ಕಾಲೋನಿಯಲ್ಲಿ 1 ಜೊತೆ. ಹಿಂಗಾಗಿ ಕೆಲವು ಜನ ಎತ್ತು ಏರು ಇಲ್ಲದೆ ಜಮೀನು ಸರ್ಕಾರದವರೇ ಕೊಟ್ರು, ಎತ್ತು ಏರು ಇಲ್ಲದೆ ಕೆಲವು ಜನ ಪಾಳು ಬಿಟ್ಕೊಂಡಿದ್ದು, ಅವ್ರ ಜೀವನಕ್ಕೊಂದು ಸ್ವಲ್ಪ ಕಷ್ಟ ಆಯ್ತಿತ್ತು. ಈಗಿನ ಇದಿಲ್ಲಿ ಸರ್ಕಾರ ಪ್ರತಿ ಒಂದು ಸಿಗ್ತಾ ಅದ, ಕೈಗಾರಿಕೆ ಏನೇನು ಅವನು ಏನು ಪ್ರತಿ ಒಂದು ಅವನು ಜೀವಂತ ಅದನ್ನ ತನ್ನ ಜೀವನ ಅವನು ಪಡ್ಕೊ ಹೋಗ್ಬೋದು, ಸೌಲಭ್ಯಗಳ ತಗೊಂಡು ಅವನ ಜೀವನ ಅದ ಪಡ್ಕೊಂಡು ಅವ್ರ ಹೆಟ್ಟಿ ಮಕ್ಕಳನ್ನ ಚೆನ್ನಾಗಿ ಸಾಕಿ ಓದಿಸ್ಕೊಂಡು ಅವ್ರು ಹೋಗ್ಬೋದು. ಮೊದಲ ಕಣಗಿತ್ತಲ್ಲ, ಈಗ ಒಳ್ಳೆ ಸಿಗ್ತಾ ಅದ ನಮ್ಗ ಕೆಲವು ಸರ್ಕಾರದಿಂದ ಕೆಲವು ಯಾಕಂದ್ರೆ ಸುಮ್ಮನೆ ಅಲ್ಲ, ಯಾಕೆ ಸರ್ಕಾರದ ಕೊಡ್ನಿಲ್ಲ ಅಂತ ಹೇಳಬಾರ್ದು. ಕೆಲವು ಸರ್ಕಾರದ್ದು ಜಮೀನು ಕೊಡ್ತಾವ್ರ, ಪ್ರತಿಯೊಂದು ಮಾಡ್ತಾವಲ್ಲ ಅಂದ್ರೆ ಅದನ್ನ ಪಡ್ಕೊಂಡು ನೋಡಿ. ಈಗ ನಾನು 2 ಎಕರೆ ಅಂದ್ರೆ ಇದು ನಮ್ಮ ತಾತನ ಕಾಲದೇ ಅದು ಭೂಮಿ, ನಾನು ಹೊಸ್ತಲ್ಲ, ಹಳ ಭೂಮಿಲಿ ನಾವು ಜೀವನ ಮಾಡ್ಕೊ ಹೋಯ್ತಿರೋದು. ಈ ಕೆಲವ್ರಿಗೆ ಹೊಸ ಜಮೀನೆಲ್ಲ ಕೊಡ್ರು, ಎಲ್ಲರೂ ಪಡ್ಕೊಂಡು ಹೋಯ್ತಾವ್ರ, ಕೆಲವು ಜನ ನಾವು ಎಲ್ಲಾನು ಹೇಳಕ್ಕಾಗಲ್ಲ.
0: ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಿರೋದು ನಿಮ್ಮಂತ ಆದಿವಾಸಿಗಳಿಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ.
1: ಅನುಕೂಲ ನಮ್ಗ ಅದು ಪಡ್ಕೊಂಡವ್ರು ಅನುಕೂಲ, ಪಡ್ಕೊಳ್ದಿರೋರ್ಗ ನಾವ್ ಹೇಳಕ್ಕಾಗಲ್ಲ. ಅದು ಅವ್ರದ್ದು, ಈಗ ನನ್ಗೆ ಸಿಕ್ಕದ ನಾನು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನ ಅದು ಕೊಡ್ತಿರೋರು ಸರ್ಕಾರ ಯಾಕಂತ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರ ನಾನು ಕಾಲು ಇಲ್ದವ್ರಿಗೆ ಒಂದು ಕೋರ್ ಕೊಟ್ರು, ಕಣ್ಣಿಲ್ದ ಏನು ಒಂದು ಬೆಳ್ಕೊಟ್ರು ಅನ್ನೋದನ್ನು ನೋಡ್ಕೊಂಡು ಅದನ್ನ ಪಡ್ಕೊಂಡು ನಾನು ಇವತ್ತು ಅವ್ರು ಸಂಸ್ಥೆಗ ನಾನು ಬೆಳ್ದು ಕೊಡ್ತಾ ಇಲ್ಲ, ನನ್ನ ಜೀವನಕ್ಕೆ ನನ್ನ ಇದರಲ್ಲಿ ನಾ ಬೆಳ್ಕೊಳ್ತೀನಿ. ಅದನ್ನ ಎಲ್ಲರೂ ಇದು ಮಾಡ್ಕೋಬೇಕು, ನಾನು ಎಲ್ಲರನ್ನೂ ಹೇಳಕ್ಕಾಗಲ್ಲ.
0: ಅಂದ್ರೆ ಈ ತರ ಸೇವಾ ಸೌಲಭ್ಯಗಳನ್ನ ಕೊಡೋದು ಹೆಚ್ಚಲ್ಲ, ಅದನ್ನ ಪಡ್ಕೊಂಡು
1: ಅದು
0: ಮುಖ್ಯ
1: ಮುಖ್ಯ ನಮ್ಗ.
0: ಈಗ ತಾಲೂಕಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಆದಿವಾಸಿಗಳು ಸ್ವಂತವಾಗಿ ಜಮೀನ ಹೊಂದಿದ್ರು ಮಾಡ್ತಿರಲ್ಲ, ಬೇರೆ ಕಡೆ ಎಲ್ಲ ಹೋಗಿ ಕೂಲಿ

0: ಯಾವ ರೀತಿ ಎಚ್ಚೆತ್ಕೊಂಡು ನಮ್ ಜಮೀನಿ ನಾನು ಮಾಡ್ಬೇಕು, ನಾನು ಮುಂದ್ ಬರ್ಬೇಕು, ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಡ್ಬೇಕು ಅಂತ ಅವ್ರಿಗೆ ನೀವ್ ಏನ ಹೇಳಕ್ ಇಷ್ಟಪಡ್ತೀರಾ?
1: ಇವತ್ತು ನಾನು ಯಾಕಂದ್ರ ಅವರು ತಿಳ್ಕೊಬೇಕಾದ್ದು, ಇವತ್ತು ಒಬ್ಬ ರೈತ ಅನ್ನೋದು ನಾವು ಈ ರೈತ ಅನ್ನೋದು ನಮ್ಮ ಟ್ರೈಬಲ್ ನಲ್ಲಿ ಬತ್ತಿತ್ತಿಲ್ಲ. ನಮ್ ಟ್ರೈಬಲ್ ನಲ್ಲಿ ನಾವು ಹಿಂದೆ ಅವರು ಅದು ಬತ್ತಿತೇ ಇಲ್ಲ. ಇವತ್ತು ಒಬ್ಬ ರೈತನಲ್ಲಿ ನಮ್ಮ ಜನ ಹೋಗಿ ಒಬ್ಬ ರೈತನಲ್ಲಿ ಹೋಗಿ ಉಳ್ಮೆ ಮಾಡೋದು, ಕಳೆ ಕೀಳೋದು, ನಮ್ಮಲ್ಲಿ ಹೆಂಗಸರು ಎಲ್ಲ ಮಕ್ಕಳೆಲ್ಲ ಹೋಗಿ ಅವರಲ್ಲಿ ಹೋಗಿ ನಾವು ಜೀತ ಮಾಡ್ತಿದ್ವು ಮೊದಲು. ಅವತ್ತಿನ ಜೀವನಗೂ ಇವತ್ತಿನ ಜೀವನಗೂ ಭಾಳ ವ್ಯತ್ಯಾಸ ಅದ. ಅವತ್ತು ನಾವು ಗೇದು ಮುಪ್ಪಾದ್ವು ಅಲ್ಲಿ ಒಬ್ಬ ರೈತನ ಮನೆಯಲ್ಲಿ. ನಾನು ರೈತನೇ ಅಂದ್ರೂ ಕೂಡ ಇನ್ನೊಬ್ಬರ ಮನೇಲಿ ಹೋಗಿ ಮುಪ್ಪಾದ್ದು ಹೊರ್ತು. ಇವತ್ತು ಗೇದು ನನ್ನ ಹೊಲದಲ್ಲಿ ಗೇದು, ಅದನ್ನ ರುಚಿ, ಅದನ್ನ ಹಣ ಏನು ಎತ್ತ ನನ್ನ ಕಷ್ಟ ಸುಖ ಇವತ್ತು ನನ್ ಗೌರವ ಆಯ್ತಾ ಅದ.
0: ಮೊದ್ಲಿಂದ ಇದೇ ತರ ಮಾಡ್ಕೊಂಡು
1: ಬರ್ಬೇಕು. ಅದನ್ನ ಈ ಕೆಲವು ಜನ ನಮ್ ಜನ ಅದನ್ನ ತಗೊಂಡೋಗಿ ಇನ್ನೊಬ್ಬರ್ಗ ಕೊಟ್ಟು ಬಿಟ್ಟು ಇನ್ನೊಬ್ಬರ ಕಡೆ ನಾವು ಹೋಗೋದು ಅದು ತಪ್ಪು. ನಾವೇ ಮಾಡ್ಕೋಬೇಕು. ಇವತ್ತು ನಮ್ ಜನ ಅದನ್ನ ತಿಳ್ಕೋಬೇಕು.
0: ಬಹಳ ಸಂತೋಷ ಬೊಮ್ಮವರೇ.

0: ನಮ್ಮ ಕಾರ್ಯಕ್ರಮದತ್ತ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಒಂದಷ್ಟು ಆದಿವಾಸಿ ಕೃಷಿಕರಲ್ಲಿ ಒಂದು ಅರಿವನ್ನು ಮೂಡಿಸಿದ್ದಕ್ಕೆ ನಮಗೆ ತುಂಬಿದ ಧನ್ಯವಾದಗಳು.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂಥ ಶ್ರೀಯುತ ಬೊಮ್ಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾವಯವ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕು ಭೀಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ಅವರು.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
6: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
7: ಅಯ್ಯೋ, ಇದು ತುಂಬಾ ಅಪಾಯಕಾರಿ. ಯಾರಾದರೂ ಇದನ್ನು ನೋಡಿ

0: ಉಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ #2026 ಸೇಫ್.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸೋನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧಿ ಭೂತ, ಅಧಿ ದೈವ, ಅಧಿ ಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನು ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನುವುದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದ್ರೆ ಇದೇ ಸೃಷ್ಟಿ ಅರಮನೆಯನ್ನ ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದ್ರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನ ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ

ಕ್ಷತ್ರಿಯ ಮನಸ್ಸು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

0: ಎಲ್ಲವೂ ನಮ್ಮೊಳಗೆಯೇ ಇದೆ.
1: ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನ
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್

0: ಹಾಗೂ ಕೃತಕ ಬುದ್ಧಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ಧ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ

0: ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026ರಲ್ಲಿ 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ಎಚ್ ಚಂದ್ರಶೇಖರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಸ್ನೇಹಿತರೆ, ನಾವು ಕಳೆದ ಹಲವಾರು ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ಮನುಷ್ಯ ಅಂದ್ರೆ ಕೇವಲ ಶರೀರ ಮಾತ್ರ ಅಲ್ಲ, ಅದರೊಳಗೆ ಒಂದು ಚೈತನ್ಯ ಇದೆ. ಆ ಚೈತನ್ಯಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಮನಸ್ಸು ಇವುಗಳೆಲ್ಲ ಸೇರಿ ಮನುಷ್ಯನಾಗ್ತಾನೆ. ಆದ್ರೆ ಇವುಗಳಲ್ಲಿ ಏನಾದ್ರೂ ಒಂದು ಏರುಪೇರು ಆಯ್ತು ಅಂದ್ರೆ ಸಾಕು, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ನಿಟ್ಟಿನಲ್ಲಿ ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು. ಇವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಹಾಗೂ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಗೊತ್ತಿದೆಯಲ್ವಾ ಸ್ನೇಹಿತರೆ, ಇಂದಿನ ವಿಷಯ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು. ಮೊದಲಿಗೆ ಡಾಕ್ಟರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸು. ನಮಸ್ಕಾರ ಡಾಕ್ಟರ್.
1: ನಮಸ್ತೆ ಎಲ್ಲ ಕೇಳಬಹುದು.
0: ಡಾಕ್ಟರ್ ಹೇಳಿ, ಈಗ ಪ್ರಸಕ್ತ ಜೀವನದ ಮಾನಸಿಕ ಸವಾಲುಗಳು ಯಾವ್ಯಾವು?
1: ನಮ್ಮ ಪ್ರಸಕ್ತ ಜೀವನದಲ್ಲಿ ಸುಮಾರು ಸವಾಲುಗಳಿದೆ. ಅದು ಮೊದಲನೇ ಸವಾಲು ನಮ್ಮ ಜೀವನದಲ್ಲಿ ಹಾಗೆಯಾಗಿ ಉಳ್ಕೊಂಡಿರೋದು ಅಂದ್ರೆ ಸ್ಪರ್ಧೆ, ವಿಪರೀತ ಸ್ಪರ್ಧೆ. ಆ ಸ್ಪರ್ಧೆ ವಿದ್ಯಾಭ್ಯಾಸದಲ್ಲಿದೆ, ಉದ್ಯೋಗ ಪಡೆಯೋದ್ರಲ್ಲಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಣ, ಭೋಗವಸ್ತುಗಳು ಅಂದ್ರೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಅದ್ ಬೇಕು, ಅಧಿಕಾರ, ಅಧಿಕಾರಕ್ಕೋಸ್ಕರ ದೊಡ್ಡ ಸ್ಪರ್ಧೆ ಉಂಟು. ಮತ್ತೆ ಸಮಾಜದಲ್ಲಿ ಸ್ಥಾನಮಾನಗಳು, ನಮ್ಗೆ ಈ ಪೊಸಿಷನ್ ಬೇಕು, ಈ ಪೊಸಿಷನ್ ಬೇಡ. ಈಗೀಗಂತೂ ಪುರಸ್ಕಾರ ಗಳಿಕೆದಲ್ಲೂ ಕೂಡ ಈಗ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಇದೊಂದು ನಮ್ಮ ಸಮಾಜದ ಜೀವನದ ದೊಡ್ಡ ಸವಾಲಾಗಿ ಪರಿಗಣಿಸ್ಬಿಟ್ಟಿದೆ. ನಾನು ಹೇಳೋದೇನೆಂದ್ರೆ ಈ ಸವಾಲುಗಳನ್ನ ಸರಿಯಾಗಿ ಎದುರಿಸಬೇಕು. ಯಾವಾಗ್ಲೂ ಇತಿಮಿತಿಯಿಂದ ಸ್ಪರ್ಧೆ ಮಾಡಿ ಗೆಲುವು ಸೋಲಿಗೆ ಮಾನಸಿಕವಾಗಿ ಸಿದ್ಧರಾಗಿರಿ. ಆಸೆ ಇರಲಿ, ತುಂಬಾ ದುರಾಸೆ ಬೇಡ. ಗಳಿಸಿದ್ದಲ್ಲಿ ಲಭ್ಯವಾಗಿದ್ರೆ ಅದರಲ್ಲೇ ತೃಪ್ತಿ ಪಡಿ ಅಂತ ನಾನು ಎಲ್ಲ ಸವಾಲುಗಳು. ಅದಲ್ಲದೆ ಈಗ ಕೆಲವು ಕುಟುಂಬದ ಸವಾಲುಗಳುಂಟು. ಕುಟುಂಬದ ಆಸರೆ, ಈಗ ಕುಟುಂಬ ಶಿಥಿಲವಾಗ್ತಿದೆ ಅಂದ್ರೆ ಸಣ್ಣ ಸಣ್ಣದಾಗ್ತಿದೆ. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋದ್ರಿಂದ ಈಗ ಸಮಾಜ ಬಹಳ ವ್ಯತ್ಯಾಸವಾಗ್ತಿದೆ.
0: ಅವಿಭಕ್ತ ಕುಟುಂಬವಾಗಿ ವಿಭಕ್ತ ಕುಟುಂಬ
1: ವಿಭಕ್ತ ಆಗಿದೆ. ಅದಲ್ಲದೆ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಒಂಟಿಯಾಗಿರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ನಾವ್ ಹೇಳ್ತೀವಲ್ಲ, ಕಮ್ಯುನಿಕೇಶನ್ ಅನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದು ಹೆಚ್ಚೇನಾಗಿದೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಸ್ವಾರ್ಥ ಬುದ್ಧಿ ಬರ್ತಿದೆ. ಒಂದು ಕುಟುಂಬವಾಗಿ ಬರೋದು ಬರ್ತಾ ಇಲ್ಲ. ಜೊತೆಗೆ ವಿಶ್ವಾಸ ಕಮ್ಮಿಯಾಗಿದೆ, ಹೊಂದಾಣಿಕೆ, ಸಹಕಾರ ಅದು ಕಮ್ಮಿಯಾಗಿದೆ. ಒಬ್ಬರಿಂದ ನಿರೀಕ್ಷೆಗಳು, ಶಕ್ತಿನ ಪ್ರೀತಿ, ಹಿಂಗ್ ಮಾಡಿದ್ರೆ ಪ್ರೀತಿ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಇಲ್ಲ. ಅಪನಂಬಿಕೆಗಳು, ಜಗಳ, ಮನಸ್ತಾಪಗಳು ಕುಟುಂಬದ ವ್ಯವಸ್ಥೆಯಲ್ಲಿ ಕೂಡ ಈಗೀಗ ಸಮಾಜದಲ್ಲಿ ಬಹಳ ಕಷ್ಟ ಆಗ್ತಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ಏನಂತ ಹೇಳ್ಬೇಕು ನಾ ಇಷ್ಟಪಡ್ತೀನಿ ಅಂದ್ರೆ, ಪ್ರೀತಿ ವಿಶ್ವಾಸಕ್ಕೆ ಯಾವಾಗ್ಲೂ ಷರತ್ತುಗಳು ಇಟ್ಕೋಬಾರ್ದು ಕುಟುಂಬದಲ್ಲಿ. ಯಾವಾಗ್ಲೂ ನಮ್ಮ ಕುಟುಂಬದಲ್ಲಿರೋರು, ಗಂಡ ಹೆಂಡತಿನೇ ಆಗ್ಲಿ, ಮಕ್ಕಳನ್ನೇ ಆಗ್ಲಿ, ಅಪ್ಪ ಅಮ್ಮಂದ್ರನೇ ಆಗ್ಲಿ, ಮೆಚ್ಚುಗೆ ಮತ್ತೆ ಶ್ಲಾಘನೆಗಳನ್ನ ತುಂಬಾ ಹೆಚ್ಚಾಗಿ ಮಾಡಬೇಕು. ಟೀಕೆ ಮತ್ತೆ ತಿರಸ್ಕಾರಗಳನ್ನ ಆದಷ್ಟು ಕಮ್ಮಿ ಮಾಡಿ, ಕೆಲಸ ಮತ್ತೆ ಚಟುವಟಿಕೆಗಳು, ಮನೆ ಚಟುವಟಿಕೆಗಳು ಯಾವ್ದಿದ್ರು ಒಟ್ಟಾಗಿ ಕೆಲಸ ಮಾಡಿ. ಒಬ್ರು ಕುಂತ್ಕೊಳ್ಳೋದು, ಇನ್ನೊಬ್ರು ಮಾಡಬೇಕಾದ್ರೆ ಟಿವಿ ನೋಡೋದು, ಅವೆಲ್ಲ ಕಮ್ಮಿ ಮಾಡಿ. ಬೇರೆಯವರ ಅಭಿಪ್ರಾಯಗಳಿರುತ್ತೆ, ಪ್ರತಿಯೊಂದಕ್ಕೂ ಬೆಲೆ ಕೊಡಬೇಕು. ಮತ್ತೆ ಯಾವುದೇ ಒಂದು ವಿಷಯವನ್ನ ನೀವು ಒಂದು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ವಿಚಾರ ವಿನಿಮಯ ಮಾಡಿಕೊಂಡು ತೀರ್ಮಾನ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ.
0: ಇನ್ನು ಈ ಸವಾಲುಗಳ ಪಾಲನೆ ವರ್ಧನೆ ಹೇಗೆ?
1: ಮುಖ್ಯವಾಗಿ ಹೇಳಿದ್ರೆ, ನಾನೀಗ ಸಂಸಾರದ ಲೆವೆಲಲ್ಲಿ ಮತ್ತೆ ಸ್ಪರ್ಧೆ ಲೆವೆಲಲ್ಲಿ ಯಾವ ರೀತಿ ನಾವು ಅದನ್ನ ಸವಾಲುಗಳನ್ನ ನಿಭಾಯಿಸೋದು ಅಂತ ಒಂದೆರಡು ಮಾತನ್ನ ಹೇಳಿದೆ ಕೇಳುಗರಿಗೆ. ಈಗ ಜನರಲ್ ಆಗಿ ಹೇಳಿದಾದ್ರೆ, ಉತ್ತಮ ಮಾನಸಿಕ ಆರೋಗ್ಯ ವರ್ಧನೆಗೋಸ್ಕರ ಯಾವಾಗ್ಲೂ ನೀವು ಜನರ ಜೊತೆ ಬೆರೀರಿ, ಸಂಪರ್ಕದಿಂದಿರಿ. ನೀವು ಒಂಟಿ ಹೋಗ್ಬೇಡಿ, ನಿಮ್ದು ಲೈನು ಬೇರೆ ಹಂಗಂತ ಇಟ್ಕೋಬೇಡಿ. ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಡಿ. ಒಳ್ಳೆ ಹವ್ಯಾಸಗಳು ಸಂಗೀತ, ನೃತ್ಯ, ನಾಟಕ ಮತ್ತೆ ಆರೋಗ್ಯವಂತ ಹವ್ಯಾಸಗಳನ್ನ ಬೆಳೆಸ್ಕೊಡಿ. ಯಾವಾಗ್ಲೂ ಚಟುವಟಿಕೆಯಿಂದ ಇರಿ, ದೇವರಲ್ಲಿ ನಂಬಿಕೆ ಇರಲಿ, ಪ್ರಾರ್ಥನೆ ಮಾಡಿ. ಮತ್ತೆ ದೀನರು, ದುರ್ಬಲರು ಅವರಿಗೆ ನೀವು ನೆರವಾಗಿ. ಹಾಗೆ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಕೋಪ ಮತ್ತೆ ದ್ವೇಷನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಭಾವನೆಗಳನ್ನ, ನಿಮ್ಮ ಕಷ್ಟಗಳನ್ನ, ಸುಖಗಳನ್ನ ಯಾವಾಗ್ಲೂ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಮತ್ತೆ ಆರೋಗ್ಯಕರ ಚಟುವಟಿಕೆಗಳನ್ನ ಮಾಡಿ, ಮನರಂಜನೆಗಳನ್ನ ಇಟ್ಕೊಳ್ಳಿ. ಮತ್ತೆ ಜೀವನದಲ್ಲಿ ಖುಷಿ ಪಡೋದು, ಸಂತೋಷ ಪಡೋದನ್ನ ಕಲಿಯಿರಿ. ಮಾಡೋ ಕೆಲಸದಿಂದ ಸಂತೋಷ ಪಡಿ. ಹೆಚ್ಚಾಗಿ ಮುಖ್ಯವಾಗಿ ಹೇಳೋದಾದ್ರೆ, ಸರಳ ಸಂತೋಷ ಮಾಡಿ.

0: ಮತ್ತೆ ಈಗ ಒಂದು ಕೆಲವು ವಿಷಯದಲ್ಲಿ ನಿಮ್ಮ ಸುರಕ್ಷತೆ ನಿಮ್ಮ ಸೇಫ್ಟಿ ಅನ್ನೋದು ಬಹಳ ಮುಖ್ಯ. ಅದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಬೇಕಾಗುತ್ತೆ. ಯಾವಾಗ್ಲೂ ಮೊದಲೇ ನಾವು ಅಪಾಯನ ಗುರುತಿಸ್ಕೊಂಡು ಅದನ್ನ ನಿವಾರಿಸ್ಕೊಂಡ್ರೆ ಒಳ್ಳೇದು. ಜನಗಳ ಜೊತೆ ಇರಿ, ಮತ್ತೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ವಾಸ್ತವಿಕತೆ ಏನಿರುತ್ತೆ ಅದನ್ನ ತಗೊಳ್ಳಿ, ತಿಳಿದುಕೊಳ್ಳಿ. ಮತ್ತೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದೇ ಬರುತ್ತೆ, ಅದಕ್ಕೆ ಕೂಡ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ನಾನು ಈ ಸವಾಲುಗಳನ್ನ ಜನರಲ್ ಆಗಿ ಹೇಗೆ ಪಾಲನೆ ಮಾಡಬಹುದು ಅಂತ ನಾನು ನಮ್ಮ ಕೇಳುಗರಿಗಾಗಿ ಕೆಲವು ವಿಷಯಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ.
1: ಇನ್ನು ನಮ್ಮ ಜೀವನದ ಸಂಗಾತಿ ಕಾಯಿಲೆಗಳು ಅಂದ್ರೆ ನಮ್ಮ ಲೈಫ್ ಟೈಮ್ ಅಲ್ಲಿ ಜೊತೆನೆ ಬಂದ ಸಾಗುವಂತ ಕಾಯಿಲೆಗಳು, ಈ ಕಾಯಿಲೆಗಳು ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇದೆಯಾ? ಇದನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು?
0: ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಈಗೇನಾಗಿದೆ, ನಮ್ಮ ಮಧ್ಯ ವಯಸ್ಕರು ನಮ್ಮ ಸಮಾಜದಲ್ಲಿ ಅವರಿಗೆ ಈ ಕೆಲವು ಕಾಯಿಲೆಗಳು ಜೀವನದ ಪೂರ್ತ ಇರುತ್ತೆ. ಯಾವಾಗ್ಲೂ ಜನಗಳು ಅದ್ರ ಜೊತೆನೆ ಜೀವನ ಮಾಡ್ಬೇಕು. ಅದ್ರಲ್ಲಿ ಮುಖ್ಯವಾದ ಕಾಯಿಲೆಗಳು ನಮ್ಮಲ್ಲಿ ಡಯಾಬಿಟಿಸ್ ಅಂತ ಹೇಳ್ಬೋದು, ಇನ್ನೊಂದು ಮುಖ್ಯವಾದ ಕಾಯಿಲೆ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅದಲ್ಲದೆ ಕೀಲು ಬೇನೆಗಳು ಆರ್ಥ್ರೈಟಿಸ್, ಅದು ಕೂಡ ಜೀವನ ಪೂರ್ತಿ ಇರುತ್ತೆ. ಕೆಲವರಿಗೆ ಥೈರಾಯ್ಡ್ ತೊಂದರೆಗಳು ಜೀವನ ಪೂರ್ತಿ ಇರುತ್ತೆ, ಹೆಣ್ಮಕ್ಳಲ್ಲಿ ಮುಖ್ಯವಾಗಿ. ಮತ್ತು ಬೊಜ್ಜು ಮತ್ತೆ ಗ್ಯಾಸ್ಟ್ರಿಕ್ ಕಾಯಿಲೆ, ಅಲ್ಸರ್ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಕೆಲವರಿಗೆ ಜೀವನ ಪೂರ್ತಿ ಕ್ಯಾನ್ಸರ್, ಹೃದ್ರೋಗ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಇರ್ಬೋದು. ಹೀಗಾಗಿ ಎಷ್ಟೋ ಕಾಯಿಲೆಗಳು ಈಗಿನ ಕಾಲದಲ್ಲಿ ಬಹುಪಾಲು ಮನುಷ್ಯರಲ್ಲಿ ಇರುತ್ತೆ. ಅದು ಬಂದ್ಬಿಟ್ಟು ಅಂತ ನಮ್ಮ ಜೀವನ ಮುಕ್ತ ಆಯ್ತು ಅಂದ್ಕೋಬಾರ್ದು. ನಾನು ಕೆಲವು ಹಿಂಟ್ಸ್ ಕೊಡಬೇಕು ಅಂದ್ರೆ ನಮ್ಮ ಕೇಳುಗರಿಗೆ, ಆ ಕಾಯಿಲೆಗಳು ಸಾಮಾನ್ಯ, ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಕೆಲವು ಆಸ್ಪತ್ರೆಗಳು ತುಂಬ ದುಬಾರಿ, ಕೆಲವು ಆಸ್ಪತ್ರೆಗಳು ಅಷ್ಟು ದುಬಾರಿ ಇಲ್ಲ. ಮಧ್ಯಮ ವರ್ಗದವರು ಆದಷ್ಟು ದುಬಾರಿ ಚಿಕಿತ್ಸೆಗೆ ಹೋಗಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅವರಲ್ಲಿ ಹೋಗಿ. ಹೈಟೆಕ್ಕು ಮತ್ತು ಸೂಪರ್ ಸ್ಪೆಷಾಲಿಟಿಗಳು ಮುಖ್ಯ ಬೇಕು. ಅದಕ್ಕೆ ರೆಫರ್ ಮಾಡಿದಾಗ ಸಣ್ಣ ತೊಂದರೆಗೂ ನೀವು ಸೂಪರ್ ಸ್ಪೆಷಾಲಿಟಿಗೆ ಹೋದರೆ ನಿಮ್ಮ ಜೇಬ್ ಖಾಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಬಿಕೆಯಿಂದ ಕ್ರಮಬದ್ಧವಾದ ಚಿಕಿತ್ಸೆ, ಜೀವನದಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳಿ. ವೈದ್ಯ ವಿಮೆ ಮಾಡಿಸ್ಕೊಂಡ್ರೆ ಅದು ನಿಜವಾಗ್ಲೂ ಕೆಲವರಿಗೆ ಒಳ್ಳೇದು ಅನ್ಸುತ್ತೆ, ಯಾಕೆಂದರೆ ಸಡನ್ ಆಗಿ ಏನಾದಾಗ. ಮತ್ತು ಚಿಕಿತ್ಸೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿ ಕಾಯಿಲೆಗೂ ಒಂದೊಂದು ಥರ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಹೀಗೆಲ್ಲ ಮಾಡಿಕೊಂಡು ಆಹಾರ ಕ್ರಮ ಅಂದರೆ ಉದಾಹರಣೆಗೆ ತರಕಾರಿ, ಸೊಪ್ಪು, ಹಣ್ಣು, ಬೇಳೆಕಾಳು ಅವನ್ನೆಲ್ಲ ಹೆಚ್ಚು ಉಪಯೋಗಿಸ್ಬೇಕು, ಕಡಿಮೆ ಎಣ್ಣೆ, ಕಡಿಮೆ ಬೆಣ್ಣೆ, ಕಮ್ಮಿ ಮಾಂಸ ಅವನ್ನೆಲ್ಲ ಕಮ್ಮಿ ಮಾಡಬೇಕು. ನಿಜವಾಗ್ಲೂ ಹೇಳಿದರೆ ಸಿದ್ಧಪಡಿಸಿದ ಅದೇ ರೆಡಿಮೇಡ್ ಫುಡ್ಸ್ ಇರುತ್ತಲ್ಲ, ಜಂಕ್ ಫುಡ್ಸು, ಅದನ್ನು ಪೂರ್ತಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ವ್ಯಾಯಾಮ ಮೂರನೇದು, ಉತ್ತಮ ಆಹಾರ, ಉತ್ತಮವಾದ ಚಿಕಿತ್ಸೆ ಮತ್ತು ಉತ್ತಮವಾದ ವ್ಯಾಯಾಮ. ಯಾವ್ದಾದ್ರು ಆಗ್ಬೋದು, ಒಂದು ನಡಿಗೆ ಇರಲಿ, ಯಾವ್ದಾದ್ರು ಆಟ ಆಡೋದು, ಈಜು ಅಥವಾ ಓಡೋದು, ಜಾಗಿಂಗ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಿನವ್ರು ಜಾಗಿಂಗ್ ಮಾಡೋದು ಯಾವಾಗಲೂ ಒಳ್ಳೆಯದು, ಅದನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ಸ್ವಚ್ಛತೆ, ಮನೆ ಸ್ವಚ್ಛವಾಗಿರಲಿ, ಮನಸ್ಸು ಸ್ವಚ್ಛವಾಗಿರಲಿ, ಪ್ರಶಾಂತ, ನಮ್ಮ ದೈಹಿಕ ಆರೋಗ್ಯ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ.
1: ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮನಸ್ಸಲ್ಲೇ ಚಿಂತೆ ಇದ್ರೆ ಮಾನಸಿಕ ಕಾಯಿಲೆಗಳು ಬರ್ತಾವ ತಿಳಿಸಿ.
0: ಯಾವ ಕೆಲಸ ಮಾಡಬೇಕಾದ್ರೂ ಅದೊಂದು ಚಾಲೆಂಜ್ ರೀತಿ, ಆ ಚಾಲೆಂಜನ್ನ ಸ್ವೀಕರಿಸಿ ಅದನ್ನ ಸರಿಯಾಗಿ ಪ್ಲಾನ್ ಮಾಡಿ, ಜೀವನ ಪೂರ್ತಿ ನಮ್ದು ಸ್ಪರ್ಧೆ ಅಂತ ಹೇಳಿದ್ನಲ್ಲ ನಾನು, ನಮ್ಮ ಇತಿಮಿತಿಗಳನ್ನ ಇಟ್ಕೊಂಡು ಸರಿಯಾಗಿ ಅದನ್ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಮಾಡಿದ್ರೆ ಅದು ಅಷ್ಟು ಮಾನಸಿಕವಾಗಿ ತೊಂದರೆ ಆಗಲ್ಲ. ಇತಿಮಿತಿಗಿಂತ ಹೆಚ್ಚು ಮತ್ತೆ ಇತ್ ನಮ್ಗೆ ಎಷ್ಟು ಬೇಕೋ ಅಷ್ಟಿರಬೇಕು. ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಾವು ಮಾತಾಡಬಾರ್ದು. ನಮ್ಮ ಸ್ವಂತಿಕೆಯಿಂದ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದು ಮಾನಸಿಕ ತೊಂದರೆಗಳು ಬರೋದಿಲ್ಲ ಅಂತಾನೆ ಸುರೇಶ್ ಅವರಿಗೆ ಹೇಳ್ತೇನೆ.

0: ಮಾನಸಿಕ ಕಾಯಿಲೆ ಇರುವಂತಹ ವ್ಯಕ್ತಿಗಳಲ್ಲಿ ಕುಟುಂಬದಲ್ಲಿ ಬರುವಂತಹ ಒತ್ತಡಗಳನ್ನ ಅವರು ನಿಭಾಯಿಸೋದು ಹೇಗೆ ಅಂತ. ಆ ವ್ಯಕ್ತಿ ಮನೆಗೇನೆ ಹಿರಿಯ ಮನುಷ್ಯ ಆಗಿರ್ತಾನೆ, ಅವನು ಒಂದ್ ರೀತಿ ಮನೆಯ ಜವಾಬ್ದಾರಿ ಎಲ್ಲ ಅವನಿಗಿರುತ್ತೆ, ಆದ್ರೆ ಅವನೇ ಮಾನಸಿಕ ಒತ್ತಡಕ್ಕೆ ಒಳಗಾದ್ರೆ ಯಾವ ರೀತಿ ಈ ಕುಟುಂಬನ ನಿರ್ವಹಣೆ ಮಾಡ್ತಾನೆ, ಜೀವನ ಹೇಗೆ?
1: ನಿಜವಾಗ್ಲೂ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ ಅವರು. ಮಾನಸಿಕ ಕಾಯಿಲೆಗಳು ಬಹಳ ಐದರಲ್ಲಿ ಒಬ್ರು ಅಂದ್ರೆ ಶೇಕಡ 20% ಜನಕ್ಕೆ ಇದು ತೀವ್ರ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು ಅಥವಾ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು. ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಅಂದ್ರೆ ಆತಂಕ, ಖಿನ್ನತೆ ಅಥವಾ ನಿದ್ರಾಹೀನತೆ, ಹಾಗೆ ಸಣ್ಣ ಗೀಳು ಅನ್ನೋ ಕಾಯಿಲೆಗಳಿರುತ್ತೆ. ತೀವ್ರ ಮಟ್ಟದ್ದು ಅಂದ್ರೆ ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರು, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಅಂತ ಇರುತ್ತೆ. ಮೊದಲನೇ ಇದು ನಾ ಇವ್ರಿಗೆ ಹೇಳೋದು ಅಂದ್ರೆ ಕ್ರಮಬದ್ಧವಾದ ಚಿಕಿತ್ಸೆ. ಯಾವುದೇ ತೊಂದರೆ ಇರಲಿ, ಮಾನಸಿಕ ತೊಂದರೆ ಇದ್ರೆ ಅದಕ್ಕೆ ಕ್ರಮಬದ್ಧವಾದ ಚಿಕಿತ್ಸೆ ತೆಗೆದುಕೊಳ್ಬೇಕು, ಮುಖ್ಯವಾಗಿ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದನ್ನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸಹಾಯ ಮಾಡಲಿ. ಎರಡನೇದು ಅಂದ್ರೆ ಅವರನ್ನ ನಾವು ತುಂಬಾ ಮುದ್ದು ಮಾಡಬಾರ್ದು ಅಥವಾ ತೆಗಳು ಮಾಡಿ ತುಂಬಾ ಬೈಯೋದು. ಅವ್ರನ್ನ ಮನೆಯ ಫ್ಯಾಮಿಲಿ ಅವ್ರು ಹೆಂಗಿರ್ತಾರೆ ಹಾಗೇನೆ ಅವ್ರನ್ನ ಗಮನಿಸ್ಕೊಳ್ಳಿ, ಅವರಿಗೆ ಮಾತ್ರೆಯನ್ನು ಸರಿಯಾಗಿ ಕೊಡಿ, ಅವ್ರನ್ನ ಬೈಯೋದು ಬೇಡ, ಅವ್ರನ್ನ ಮುದ್ದು ಮಾಡೋದು ಬೇಡ, ಮತ್ತೆ ಅವರ ಸ್ವಚ್ಛತೆ ಅವರ ಬೇರೆ ವಿಷಯದ ಬಗ್ಗೆ ಸರಿಯಾಗಿ ಗಮನ ಇಟ್ಕೊಂಡ್ರೆ ಮನೆಯಲ್ಲಿ ಅಷ್ಟು ಒತ್ತಡ ಬರೋದಿಲ್ಲ. ಏನಾದ್ರೂ ಜಾಸ್ತಿ ಕಷ್ಟ ಇದ್ರೆ ನಿಮ್ಮ ಸೈಕಿಯಾಟ್ರಿಸ್ಟ್ ಇರ್ತಾರೆ ಅಥವಾ ಮನೋವೈದ್ಯರು, ಮನಃಶಾಸ್ತ್ರಜ್ಞರು ಅಥವಾ ಇತರ ವೃತ್ತಿಪರರು ಇರ್ತಾರಲ್ಲ, ಎಲ್ಲದಕ್ಕಿಂತ ವೈದ್ಯರನ್ನೇ ಕೇಳಿ ಅಥವಾ ಆರೋಗ್ಯ ಸಹಾಯಕನೇ ಕೇಳಿ ಏನ್ ಮಾಡ್ಬೇಕು ಅಂತ. ಹಂಗ ಮಾಡಿದ್ರೆ ಅವರ ಸಂಸಾರದಲ್ಲಿ ಇದನ್ನ ಎದುರಿಸೋದಕ್ಕೆ ಯಾವುದೇ ಕಷ್ಟ ಬರೋದಿಲ್ಲ ಅಂತ ನನ್ನ ಭಾವನೆ.
0: ತಾಯಿಗೆ 62 ವರ್ಷ ಅಂತೆ. ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೂ ಅವರು ಕೋಪ ಮಾಡ್ಕೋತಾರೆ, ಸಿಟ್ ಮಾಡ್ಕೊಳ್ತಾರೆ, ಮಾಡೋದು ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಮನಸ್ಸಲ್ಲೇ ಏನೋ ಒಂದ್ ರೀತಿ ನೋವು ಅನುಭವಿಸ್ತಾರೆ ಅಂತ ಹೇಳಿ.
1: ಪ್ರಶ್ನೆ ಕೇಳಿದ್ದಕ್ಕೆ ವಂದನೆಗಳು. ಯಾಕಂದ್ರೆ ವಯಸ್ಸಾದವರ ಮಾನಸಿಕ ರೋಗದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದ್ರಲ್ಲಿ ಇದು ತುಂಬಾ ಮೀನಿಂಗ್ ಫುಲ್ ಪ್ರಶ್ನೆ ಕೇಳಿದ್ದೀರಾ. ಈಗ ನಿಮ್ಮ ಮನೆಯಲ್ಲಿ ಯಾರೇ ವಯಸ್ಸಾದವರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿದ್ರೆ ನೀವು ಅದನ್ನ ನೀವು ಅವ್ರಿಗೆ ಏನೋ ಒತ್ತಡ ಇದೆ, ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಕಷ್ಟ ಆಗಿದೆ, ದೈಹಿಕ ತೊಂದರೆ ಇರ್ಬೋದು ಅಥವಾ ಮಾನಸಿಕ ತೊಂದರೆ ಇರ್ಬೋದು ಅಥವಾ ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗ್ತಿರ್ಬೋದು, ಆದ್ರಿಂದ ಅದ್ರ ಬಗ್ಗೆ ಗಮನ ತೆಗೆದುಕೊಂಡು. ಈಗ ವಯಸ್ಸಾದವರಲ್ಲಿ ಕೆಲವು ಸಾರಿ ಖಿನ್ನತೆ ಅನ್ನೋದು ಬಹಳ ಸಾಮಾನ್ಯ, ಆಲ್ಮೋಸ್ಟ್ 10% ಇರುತ್ತೆ. ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಡಿಮೆನ್ಷಿಯಾ ಅಂದ್ರೆ ಮಿದುಳು ನಿಷ್ಕ್ರಿಯಗೊಳ್ತಾ ಬರುತ್ತೆ, ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿರ್ಬೋದು ಅಥವಾ ಒತ್ತಡಗಳು ಅಥವಾ ನಾನು ಕಮ್ಮಿ ಅಥವಾ ಒಂಟಿತನ ಇರ್ಬೋದು, ಇದು ಯಾವ್ದಾದ್ರು ಇದೆಯಾ ಅಂತ ಗಮನಿಸಿ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಅವ್ರಿಗೆ ಖಿನ್ನತೆ ಇದ್ರೆ ಅದನ್ನ ಒಂದು ವಯಸ್ಸಾದ ಒಂದು ಇದು ಒಂದು ವಯಸ್ಸಿನ ವಯಸ್ಸಾಗೋ ಅಂತ ಒಂದು ಪಾತ್ರ ಅಂತ್ಕೊಳ್ಬೇಡಿ. ಏನಾದ್ರು ಔಷಧಿ ಇದ್ರೆ ಕೊಡಿಸಿ, ಅದನ್ನ ಬಗ್ಗೆ ಸ್ವಲ್ಪ ಮಾಡಿದ್ರೆ ಅವರು ಸರಿಯಾಗ್ತಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ. ನಾನು
0: ನಾವು ಮನೋರೋಗದ ಬಗ್ಗೆ ತಿಳ್ಕೊಳ್ತಾ ಇದೀವಿ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾರೆ. ಜೊತೆಗೆ ನೋಡಿ, ನಮ್ಮ ಹೆಂಡತಿಗೆ ಮೊದಲು ತೊಂದರೆ ಇತ್ತು, ಈಗ ನನಗೆ ಒತ್ತಡಗಳಿಂದ ಏನೇನೋ ಯೋಚನೆಗಳು ಬರಕ್ ಶುರುವಾಯ್ತು, ಮಾತ್ರೆ ತಗೊಂಡಿಂದ ಅವ್ರ ಹೆಂಡತಿಗೆ ಗುಣಮುಖ ಆಗಿದೆಯಂತೆ, ಆದ್ರೆ ನನ್ನ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ.
1: ನಾನು ಒಂದು ಮುಖ್ಯವಾದ ವಿಷಯ ಅವ್ರಿಗೆ ಹೇಳ್ಬೇಕು ಅಂದ್ರೆ, ಮಾನಸಿಕ ತೊಂದರೆಗಳು ಯಾರಿಗೆ ಬೇಕಾದ್ರೂ ಬರಬಹುದು, ಮುಖ್ಯವಾಗಿ ಒತ್ತಡದಿಂದನೂ ಬರಬಹುದು, ಅನುವಂಶಿಕತೆಯಿಂದನೂ ಬರಬಹುದು. ಪ್ರತಿ ಮಾನಸಿಕ ತೊಂದರೆಗಳಿಗೂ ಬಹಳ ಸುಲಭವಾದ ಎಫೆಕ್ಟಿವ್ ಆದ ಮಾತ್ರೆ, ಒಂದು ತುಂಬಾ ಸೇಫ್ ಆಗಿರುವಂತ

0: ಔಷಧಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಅವರು ಕೂಡ ಹೆಸಿಟೇಟ್ ಮಾಡೋದು ಬೇಡ, ಅವರು ಯಾರ ಹತ್ರ ಅವರ ವೈಫ್ಗೆ ಚಿಕಿತ್ಸೆ ತೆಗೆದುಕೊಳ್ಳಿದ್ರು ಅವ್ರ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಿ, ಏನಿದ್ರು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ್ರೆ ಅವ್ರಿಗೆ ಸರಿ ಆಗ್ತದೆ ಅಂತ ಅನ್ಸುತ್ತೆ.
1: ಗಂಡ ಮನೆಗೆ ಹೋದ್ರೆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡ್ತಾರಂತೆ. ಅನುಮಾನ ಪಡೋದ್ರಿಂದ ಈ ರೀತಿ ಪ್ರತಿದಿನ ಈಗ ಅನುಮಾನ ಪಡೋದ್ರಿಂದ ಆ ಗಂಡನ ಮೇಲೆ ಮಾನಸಿಕ ಒಂದು ಸ್ಥಿತಿಗೆ ಏನಾದ್ರೂ ತೊಂದರೆ ಆಗುತ್ತಾ? ಇದರಿಂದ ಯಾವ ರೀತಿ ಪರಿಹಾರ ನಾವು ಕಂಡುಕೊಳ್ಬೇಕು?
0: ಈ ಅನುಮಾನ ಅನ್ನೋದು ಒಂದು ಕಾಯಿಲೆ ಇದ್ರೂ ಇರಬಹುದು, ಒಂದು ಚಿತ್ತ ವಿಕಲತೆ ಅನ್ನೋ ಕಾಯಿಲೆ ಅಂತ ಹೇಳ್ತೀವಿ, ಡೆಲ್ಯೂಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಖಿನ್ನತೆಗೆ, ಅದರಿಂದ ಕೂಡ ಕೆಲವು ಸರಿ ಅನುಮಾನ ಪಡ್ಬೋದು. ಯಾಕೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಅವರು ಅದನ್ನ ನೋಡಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದು ಯಾಕೆ ಅಂತ ಕಂಡುಹಿಡಿದ್ರೆ ನಂತರ ಅದಕ್ಕೆ ಮುಂದಿನ ಜೀವನ ಮುಂದೆ ಹೇಗೆ ಮಾಡಬಹುದು ಅಂತ ಅವರು ಮುಂದೆ ಉತ್ತರ ಕಂಡುಕೊಳ್ಬಹುದು.
1: ಡಾಕ್ಟರ್, ಇನ್ನು ಮೂಢನಂಬಿಕೆಗಳ ಬಗ್ಗೆ, ಮನೋರೋಗಕ್ಕೆ ಮದ್ದಿದೆಯಾ ಮತ್ತೆ ಇನ್ನು ದೇವ ಭೂತ ಇದೆ ಅಂತ ಹೇಳ್ತೀವಿ, ಅದು ನಿಜನಾ?
0: ಈಗ ಅದೊಂದು ಗಾದೆ ಮಾತು ಇತ್ತು, ಅದು ಗಾದೆ ಫುಲ್ ಸುತ್ತು ಮನೋರೋಗಕ್ಕೆ. ಈಗ ತಾನೇ ಹೇಳ್ದಂಗೆ ಉತ್ತಮವಾದ ಸೇಫ್ ಆದ ಮದ್ದಿದೆ. ಮದ್ದು ಅಂದರೆ ಔಷಧಿಗಳು ಉಂಟು, ಕೌನ್ಸಿಲಿಂಗಿಂದ ಚಿಕಿತ್ಸೆ ಉಂಟು, ವಿದ್ಯುತ್ ಕಂಪನ ಚಿಕಿತ್ಸೆ ಉಂಟು, ಪುನರ್ವಸತಿ ಚಿಕಿತ್ಸೆ ಉಂಟು. ಹಾಗಾಗಿ 100ಕ್ಕೆ 100ರಷ್ಟು ಮನೋರೋಗ ಇರೋರು ಚೆನ್ನಾಗಿ ನಮ್ಮ ಜೊತೆ ಬಾಳ್ಬಹುದು ಅಂತ ಹೇಳ್ತೀನಿ.
1: ಇನ್ನು ದೇವಭೂತದ ಬಗ್ಗೆ,
0: ದೇವಭೂತ ಅಂತ ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ನಾನು ಮೂಢನಂಬಿಕೆಗಳ ಬಗ್ಗೆ ಇಟ್ಟಿದ್ದೇನೆ ಅಂದರೆ ಈ ಮೂಢನಂಬಿಕೆಗಳಿಂದ ಕೆಲವರು ತುಂಬ ನರಳುತ್ತಾ ಇದ್ದಾರೆ. ಮುಖ್ಯವಾಗಿ ಮಾನಸಿಕ ಕಾಯಿಲೆಯಿಂದ ಇರೋರಿಗೆ ಅವ್ರು ದೇವ ಬಂದಿದೆ, ಭೂತ ಬಂದಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಶಿಕ್ಷೆಗೆ ಒಳಪಡಿಸೋದು ಎಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಕೆಲವರು ಸ್ವಾರ್ಥಕ್ಕೋಸ್ಕರ ಲಾಭಕ್ಕೋಸ್ಕರ ಕೆಲವರು ಬಡವರಲ್ಲಿ ಅವಿದ್ಯಾವಂತರಲ್ಲಿ ಅಥವಾ ಮುಗ್ಧ ವಿದ್ಯಾವಂತರಲ್ಲಿ ಇನ್ನು ಮೂಢನಂಬಿಕೆಗಳನ್ನ ಹೆಚ್ಚಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಕೇಳುಗರಲ್ಲಿ ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಹೇಳ್ತೇನೆ. ಅದರಲ್ಲಿ ಮುಖ್ಯವಾಗಿ ದೆವ್ವ ಇದೆಯಾ ಅನ್ನೋದು, ದೆವ್ವ ಇದೆ ಅನ್ನೋದ್ರ ಬಗ್ಗೆ ಪ್ರಪಂಚದಲ್ಲಿ ಯಾವುದೇ ರೀತಿ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳಿಗೆ ಮಾನಸಿಕ ತೊಂದರೆ ಬಂದಾಗ ಅಥವಾ ಒತ್ತಡ ಬಂದಾಗ ಕೆಲವು ಸರಿಯಾಗಿ ಮಾಡೋದುಂಟು. ಕುಡ್ಬಿ ಅಂದರೆ ಏನೋ ಮನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನು ಬೇರೆ ರೀತಿಯಲ್ಲಿ ಅವ್ರು ತಿಳಿಸೋದುಂಟು, ಅಥವಾ ಸ್ಕಿಜೋಫ್ರೀನಿಯಾ ಖಿನ್ನತೆ ಅನ್ನೋ ಕಾಯಿಲೆ ಬಂದಾಗಲೂ ಅದನ್ನೆಲ್ಲ ದೆವ್ವ ಅಂತ ಒಂದು ಮೂಢನಂಬಿಕೆ ಇದೆ. ದೆವ್ವ ಅನ್ನೋದು ನಿಜವಾಗ್ಲೂ ಇಲ್ಲ, ಅದ್ರ ಬಗ್ಗೆ ಯಾರೂ ನಂಬಬೇಡಿ. ಏನಾದ್ರೂ ಆ ರೀತಿ ಯಾರೋ ಅವ್ರಿಗವ್ರೆ ಮಾತಾಡ್ಕೊಳ್ಳೋದು ಅಥವಾ ಇದ್ರೆ ಮಾನಸಿಕ ತಜ್ಞರತ್ತ ಅಥವಾ ಮಾಮೂಲಿ ವೈದ್ಯರತ್ತ ತೆಗೆದುಕೊಂಡೋದ್ರೆ

0: ಭಾನುಮತಿ ಬಗ್ಗೆ ಹೇಳಿ. ಸಾಮಾನ್ಯ ಉತ್ತರ ಕರ್ನಾಟಕದಲ್ಲಿ ಇದನ್ನ ನಾವು ಕೇಳ್ತಾನೆ ಇರ್ತೀವಿ.
1: ಭಾನುಮತಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಉತ್ತರ ಕರ್ನಾಟಕನೇ ಆಗ್ಲಿ, ಈವನ್ ಹತ್ತಿರದಲ್ಲಿ ಕೂಡ ಆಗ್ಲಿ, ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ದೊಡ್ಡ ಅಧ್ಯಯನ ನಡೆದೋಯ್ತು. ಅಧ್ಯಯನ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಉಳ್ಳವರು, ಕೆಲವರು ರಾಜಕೀಯದವರು, ಕೆಲವರು ಬೇರೆಯವರು, ಇದ್ರ ಬಗ್ಗೆ ಸ್ವಂತ ಇಚ್ಛೆಯಿಂದ, ಉದಾಹರಣೆಗೆ ಭಾನುಮತಿ ಬಂದಾಗ ಕಲ್ಲು ಎಸ್ದಂಗಾಗತ್ತೆ ಅಂತ ಒಂದು ಹೇಳ್ತಿದ್ರು. ಅದನ್ನ ಈ ಒಂದು ಕಮಿಟಿ ನಡೆಸಿದಾಗ ಯಾರೋ ಕತ್ಲಲ್ಲಿ ಹೋಗಿ ಅಮಾವಾಸ್ಯೆ ದಿವಸ ಕತ್ಲಲ್ಲಿ ಹೋಗಿ ಕಲಿಸಿತಾ ಇದ್ರು. ಆಮೇಲೆ ಅಮಾವಾಸ್ಯೆ ಎದುರ್ಕೊಂಡು ಯಾರು ಬರಲ್ವಲ್ಲ ಆರಾಮಾಗಿ
0: ತಪ್ಪಿಸ್ಕೊಂಡು
1: ಭಾನುಮತಿ ಅಂತ ಹೇಳ್ತಿದ್ರು. ಕೆಲವರು ಇನ್ನೂ ಕೆಲವು ನೋಡಿ ಮರಗಳೆಲ್ಲ ಒಣಗೋಗ್ತಾ ಇತ್ತು, ಅದಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಈ ಮರ್ಕ್ಯೂರಿ ಮರಕರೆ ಹಾಕಿ ಮರ ಉಳಿದ್ಬಿಟ್ಟು ಭಾನುಮತಿಯಿಂದ ಹೇಳ್ತಿದ್ರು. ಇನ್ನು ಕೆಲವು ದೈಹಿಕ ಕಾಯಿಲೆಗಳು ಸಣ್ಣ ಪುಟ್ಟ ಅಂದ್ರೆ ಕ್ಲಿಯರ್ ಕಟ್ ಇಲ್ದೇ ಇರೋದು, ಉದಾಹರಣೆಗೆ ಒಂದು ಸಾರಿ ಕಾಲು ಅದು ಭಾನುಮತಿ ಅಂತ ಹೇಳಿದ್ರು. ಅದನ್ನ ನೋಡಿದಾಗ ಕೊನೆಗೆ ಅದು ಸ್ಪೈನ್ ಟ್ಯೂಬರ್ಕ್ಲೋಸಿಸ್ ಅಂತ ಗೊತ್ತಾಯ್ತು. ಕೆಲವು ಮಾನಸಿಕ ಕಾಯಿಲೆಗಳನ್ನು ಕೂಡ ಭಾನುಮತಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಕೆಲವರು ರಾಜಕೀಯವಾಗಿ ಇದ್ರ ಬಗ್ಗೆ ತುಂಬಾ ಲಾಭ ಪಡೆದುಕೊಂಡ್ರು, ಕೆಲವರು ಇದರಿಂದ ಹಣ ಮಾಡಿದ್ರು. ಇದು ಮುಖ್ಯವಾಗಿ ನಡೆದಿರೋದು ಈ ಹಿಂದುಳಿದ ಅವಿದ್ಯಾವಂತರು ಬಡವರಿರೋ ಕಡೆ. ಇದನ್ನ ತುಂಬಾ ಲಾಭಾಂಶ ಮಾಡೋದಕ್ಕೆ ಇದನ್ನ ಹೆಚ್ಚು ಮಾಡ್ಕೊಂಡ್ ಬಂತು ಅಂತ ಕಂಡಿಡ್ದು, ಅದಕ್ಕೆ ಸರಿಯಾಗಿ ಅಲ್ಲಿ ಚಿಕಿತ್ಸೆ ದೊರೆಯಂಕೆ ಮಾಡಿದಾಗ ಇವೆಲ್ಲ ಭಾನುಮತಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ.
0: ಇನ್ನು ಮಾಟ ಮಂತ್ರ ಅಂತ ಹೇಳ್ತಾರೆ, ಅದು ನಿಜನ? ಜೊತೆಗೆ ಹೊಟ್ಟೆಗೇನೋ ಮದ್ದಾಗ್ತಾರೆ ಅಂತ ಅಂತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟರ್?
1: ಇದು ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಇದೊಂದು ನಂಬಿಕೆ, ಕೆಲವರು ಲಾಭ ಮದ್ದು ಅಂತ ಹೇಳಿ ಹೊಟ್ಟೆನಲ್ಲಿ ತೊಟ್ಟು, ಇಂಡಿಯನ್ ಟ್ರೈಕೋಬಜಾರ್ ಅಂತ ಹೇಳ್ತೀವಿ, ಹೊಟ್ಟೆ ಒಳಗೆ ಸೇರಿಬಿಟ್ಟಿರುತ್ತೆ ಅದು ವಾಂತಿ ಆಗುತ್ತೆ ಅಂತ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ರು. ಅದು ಸಾಧ್ಯವಿಲ್ಲ, ಅದೊಂದು ಊಹೆ ಅಷ್ಟೇ. ಈಗ ಯಾಕೆ ಹೇಳಿದ್ರೆ ಏನೋ ಒಂದು ವಿಷ ಹಾಕಿದ್ರೆ ತಕ್ಷಣ ಸಾವಾಗ್ಬೋದು, ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅಂದ್ರೆ ನಮ್ದು ಉದರದರ್ಶಕ ಅಂತ ಹೇಳ್ತೀವಿ, ಎಂಡೋಸ್ಕೋಪಿ ಅಥವಾ ಸ್ಕ್ಯಾನಿಂಗ್ ಇಂದ ಕಾಣಿಸ್ಬೇಕು, ಎಲ್ಲೂ ಕಾಣಿಸಿಲ್ಲ. ಇದು ಕೂಡ ಪೂರಾ ಮೂಢನಂಬಿಕೆ, ಅದನ್ನ ನಂಬಲೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಇನ್ನು ಮಾನಸಿಕ ಆರೋಗ್ಯ ವ್ಯಕ್ತಿಯ ಲಕ್ಷಣಗಳೇನು, ಜೊತೆಗೆ ಕೇಳುಗರಿಗೆ ನಿಮ್ಮ ಸಂದೇಶ ಏನು ಸರ್?
1: ನಾನು ಕೇಳುಗರುಗಳಿಗೆ ಮುಖ್ಯವಾಗಿ ಹೇಳೋದೇನಂದ್ರೆ, ನಿಮ್ಮ ಮಾನಸಿಕ ಆರೋಗ್ಯದ ವೃದ್ಧಿ ಮಾಡಿ. ಅಂದ್ರೆ ಮಾನಸಿಕ ತೊಂದರೆಗಳು ಬರದೇ ಇರೋದಕ್ಕೆ ನಾನು ಕೆಲವು ವಿಷಯಗಳನ್ನ ಈಗ ಪ್ರಾರಂಭದಲ್ಲಿ ಹೇಳಿದೆ, ಅದನ್ನ ನೀವು ಪಾಲಿಸಿ. ಮಾನಸಿಕ ಕಾಯಿಲೆಗಳಿರುತ್ತೆ, ಮಾನಸಿಕ ಕಾಯಿಲೆಗಳಲ್ಲಿ ಕೆಲವು ತೀವ್ರತರ ಮಾನಸಿಕ ಕಾಯಿಲೆಗಳು ಅಲ್ಪ ಮಟ್ಟದ ಮಾನಸಿಕ, ತೀವ್ರತರ ಕಾಯಿಲೆಗಳಲ್ಲಿ ಅದಕ್ಕೆ ಡೆಲ್ಯೂಷನ್ಸು, ಭ್ರಾಂತಿ, ಭ್ರಮೆ, ನಿದ್ದೆಗೆಡೋದು ಅವೆಲ್ಲ ಇರುತ್ತೆ. ಅಲ್ಪ ಮಟ್ಟದ ಕಾಯಿಲೆಗಳಲ್ಲಿ ಆತಂಕ ಅನ್ನೋದು, ಗೀಳು ಅನ್ನೋದೆಲ್ಲ ಇರುತ್ತೆ, ಅದನ್ನು ಗಮನಿಸಿ ಚಿಕಿತ್ಸೆ ತೆಗೆದುಕೊಳ್ಳಿ. ಮತ್ತು ಜೀವನ ಸಂಗಾತಿ ದೈಹಿಕ ಕಾಯಿಲೆಗಳನ್ನು ಎದುರಿಸಿ, ಅದನ್ನು ನಾನು ಅದ್ರ ಬಗ್ಗೆ ಕೂಡ ಟಿಪ್ ಹೇಳಿದ್ದೀನಿ. ಸಾಮಾನ್ಯ ವೈದ್ಯರ ಹತ್ರ ಚಿಕಿತ್ಸೆ ತೆಗೆದುಕೊಳ್ಳಿ, ವ್ಯಾಯಾಮ ಮಾಡಿ, ಉತ್ತಮ ಆಹಾರ ಕ್ರಮ ಮಾಡಿ ಅಂತ ಹೇಳಿದ್ದೀನಿ. ಮೂಢನಂಬಿಕೆಗಳನ್ನ ಬಿಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಪೂರ್ತ ನಮ್ಮ ಜೀವನ ಚೆನ್ನಾಗಾಗ್ಬೋದು ಅಂತ ನಮ್ಮ ಕೇಳುಗರಿಗೆಲ್ಲ ತಿಳಿಸಕ್ಕೆ ಇಷ್ಟಪಡ್ತೇನೆ.
0: ಒಳ್ಳೇದು ಡಾಕ್ಟರ್. ಇದುವರೆಗೆ ನೀವು ಮಾನಸಿಕ ಆರೋಗ್ಯದ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ವಿಷಯದ ಬಗ್ಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಹಾಗೂ ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು

0: ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ

0: ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ ಜೀವನವನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಹಿರಿಯರೇ ಮನೆಯ ಲಕ್ಷಣ.
5: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
4: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
5: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
4: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
5: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
6: ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ ಸಿಂಗರಮಾನಹಳ್ಳಿ ತಿಟ್ಟು ಗ್ರಾಮದ ಶ್ರೀಯುತ ಜವರನಾಯಕರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ.
6: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
7: ಜವರನಾಯಕ ಸಿಂಗರಮಾನಹಳ್ಳಿ.
6: ಎಷ್ಟು ವರ್ಷ ಆಗಿದೆ ನಿಮ್ಗೆ?
7: ನಮ್ಗೆ 77-78 ಆಗದೆ.
6: ಏನ್ ಕೆಲಸ ಮಾಡ್ತೀರಾ ತಾತ ನೀವು?
7: ನಾವು ಜಮೀನ್ ಕೆಲಸ ಮಾಡ್ತಿದ್ದೆ, ಈಗ ಮಾಡಕ್ ಆಗ್ತಿಲ್ಲ, ಮೂಡಕ್ ಕೂತೀವಿ, ಕಾಲು ಇಬ್ಬಾಗದೆ.
6: ಎಷ್ಟು ವರ್ಷದಿಂದ?
7: 6 ವರ್ಷ ಆಯ್ತು.
6: 6 ವರ್ಷದಿಂದ. ಮನೇಲಿ ಯಾರ್ಯಾರಿದ್ದೀರ ತಾತ ನೀವು?
7: ಮನೇಲಿ ಮಗನೇ ಒಬ್ಬ, ಮತ್ತೆ ಇನ್ನು ಸೊಸೆ, ಅದೇ ಮಗ, 2 ಮಕ್ಕಳ ಮಗನಿಗೆ.
6: ನೀವು ಮೊದ್ಲೆಲ್ಲ ಶಾಲೆಗೆ ಹೋಗಿಲ್ವಾ ನೀವು?
7: ಏನೂ ಇಲ್ಲ, ಸೈನ್ ಮಾಡಿ.

0: ಮಾಡ್ತೀನಿ ಅಷ್ಟೇ.
1: ಸೈನ್ ಮಾಡ್ತೀರಾ ಅಷ್ಟೇ? ನಿಮ್ ಕಾಲದಲ್ಲಿ ಓದೋ ವ್ಯವಸ್ಥೆ ಏನಾದ್ರು ಇತ್ತ ಅವಾಗ?
0: ಇಲ್ಲ ಅಪ್ಪರ ಇಲ್ಲ ಬಿಡಿ.
1: ಆತರ ಇಲ್ವೇ ಇರ್ಲಿಲ್ವಾ?
0: ಇಲ್ಲ.
1: ಮತ್ತೆ ಹೆಂಗ್ ಓದ್ತಿದ್ರಿ ಬರಿತಿದ್ರಿ?
0: ನಮ್ಗೆ ಆಗ ಮರದ ಮೇಲೆ ಬರೀತಿತ್ತು, ಇಲ್ಲ
1: ಅದ್ರಲ್ಲೇ ಕಲ್ತ್ಕೋತಿದ್ರಿ. ಕೂಲಿ ಕೆಲಸ ಮಾಡ್ತಿದ್ರ ನೀವು? ಕೂಲಿ ಕೆಲಸ ಮಾಡ್ತಿದ್ರ?
0: ಕೂಲಿದು ಮಾಡ್ತಿದ್ದೋ ನಮ್ಮ ಆರಾಮ ಕೆಲಸನು ಮಾಡ್ತಿದ್ದೋ.
1: ಹೇಗಿರ್ತಿತ್ತು ಇಂದಿಲ್ ಆರಂಭ ನಿಮ್ಗೆ?
0: ಬರ್ವಾಯ್ತಿಲ್ಲ, ಸುಮಾರಾಗಿ ಆಗದು.
1: ಈಗ ಹಿಂದಿನ ಕಾಲದಲ್ಲಿ ಜಮೀನ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರ್ತಿತ್ತು.
0: ಕಷ್ಟ ಅಂದ್ರೆ ಅದೇ ಕಬ್ಬನ ಗುದ್ದಿ ಗುದ್ದಿ ಕೊಳ್ಳಿ ತಕೊಳ್ಳೋದು, ಹೋಗಿ ಗಿಡ ಕೀಳೋದು. ಅಚ್ಚಿರುವಾಗ ಪೋಕ್ಲೇನ್ ಗೀಕ್ಲೇನು ಬುಡೇದ್ ಏನು ಇತ್ತಿಲ್ಲ, ಎಲ್ಲ ಬರೀ ಕೈಗೆಲ್ಸುವೆ
1: ಎಲ್ಲ.
0: ಬೇರು ಸಿಗಾಕೊಳ್ಳೋದು, ನೇಗಿಲಿಗೆ ಕಡ್ಕತ್ತಿನ ಕಡ್ಕೊಳ್ಳೋದು ಎಲ್ಲ ಮಾಡ್ತಿದ್ದವಾಗ ಕಷ್ಟ ಆಗ
1: ಬಡತನ. ಏನೇನ್ ಬೆಳೆ ಬೆಳಿತಿದ್ರಿ ಅವಾಗ ನೀವು?
0: ಅದೇ ರಾಗಿ, ಕಳ್ಳಕಾಯಿ, ಎಳ್ಳು ಹಾಕವ್, ಹಿಂಗ ಏನೇನೋ ಹಾಕವ್ ಸಸ್ಯ.
1: ಬೆಳೆದಿದ್ನೆಲ್ಲ ಸಾಮಾನ್ಗಳನ್ನ ಮಾರ್ಕೆಟ್ಗೆ ತಲುಪಿಸ್ತಿದ್ರ ಆಗ ನೀವು?
0: ಮಾರ್ಕೆಟ್ಗೆ ಹೋಗ್ತಿದ್ದು.
1: ಏನಿರ್ತಿತ್ತು ಅದ್ರ ಬೆಲೆ?
0: ಬೆಲೆ ಅದೇ ಎಳ್ಳು ಸುಮಾರು ಒಂದು 5,000 6,000 3,000 ಕಿಲ್ಲು ಇತ್ತು. ಕಳ್ಳೆಕಾಯಿ 7,000, ರಾಗಿ 1,500. ಹಿಂಗ ತರಾವರಿ
1: ಇರ್ತಿತ್ತು. ಈಗ ನೀವು ಆರಂಭ ಮಾಡಕ್ಕಿಂತ ಮುಂಚೆ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಕೂಲಿಲಿ ಎಷ್ಟು ಕೊಡ್ತಿದ್ರು ಸಂಬಳ ನಿಮ್ಗೆ?
0: ಕೂಲಿ ಕಮ್ಮಿ ಆಗ ಮೇಡಮ್.
1: ಎಷ್ಟು
0: ಎಷ್ಟು ಅಂದ್ರೆ ಏನು ಒಂದ 50 ರೂಪಾಯಿನೊಳಗೆ 25 15 ಕೊಡೋರು ಕೊಡೋರು ಕಮ್ಮಿ ಆಗ 7 ರೂಪಾಯಿನ ಕಳೆ ಕಿತ್ತಿವಿ. ಕಳೆ ಕಳೆ ಎಲ್ಲ ತರಾವರಿ ಆಗ್ಲು ಕಮ್ಮಿ.
1: ಈಗ ಕಮ್ಮಿ ಅಂತ ಹೇಳ್ತಿದಿರಲ್ಲ, ಕಮ್ಮಿಲಿ ಹೆಂಗ್ ಜೀವನ ಸಾಕ್ತಿತ್ತು?
0: ಸಾಕ್ತಿತ್ತು ಅಂದ್ರೆ ನಮ್ ಜಮೀನಲ್ಲಿ ಬೆಳ್ಕೊಳ್ಳವಲ್ಲ ನಾವು. ರಾಗಿ ಒಸ್ತಿ ಇದ್ರೆ ಭತ್ತ ಕಾಳು ಕಡ್ಡಿ ಎಲ್ಲಾನು ಬೆಳ್ಕೊಳ್ಳವಲ್ಲ ಜಮೀನಲ್ಲಿ, ಅದರಲ್ಲಿ ಜೀವನ ಸಾಕ್ತಿತ್ತು.
1: ಅಂದ್ರೆ ಯಾವ ಜಮೀನ ಅಂದ್ರೆ ಜಮೀನ್ ಬಂದಂತ ಜಮೀನಲ್ಲಿ ಅಂದ್ರೆ ಭೂಮಿಲಿ ಬೆಳೆದಂತಹ ಬೆಳೆಗಳನ್ನ ನೀವು ಇಟ್ಕೊಂಡು ಆ 2 ರೂಪಾಯಿಲಿ ಜೀವನ ಸಾಕ್ತಿತ್ತು. ಈಗ ಸಾಮಾನುಗಳೆಲ್ಲ ಹೆಂಗ್ ಸಿಗ್ತಿದ್ವು? ಅಗ್ವಾಗ ಸಿಗ್ತಿತ್ತ ಅವಾಗ?
0: ಅಗ್ವಾಗ ಸಿಕ್ಕಿತ್ತು.
1: ಯಾವ ತರ?
0: ಯಾವ ತರ ಅಂದ್ರೆ ಈಗ 6 ಕಾಸು 3 ಕಾಸು ಇದ್ದವಾಗ, 6 ಕಾಸು 3 ಕಾಸು ಅಂದ್ರೆ 6 ಕಾಸು ಕೊಟ್ರೆ 3 ಕಾಸು ಕೊಟ್ರೆ ಒಂದ್ ಎಲ್ಲ ಕೊಡೋರು, ಒಂದಷ್ಟು ಕಳ್ಳೆ ಒಂದ್ ಪಾವ್ ಕಳ್ಳೆ ಕೊಡೋರು, ಪುರಿ ಕೊಡೋರು, ಪೇಪರ್ ಮಿಂಟ್ ಆಳು 3 ಅಂದ್ರೆ 1 ಕಾಸು, ಆಗ ಒಂದ್ ಪೈಸಾ ಆಯ್ತು ಅವೆಲ್ಲ ಕೊಡೋರು.
1: ಅಂದ್ರೆ ಹೆಂಗೆ ಅಗ್ಗವಾಗಿ ಸಾಮಾನುಗಳು ಸಿಕ್ಕೋದ್ರಿಂದ ಈ 2 ರೂಪಾಯಿ ಅನ್ನೋದು ದುಬಾರಿ ಆಗಿರ್ತಿತ್ತು, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ ನೀವು. ಈಗ ತಾತ ನಿಮ್ಮ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ?
0: ಕರೆಕ್ಟ್ ಇತ್ತು, ಆರೋಗ್ಯನೂ ಚೆನ್ನಾಗಿತ್ತು.
1: ಆರೋಗ್ಯ ಅನ್ನೋದು ಚೆನ್ನಾಗಿತ್ತು, ತುಂಬಾ ಶಕ್ತಿಯುತವಾಗಿ ಜೀವನ ನಡೆಸ್ತಾ ಇದ್ರಿ.
0: ಶಕ್ತಿನೂ ಇತ್ತು, ಮೊಸರು ಮಜ್ಜಿಗೆ ತುಪ್ಪ ಎಲ್ಲ ಉಂಡಿ ಇತ್ತು ಒತ್ತಡ.
1: ಹೌದು,
0: ಈಗ ಒಂದ್ ಅರ್ಪಾವಿದು ಡೈರಿ ತಕೊಳ್ತಾರೆ.
1: ಈಗ ಶಕ್ತಿಯುತವಾಗಿ ಜೀವನ ನಡೆಸ್ತೀನಿ ಅಂತ ಹೇಳಿದ್ರಲ್ಲ, ಏನ್ ಆಹಾರದ ಗುಟ್ಟು ಏನೇನ್ ತಿಂತಿದ್ರಿ ಅವಾಗ ನೀವು?
0: ಏನ್ ತಿಂತಿದ್ದೆ ಅದೇ ಇಟ್ಟು ಬನಿ ಇತ್ತು ಚೆನ್ನಾಗಿ, ಅನ್ನ ಇಟ್ಟು ಕಾಳು ಕಟ್ಟಿ ದೇಶವು ಅವನು ತಿನ್ನವು, ಬರೋತಾವು ತಕೊಳ್ಳೋದು ತಿನ್ನೋದು. ಏನ ಪೂಪರ ಆಗ ದಿವಸ ತಿಂತಿದ್ದಿಲ್ಲ, ಒಂದ್ 6-15.
1: ಈಗ ನೀವು ಹೇಳಿದ್ರಲ್ಲ ನಾವಣೆ ಸಜ್ಜನೆಲ್ಲ ಕುಟ್ಟಿ ಪುಡಿ ಮಾಡ್ಬೇಕು ಅಂದ್ರೆ ಆಗೆಲ್ಲ ಮಿಷಿನ್ ಗಳಿರ್ಲಿಲ್ಲ, ಹೇಗ್ ಬೀಸ್ಕೊಂಡ್ ಊಟ ಮಾಡ್ತಿದ್ರಿ ಅವನ್ನೆಲ್ಲ?
0: ನಾವಣಿಯ ಒಳ್ಕಲ್ಲಿ ಕುಟ್ಟವು, ಒಳ್ಕಲ್ಗ ಹಾಕೊಂಡು ಅದು ಒರ್ಪೆಲ್ಲ ಒಂಟಾಗೋದು, 7 ಒರ್ಪುವತ್ಕ ಇರೋದು ನಾವಣೆಗೆ, ಅದ ಮಾಡ್ಕೊಂಡ್ ತಿನ್ನೋದು, ಗಂಜಿ ಕಾಯ್ಸಿನ್ ಕುಡಿಯೋದು, ಉಪ್ಪಿಟ್ಟು ಮಾಡ್ಕೊಂಡ್ ತಿನ್ನೋದು, ಏನೇನೋ ತರಾವರಿ.
1: ಶಕ್ತಿಯುತವಾಗಿರ್ತಿತ್ತವೆಲ್ಲ
0: ಶಕ್ತಿಯೇ.
1: ಇತ್ತೀಚಿನ ಆಹಾರಗಳು ತಿಂದ್ರೆ ನಿಮ್ಗೆ ಅನ್ಸುತ್ತೆ?
0: ದಿನ ಅಂತಂದ್ರೆ ಏನನ್ಸದು ಆದಷ್ಟು ಉಂಟಿವಿ, ಅಲ್ಲದವ್ರೆ ಬ್ಯಾಡ ಅಂತೀವಿ.
1: ಈಗ್ಲೂ ಮುದ್ದೆ ಗಿದ್ದೆ ಊಟ ಮಾಡ್ತೀರಾ ನೀವು?
0: ಮುದ್ದೆ ಬೇಕೇ ಬೇಕು, ಮುದ್ದೆ ಉಣ್ಣಕ್ಕೆ

0: ಶಕ್ತಿ ಬರ್ತದೆ ಮುದ್ದೆಲಿ.
1: ಹೌದು,
0: ಅನ್ನ ಅನ್ನ ಬೇಕಾಗಿಲ್ಲ.
1: ಹೌದು, ಹಾಗೆಲ್ಲ ಸೊಪ್ಪು ತಿಂದ್ರು, ಒಂದು ಉಪ್ಪೆಸರು ತಿಂದ್ರು ತೃಪ್ತಿ ಅಂತ ಅನಿಸ್ತಿತ್ತು. ಈಗ ಏನೇ ಮೃಷ್ಟನ್ನ ಭೋಜನ ತಿಂದ್ರು ಒಂಥರ ರುಚಿ ಅನ್ಸಲ್ಲ, ತೃಪ್ತಿ ಅನ್ಸಲ್ಲ. ಏನ್ ಅನ್ಸುತ್ತೆ ನಿಮ್ಗೆ?
2: ನಮ್ಗೆ ಮುದ್ದೆ ಕೊಡಿ, ನಮ್ಗೆ ಅನ್ನ ಬೇಡಿ. ಇಲ್ಲಿ ಕಾಳು ಹೆಸರು, ಉಳ್ಳಿ ಕಾಳು ಬೇಯಾಕಿ, ತಣ್ಣಿ ಕಾಳು ಬೇಯಾಕಿ, ಅವರಕಾಳು ಬೇಯಾಕಿ, ಅದು ಸಾರಿನಲ್ಲಿ ಉಪ್ಸಾರು ಒಂದ್ ಸಾರ ಮಾಡ್ಸ್ಕೊಂಡು ಉಣ್ಣದು.
1: ಈಗಲೂ ಅದೇ ಪಾಲಿಸ್ತಿದ್ದೀರಾ? ಏನಾರು ಆರೋಗ್ಯ ಸಮಸ್ಯೆ ಇಲ್ವಾ ನಿಮ್ಗೆ?
0: ಆರೋಗ್ಯ ಈಗ ಸ್ವಲ್ಪ ವಯಸ್ಸು ಆಗೋಯ್ತಲ್ಲ, ಸ್ವಲ್ಪ ಕಮ್ಮಿ ಆಗೋಯ್ತು, ಕೆಟ್ಟೋಯ್ತು ಆರೋಗ್ಯ.
1: ನಿಮ್ಗೆಲ್ಲ ಕಣ್ಣು ಚೆನ್ನಾಗಿ ಕಾಣಿಸುತ್ತಾ?
0: ಕಣ್ಣು ಪರವಾಗಿಲ್ಲ.
1: ಬೆಳಗ್ಗೆ ಸಂಜೆ ತನಕ ಮನೇಲಿ ಏನ್ ಮಾಡ್ತೀರಾ ನೀವು?
0: ಕೂತಂಗೆ.
1: ಎಲ್ಲೂ ಎದ್ದು ಓಡಾಡಲ್ವಾ?
0: ಅಲ್ಲಿ ಗಂಟ ಏನು ಒಂದ ಅರ್ಧ ಮೈಲಿನ ಹೋಗಿಲ್ಲ, ಒಂದು ಪರ್ದಂಗ ಒಂದ್ ಸ್ವಲ್ಪ ಅಲ್ಲಿ ಗಂಟ ಹೋದ್ರೆ ಸುಸ್ತಾದಂಗ ಆಯ್ತದೆ, ಬಿದ್ಬಿಡಂಗ ಆಯ್ತದೆ, ತಲೆ ತಿರುಗುತ್ತೆ. ಹೋಗ್ ಹಾಕಿಲ್ಲ, ಮನೇಲೇ ಕೂತಿರೋದೆ.
1: ಬಿಪಿ ಶುಗರ್ ಆತರ ಏನಾದ್ರು ಇದೆಯಾ ನಿಮ್ಗೆ?
0: ಇಲ್ಲ, ಕಮ್ಮಿ ಅದೇ ಕಮ್ಮಿ. ಇಲ್ಲ ಅಪ್ಪರ ಇಲ್ಲ,
1: ಆತರ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಮಕ್ಳು ಸಾಕ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇರ್ತಿತ್ತು. ನಿಮ್ ಮಕ್ಳು ನೀವ್ ಹೇಗ್ ಸಾಕದ್ರಿ?
0: ಕಷ್ಟ ಅಂದ್ರೆ ಬಹಳ ಕಷ್ಟವೇ.
1: ಯಾಕಂತಂದ್ರೆ ಆಗ ತಿನ್ನೋಕು ಬಡತನ ಅಲ್ವಾ? ಈ ನಿಟ್ಟಿನಲ್ಲಿ ನಿಮ್ ಮಕ್ಳನ್ ಹೇಗ್ ಸಾಕದ್ರಿ ನೀವು? ಎಷ್ಟೆಲ್ಲ ಕಷ್ಟ ಇತ್ತು ಸಾಕ್ಬೇಕಾದ್ರೆ?
0: ಆಗ ಬಹಳ ಕಷ್ಟ ಬಿತ್ತಿದ್ದು, ಅನ್ನ ಅನ್ನ ಸಿಕ್ಕಿಲ್ಲ ಉಣ್ಣಕ. ಇರೋರ್ತ ಹೋಗಿ ಗದ್ದೆ ಮಡಗಿರೋರ್ತ ಹೋಗಿ ಕುಯ್ಯೋದು, ಭತ್ತ ಮಾಡ್ಕೊಳ್ಳೋದು, ಮಕ್ಕಳಿಗೆ ಒಂದ್ ತುತ್ತ ಅನ್ನ ಮಾಡ್ಕೊಳ್ಳೋದು. ನಾವು ಆದಷ್ಟು ನೋಡು.
1: ಈಗ ಹಿಂದೆಲ್ಲ ಒಲೆಯಲ್ಲಿ ಮಡಕೆಯಲ್ಲಿ ಅದನ್ನೆಲ್ಲ ಆಹಾರಗಳನ್ನ ಬೇಯಿಸ್ತಿದ್ರಲ್ಲ, ಎಷ್ಟು ಖುಷಿ ಅನ್ಸಿತ್ತು, ಹೇಗ್ ರುಚಿ ಅನ್ಸಿತ್ತು ನಿಮ್ಗೆ?
0: ರುಚಿ ಬಹಳ ರುಚಿ ಇತ್ತು ಆಗ, ಈಗ ರುಚಿ ಇಲ್ಲ ಪಟು ಇಲ್ಲ. ಯಾಕೆ ಅಂದ್ರೆ ಬೆಂಡ್ ಆಗೋಯ್ತು ಗೊಬ್ಬರ, ಗವರ್ಮೆಂಟ್ ಗೊಬ್ಬರ ಜಾಸ್ತಿ ಆಗೋಯ್ತು ಭೂಮಿಗೆ, ಎಲ್ಲ ತಿಂದಾಕ್ಬಿಡ್ತು.
1: ಹಿಂದೆ ಎಲ್ಲ ಹೇಗ್ ಮಾಡ್ತಿದ್ರು?
0: ಹಿಂದೆ ದನಿನ್ ಗೊಬ್ಬರ ಹಾಕ್ತಿದ್ರು, ಆ ಗೊಬ್ಬರ ಹಾಕ್ತಿದ್ರು, ಚೆನ್ನಾಗಿ ಹಿಡಿತಿತ್ತು.
1: ದೂರದೊಳಲ್ಲಿ ನೀರ್ ಹತ್ಕೋಬತ್ತಿದ್ರು, ಮಡಕೆಯಲ್ಲಿ ನೀರ್ ಸಂಗ್ರಹ ಮಾಡ್ಕೋತಿದ್ರು, ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರು.
0: ಸೌದೆಲಿ
1: ಅದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು, ತುಂಬಾ ರುಚಿಯಾಗಿರ್ತಿತ್ತು, ಆರೋಗ್ಯ ಅನ್ನೋದು ಇರ್ತಿತ್ತು. ಇತ್ತೀಚಿನ ಆಹಾರಗಳು ತಿಂದಾಗ ನಿಮ್ಗೆ ಅನ್ಸುತ್ತೆ
0: ಬಾಯಿ ಸಪ್ಪ ಬಿದ್ದೋಯ್ತದೆ, ಏನ್ ಅನ್ಸ್ತದ ಅದೇ ತಿನ್ಬೇಕು ಏನಾರು ಅನ್ಸ್ತದೆ, ಯಾರ ಬಂದ್ರೆ ತಕೊಳ್ಳೋದು, ಇಲ್ಲ ಅಂದ್ರೆ ಸುಮ್ನೆ ಇರೋದು.
1: ಈಗ ತಾತ ನೀವು ಹಿಂದೆ ಎಲ್ಲ ಹಾಸ್ಪಿಟಲ್ಗಳು ಇರ್ಲಿಲ್ಲ?
0: ಇಲ್ಲ, ಇಂಗ್ಲೇಷ್ ಅನ್ನೇ ಮಾಡ್ತಿದ್ದಿಲ್ಲ ನಾವು, ಏನು ಇಲ್ಲ. ಜ್ವರ ಬಂದ್ರೆ ನಮ್ಮ ಅಜ್ಜಿ ಮೆಣಸಿನ ಸಾರು ಜೀರಿಗೆ ಸಾರು ಕಾಯಿಸ್ಕೊಡೋದು, ಕುಡಿಯಪ್ಪ ಅನ್ನೋದು, ನೀರು ಇಯೋದು, ಒಂದ್ ಎರಡ್ ಸಾವಿರ ಹುಳ, ಎರಡ್ ಗ್ಲಾಸ್ ಒಂದ್ ಗ್ಲಾಸ್ ಕುಡ್ಬಿಟ್ ಮನಿ ಕಂದ್ರೆ ಜ್ವರ ಉಂಟದು
1: ಅಷ್ಟಕ್ಕೆ. ಇನ್ನೇನ್ ಮಾಡ್ತಿದ್ರಿ?
0: ಇನ್ನೇನು ಇಲ್ಲ
1: ಅಷ್ಟಕ್ಕೆ. ವಾಸಿ ಹಾಕ್ಬಿಡ್ತಿತ್ತ? ಇತ್ತೀಚೆ ಯಾಕೆ ಇಂಜೆಕ್ಷನ್ ಹಾಕ್ಸ್ಕೋತಿದ್ದಾರೆ?
0: ಈ ಮಾಡ್ಕೋತಾರೆ, ಈಗ ನಾನಾ ತರ ಈ ಬಂದಿದ್ದಾರೆ ಇತ್ತಿತ್ತರ
1: ಕಾಯಿಲೆಗಳು. ನಿಮ್ಮ ಕಾಲದಲ್ಲಿ ಯಾವ್ದೇ ರೋಗಗಳು ಇರ್ಲಿಲ್ವಾ ಅವಾಗ?
0: ಇದ್ರು ಅಷ್ಟು ಇತ್ತಿಲ್ಲ ಬಿಡಿ.
1: ಯಾಕೆ
0: ಇಲ್ಲ? ರೋಗ ಕಮ್ಮಿ.
1: ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಿದ್ಯಾ ನಿಮ್ಗೆ?
0: ಈಗ ಮುದುಕರಿಗೆ ಮೋಟ್ರಿಗೆ ಹಸಿ ಪೆಂಚಿ ಪೆಂಚಿನಿ ತಿಂಗಳಿಗೆ 1200
1: ಬರುತ್ತೆ. ಚೆನ್ನಾಗಿ ಕರೆಕ್ಟ್ ಆಗಿ ಬರ್ತಿದ್ಯಾ?
0: ಬರ್ತದೆ, ಒಂದು 15 ಸಾವಿರ ಕಮ್ಮಿ ಆಯ್ತದೆ, ಈಗ ಒಂದು ವಾರ ಕಮ್ಮಿ ಆಯ್ತದೆ, ಜಾಸ್ತಿ ಆಯ್ತದೆ, ಇನ್ನೂ ಬಂದೇ ಇಲ್ಲ, ಈಗ ಒಂದ್ ತಿಂಗಳ ಮೇಲಾಗೋಯ್ತು.
1: ಈ ಕ್ಯಾಂಪ್ ಇರೋ ವಿಷಯ ಯಾವಾಗ ಗೊತ್ತಾಯ್ತು ನಿಮ್ಗೆ?
0: ಗೊತ್ತಾಯ್ತು
1: ಹೆಂಗೆ?
0: ಇವ್ರು ಕರಿಮುನ್ನಳ್ಳಿ ಅವ್ರು ಹೇಳಿದ್ರು, ಕರಿಮುನ್ನಳ್ಳಿ ಅವರು ಹೋಯ್ತಾ ಇದ್ರಿ ಅಂತ. ಅಲ್ಲಿಗೆ ಸಂತೋಷ್ ಸರ್ಗುರು ಅಲ್ಲಿಗೆ ಅಲ್ಲಿ ಮಾಡ್ಸ್ಕೊಂಡಿರೋದು ಕಣ್ಣು ಆಪರೇಷನ್, ಅವ್ರು ಹೇಳಿ ಅವ್ರ ಜೊತೆಲಿ ಹೋಗಿರೋದು. ಇವರು
1: ಮನೇಲಿ ಹೇಗ್ ನೋಡ್ಕೋತಾರೆ ನಿಮ್ಮನ್ನ?
0: ಮನೇಲಿ ನಮ್ಮ ಹೆಂಗ್ಸ್ರೆ
1: ಚೆನ್ನಾಗಿ ನೋಡ್ಕೋತಾರ? ಅವ್ರಿಗೆ ಇತ್ತೀಚೆಗೆ ಕಣ್ಣು ಆಪರೇಷನ್ ಆಗಿದೆ, ಅವ್ರನ್ನ ಹೇಗ್ ನೋಡ್ಕ?
0: ನಡನು ಆಪರೇಷನ್ ಆಗದೆ, ಕಣ್ಣು ಆಪರೇಷನ್ ಆಗದೆ ಕಾಳಮ್ಮ ಅನ್ನೋರ್ಗೆ.
1: ಹೇಗ್ ನೋಡ್ಕೋತಾರೆ ಮನೇಲೆಲ್ಲ ಅವ್ರನ್ನ, ನಿಮ್ಮನ್ನ ಮತ್ತೆ ಅವ್ರನ್ನ ಹೇಗ್ ನೋಡ್ಕೋತಾರೆ ನಿಮ್ಮನೇಲಿ?
0: ಅವ್ರೇ ನೋಡ್ತಾರೆ.
1: ಚೆನ್ನಾಗಿ ನೋಡ್ಕೊಂತಾರಾ? ತುಂಬಾ ಖುಷಿ ಆಯ್ತು ತಾತ ನಮ್ ಜೊತೆ ಮಾತನಾಡಿದಕ್ಕೆ, ಧನ್ಯವಾದಗಳು.
0: ನಮಸ್ಕಾರ.

0: ನಾವೇನೋ ಜೀತಪತ್ತೆ ಗೇದು ಮಕ್ಕಳು ಸಾಕಕ್ಕ ಇದು ಮಾಡಿ ಜೀತಪತ್ತೆ ಎಷ್ಟಾಗ ಮೂರು ಕಣ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅಂದ್ರೆ ಜೀತ ಗೇಬೇಕು ಗೋಡೆ ಹಬ್ಬಗ ಉಣ್ಬಗ ಕಡುಬು ಒಡೆ ಸಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೀವಳ ಕಳಿತಿದ್ದು ಬಡತನ ತಗತ ಸೊಪ್ಪು ಆಗ್ತಿತ್ತಿಲ್ಲ ಆ ಥರ ತಿಂತಿದ್ವಿ ನಾವು ತೂತನ ಕಾಸಿನ ಕಾಲಾಗ ಕಟ್ಟಪತ್ತ ಗುಡಿಸ್ತಿದ್ನು ಹೋಗಿಡ್ಲೇ ಗುಡ್ಸ್ಕೊಂಬಂದು ಗಂಜಿ ಕಾಸ ಕುಟ್ಕೊಡೋ ಮಾಡ್ತಿದ್ನು ಆವಾಗ ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು ಇದರಿಂದ ಚುನಾವಣೆ ಬಂದಾಗ ನಾವು ಇಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊ ಹೋಗ್ತಾರೆ
1: ಏನ್ ಮಾಡ್ತಿದ್ರಿ ನಿಮ್ ಕಾಲದಲ್ಲಿ
0: ಹೇಳೋ ಜೊತೆಗೆ ಇತ್ತು ನಮ್ಗೆ ಆಸ್ತಿ ಪುಸ್ತಿ ಇತ್ತಿಲ್ಲ ಬಡತನ ಜೊತೆ ಇದ್ಕೊಂಡು ಗೆಳ್ತಿದ್ನು ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ ಯಾಕೇನ ಮೂರು ಹಣೆ ಕೊಟ್ರೆ ಒಂದು ಹತ್ತು ತೊಳು ಬರೀನು ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು ಹಾಗಾದ್ರಲ್ಲಿ ಈಗ ಔಷಧಿ ಕಸ ಇದ್ದಾರೆ ನಾಡಗ ಔಷಧಿ ಪುರಾತ ಎಲ್ಲ ತಗೊಂಡು ನ್ಯಾಪ್ ಮ್ಯಾಪ್ಕೊಂಡು ಸಾವಿರದು ಎತ್ತಿ ಸಾರೋದು ಒಂದು ನೆಕ್ಕೋದು ಉಂಟೈತಿದ್ದು ಜೀರಿಗೆ ಹೆಸರು ಕಳಿಸೋದು ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿ ಕಾಳು ಹುಳಿ ಕರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜರ ಹೊಟ್ಟೈತಿದ್ದ ಹೊಟ್ಟೈತಿದ್ದ ಆಗ ಡಾಕ್ಟ್ರು ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ
1: ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ ಹೇಳಿ ದವಸ ಧಾನ್ಯ ಜಾಸ್ತಿ ಕಾಸು ಕಮ್ಮಿ ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಾಸು ಮೂರು ಕಾಸು ಕಾಲಾಗ ತೂತಿನ ಕಾಸಿನಲ್ಲಿ ನೋಡಿ ಕೊಡ್ಕೊಳ್ಳೋದು ಇಟ್ಟು ನೋಡಿ ಕೊಡ್ಕೊಳ್ಳೋದು ಜಾತ್ರೆಗೆ ಹೋಗೋದು ಆಗ ಕಡ್ಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಟ್ಟು ಕೊಡ್ತಿದ್ರು ತೂತಿನ ಕಾಸು ಕೊಟ್ರೆ ಹ್ಞೂ ಆ ಥರದ ಕಾಲ ನಮಗೆ ಈಗ ವಯಸ್ಸು 80 ವರ್ಷ ಆಗದ ಅಲ್ಲಿವ್ರ ಗಂಟೆ ಇರೋದ ಹೇಳ್ತಾ ಇರೋದು
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು
0: ನಮ್ಮ ಒಂದು ನಮ್ಮ ಅಮ್ಮಗಾಯ್ತು ಇಲ್ಲಿ ಆಗ ಆ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತಿ ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು ಅದು ನುಂಗಿದ್ರು ಕಮ್ಮಿ ಆಯ್ತಿತ್ತಿಲ್ಲ ಆಗ ನಮ್ಮ ಹುಡುಗಿಯಲ್ಲಿ ಪರಿಚಯ ಆಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ ಇಲ್ಲೇ ಆಗ ಕ್ಯಾಂಪ್ ಇಡ್ತಾರೆ ಪಪ್ಪ ಇಲ್ಲಿ ಕರ್ಕೊಂಡೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ ಆಗಿದ್ದಾಗಿ ನಮ್ಗೆ ಒಳ್ಳೇದಾಯ್ತು ಒಂದೊಂದು ಕಣ್ಣು ಮಾಡಿಕೊಟ್ಟಾರ ಇನ್ನೊಂದು ಕಣ್ಣು ಮಾಡಿಲ್ಲ ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನನಗೆ ಈಗ ಬಂದಿರೋದು
1: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪಥ್ಯದಲ್ಲಿದ್ರಿ
0: ಒಂಥರ ಮುಂಜು ಬಂದಳು ಕಣ್ಣು ಕಾಣಲ್ಲ ಒಂಥರ ಮುಂಜಳು ಒಂದು ಮುಳ್ಳಿಡಿದ್ರೆ ಕಾಣಲ್ಲ ಒಂದು ಸೆತ್ತ ಸಿರೋದ್ರು ಕಾಣಲ್ಲ ಏನೇವರು ಕಾಣಲ್ಲ ಅಂತ ಗೊಕ್ಕು ಮತ್ತು ಕಣ್ಣೆಲ್ಲ ಮುಂಜಳು ಕಸೂರದು ಕಸೂರು ಇದಕ್ಕಾದ್ರೆ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ದು ಕಷ್ಟಪಟ್ಟರು ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದ
1: ಕಣ್ಣನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು ಡ್ರಾಪ್ ಹಾಕೋದಾಗಿರ್ಬೋದು ಯಾವ ಥರ ಪಾಲಿಸ್ಕೊಂಡ್ರಿ
0: ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ಟರು ನಮ್ಗೆ ಅದು ಕಣ್ಣಿಗೆ ಈ ಥರ ಇದಾಗಬೇಡಿ ನಿರ್ಮಿಬೇಡಿ ಅದು ಕಣ್ಣು ಸ್ವಲ್ಪ ಮೊಗಸು ಇಟ್ಕೊಳ್ಳಿ ಇದು ಕಣ್ಣಿಗೆ ಇಷ್ಟ ತೊಟ್ಟು ಬಿಟ್ಕೊಡಿ ಇದು ಒಳ್ಳೇದಾಯ್ತು ಅಂತ ಹೇಳೋದು ಅದೇ ಥರ ಮಾಡ್ಕೊಂಡು ಒಳ್ಳೇದಾಯ್ತು
1: ಮಾತ್ರೆ ತಗೊಂಡಿದ್ರು
0: ಮಾತ್ರೆ ಕೊಟ್ಟಿದ್ರು ಇಲ್ಲಿ ಮಾತ್ರೆ ಕೊಟ್ಟಿದ್ರು ಆಮೇಲೆ ಡ್ರಾಪ್ ಕೊಟ್ಟಿದ್ರು ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದರು ಅವೆಲ್ಲನೂ ಬಿಟ್ಕೊತೀನಿ ಎಲ್ಲ ಒಳ್ಳೇದಾಯ್ತು
1: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯಿತು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ ಮುಖ್ಯಾಂಶಗಳು ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್ ನೀಟ್ ಯುಜಿ ಮರುಪರೀಕ್ಷೆ ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್ ವಾರ್ತೆಗಳ ವಿವರ ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ರಕ್ಷಣೆ ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರು ನಾಯಕರು ಚರ್ಚಿಸಿದರು ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ

0: ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ULPGM-V3 ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ DRDO ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ DRDO ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ UAVಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ULPGM-V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್‌ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಶಿಕ್ಷಣ ಸಚಿವಾಲಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟ್ರೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ ಕಾಮ್ 2026 7ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಒಂದು ಕಣ್ಣು ಕಾಣಲು, ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಕಣ್ಣು ಮಕ್ಕಳು ಬೂದು ಬೂದ್ಗೆ ಕಾಣೋದೇ ಇಲ್ಲ. ಅದು ಖುಷಿ ಅಂತ ನಮಗೆ ಕಳ್ಳಧಾನ್ಯ ಅಂತ ಜನ ಥರ ಕೊಡತ್ತವ್ರು ಧರ್ಮ ಕಟ್ಕಡೋ. ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯವರ್ಗಟ್ಟ ಬಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಕೊಳ್ಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗದ ನಮ್ಗೇನು ಕೆಟ್ಟದಾಗ ಆಗಿಲ್ಲ.
2: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎರಡನೇ ಸರಿ ಆಪರೇಷನ್ ಬಂದಿರೋದು,
1: ಒಂದ್ ಒಳ್ಳೇದಾಗಿರ್ಗಟ್ಟು ಇನ್ನೊಂದು ನಮ್ಗೆ ಒಳ್ಳೇದಾಯ್ತು ಅನ್ಬಿಟ್ಟು ನಾವು ಬಂದಿವಿ ಖುಷಿಯಾಗ ಮಾಡಿಸ್ಕೋಬೇಕು.
2: ಚೆನ್ನಾಗಾದ್ಮೇಲೆ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ?
1: ಏನ್ ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸರ್, ಇನ್ನೇನ್ ಮಾಡಿದ್ದು ಪಟ್ಟು ಕೊಡ್ತಾರ ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಹೆಂಡತಿ ಮಕ್ಕ ಹೋಗಾರ ತರ ನಾವು ಹೋಗಲ್ಲ. ಏನ್ ಆಸ್ತಿ ಗೊತ್ತಿಲ್ವಲ್ಲ, ನಾವು ಕೂಡ ಹೋಗಲ್ಲ, ಮಾತಾಡ್ತೀವಿ ಕತಾಡ್ತಾರ. ಇಲ್ಲಿ ಬೈದೋ ಭಾಗ ನಿಮ್ಗೆ ಗೊತ್ತಿಲ್ಲ, ಅವಳೇ ನಮ್ಮ ಎಲ್ಲ ಮಾಡಿ ನೋಡ್ಕೋತಾಳ. ಪಿಂಚಣಿ ದುಡ್ಡು ಬರ್ತದ ಹೆಂಗೆ ಸಾರ್ ಕಸ ಮೂರು ಕಸ ರಾಯ ಕೊಟ್ಟು ತಕೊಂಡ್ಕೊಂಡು ಕಾಲ ಕಳಿತೀವಿ.
2: ಕಣ್ಣು ಸಮಸ್ಯೆ ಬಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಲ್ಲ? ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ,
1: ಯಾವುದೂ ಇಲ್ಲ. ಬಿ ಅದ ಬಿ ಪಿ ಆತ ಬತ್ತು ಅಂದ್ರೆ ಸಹ ಈ ಒಂದು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯೋದ. ನಿದ್ರೆ ಹುಷಾರಿಲ್ಲಾಗೈತೆ, ನಿದ್ರೆ ಬರಲಿಲ್ಲ, ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ. ನೀನು ನಾನು ಏನು ಎದುರಿಗಿದ್ರು ಕಣ್ಣ
2: ಖುಷಿ ಆಯ್ತು. ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ತುಂಬ ಖುಷಿ ಆಯ್ತು, ಧನ್ಯವಾದಗಳು.
1: ಆಯ್ತು ಮೇಡಮ್ ಅವರು, ಧನ್ಯವಾದ.

0: ಬೆಳಕು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ತಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರು ಮತ್ತು ಶ್ರೀ ಜವರನಾಯಕರವರು. ಇಲ್ಲಿಗೆ ಇವತ್ತಿನ ಒಂದು ಮುಸ್ತಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ತಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ತಂಜಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆಯನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9:08 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
6: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
7: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
5: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
7: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
6: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
5: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
6: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
7: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
6: ಇಲ್ವಲ್ಲ.
5: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
6: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
5: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ?

0: ಏಕೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮದಲ್ಲಿ ಸಮುದ್ರ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900505119. ನಮಸ್ಕಾರ, ಶುಭರಾತ್ರಿ.